107.8 FM. Radio Saran. Ega app nalu.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
4: ಕೈ ಹಿಡಿದು ನಡೆಸೆನ್ನನು.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಈ ಸಲ ಸ್ವಲ್ಪ ಕಾಲದಲ್ಲಿ ಹಿಂದೆ ಹೋಗಬೇಕು ಅನಿಸ್ತು. ನಮ್ಮ ಬುದ್ಧ 2600 ವರ್ಷಗಳ ಹಿಂದೆ ಇದ್ದ. ಈ ಬುದ್ಧನ ಬಗ್ಗೆ ಬೇಂದ್ರೆ ಒಂದು ಅದ್ಭುತವಾದ ಪದ್ಯ ಬರೆದಿದ್ದಾರೆ. ಗಂಗಾವತರಣ ಅನ್ನುವ ಕವನ ಸಂಕಲನದಲ್ಲಿ ಬಂದಿರುವಂಥ ಈ ಪದ್ಯ ತಾವೆಲ್ಲ ಕೇಳಿದ್ದುಂಟು ಅನಿಸುತ್ತೆ. ಬುದ್ಧ ಬುದ್ಧ ಜಗವೆಲ್ಲ ಮಲಗಿಲ್ಲರು ಇವನೊಬ್ಬನೆದ್ದ. ಎಷ್ಟು ಮೀನಿಂಗ್ಫುಲ್ ಇದೆ ಮಾತು ಅಂತಂದರೆ ಜಾಗೃತಿ ಸಂಯಮಿ ಅಂತ ಭಗವದ್ಗೀತೆ ಮಾತು. ಎಲ್ಲರೂ ಮಲ್ಕೊಂಡಾಗ ಸಂಯಮಿಯಾಗಿದ್ದವನು ಎದ್ದಿರ್ತಾನೆ ಅಂತ. ಎಲ್ಲರೂ ಮಲ್ಕೊಂಡಾಗ ಅವನು ಎಚ್ಚರವಾಗಿರ್ತಾನೆ, ಎಲ್ಲರೂ ಎಚ್ಚರವಾಗಿದ್ದಾಗ ಆತ ನಿದ್ದೆ ಮಾಡ್ತಾನೆ ಅನ್ನೋ ಥರ. ಅಂದರೆ ಎಲ್ಲರೂ ಅಂಧಕಾರದಲ್ಲಿದ್ದಾಗ ಒಬ್ಬ ಎದ್ದು ಕೂತಿದ್ದ ಜಾಗೃತನಾಗಿ ಅಂತನೋ ಹೊತ್ತಿನಲ್ಲಿ ಬುದ್ಧ ಬುದ್ಧ ಜಗವೆಲ್ಲ ಮಲಗಿಲ್ಲರು ಇವನೊಬ್ಬನೆದ್ದ. ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ. ಒಳಗಡೆ ದುಃಖಕ್ಕೊಂದು ಪರಿಹಾರ ಕಂಡ್ಕೋಬೇಕು ಅನ್ನೋಂಥ ಉರಿ ಇತ್ತಲ್ಲ ಹೊಟ್ಟೆಯೊಳಗೆ, ಅದರಿಂದಾಗಿ ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ. ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು. ಆ ಸಂಭ್ರಮ ರಾಜಮನೆತನ ಸಂಭ್ರಮ ಇವತ್ತಲ್ಲ ಕುದುರೆ ಕಾಲಾಳು. ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು ಬಿಚ್ಚಿ ಉದುರಿತು ಎಲ್ಲೋ ಮನದ ಬಾಳು. ಬಾಳಿಂದ ಮನಸ್ಸನ್ನು ತಕ್ಕೊಂಬಿಟ್ಟ. ಹೊರಟ ಹೊರಟೇ ಹೊರಟ ಹೊರಟನೆತ್ತೋ ಸಾಹಸಿಯ ಗೊತ್ತು ಗುರಿ ಅವಗೂ ಗೊತ್ತು. ಹೊರಟವನು ಎಲ್ಲಿ ಹೋದ ಅಂತ ಅವನು ಕೇಳುವಂಗಿಲ್ಲ, ಸಾಹಸಿಗೆ ಗೊತ್ತು ಎಲ್ಲಿ ಹೋಗಬೇಕು ಅಂತ ಸಾಹಸಿ ಹೋದ. ಇದು ಮೊದಲನೇ ಭಾಗ ಬುದ್ಧನ ಬಾಲ್ಯ ಮತ್ತು ತಾರುಣ್ಯದ ಬಗ್ಗೆ ಹೇಳುವಂಥದ್ದು. ಮುಂದೆ ಹೋಗಬೇಕಾದ್ರೆ ಏನು ಮಾಡಿದ ಅವನು? ಕಾಮ ಕ್ರೋಧವ ದಾಟಿ ಮದ ಮತ್ಸರವ ತುಳಿದು ಮೋಹ ಲೋಭವ ಮೆಟ್ಟಿ ಅಡಿ ಕಿತ್ತಿ ಇಟ್ಟ. ಇಷ್ಟು ಚೆನ್ನಾಗಿದೆ ನೋಡಿ ಪ್ರಾಸ್ತದ. ಮೋಹ ಲೋಭವ ಮೆಟ್ಟಿ ಅಡಿ ಕಿತ್ತಿ ಇಟ್ಟ. ಇದೋ ತೆಗ್ಗು ಅದೋ ಗುಡ್ಡ ಅದೋ ಮಲೆಯ ಬೆಟ್ಟ ನೆಲ ತೆಳಗೆ ಬಿಟ್ಟ. ನೆಲವನ್ನು ಬಿಟ್ಟೇ ಬಿಟ್ಟ ಅವನು ಬೇಡ ಅಂಥೇಳಿ. ಇದೊಂದು ಮಾತು, ಈ ತೆಳಗೆ ಬಿಟ್ಟ ಅನ್ನೋದನ್ನು ಪಕ್ಕ ಚರ್ಚೆ ಮಾಡ್ತಾರೆ. ತೆಳಗೆ ಅಂದ್ರೇನು? ಬೆಂಗಳೂರು ಕಡೆ ಕೆಳಗೆ ಇದ್ದದ್ದು ಧಾರವಾಡದಲ್ಲಿ ತೆಳಗೆ ಆಗ್ತದೆ. ಅಲ್ಲಿ ಧಾರವಾಡ ಕಡೆ ಬಿಜಾಪುರ ಕಡೆ ಯಾರೂ ಕೆಳಗೆ ಅನ್ನೋದೇ ಇಲ್ಲ.

ಧ್ವನಿಯ ಸದ್ದ ಮೀರಿದ್ದ. ಇಲ್ಲ ಎಂಬುವ ಕೊನೆಗೆ ಆತ್ಮಶುದ್ಧ, ಇದ್ದರೇನು ಇರದಿದ್ದರೇನು ಗೆದ್ದ. ಇಲ್ಲ ಅದನ್ನು ಮುಂದೆ ನಾಲ್ಕನೇ ಇದ್ದು ಅವನಿಗೆ ಸಮೃದ್ಧಿ ಆಗುವಂಥದ್ದು ಬೋಧಿ ವೃಕ್ಷದ ಕೆಳಗೆ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ ನೋಡಿ. ಅಲ್ಲಿಂದ ಇಲ್ಲಿವರೆ ಹೊರಳಿ ನೋಡಿ, ತನ್ನ ಜೀವನ ತಿರುಗಿ ನೋಡಿಕೊಂಡ, ಇದ್ದುದಿದ್ದಂತಿತ್ತು ಜನನ ಮರಣದ ಜೋಡಿ. ಜನನ ಮರಣದ ಜೋಡಿ ತಪ್ಪೇ ಇಲ್ಲ, ಒಂದು ಕಡೆ ಜನನ ಆದರೆ ಇನ್ನೊಂದು ಕಡೆ ಮರಣ ಆಗೇ ಆಗ್ತದೆ, ಆ ಜೋಡಿ ಅದು. ಆದ್ದರಿಂದ ಇದ್ದುದಿದ್ದಂತಿತ್ತು ಜನನ ಮರಣದ ಜೋಡಿ, ಗೆದ್ದುದೇನೆಂದೆನುತ್ತ ಮರಳಿ ಜಿಗಿದ. ಸಾವನ್ನು ದಾಟ್ಲಿಕ್ಕೆ ಆಗಲಿಲ್ಲ, ಇನ್ನೇನು ಮಾಡಬೇಕು, ಜಿಗಿದ. ಭೂತ ಜಾತದ ಎದೆಯ ಸೀಳಿ ಬಗೆದ, ಅದೇ ತನ್ನ ಮನೆಯೆಂದು ಸಿದ್ಧ ಬಗೆದ. ಭೂತ ಜಾತ ಹಿಂದಿತ್ತಲ್ಲ ದುಃಖಿನ ನೋವಾಯ್ತಲ್ಲ, ಅದನ್ನು ಬಗೆದು ಅದು ನಾನೇ ಗೆದ್ದೆ ನನ್ನ ಮನೆ ಅಂತ ಅನ್ಕೊಂಡ. ಕೊನೆಗೆ ಇವತ್ತಿಗೇನಾಗಿದೆ ಬುದ್ಧಂದು ಅಂತ ಹೇಳ್ತಾರೆ ಕೊನೆ ಪದ್ಯದಲ್ಲಿ. ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ, 2600 ವರ್ಷಗಳ ಹಿಂದೆ. ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ. ಈ ಮಾತು ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ್ರೆ ಮತ್ತೆ ಆ ಭಾಷೆಗೆ ಹೋಗ್ಬೇಕು. ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ. ಇವತ್ತಿ ಕೂಡ ಎಂದೋ ಇದ್ದ ಅನ್ನೋ ಹಾಗಿಲ್ಲ ಅವನು, ಇಲ್ಲ ಪಕ್ಕದಲ್ಲಿ ಇದ್ದಂಗಿದ್ದಾನೆ ಅವನು. ಅಂದರೆ ಬುದ್ಧ ಹೋದರೂ ಕೂಡ ಬುದ್ಧ ನಮ್ಮೊಳಗೆ ಒಬ್ಬ ಆಗ್ಬಿಟ್ಟಿದ್ದಾನೆ ಈಗ ಅಂತ. ಬುದ್ಧ ಹುಟ್ಟಿದ ಮೇಲೆ ಹಳೆ ಜಗವು ಸತ್ತು, ಇದ್ದು ಇಲ್ಲದ ಹಾಗೆ ಹಾಗೆ ಇತ್ತು. ಬುದ್ಧ ಸತ್ತನು ಎಂದು ಯಾರೆಂದರೂ, ಬುದ್ಧನ ಜಯಂತಿಗಿದೆ ಜಯವೆಂದಿಗೂ. ಬುದ್ಧ ಪ್ರತಿ ಸಲ ಹುಟ್ಟಬೇಕು ಅಂತ. ಬುದ್ಧನ ಜಯಂತಿ ಯಾಕೆ ಮುಖ್ಯ ಅಂದರೆ, ದೈಹಿಕವಾಗಿ ಬೇಡ, ನಮ್ಮ ಮನಸ್ಸಿನಲ್ಲಿ ಪ್ರತಿ ಕ್ಷಣಕ್ಕೂ ಬುದ್ಧ ಹುಟ್ಟಬೇಕು ಅಂತ. ಅದಕ್ಕೆ ಕೊನೆ ಸಾಲು ಮಾತ್ರ ಅದ್ಭುತ ಬರೆದದ್ದವರು, ಬುದ್ಧನ ಸಮಾಧಿಯದು ಮಾನವನ ಹೃದಯ. ಇದು ಭಾಷೆ ಬಳಸೋದು ಬೇಂದ್ರೆಗೆ ಮಾತ್ರ ಸಾಧ್ಯ ಇತ್ತು ಅನಿಸುತ್ತೆ, ಇದರ ಆಪದ ಬರೋದು ಸಾಧ್ಯ ಇಲ್ಲ. ಚಂದ್ರನ ಹೆಣಾತೆಯಲ್ಲಿ ಬಂತು ಮುಗಲಾಗ ಅಂತ ಬರೆದವರು. ಚಂದ್ರನ ಅದುವರೆಗೂ ಹೆಣಕ್ಕೆ ಯಾರೂ ಹೋಲಿಸಿರಲಿಲ್ಲ, ಪ್ರಿಯತಮೆ ಮುಖ ಹೋಲಿಸ್ತಾ ಇದ್ರು. ಸುಂದರ ಚಂದ್ರ ಪ್ರಿಯತೆ ಮುಖ ಚಂದ್ರನಂಗದ ಅಂತ ಹೇಳ್ತಿದ್ರು. ಆದರೆ ಚಂದ್ರನ ಹೆಣಾತೆಯಲ್ಲಿ ಬಂತು ಮುಗಲಾಗ ಅಂತ, ನಮ್ಮ ಮನಸ್ಸಿನಲ್ಲಿ ದುಗುಡ ತುಂಬಾನ ತುಂಬಿದಾಗ ಚಂದ್ರ ಕೂಡ ಹೆಣ ಕಣ್ಣಂಗೆ ಕಾಣಿಸ್ತದೆ ಅಂತ ಹೇಳಬೇಕಾಗಿತ್ತು ಅವರಿಗೆ. ಇಲ್ಲಿ ಕೂಡ ಚೆನ್ನಾಗಿದೆ ನೋಡಿ, ಬುದ್ಧನ ಸಮಾಧಿ ಅದು ಮಾನವನ ಹೃದಯ. ಸಮಾಧಿ ಅಂದರೆ ಮುಖ್ಯ ಹುಚ್ಚಿದಂಥ ಜಾಗ ಅಲ್ಲ, ಅವನು ಅದಕ್ಕಿದ ಅಂಶಗಳು, ಅಂಶಗಳು ಸಮಾಧಿಯಲ್ಲೇ ಇರಬೇಕಲ್ಲ. ಹಾಗೆ ಬುದ್ಧನ ಕಂಡುಕೊಂಡಂಥ ಸತ್ಯದ ಅಂಶಗಳು ನಮ್ಮ ಹೃದಯದಲ್ಲೇ ಇರ್ತವೆ ಅಂತ. ಬುದ್ಧನ ಸಮಾಧಿ ಅದು ಮಾನವನ ಹೃದಯ, ಅದುವೇ ಕಾಯುತ್ತಲಿದೆ ಕಲ್ಕಿ ಉದಯ. ಅವನು ಯಾವಾಗ ಕುದುರೆ ತಗೊಂಡು ಹೋದ್ನೋ ಸನ್ಯಾಸಿ ಆಗೋದಕ್ಕೆ, ಹಾಗೆ ಇವತ್ತು ಕುದುರೆಯನ್ನೇರಿ ಕಲ್ಕಿಯಾಗಿ ವಾಪಸ್ ಬರ್ತಾನೆ ಬುದ್ಧ ಅನ್ನೋ ನಂಬಿಕೆಯಲ್ಲಿ ಹೇಳುವಂಥದ್ದು.

0: You are listening to Radio Sarang 107.8 FM.
1: ಈ ಬುದ್ಧನ ಬಗ್ಗೆ ಮಾತಾಡುವಾಗ ನಾನು ಕೆಲವು ರೂಪರೇಷೆ ಹಾಕ್ಕೊಂಡಿದ್ದೀನಿ. 4 ದಿವಸ ಮಾತ್ರ ಇರೋದ್ರಿಂದ 4 ದಿವಸದಲ್ಲಿ ಎಷ್ಟರ ಮಟ್ಟಿಗೆ ಹೇಳಬಹುದು ಅಂತ. ಒಂದು ಮುಖ್ಯ ವಿಷಯದ ಬಗ್ಗೆ ನಾನು ತಮ್ಮ ಹತ್ರ ಹೇಳ್ಕೋಬೇಕು ಅಂತ ಬಂದಿದ್ದೀನಿ ಇವತ್ತು. ಈ ಬುದ್ಧನ ಜೀವನ ಒಂದು ವಿಶೇಷವಾದಂಥ ಜೀವನ, ಮತ್ತು ಒಂದು ರೀತಿಯಲ್ಲಿ ವಿಚಿತ್ರವಾದಂಥದ್ದು. ಇದು ಬಹುಶಃ ಭಾರತ ದೇಶದಲ್ಲಿ ಮಾತ್ರ ಆಗಬಹುದಾದಂಥ ಘಟನೆ ಇದು. ಬೇರೆ ಯಾವ ದೇಶದಲ್ಲೂ ಹಿಂಗೆ ಆಗ್ತಿತ್ತು ಅಲ್ಲ ಕಲ್ಪನೆ ಇಲ್ಲ ನನಗೆ. ಬುದ್ಧ ಹುಟ್ಟಿದ್ದೆ ಇಲ್ಲಿ ಸುಮಾರು 2600 ವರ್ಷಗಳ ಹಿಂದೆ. ಅವನು ಬದುಕಿದ್ದಾಗ ಮಗಧದಲ್ಲಿ ಮಾತ್ರ ವಿಸ್ತೃತವಾದಂಥ ಬುದ್ಧ ಧರ್ಮ, ಮಗಧ ಪ್ರದೇಶದಲ್ಲಿ ಮಾತ್ರ ಜನ ಗೊತ್ತಿತ್ತು ಅವನು ಬದುಕಿದಾಗ. ಮುಂದೆ ಸಿಂಹಳ, ಬರ್ಮಾ ಅಂದರೆ ಇವತ್ತಿನ ಮ್ಯಾನ್ಮಾರ್, ಸಯಾಮ್, ಕಾಂಬೋಡಿಯಾ, ಚೀನಾ, ಜಪಾನ್, ಕೊರಿಯಾ, ನೇಪಾಳ, ಟಿಬೆಟ್ಟು ಎಲ್ಲ ಕಡೆ ಹರಡು ಹೋಗ್ಬಿಡ್ತು. ಎಷ್ಟರ ಮಟ್ಟಿಗೆ ಹರಡಿತು ಅಂದರೆ ಅಲ್ಲಿ ಹರಡ್ಕೊಂಡು ಹೋಗ್ತಾ ಭಾರತದಿಂದಲೇ ಮರೆಯಾಗಿ ಹೋಯಿತು. ಭಾಳ ವಿಚಿತ್ರ ಇದು, ವಿಚಿತ್ರ ಅನಿಸುತ್ತೆ. ನಾವು ಈಗ ಬುದ್ಧನ ಬಗ್ಗೆ ತುಂಬ ಮಾತಾಡ್ತಿದ್ದೀವಿ, ಬಹುಶಃ 1500 ವರ್ಷಗಳ ಹಿಂದೆ ಯಾರೂ ಮಾತಾಡ್ತಿದ್ದಿಲ್ಲೇನೋ ಬುದ್ಧನ ಬಗ್ಗೆ, ಯಾಕಂದ್ರೆ ಮರೆಯಾಗಿ ಹೋಗ್ಬಿಡ್ತು, ಅದು ಅಲ್ಲಿ ಉಳ್ಕೊಂಡ್ಬಿಡ್ತು. ಹಲವು ಶತಮಾನಗಳವರೆಗೆ ಬುದ್ಧ ನಮ್ಮ ಮನಃಪಟಲದಿಂದಲೇ ಮರೆಯಾಗಿ ಹೋಗಿದ್ದ, ಪತ್ತೇನೇ ಇಲ್ಲ. ಅವನ ಸಂದೇಶಗಳು, ಧಾರ್ಮಿಕ ನಂಬಿಕೆಗಳು ನಮ್ಮದಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಪರಕೀಯವಾಗಿಬಿಟ್ಟಿತು. ಇತ್ತೀಚೆಗೆ ಸುಮಾರು 200 ವರ್ಷಗಳಿಂದ ಈಚೆಗೆ ಬೇರೆ ಬೇರೆ ಪ್ರದೇಶದ ವಿದ್ವಾಂಸರು ಸಂಶೋಧನೆಯಿಂದಾಗಿ ನಮ್ಮ ಪುರಾತತ್ವ ಇಲಾಖೆಯವರು ಉತ್ಖನನ ಮಾಡಿದಂಥ ಜಾಗಗಳನ್ನು ನೋಡಿದಾಗ ತಾವು ಕೆಲವು ಗಮನಿಸಿರಬೇಕು. ನಾನು ನೋಡಿ ಬಂದಿದ್ದೇನೆ ಕೆಲವು ಜಾಗಗಳನ್ನು. ವೈಶಾಲಿ ಎನ್ನುವ ಪ್ರದೇಶ ಬಿಹಾರದಲ್ಲಿ ಬುದ್ಧನ ವಿಹಾರ ಸ್ಥಳಗಳನ್ನು ಉತ್ಖನನ ಮಾಡಿಟ್ಟಿದ್ದಾರೆ. ಆಮೇಲೆ ರೋಮಾಂಚನ ಆಗುತ್ತೆ, ನೆನೆಸ್ಕೊಂಡ್ರೆ ಇದೇ ಜಾಗದಲ್ಲಿ ಬುದ್ಧ ಕೂತಿದ್ನಲ್ಲ 2500 ವರ್ಷಗಳ ಹಿಂದೆ ಅಂತ ನೆನೆಸ್ಕೊಂಡ್ರೆ ಅದ್ಭುತ ಅನಿಸುತ್ತೆ. ಅದೆಲ್ಲ ಆದ್ದರಿಂದ ಈ ಮಹಾನ್ ವ್ಯಕ್ತಿಯ ಬದುಕು ಸಂದೇಶಗಳು ಮತ್ತೆ ಮರುಕಳಿಸೋಕೆ ಶುರು ಆಗಿದ್ದಾವೆ ನಮ್ಮಲ್ಲಿ. ಒಂದು ಬಾರಿ ಇತಿಹಾಸ ಕಣ್ಣು ಮುಂದೆ ಬಂದಾಗ ಅಬ್ಬ ನಮ್ಮ ಇತಿಹಾಸದಾಗ ಇಂಥದ್ದು ಒಂದು ಇತ್ತಲ್ಲ ಪರ್ವ ಅಂತ ಹೆಮ್ಮೆ ಪಡೋ ಹಾಗಾಗ್ಬಿಡ್ತು. 2600 ವರ್ಷಗಳ ಹಿಂದೆ ಇಂಥೊಬ್ಬ ಮಹಾತ್ಮ ಇದ್ದ, ಇಂಥ ಒಂದು ಪರ್ವ ಸೃಷ್ಟಿ ಮಾಡಿದ ಅಂತ ಹೇಳಿದಾಗ ಅಭಿಮಾನ ಉಕ್ತದೆ. ನಮ್ಮ ರಾಷ್ಟ್ರೀಯ ಪ್ರಜ್ಞೆ ಇದನ್ನು ನಮ್ಮ ದೇಶದ ಸ್ವರ್ಣ ಪರ್ವ ಅಂತ ಕರೀತು. ನಮ್ಮ ದೇಶ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದದ್ದು ಬುದ್ಧ ಕಾಲದಲ್ಲಿ ಅಂತ ಹೇಳೋಕೆ ಶುರು ಮಾಡಿದರು. ಈ ಸ್ವರ್ಣ ಅಧ್ಯಾಯದ ಮೂಲ ಕೇಂದ್ರ ಆಗಿದ್ದು ಭಗವಾನ್ ಬುದ್ಧ. ಅದು ತಿಳ್ಕೊಂಡ ಮೇಲೆ ನಮಗೆ ಬುದ್ಧನ ಬಗ್ಗೆ, ಬುದ್ಧ ಧರ್ಮದ ಬಗ್ಗೆ ಅಭಿಮಾನ ಉಕ್ಕಿ ಹರಿಯೋಕೆ ಶುರು ಆಯಿತು. ಅದು ಇಡೀ ರಾಷ್ಟ್ರವನ್ನು ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಬಹುಮುಖ್ಯವಾಗಿ ರಾಜಕೀಯವಾಗಿ ಹರಡ್ಕೊಂಡ್ಬಿಡ್ತು. ಪ್ರಪಂಚದಲ್ಲೆಲ್ಲ ಬಹುಮಾನ್ಯವಾಗಿ ಉಳಿದಿರುವಂಥ ಬೌದ್ಧ ಧರ್ಮದ ಉಗಮ ನಮ್ಮಲ್ಲಾಯ್ತಲ್ಲ ಅನ್ನುವಂಥ ಹೆಮ್ಮೆ ಕೂಡ ನಮ್ಮದಾಯಿತು.

0: रेडियो सारंग 107.8 FM।
1: ಎಷ್ಟೋ ಸಲ ತಾವು ಜಪಾನಿಗೆ ಹೋದಿದ್ರೆ ಗೊತ್ತಿರುತ್ತೆ, ಅಲ್ಲಿ ಹೇಳ್ತಾರೆ ಬಾಯಿ ಬಿಟ್ಟವ್ರು, ವಿ ಲವ್ ಯು ಇಂಡಿಯನ್ಸ್ ಬಿಕಾಸ್ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ. ನೀವು ಬುದ್ಧ ಮತ್ತು ಗಾಂಧಿ ನೆಲದಿಂದ ಬಂದವರು ಅಂತ ನಮಗೆ ಮರ್ಯಾದೆ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಗೌರವ ಅವರಿಗಿದೆ, ಆ ಜಾಗದಿಂದ ಬಂದವರು ನಾವು ಅಂತ ಹೇಳ್ಕೊಳ್ಳೋಕೆ ಸಂತೋಷ ಆಗುತ್ತೆ. ಬುದ್ಧ ಮತ್ತು ಅವನ ಸಿದ್ಧಾಂತಗಳೇನಿದ್ದಾವೆ ಈಗ ನಮ್ಮ ರಾಷ್ಟ್ರದ ಮಹಾನ್ ಐತಿಹಾಸಿಕ ಪರ್ವಗಳಾಗಿದ್ದ, ಅಲ್ಲಿವರೆಗೂ ನಮ್ಮ ಭಾರತದ ಸತ್ಯಗಳು ಅಂತ ಇತ್ತಲ್ಲ, ಆಧ್ಯಾತ್ಮಿಕ ಸತ್ಯಗಳಾಗಲಿ ಧಾರ್ಮಿಕ ಸತ್ಯಗಳಾಗಲಿ ನಮ್ಮ ದೇಶದಲ್ಲೇ ಉಳ್ಕೊಂಡಿದ್ದು. ನಾವು ಕಂಡುಕೊಂಡ ಸತ್ಯ ಉಪನಿಷತ್ತುಗಳಾಗಲಿ ವೇದಗಳಾಗಲಿ ನಮ್ಮ ದೇಶದಲ್ಲಿ ಉಳ್ಕೊಂಡಿದ್ದು, ಆದರೆ ವ್ಯವಸ್ಥಿತವಾಗಿ ಹೋಗದಿದ್ದರೂ ಅಸಂಘಟಿತವಾಗಿ ಕೆಲವು ಬೇರೆ ಬೇರೆ ದೇಶಕ್ಕೆ ಹೋದದ್ದು ಉಂಟು, ಹೋಗಿಲ್ಲ ಅಂತ ಹೇಳಾರೆ, ಆದರೆ ವ್ಯವಸ್ಥಿತವಾಗಿ ಹೋಗಲಿಲ್ಲ. ಈ ಫಾರ್ ಎಕ್ಸಾಂಪಲ್ ನೀವು ಇದಕ್ಕೆ ಹೋದರೆ, ಬ್ಯಾಂಕಾಕ್ ಹೋದರೆ ಅಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳನ್ನೇ ಕಾಣ್ತೀವಿ. ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಇವತ್ತಿಗಾದರೂ ಅಲ್ಲಿ ರಾಜ ರಾಮನೇ, ರಾಮಾದ 13 ರಾಮಾದ 14 ಅಂತ ಹಾಗೆ ಅಂದ್ಕೊಂಡು ಹೋಗಬೇಕು. ಅವರು ಇರುವಂಥ ಜಾಗ ಕೂಡ ಅಯೋಧ್ಯ ಅಂತಾರೆ, ಅಯೋಧ್ಯ ಅಂದರೆ ರಾಮಾಯಣದ ಪ್ರಭಾವ ಅಲ್ಲಿದೆ. ಅಸಂಘಟಿತವಾಗಿ ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾವೆ ಬೇಕಾದಷ್ಟು, ಆದರೆ ವ್ಯವಸ್ಥಿತವಾಗಿ ಒಂದು ಸಿದ್ಧಾಂತ, ಭಾರತೀಯ ಸಿದ್ಧಾಂತ ಆಗಿ ಹೊರಗಡೆ ಹೋದದ್ದು ಈ ಬುದ್ಧ ಧರ್ಮದ್ದು. ಆದ್ದರಿಂದ ಬಹಳ ಕಡೆ ಹೋಗಿ ಸ್ಥಿರವಾಗಿರೋದ್ರಿಂದ ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಅರ್ಧ ಪ್ರಪಂಚನೇ ಭಾರತಕ್ಕೆ ಋಣಿಯಾಗಿರಬೇಕು ಅಂತ. ತತ್ವ ಸಿಕ್ಕದ್ದು ನಮ್ಮಿಂದ ಅಲ್ವಾ, ಅದು ವ್ಯವಸ್ಥಿತ ಉಳ್ಕೊಂಡಿದೆ ಈಗಾದರೂ, ಆದ್ದರಿಂದ ಭಾರತಕ್ಕೆ ಅರ್ಧ ಪ್ರಪಂಚ ಜಗ ಋಣಿಯಾಗಿರಬೇಕು ಅಂತ. ನಾನು ಇವತ್ತು ಮುಖ್ಯವಾಗಿ ಹೇಳಬೇಕು ಅಂದ್ಕೊಂಡಿರೋದು ಇದು. ಸ್ವಾಮಿ ವಿವೇಕಾನಂದರು ಬುದ್ಧನದ ಜೀವನದ ಬಗ್ಗೆ, ಅವನ ಸಿದ್ಧಾಂತಗಳ ಬಗ್ಗೆ ಸ್ವಲ್ಪ ಆಳವಾಗಿ ಚಿಂತನೆ ಮಾಡಿ ಆಧಾರದಿಂದ ನೋಡಿ ಅದನ್ನು ಜೀವನ ಅಂತ ಹೇಳ್ತಾರೆ. ಆ ಜೀವನವು ತುಂಬ ಆಧಾರದಿಂದ ಕಾಣಬೇಕು ಅಂತ. ಬುದ್ಧ ಮಾಡಿದಂಥ ಮಹಾನ್ ಕಾರ್ಯದ ಬಗ್ಗೆ ನಮ್ಮ ಗಮನವನ್ನು ಸೆಳ್ಕೊಂಡು ಹೇಳ್ತಾರೆ. ಎಷ್ಟು ಚೆಂದ ಇದೆ ನೋಡಿ ಮಾತು, ನಾನು ತುಂಬ ಇಷ್ಟವಾದ ಮಾತು. ನಮ್ಮ ನವಭಾರತ ಇಂದು ಶಂಕರರ ಅತ್ಯದ್ಭುತವಾದ ಬುದ್ಧಿಮತ್ತೆಯನ್ನು ಮತ್ತು ಬುದ್ಧನ ವಿಶಾಲ ಹೃದಯವನ್ನು ಮೇಳೈಸಿಕೊಳ್ಳಬೇಕಾಗಿದೆ. ಟುಡೇ ಇನ್ ಮಾಡರ್ನ್ ಇಂಡಿಯಾ ವಿ ನೀಡ್ ದಿ ಸಿಂಥೆಸಿಸ್ ಆಫ್ ದ ಶಾರ್ಪ್ ಇಂಟಲೆಕ್ಟ್ ಆಫ್ ಶಂಕರ ಆ್ಯಂಡ್ ದ ಬ್ರಾಡ್ ಹಾರ್ಟ್ ಆಫ್ ಬುದ್ಧ ಅಂತ. ನಿಜವಾಗ್ಲೂ ಬೇಕಾಗಿದೆ, ಶಂಕರರ ತೀಕ್ಷ್ಣಮತಿ, ಬುದ್ಧನ ಕರುಣಾಮಯಿ ಹೃದಯ, ಎರಡೂ ಸೇರ್ಕೊಂಡಾಗ ನಮ್ಮ ಜಗತ್ತಿಗೆ ಒಳ್ಳೇದಾಗ್ತದೆ ಅನ್ನೋ ಮಾತನ್ನು ವಿವೇಕಾನಂದ ಹೇಳ್ತಾರೆ. ಸಾಮಾನ್ಯವಾಗಿ ಮನುಷ್ಯನ ಬುದ್ಧಿ ಹೆಚ್ಚು ತೀಕ್ಷ್ಣ ಆದಷ್ಟು ಹೃದಯ ವಿಶಾಲ ಆಗಬೇಕು ಆಗಬೇಕು, ಆದರೆ ಬಹಳ ಕಡೆ ಹಂಗಾಗಿಲ್ಲ. ಎಲ್ಲಿ ಬುದ್ಧಿ ಪ್ರಧಾನ ಆಗ್ತದೋ ಅಲ್ಲಿ ಹೃದಯ ಕುಂಠಿತವಾಗಿದ್ದನ್ನು ಕಂಡಿದ್ದೇವೆ. ನಾವು ನೋಡಿದ್ದೀವಿ ಬಹಳ ಬುದ್ಧಿಜೀವಿಗಳು ಅಂದ್ಕೊಂಡವರು ತುಂಬ ಕಷ್ಟ, ಹೃದಯ ತುಂಬ ಸಣ್ಣದು ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ವಿವೇಕಾನಂದ ಹೇಳೋದು ಮುಖ್ಯ, ಆ ಬುದ್ಧಿಮತ್ತೆಯ ಜೊತೆಗೆ ಹೃದಯದ ಆಳವನ್ನೂ ಸೇರಿಸ್ಕೊಂಡಾಗ ನಮ್ಮ ಜೀವನ ಚೆನ್ನಾಗಿರ್ತದೆ ಅಂತ. ಬುದ್ಧಿ ಹೃದಯಗಳ ಸಮ್ಮಿಳನ ಇಂದಿನ ತುರ್ತು ಅಗತ್ಯ ಅನ್ನೋದನ್ನು ವಿವೇಕಾನಂದ ಹೇಳ್ತಾರೆ. ಅವ್ರು ಹೇಳ್ತಾರೆ ಕೊನೆಗೆ, ಬುದ್ಧನಂಥ ಮನುಷ್ಯನನ್ನು ಕೊಟ್ಟಂಥ ದೇಶ ನನ್ನದು ಅನ್ನೋ ಅಭಿಮಾನದಿಂದ ನಿಮ್ಮ ಹೃದಯ ಬೀಗಬೇಕು ಅಂತ ಹೇಳ್ತಾರೆ.

0: Radio Sarang 107.8 FM.
1: ಹಾಗಾದ್ರೆ ಯಾವ ರೀತಿಯಿಂದ ಬುದ್ಧ ನಮಗೆ ಹತ್ತಿರದವನಾಗ್ತಾನೆ, ಅವನು ಯಾವ ತತ್ವ ನಮಗೆ ಇವತ್ತಿಗೂ ಪ್ರಯೋಜನಕಾರಿಯಾಗಿದೆ, ನಮ್ಮ ದೇಶದ ಪರಂಪರೆಯಲ್ಲಿ ಬುದ್ಧನ ಸ್ಥಾನ ಯಾವುದು, ಇದನ್ನೆಲ್ಲ ಸ್ವಲ್ಪ ಗಮನಿಸಬೇಕಾದ್ರೆ ಅದನ್ನು ಗಮನಿಸದೆ ಹೋದರೆ ಬುದ್ಧನ ಹಿಂದಿದ್ದ ಗುರುಗಳು ಅಥವಾ ಬುದ್ಧನ ನಂತರ ಬಂದಂಥ ಗುರುಗಳು ನಮಗೆ ಸ್ಪಷ್ಟ ಆಗೋದಿಲ್ಲ. ಅವನ ಸ್ಥಾನ ಏನು ಹಾಗಾದರೆ ಬುದ್ಧಂದು? ಈಗ ನಾವು ಉಪನಿಷತ್ ಪರಂಪರೆ ತಗೊಂಡ್ರೆ ಋಷಿಗಳ ಪರಂಪರೆ ಹೇಳ್ಕೊಂಬರ್ತೀವಿ ಅಲ್ವಾ, ಹೀಗೆಲ್ಲ ಹೇಳ್ಕೊಂಬರ್ತೀವಿ. ಹಾಗಾದ್ರೆ ಬುದ್ಧನ ಸ್ಥಾನ ಎಲ್ಲಿ ಬರ್ತದೆ, ಅವನಿಂದ ನಮ್ಮ ಪ್ರಯೋಜನ ಆದದ್ದೇನು ಅನ್ನೋದನ್ನು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಇನ್ನೊಂದು ಸ್ಪಷ್ಟವಾಗಿ ನಮ್ಮ ಕಲ್ಪನೆ ಇರೋದಂದ್ರೆ ಬುದ್ಧನ ನಿರ್ವಾಣದ ನಂತರ ಒಂದು 4-5 ಶತಮಾನಗಳ ನಂತರ ಅವನ ತತ್ವದ ಮೇಲೆ ಆಧಾರವಾದಂಥ ಬೌದ್ಧ ಧರ್ಮವನ್ನು ನಮ್ಮ ಭಾರತ ಸ್ವೀಕಾರ ಮಾಡಲಿಲ್ಲ, ನಮ್ಗೆ ಗೊತ್ತಿರಬೇಕು. ಯಾಕಂದರೆ ಶಂಕರಾಚಾರ್ಯರು ಕೂಡ ಮಾಡಿದ್ದು ಬೌದ್ಧ ಧರ್ಮವನ್ನು ಏನೇನು ಅದು ತಂದಿತ್ತು ಅದನ್ನು ತೆಗೆದು ಮತ್ತೆ ಹಿಂದೂ ನಮ್ಮ ಸನಾತನ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಕಷ್ಟಪಟ್ಟದ್ದು. 4-5 ಶತಮಾನಗಳ ನಂತರ ಬೌದ್ಧ ಧರ್ಮವನ್ನು ನಮ್ಮ ದೇಶ ಅಷ್ಟು ಪರಿಗಣಿಸಲಿಲ್ಲ ಅಂತ ಅನ್ನಿಸ್ತು, ಯಾಕೆ ಅದ್ರ ಬಗ್ಗೆ ಮಾತೇ ಇಲ್ಲ ಎಲ್ಲೂ. ಅದರಲ್ಲೂ ಬಹುಪಾಲು ಸನಾತನ ಧರ್ಮದ ತತ್ವಗಳಿದ್ದರೂ ಕೂಡ, ಈ ಬುದ್ಧ ಧರ್ಮದಲ್ಲೂ ಕೂಡ ಬಹಳಷ್ಟು ಮಟ್ಟಿಗೆ ಸನಾತನ ಧರ್ಮದ ತತ್ವ ಇದ್ದರೂ ಕೂಡ ಅದೊಂದು ಬೇರೆ ಮತವೇ ಆಗಿಬಿಡ್ತು, ಬೌದ್ಧ ಮತ ಬೌದ್ಧ ಧರ್ಮ ಅಂತ ಬೇರೆ ಆಗಿಬಿಡ್ತು. ಯಾಕಾಯಿತು? ಒಂದು ನಮಗಿರುವಂಥ ಆಕರ್ಷಣೆ ಬುದ್ಧ. ಬುದ್ಧನನ್ನು ಮೆಚ್ಕೋಬೇಕು ಅಂದರೆ ಬೌದ್ಧ ಧರ್ಮಕ್ಕೆ ಸೇರಬೇಕು ಅಂತೇನಿಲ್ಲ, ನಾವು ಡಿಫ್ರೆನ್ಸ್ ಗೊತ್ತಿರಬೇಕು. ಬುದ್ಧನ ಮೆಚ್ಕೋತೀವಿ ಅಂದರೆ ಬೌದ್ಧ ಧರ್ಮಕ್ಕೆ ಹೋಗಬೇಕು ಅಂತೇನಿಲ್ಲ. ಅಥವಾ ಒಬ್ಬ ವ್ಯಕ್ತಿ ಬೌದ್ಧ ಧರ್ಮವನ್ನು ಸೇರ್ಕೊಳ್ತಾನೆ ಅಂತಂದರೆ ಅದು ಬಹಳ ಮುಖ್ಯವಾದ ವಿಷಯನೂ ಅಲ್ಲ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಹಾಗೆ ತಮ್ಮ ಮತವನ್ನು ಬದಲಾಯಿಸಿಕೊಂಡರೂ ಕೂಡ ಏನಾಗಬಹುದು? ನಮ್ಮ ಸ್ವಾಮಿ ರಂಗನಾಥನಜಿ ಬಹಳ ಚೆಂದ ಹೇಳ್ತಾರೆ ಇದನ್ನು, ಹಾಗೆ ಬದಲಾಯಿಸಿಕೊಂಡ್ರೆ ಏನೂ ಆಗುವುದಿಲ್ಲ. ಜನಗಣತಿಯೊಳಗೆ ಅವನ ಹೆಸರು ಒಂದು ಕಾಲಮ್ನಿಂದ ಇನ್ನೊಂದು ಕಾಲಮ್ಗೆ ಹೋಗ್ತದೆ ಅಷ್ಟೇ ಅಂತ, ಬಹಳ ವ್ಯತ್ಯಾಸ ಆಗೋದಿಲ್ಲ. ಯಾಕೆಂದರೆ ಅದನ್ನು ನಾವು ಬರೀ ಒಂದು ಮತ ಅಂತ ತಿಳ್ಕೊಂಡಾಗ ಮಾತ್ರ ಹೇಗಾಗುವಂಥದ್ದು, ಆದರೆ ನಿಜವಾಗಲೂ ಅದರ ಸಂದೇಶ ನಮಗೆ ಹೋದಾಗ ಪ್ರಯೋಜನ ಆಗ್ತಾ ಹೇಳ್ತಾರೆ. ಅವರೇ ಹೇಳ್ತಾರೆ, ಅಕಸ್ಮಾತ್ತಾಗಿ ಆ ದೇಶದ ಬಹುಪಾಲ ಜನತೆ ಆ ಬುದ್ಧನ ಕರುಣೆಯನ್ನು, ಪ್ರೀತಿಯನ್ನು, ಅನುಕಂಪೆಯನ್ನು ಆಧರಿಸಿಕೊಂಡು ಬೆಳೆದಿದ್ರೆ ನಮ್ಮ ದೇಶ ದೊಡ್ಡದಾಗಿ ಬೆಳೀತದೆ ಅಂತ. ಅವನ ಆದರ್ಶಗಳನ್ನು ಹಿಡ್ಕೋಬೇಕೆ ಹೊರತಾಗಿ ಅದೊಂದು ಧರ್ಮ ಅಂತ ನೋಡಿದರೆ ಆಗೋದಿಲ್ಲ. ಈ ಮಾತನ್ನು ಹೇಳುವಾಗ ಒಂದು ವಿಷಯ ನನಗೆ ಬರುತ್ತೆ, ಬದಲಾವಣೆ ಆಗೋದ್ರಿಂದ ಏನು ಆಗೋದಿಲ್ಲ ಅನ್ನೋದನ್ನು ಗಾಂಧಿ ಹೇಳ್ತಾರೆ. ಅವರ ಮೊದಲನೇ ಮಗ ಪಥಭ್ರಷ್ಟನಾಗಿ, ಹರಿಲಾಲ್ ಪಥಭ್ರಷ್ಟನಾಗಿ ಹೋದ, ಕೊನೆಗೆ ಇಸ್ಲಾಂ ಧರ್ಮವನ್ನು ಸೇರಿಕೊಂಡ. ಸೇರಿಕೊಂಡಾಗ ಅಲ್ಲಿದ್ದಂಥವ್ರು ಪತ್ರ ಬರೀತಾರೆ ಗಾಂಧೀಜಿಗೆ, ಪತ್ರ ಬರೀತಾರೆ, ನೋಡಿ ನಿಮ್ಮ ಮಗ ನಮ್ಮ ಇಸ್ಲಾಂ ಸೇರ್ಕೊಂಡ್ಬಿಟ್ಟಿದ್ದಾನೆ, ಈಗ ನೀವು ಬಂದು ಸೇರ್ಕೊಳ್ಳಿ, ನಿಮ್ಮ ಮಗ ಇಸ್ಲಾಂ ಸೇರ್ಕೊಂಡಿದ್ದ, ನೀವು ಬಂದು ಸೇರ್ಕೊಳ್ಳಿ ಅಂತ. ಅದು ಗಾಂಧಿ ಬರೆದ ಉತ್ತರ ಬಹಳ ಚೆಂದ, ಡೋಂಟ್ ಬಿ ಸೋ ಹ್ಯಾಪಿ ದ್ಯಾಟ್ ಈ ಜಾಯಿಂಡ್ ಇಸ್ಲಾಂ ಬಿಕಾಸ್ ಯು ವಾಸ್ ನೆವರ್ ಎ ಗ್ರೇಟ್ ಹಿಂದೂ. ಅವನು ಹಿಂದೂ ಧರ್ಮ ಬಿಟ್ಟು ಬಂದ ಅಂತ ಬಹಳ ಸಂತೋಷ ಪಡಬೇಡಿ, ಯಾಕಂದ್ರೆ ಹಿಂದೂ ಆಗಿದ್ದಿಲ್ಲ ಅವನು, ಹಿಂದೂ ಧರ್ಮದ್ದೇ ಅರ್ಥ ಆಗಿರಲಿಲ್ಲ, ನಿಮ್ಮಲ್ಲಿ ಬಂದೇ ಉದ್ಧಾರ ಮಾಡಲ್ಲ ಅವನು. ಇದು ಚೆನ್ನಾಗಿರ್ಬೇಕಾದ್ದು, ಈ ಧರ್ಮ ಬಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ಇದ್ರದ್ದಾದರೂ ಚೆನ್ನಾಗಿ ಗೊತ್ತಿರಬೇಕಲ್ಲ ನನಗೆ. ಅದಕ್ಕೆ ಹೇಳ್ತಾರೆ, ಒಂದು ದೇಶದ ನೈತಿಕ ಆಧ್ಯಾತ್ಮಿಕ ಶಕ್ತಿಯನ್ನು ಬದಲಾವಣೆಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ.

0: रेडियो सारंग 107.8 एफएम।
1: ವಿವೇಕಾನಂದ ಮತ್ತೆ ಹೇಳ್ತಾರೆ, ಇದು ಮಾತ್ರ ನನಗೆ ಬಹಳ ಮುಖ್ಯ ಸ್ನೇಹಿತರೆ, ಬಹಳ ಮುಖ್ಯ ನನಗೆ. ಬುದ್ಧ ತಾನು ಕಂಡುಕೊಂಡ ಉಪನಿಷತ್ ದರ್ಶನಗಳನ್ನು ಸಾಕ್ಷಾತ್ಕಾರ ಗಳಿಸಿಕೊಂಡಿದ್ದ ಅಂತ ದೊಡ್ಡ ಮಾತಿದೆ. ನಾವು ಯಾವಾಗಲೂ ಈಗ ಚಿಂತನೆ ಮಾಡುವಾಗ ನೋಡಿದಾಗ, ಈಗ ಬರುವಂತಹ ಲೇಖನಗಳನ್ನು ಪುಸ್ತಕಗಳನ್ನು ಕಂಡಾಗ ಮನಸ್ಸಿಗೊಂಥರ ನೋವಾಗ್ತದೆ. ಬುದ್ಧ ಹಿಂದೂ ಧರ್ಮವನ್ನು ಟೀಕಿಸಿ ಬೆಳೆದೆ ಬರೆದ ಅಂತನೂ ಹಾಗೆ, ಅಥವಾ ನಮ್ಮ ಸನಾತನ ಧರ್ಮವನ್ನು ಉಪನಿಷತ್ ಪರಂಪರೆಯನ್ನು ಧಿಕ್ಕರಿಸಿ ಮಾಡಿದ ಅಂತನೂ ಹಾಗೆ ಬರೀತೀವಲ್ಲ, ತುಂಬ ತಪ್ಪಾಗಿರ್ತದೆ ಅನ್ನೋದಕ್ಕೆ ವಿವೇಕಾನಂದರು ಹೇಳ್ತಾರೆ, ಬುದ್ಧ ತಾನು ಕಂಡುಕೊಂಡ ಉಪನಿಷತ್ ದರ್ಶನಗಳನ್ನು ಸಾಕ್ಷಾತ್ಕರಿಸಿಕೊಂಡಿದ್ದ ಅಂತ. ಬುದ್ಧನಿಗೆ ಸಂಸ್ಕೃತ ಚೆನ್ನಾಗಿ ಬರ್ತಾ ಇತ್ತು, ಚೆನ್ನಾಗಿ ಓದಿದ್ದು, ಶೋಧೋಧನ ಅವನು ಸಂಸ್ಕೃತ ಕಲಿಸಿದ್ದ, ಚೆನ್ನಾಗಿ ಕಲಿಬೇಕು ಅಂತ ಗುರುಕುಲದಲ್ಲಿ ಮನೆಯಲ್ಲಿದ್ದಾಗ. ಆದರೆ ಅವನ ಮನಸ್ಸಲ್ಲಿದ್ದದ್ದು, ನಾನು ಕಂಡುಕೊಂಡಂಥ ಸಂಸ್ಕೃತದ ಸತ್ಯಗಳನ್ನು ನನ್ನ ಭಾಷೆಯಲ್ಲಿ ಜನರಿಗೆ ಹೇಳಬೇಕು ಅಂತ ಅಂದ್ಕೊಂಡದ್ದು. ಬಹುದೊಡ್ಡ ಕ್ರಾಂತಿ ಮಾಡಿದ ಮನುಷ್ಯ, ಆಗಿನ ಕಾಲಕ್ಕೇನೆ ಜನರಿಗೆ ಅರ್ಥ ಆಗುವಂಥ ಪಾಲಿ ಭಾಷೆಯಲ್ಲಿ ಹೇಳಿದ್ನಲ್ಲ ಸಂಸ್ಕೃತದ ಸತ್ಯಗಳನ್ನು, ಅದ್ಭುತ ಕೆಲಸ. ಆದರೆ ಸಂಸ್ಕೃತವನ್ನು ಚೆನ್ನಾಗಿ ಓದ್ಕೊಂಡಿದ್ದ, ಅದನ್ನು ಹೇಳ್ತಾ ಇರೋರು. ಅವನ ಬದುಕನ್ನು ಹಾಗೂ ಉಪದೇಶವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಉಪನಿಷತ್ತುಗಳ ನಿಜವಾದ ಅರ್ಥವನ್ನು ಮಾಡಿಕೊಳ್ಬೇಕಾಗ್ತದೆ. ಉಪನಿಷತ್ತುಗಳ ಅರ್ಥ ಆಗದೇನೆ ಬುದ್ಧನ ಅರ್ಥ ಆಗೋಲ್ಲ ನಮಗೆ ಅಂತ ಹೇಳ್ತಾರೆ ಕೆಲವು ಪಾಶ್ಚಿಮಾತ್ಯ ಲೇಖಕರು. ಯಾರಿಗೆ ಪಾಪ ಉಪನಿಷತ್ ಪರಂಪರೆಯ ತಿಳುವಳಿಕೆ ಭಾಗ್ಯ ಇಲ್ಲವೋ, ಅವರು ಬುದ್ಧ ಉಪನಿಷತ್ ಪರಂಪರೆಯ ವಿರೋಧಿ ಅಂತ ತುಂಬ ಹೊರಟಾಗಿ ಬರೆದಿದ್ದಾರೆ. ಸಾಕಷ್ಟು ಪುಸ್ತಕ ತಾವು ಗಮನಿಸಿರಬೇಕು, ಎಷ್ಟೋ ಕಡೆ ಬರೋದು ಹಾಗೇನೆ. ಬುದ್ಧನಿಗೆ ಕೆಟ್ಟನಿಸಿರ್ಬೇಕು ಈಗ ಪಾಪ ಓದಿ ಬರೆದಾಗ, ಇವರಿಗೆ ಗೊತ್ತಿಲ್ಲ ಹಿಂದೂ ಧರ್ಮದ ವಿರೋಧಿಯಾಗಿ ಬಂದ ಬುದ್ಧ ಅಂತ ಬರ್ಕೊಂಡು ಹೋಗಿರುವಂಥದ್ದು. ಬುದ್ಧ ಧರ್ಮ ಹಿಂದೂ ಧರ್ಮಕ್ಕೆ ಪರ್ಯಾಯವಾದಂಥದ್ದು, ಅದಕ್ಕಿಂತ ಶ್ರೇಷ್ಠವಾದದ್ದು ಅಭಿಪ್ರಾಯಗಳನ್ನು ಬೇಕಾದಷ್ಟು ಪುಸ್ತಕ ಬಂದಿದೆ. ಬಹುಶಃ ಅವರು ಬುದ್ಧಾವಸಾನದ ಕೆಲವಾರು ಶತಮಾನಗಳ ನಂತರ ಆದದ್ದು ಪರಿಸ್ಥಿತಿಯನ್ನು ಕಂಡು ಬರೆದಿದ್ದಿರಬೇಕು. ಇದು ಎಷ್ಟು ವಿಚಿತ್ರ ಅನ್ನಿಸ್ತದೆ ಅಂತ, ಬೌದ್ಧ ಆಂದೋಲನ ಅನ್ನುವಂಥ ಸಸಿ ಅದರ ಬೆಳವಣಿಗೆಯನ್ನು ಗಮನಿಸುವಾಗ ನಾವೇನೇನು ಗಮನಿಸಬೇಕು? ಒಂದು ಸಸಿ ಬೆಳೀತದೆ ಭೂಮಿಯಲ್ಲಿ ಅಂತಂದಾಗ ಅದನ್ನು ಗಮನಿಸೋದು ಎದ್ರ ಬಗ್ಗೆ ಗಮನಿಸ್ಬೇಕು? ನಾವು ಬರೀ ಸಸಿ ನೋಡಿದ್ರೆ ಆಗೋಲ್ಲ, ಅದು ಯಾವ ಮಣ್ಣಿನಲ್ಲಿ ಬೆಳೀತಾ ಇದೆ ಅಂತ ನೋಡಬೇಕು. ಆ ಮಣ್ಣಿನಲ್ಲಿರುವಂಥ ಶಕ್ತಿಯನ್ನು ಗಮನಿಸಬೇಕು, ಯಾಕಂದರೆ ಸಸಿಗೆ ಶಕ್ತಿ ಕೊಡೋದು ಮಣ್ಣಿನಲ್ಲಿರುವಂಥ ಸಾರ ಸಂಸ್ತೋಷ. ಆದ್ದರಿಂದ ಆ ಮಣ್ಣಿನ ಶಕ್ತಿಯನ್ನು ಗಮನಿಸಬೇಕು, ವಾತಾವರಣದಲ್ಲಿರುವಂಥ ಶಕ್ತಿಯನ್ನು ಗಮನಿಸಬೇಕು. ಮಣ್ಣು ವಾತಾವರಣವನ್ನು ಗಮನಿಸದೆ ಬರೀ ಸಸಿಯ ಬೆಳವಣಿಗೆಯನ್ನು ಚಿಂತೆ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಬೌದ್ಧದ ಆಂದೋಲನ ಅನ್ನುವಂಥ ಸಸಿ ಬೆಳವಣಿಗೆಯನ್ನು ಗಮನಿಸುವಾಗ ಯಾವ ಮಣ್ಣಿನಲ್ಲಿ ಅದು ಬೆಳೆದು ದೊಡ್ಡದಾಯಿತೋ ಆ ಮಣ್ಣಿನ ಶಕ್ತಿಯನ್ನು ವಾತಾವರಣದ ಕಾಣಿಕೆಯನ್ನು ಅವರು ಮರೆತಿದ್ದಾರೆ ಅಂತ.

0: You're listening to Radio Sarang, 107.8 FM.
1: ಕೆಲವು ಲೇಖಕರು ದರ್ಶನಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಿದಂಥವರು ಬುದ್ಧನ ಆಧ್ಯಾತ್ಮಿಕ ತತ್ವಗಳ ಬಗ್ಗೆ ಚೆನ್ನಾಗಿ ಗಮನ ಇಟ್ಟು ಬರೆದಿದ್ದಾರೆ. ಅದರಲ್ಲೊಬ್ಬರು ಎಡ್ಮಂಡ್ ಹೋಮ್ಸ್ ಅಂತ ಒಬ್ಬರಿದ್ದಾರೆ, ಎಡ್ಮಂಡ್ ಹೋಮ್ಸ್ ಅಂತ. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ನಾನು ತುಂಬ ಪ್ರಿಯವಾದ ಪುಸ್ತಕ ಅದು, ದ ಕ್ರೀಡ್ ಆಫ್ ಬುದ್ಧ ಅಂತ. ಅದನ್ನು ಓದ್ತಾ ಇರಬೇಕಾದ್ರೆ ನನಗನ್ನಿಸ್ತು ಅದರೊಳಗೆ ಎ ಮಿಸ್ ರೀಡಿಂಗ್ ಆಫ್ ಬುದ್ಧ ಅಂತ ಒಂದು ಅಧ್ಯಾಯ ಇಟ್ಟಿದ್ದಾರೆ. ಎ ಮಿಸ್ ರೀಡಿಂಗ್ ಆಫ್ ಬುದ್ಧ ಅಂದರೆ ಬಹುಶಃ ಬುದ್ಧನ ಬಗ್ಗೆ ತಪ್ಪು ವ್ಯಾಖ್ಯಾನ ಅಂತನೋ ಒಂದು ಅಧ್ಯಾಯ ಇಟ್ಟಿದ್ದಾರೆ. ಅದರೊಳಗೊಂದು ಸಾಲು ಬರೀತಾರೆ, ಇಡೀ ಪುಸ್ತಕ ಹೇಳೋಕ್ಕಾಗಲ್ಲ, ಒಂದು ಸಾಲು ಬರ್ಕೊಂಬಂದಿದ್ದೀನಿ ಅದನ್ನು ಹೇಗೆ ಬರೆದಿದ್ದಾರೆ ಅಂತ. ವಿ ಶಾಲ್ ಸಿ ಇನ್ ಬುದ್ಧಿಸಮ್ ನಾಟ್ ಎ ರಿವೋಲ್ಟ್ ಅಗೇನ್ಸ್ಟ್ ದಿ ಏನ್ಷಿಯಂಟ್ ಫಿಲಾಸಫಿ ಆಫ್ ಇಂಡಿಯಾ ಆಸ್ ಸಚ್, ಬಟ್ ಎನ್ ಎಥಿಕಲ್ ಇಂಟರ್ಪ್ರಿಟೇಷನ್ ಆಫ್ ದಿ ಲೀಡಿಂಗ್ ಐಡಿಯಾಸ್ ಆಫ್ ದಟ್ ಫಿಲಾಸಫಿ ಅಂತ. ಬುದ್ಧ ತನಗೆ ಹಿನ್ನೆಲೆಯಾಗಿದ್ದ ವೈದಿಕ ತತ್ವಜ್ಞಾನದ ವಿರುದ್ಧ ದಂಗೆ ಏಳಲಿಲ್ಲ, ಬದಲಾಗಿ ಅಂದು ಇದ್ದ ತತ್ವಜ್ಞಾನದ ಮುಖ್ಯ ಚಿಂತನೆಗಳಿಗೆ ನೈತಿಕವಾದ ವಿವರಣೆಗಳನ್ನು ಕೊಟ್ಟ ಅಂತ. ಅಲ್ಲಿದ್ದಂಥ ಚಿಂತನೆಗಳಿಗೆ ನೈತಿಕವಾದ ವಿವರಣೆಗಳನ್ನು ಕೊಟ್ಟ ಹೊರತಾಗಿ ಅದರ ಬಗ್ಗೆ ದಂಗೆ ಏಳಲಿಲ್ಲ ಅಂತ. ಬುದ್ಧನ ಬದುಕಿನಲ್ಲಿ ಮೂರು ಘಟ್ಟಗಳನ್ನು ಗುರುತಿಸ್ತಾರೆ, ಮೂರು ಘಟ್ಟಗಳು. ಮೊದಲೇದು ಬಾಲ್ಯ ಹಾಗೂ ತಾರುಣ್ಯ. ಅವನ ಬದುಕಿನ ಸಂಭ್ರಮದಲ್ಲಿದ್ದ ರಾಜನ ಮಗ ಸಂಭ್ರಮದಲ್ಲಿದ್ದ, ಆದರೂ ಕೂಡ ಅವನ ತೀಕ್ಷ್ಣ ದೃಷ್ಟಿ, ಶುದ್ಧ ದೃಷ್ಟಿ ಯಾವಾಗಲೂ ಪರೀಕ್ಷಾಮಯವಾಗಿ ನೋಡ್ತಾ ಇತ್ತು. ಬದುಕು ಹಾಗೂ ಅಸ್ತಿತ್ವದ ಹಿಂದಿರುವ ಸತ್ಯದ ಅನ್ವೇಷಣೆಯನ್ನು ಮಾಡ್ತಾ ಇತ್ತು. ಇಡೀ ಕತೆ ಮುಂದೆ ಬರ್ತದೆ, ಕತೆ ಹೇಳ್ಕೊಂಡು ಹೋಗ್ತೀನಿ. ಅವಾಗ ಸಣ್ಣ ಸಣ್ಣ ಘಟನೆಗಳು ಎಷ್ಟು ಅಲುಗಾಡಿಸ್ಬಿಡ್ತಿದ್ದು ಬುದ್ಧನ ಅಂತ. ಪ್ರತಿಯೊಂದು ಮಾತಿಗೋದ ಪ್ರಶ್ನೆ ಕೇಳಬೇಕು, ಇದು ಯಾಕೆ ಹಿಂಗೆ, ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ ವಿಚಾರ ಮಾಡೋಲ್ಲ, ಆ ಗುರುಗಳಿಗೆ ಗಾಬರಿ ಆಗಬೇಕು. ಈ ರೀತಿ ನಾವು ವಿಚಾರ ಮಾಡಲಿಲ್ಲಲ್ಲ ಇದುವರೆಗೂ. ಅಥವಾ ಒಂದ್ಸಲ ಕೇಳ್ತಾನೆ, ರಾಜರು ಬೇಟೆ ಆಡಬೇಕು ಅಂತ ಹೇಳ್ತೀರಿ ನೀವು, ನಮಗೆ ತಯಾರಿ ಮಾಡ್ತೀರಿ, ಆಯುಧಗಳನ್ನು ಹೇಳ್ಕೊಡ್ತೀರಿ, ಬಿಲ್ಲು ಬಾಣ ಬಿಡೋದು ಹೇಗೆ ಅಂತ ತೋರಿಸ್ಕೊಡ್ತೀರಿ, ಗುರಿ ಇಟ್ಟು ಪ್ರಾಣಿ ಹೊಡೆಯೋದು ಹೇಗೆ ಅಂತ ಕಲಿಸ್ಕೊಡ್ತೀರಲ್ಲ, ಹಾಗೆ ಪ್ರಾಣಿಗಳು ಬೇಟೆ ಆಡೋದನ್ನು ಕಲ್ತಿದ್ರೆ ಏನಾಗ್ತಿತ್ತು ಅಂತ. ಎಷ್ಟು ಚಂದದ ಮಾತು, ನಾವು ಮಾತ್ರ ಬೇಟೆ ಆಡಿ ಪ್ರಾಣಿಗಳನ್ನು ಹೊಡಿತೀವಲ್ಲ, ಅವಕ್ಕೂ ಆ ಥರ ತರಬೇತಿ ಇದ್ದು ಬ್ರೇಟಿ ಮಾಡಿ ನಮ್ಮನ್ನು ಹೊಡೆಯೋದಾಗಿದ್ರೆ ಏನಾಗಿರ್ತಿತ್ತು ಅಂದರೆ, ಅವುಗಳ ನೋವು ಅರ್ಥ ಆಗಿದೆ ಆತನಿಗೆ, ನಮಗೂ ಆ ಥರದ ನೋವು ಆದರೆ ಹೇಗೆ. ಈ ಬಲಿ ಕೊಡೋದಕ್ಕೆ ಹೇಳ್ತಾನೆ, ನಿನ್ನ ಬೆರಳು ಕತ್ತರಿಸ್ಕೊಟ್ಬಿಡಪ್ಪ, ಅದು ಯಾಕೆ ಪಾ ಪ್ರಾಣಿನ ಕೊಡ್ತೀಯ, ನೀನು ಬೆರಳು ಕೊಡು ಆಗತ್ತಾ, ನೀನು ಮಗುವನ್ನು ಕೊಡ್ತೀಯ. ಒಂದು ಕುರಿ ಮರಿಯನ್ನು ತೊಗೊಂಡು ಹೋಗ್ತಿರ್ತಾರೆ ಬಲಿ ಕೊಡಬೇಕು ಅಂತ, ಆತ ಹೇಳ್ತಾನೆ ಕುರಿ ಮರಿ ಬೇಡ ಇಡು, ನಿನ್ನ ಮಗನ ಕರ್ಕೊಂಡು ಹೋಗು. ಏ ಅದೆಂಗಾಗ್ತದೆ, ನಿನ್ನ ಮಗನಿಗೆ ಹಾಕಿದಾಗ ಎಷ್ಟು ನೋವಾಗುತ್ತಲ್ಲ ನಿನಗೆ, ಹಂಗೆ ಅದಕ್ಕಾಗತ್ತಲ್ಲ. ಇದು ಯಾಕೆ ಈ ಮಾತನ್ನು ಒತ್ತಿ ಹೇಳಬೇಕು ಅಂದರೆ, ನಾವು ಸಂಭ್ರಮದಲ್ಲಿದ್ದಾಗ ನೋವಿನ ಚಿಂತೆ ಮಾಡೋಲ್ಲ, ದುಃಖದ ಚಿಂತೆ ಮಾಡಲ್ಲ. ಆದರೆ ಈ ಮನುಷ್ಯ ಸಂಭ್ರಮದ ತುತ್ತ ತುದಿಯಲ್ಲಿದ್ದಾಗ ಕೂಡ ಪ್ರಪಂಚಕ್ಕಾಗುವಂಥ ನೋವಿನ ಬಗ್ಗೆ, ಕಷ್ಟದ ಬಗ್ಗೆ ಅನುಕಂಪೆಯನ್ನು ಹೊಂದಿದ್ದ ಅನ್ನೋದು ಬಹಳ ಮುಖ್ಯ. ಆ ಶುದ್ಧ ದೃಷ್ಟಿ ಇತ್ತು ಆತಂದು ನೋಡ್ತಾ ಇದ್ದ. ಜೀವನದ ಹೋರಾಟಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೇಕು ಅನ್ನುವಂಥ ಅಪೇಕ್ಷೆಯನ್ನು ಮನಸ್ಸಲ್ಲಿ ಬೆಳೀತಾ ಇತ್ತು ಬಾಲ್ಯ ಮತ್ತು ತಾರುಣ್ಯದಲ್ಲಿ. ತನ್ನ 29ನೇ ವಯಸ್ಸಿನಲ್ಲಿ ಸರ್ವಸಂಗ ತ್ಯಾಗಿಯಾಗಿ ಪರಮಸತ್ಯದ ಅನ್ವೇಷಣೆಗಾಗಿ ಹೊರಟದ್ದು ಎರಡನೇ ಘಟ್ಟ, ಎರಡನೇ ಹಂತ. ಒಂದು ಇದನ್ನು ಗಮನಿಸಬೇಕು, ಆತ ಮಾಡಿದ್ದು ಭಾರತೀಯ ಪರಂಪರೆಯಲ್ಲಿ ಒಂದು ಹೊಸ ಪರಂಪರೆ ಏನಾಗಿರಲಿಲ್ಲ, ಹೊಸ ಹಾದಿ ಆಗಿರಲಿಲ್ಲ. ಯಾಕಂದರೆ ಅದು ಸಾಮಾನ್ಯವಾಗಿತ್ತಾಗ, ನೂರಾರು ಸಾವಿರಾರು ಜನ ತರುಣ ತರುಣಿಯರು ಪರಮಸತ್ಯದ ಅನ್ವೇಷಣೆಗಾಗಿ ಮನೆಯನ್ನು ಬಿಟ್ಟು ಪರಿವ್ರಾಜಕರಾಗೋದು ಅಭ್ಯಾಸ ಇತ್ತು ಅವಾಗ, ಸಾಕಷ್ಟು ಜನ ಮಾಡ್ತಾ ಇದ್ರು. ಅವನು ಕಂಡಿದ್ದ, ಅವನ ಜೀವನದಲ್ಲಿ ಎಷ್ಟೋ ಜನ ಶ್ರಮಣಕರು ಹೋಗೋದನ್ನು ಕಾಣ್ತಾ ಇದ್ದ, ಪರಿವ್ರಾಜಕರು ಹೋಗೋದನ್ನು ಕಾಣ್ತಾ ಇದ್ದ. ಅಂದರೆ ಆತ ಮನೆ ಬಿಟ್ಟು ಹೋಗಿ ಸರ್ವಸಂಗ ಪರಿತ್ಯಾಗಿಯಾಗಿ ಸತ್ಯದ ಶೋಧನೆಗೆ ಹೋದದ್ದು ಎರಡನೇ ಹೆಜ್ಜೆ ಕೂಡ ಆಗಿನ ಪರಂಪರೆಗೆ ವಿರೋಧವಾಗಿದ್ದಾಗಿರಲಿಲ್ಲ, ಪರಂಪರೆಗೆ ಹೊಂದಿದ್ದೇ ಆಗಿತ್ತು.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
1: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೊ. ಸುದ್ದಿಯ ಮುಖ್ಯ ಅಂಶಗಳು: ವಿದ್ಯುತ್ ವಿತರಣೆಗೆ ಮಹೀಂದ್ರಾ ಆಸಕ್ತಿ, ಮುಂಬೈ ಮಳೆಗೆ 8 ಸಾವು, ರಾಮ್ಜಿ ಕರ್ನಾಟಕಕ್ಕೆ ಕೇಂದ್ರದಿಂದ 1,750 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ, ದಕ್ಷಿಣ ಕನ್ನಡ ಸಹಿತ 5 ಜಿಲ್ಲೆಗಳಿಗೆ ಜಿಲ್ಲಾ ರಫ್ತು ಕೇಂದ್ರ ಮಾನ್ಯತೆ, ಮಂಗಳೂರು ಸಂಡೇ ಬಜಾರ್ ಮೇಲೆ ಮುಂದುವರಿದ ಮಹಾನಗರ ಪಾಲಿಕೆ ಕಾರ್ಯಾಚರಣೆ. ಸುದ್ದಿಯ ವಿವರ: ಮುಂಬೈ ರಾಜ್ಯದಂಥ 2 ದಿನಗಳಿಂದ ಸುರಿತಿರುವ ಮಳೆಯು ಅಪಾರ ಹಾನಿ ಉಂಟು ಮಾಡಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಜನವಸತಿ ಕಟ್ಟಡ ಬಿದ್ದು 6 ಮಂದಿ ಹಾಗೂ ಮರಬಿದ್ದು 2 ಸಹಿತ ಒಟ್ಟು 8 ಜನರು ನಿನ್ನೆ ಸಾವಿಗೀಡಾಗಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಇನ್ನೂ ಬೂದಿ ಮುಚ್ಚಿದ ಕೆಂಡವಾಗಿಯಿದೆ. ದಾಖಲೆ ಪ್ರಮಾಣದ ವಿರೋಧದೊಂದಿಗೆ ಟಾಟಾ ಪವರ್ ಕಂಪನಿ 2 ದಿನಗಳ ಹಿಂದಷ್ಟೇ ವಾಪಸ್ ಕಳಿಸುವಲ್ಲಿ ರೈತರು, ವಿದ್ಯುತ್ ನೌಕರರು ಮತ್ತಿತರ ಸಂಘ ಸಂಸ್ಥೆಗಳ ಮುಖಂಡರು ಯಶಸ್ವಿಯಾಗಿದೆ. ಈಗ ಮತ್ತೆ 2 ಕಂಪನಿಗಳು ವಿದ್ಯುತ್ ಖಾಸಗೀಕರಣಕ್ಕೆ ಆಸಕ್ತಿ ತೋರಿಸ್ತಾ ಇರೋದು ಬೆಳಕಿಗೆ ಬಂದಿದೆ. ನರೇಗಾ ಬದಲಿಗೆ ಜಾರಿಗೆ ತರಲಾಗಿರುವ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಗೆ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ಮೊದಲ ಕಂತಿನಲ್ಲಿ 1,750 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಇದೇ ವೇಳೆ ಎಲ್ಲ ರಾಜ್ಯಗಳಿಗೆ 25,863 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಕೇಂದ್ರ ಸರ್ಕಾರವು ಜಿಲ್ಲಾ ರಫ್ತು ಕೇಂದ್ರಗಳು DEH ಉಪಕ್ರಮದ ಅಡಿಯಲ್ಲಿ ದಕ್ಷಿಣ ಕನ್ನಡ ಸಹಿತ ಕರ್ನಾಟಕದ 5 ಜಿಲ್ಲೆಗಳನ್ನು ಜಿಲ್ಲಾ ರಫ್ತು ಕೇಂದ್ರ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ ಎಂದು ಗುರುತಿಸಿದ್ದು, ಆ ಕುರಿತು ಪ್ರಾಥಮಿಕ ಚಟುವಟಿಕೆಗಳು

ಹುದ್ದೆಯ ಇಲಾಖಾ ಪರೀಕ್ಷೆ ವೇಳೆ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ದೂರು ದಾಖಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಮಳೆಯ ಬಿರುಸು ಕಡಿಮೆಯಾಗಿತ್ತು. ಆದರೆ ಅಲ್ಲಲ್ಲಿ ಬಿರುಸಾದ ಗಾಳಿ ಸಹಿತವಾಗಿ ಬಿರು ಮಳೆಯಾಗಿದ್ದು ಗಾಳಿಯಿಂದಾಗಿ ಸಾಕಷ್ಟು ಹಾನಿ ಸಮಸ್ಯೆ ಉಂಟಾಯಿತು. ನಗರದಲ್ಲಿ ಮಧ್ಯಾಹ್ನ ವೇಳೆ ಸ್ವಲ್ಪ ಕಾಲ ಸಾಧಾರಣ ಮಳೆಯಾಗಿದೆ. ಉಳಿದಂತೆ ಬಿಸಿಲು ಮೋಡದಿಂದ ಕೂಡಿದ ವಾತಾವರಣ ಇತ್ತು. ಗಾಳಿಯ ಪರಿಣಾಮವಾಗಿ ನಗರದ ಬಜಾಲ್ ಬಳಿ ವಿದ್ಯುತ್ ಕಂಬ ರಸ್ತೆಗೆ ಉರುಳಿ ಬಿದ್ದಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಯಿತು. ಸ್ಥಳೀಯ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕವೂ ಕಡಿತಗೊಂಡಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಇಂದಿನಿಂದ 9ರವರೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಹಳದಿ ಕಾಮಾಲೆ ಜಾಂಡಿಸ್ ರೋಗವು ಏರಿಕೆಯಾಗ್ತಾ ಇದೆ. ಒಂದು ವಾರದ ಅವಧಿಯಲ್ಲಿ ಮಂಗಳೂರಿನಲ್ಲಿ ಸುಮಾರು 15 ಮಂದಿಯಲ್ಲಿ ಈ ರೋಗ ದೃಢಪಟ್ಟಿದೆ. ಬಂದರು ಭಾಗದಲ್ಲಿ ಆರಂಭದಲ್ಲಿ ಜಾಂಡಿಸ್ ದೃಢಪಟ್ಟಿತ್ತು. ಸದ್ಯ ಡೊಂಗರಕೇರಿ ಕುದ್ರೋಳಿ ಕಡೆಗಳಲ್ಲೂ ಪ್ರಕರಣ ವರದಿಯಾಗ್ತಾ ಇದೆ. ಇಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಕೆಲವು ಮನೆಗಳ ನೀರಿನ ಮಾದರಿ ಬಂದಿದ್ದು ಪಾಲಿಕೆಯಿಂದ ಸರಬರಾಜು ಆಗ್ತಾ ಇರುವ ನೀರು ಶುದ್ಧವಾಗಿದೆ ಎಂಬ ವರದಿ ಬಂದಿದೆ. ಆದರೆ ಕೆಲವು ಮನೆಯ ಸಂಪ ಸ್ವಚ್ಛವಿಲ್ಲದೆ ಅಲ್ಲಿಂದ ಮನೆಗೆ ಸರಬರಾಜು ಆಗುವ ನೀರು ಕಲುಷಿತವಾಗಿದೆ ಎಂಬ ವರದಿ ದಾಖಲಾಗಿದೆ. ಪನಮೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೃಹತ್ ಯಂತ್ರ ಸಾಗಿಸುತ್ತಿದ್ದ ಟ್ರೈಲರ್ ತಿರುವು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಸಿಲುಕಿಕೊಂಡ ಕಾರಣ ಸುಮಾರು 3/4 ತಾಸು ಕಾಲ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದರು. ಈ ಘಟನೆಯಿಂದ ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಿಲೋಮೀಟರ್ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತವು. ಟ್ರೈಲರ್ ಅಗಲವಾಗಿ ರಸ್ತೆ ತಿರುವಿನಲ್ಲಿ ಸಿಲುಕಿಕೊಂಡಿದ್ದರಿಂದ ಯಾವುದೇ ವಾಹನವು ಚಲಿಸಲು ಸಾಧ್ಯವಾಗಿಲ್ಲ. ನಗರದ ಪುರಭವನದ ಬಳಿ ನಿನ್ನೆ ವ್ಯಾಪಾರ ಮಾಡುವ ಸಂಡೇ ಬಜಾರ್ ರವಿವಾರ ವ್ಯಾಪಾರಿಗಳ ವಿರುದ್ಧ ಮಂಗಳೂರು ಮಹಾನಗರ ಪಾಲಿಕೆ ಕಾರ್ಯಾಚರಣೆ ಮುಂದುವರೆದಿದೆ. ಎಂದಿನಂತೆ ರವಿವಾರ ಬೀದಿ ವ್ಯಾಪಾರಿಗಳು ವ್ಯಾಪಾರ ಆರಂಭಿಸಲು ಮುಂದಾಗ್ತಾ ಇದ್ದಂತೆ ಮಾನಪ ಆಯುಕ್ತರು ಕಾರ್ಯಾಚರಣೆ ಆರಂಭಿಸಲು ಆದೇಶ ನೀಡಿದರು. ಅದಕ್ಕೆ ಬೀದಿ ವ್ಯಾಪಾರಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಪಾದಚಾರಿಗಳ ಓಡಾಟಕ್ಕೆ ಬೇಕಾದಷ್ಟು ಜಾಗ ಇದ್ದರೂ ಕೂಡ ತೆರವುಗೊಳಿಸುವುದು ಸರಿಯಲ್ಲ ಎಂದು ಪ್ರತಿಭಟಿಸಿದರು. ಆಯುಕ್ತರು ತೆರವು ಕಾರ್ಯಾಚರಣೆ ಮುಂದುವರಿಸಲು ಸೂಚನೆ ನೀಡಿದಾಗ ಬೀದಿ ಬದಿ ವ್ಯಾಪಾರಿಗಳು ಪಾಲಿಕೆ ವಿರುದ್ಧ ಘೋಷಣೆ ಕೂಗುತ್ತಾ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಆರೋಗ್ಯ ಮತ್ತು ಸ್ವಚ್ಛ ಸಮಾಜ ನಿರ್ಮಾಣದಲ್ಲಿ ಹಗಲು ರಾತ್ರಿ ಇಳಕಿಸಿದ ನಿಸ್ವಾರ್ಥ ಸೇವಾ ಮನೋಭಾವ, ಪ್ರಾಮಾಣಿಕತೆ ಮತ್ತು ನಿರಂತರ ಶ್ರಮಿಸುವ ವೈದ್ಯರ ವೃತ್ತಿ ಮತ್ತು ತ್ಯಾಗಮಯ ಜೀವನ ಪ್ರಶಂಸನೀಯ ಎಂದು ರಾಜ್ಯ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಅವರು ಭಾರತೀಯ ವೈದ್ಯಕೀಯ ಸಂಘದ ಮಂಗಳೂರು ಶಾಖೆಯ ವತಿಯಿಂದ ಡಾಕ್ಟರ್ ಎ ವಿ ರಾವ್ ಸಭಾಂಗಣದಲ್ಲಿ ನಡೆದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಕಾಪಿನಾಡಿನ ಕುಗ್ರಾಮದ ಯುವಕ ಇಂದು ಜಾಗತಿಕ ಬಾಹ್ಯಾಕಾಶ ರಂಗವೇ ತನ್ನತ್ತ ತಿರುಗಿ ನೋಡುವಂತಹ ಸಾಧನೆ ಮಾಡಿದ್ದಾರೆ. ಆ ಮೂಲಕ ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಅಲ್ದೂರು ಗ್ರಾಮದ ಅವೇಸ್ ಅಹಮದ್ ಪಿಕ್ಸೆಲ್ ಎಂಬ ಸ್ವಂತ ಏರೋಸ್ಪೇಸ್ ಕಂಪನಿಯೊಂದನ್ನು ಆರಂಭಿಸಿದಳದೆ ತನ್ನ ಕಂಪನಿ ತಯಾರಿಸಿದ ಉಪಗ್ರಹವನ್ನು ಅಮೆರಿಕದ ಉದ್ಯಮಿ ಎಲಾನ್ ಮಸ್ಕರ ಸ್ಪೇಸ್ ಎಕ್ಸ್ನಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ. ಈ ಮೂಲಕ ಕಾಪಿನಾಡಿನ ಹೆಸರು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸುವಂತೆ ಮಾಡಿದ್ದಾರೆ.

ಕೆಳಗುರೆ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ. ನಾಲ್ಕು ರಾಜ್ಯಗಳಲ್ಲಿ 22,25,55,000 ಮತದಾರರ ಹೆಸರು ಡಿಲೀಟ್. ಒಡಿಶಾ, ಮಣಿಪುರ, ಮಿಜೋರಾಂ, ಸಿಕ್ಕಿಂಗಳಲ್ಲಿ 6.12% ಕಡಿತ. ಮಿಜೋರಾಂನಲ್ಲಿ ಕನಿಷ್ಠ, ಸಿಕ್ಕಿಂನಲ್ಲಿ ಗರಿಷ್ಠ ಅಳಿಸುವಿಕೆ.

ರಾಜ್ಯದಲ್ಲೂ ಮುಂದುವರಿದ ಗೊಂದಲ. ಎಸ್ಐಆರ್ ಪ್ರಕ್ರಿಯೆಯನ್ನು ಮನೆ ಮನೆಗೆ ಹೋಗಿ ಮಾಡದೆ ಒಂದೇ ಕಡೆ ಮಾಡಲಾಗ್ತಾ ಇದೆ ಎಂಬ ವಿಪಕ್ಷಗಳು ಆರೋಪ ಮಾಡಿವೆ. ವಿಪಕ್ಷದವರಿಗೆ ಆರೋಪ ಮಾಡಿದ ಕೆಲಸ, ಆದರೆ ಸರ್ಕಾರದ ವತಿಯಿಂದ ನಾವು ಎಲ್ಲರಿಗೂ ನ್ಯಾಯ ಒದಗಿಸಿಕೊಡಬೇಕು ಹಾಗೂ ಎಲ್ಲರೂ ತಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಬೇಕು ಎಂದು ಮನವಿ ಮಾಡಿದ್ದೇವೆ. ನಮ್ಮದು ಪ್ರತಿಭಟನೆ ಇದೆ, ಅದನ್ನು ನ್ಯಾಯಬದ್ಧವಾಗಿ ಮಾಡ್ತೇವೆ ಎಂದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಎಸ್ಐಆರ್ ಪ್ರಾರಂಭವಾಗಿದ್ದು, ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಬಿಎಲ್ಒಗಳು ಮನೆ ಮನೆಗೆ ಹೋಗಿ ಮತಪಟ್ಟಿಯಲ್ಲಿ ಹೆಸರು ಹೊಂದಿರುವ ಎಲ್ಲ ಮತದಾರರಿಗೆ ಗಣತಿ ನಮೂನೆಗಳನ್ನು ಜುಲೈ 6 ಒಳಗಾಗಿ ತಲುಪಿಸಬೇಕು ಎಂದು ಮೇಲಾಧಿಕಾರಿಗಳು ಒತ್ತಡ ಹಾಕ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕರಾವಳಿ ನದಿಗಳ ಮೂಲಕ ಸಮುದ್ರ ಸೇರಿರುವ ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯವನ್ನು ಮೂಲದಲ್ಲೇ ತಡೆಗಟ್ಟುವ ಉದ್ದೇಶದಿಂದ ರೂಪಿಸಲಾದ ಮಹತ್ವಾಕಾಂಕ್ಷೆಯ ಹಸಿರು ಸಂವಾದ ಅಭಿಯಾನಕ್ಕೆ ವಿದ್ಯಾಗಿರಿಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಕುವೆಂಪು ಸಭಾಭವನದಲ್ಲಿ ನಿನ್ನೆ ಚಾಲನೆ ನೀಡಲಾಯಿತು. ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಜಯಲಕ್ಷ್ಮಿ ರಾಯ್ಕೋಡು, ಕರಾವಳಿಯಲ್ಲಿ ಪರಿಸರ ಸ್ಥಿರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ತ್ಯಾಜ್ಯ ನಿರ್ವಹಣೆ ಅವಶ್ಯಕವಾಗಿದೆ. ಮೊದಲಿಗೆ ನಾವು ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಕಡಿಮೆ ಮಾಡಬೇಕು. ಜಿಲ್ಲೆಯಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಕೇವಲ 50% ತ್ಯಾಜ್ಯ ಸಂಗ್ರಹವಾಗ್ತಾ ಇದೆ, ಉಳಿದ ತ್ಯಾಜ್ಯ ಕಾಡು ಮತ್ತು ಸಮುದ್ರ ಸೇರ್ತಾ ಇದೆ ಎಂದು ಅವರು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕೈಗೊಳ್ಳಲಾಗುವ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಗತಿಯಲ್ಲಿದ್ದು, ಈವರೆಗೆ ಜಿಲ್ಲೆಯ ಒಟ್ಟು 18,03,766 ಮತದಾರರ ಪೈಕಿ 9,32,291 ಮಂದಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ.

0: ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ಲೋಬ್ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವೇ ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಡಾಕ್ಟರ್ ವೆಂಕಟರಮಣ. 8:30 ಕೊಂಕಣಿ ಕಾರ್ಯಕ್ರಮ, ಕೊಂಕಣಿ ಕತೆ, ಮೋಜಾ ಮೊರಣಾಜಿ ಕಥಾ. 9:00 ಬ್ಯಾರಿ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಬ್ಯಾರಿ ಹಾಡುಗಳನ್ನು ಕೇಳುವಿರಿ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಪುಸ್ತಕ ಹಬ್ಬ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಅಬ್ದುಲ್ ರೆಹಮಾನ್ ಅವರ ಮಾತುಗಳನ್ನು ಕೇಳುವಿರಿ. 10:00 ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ, ಶನೀಶ್ವರ ಮಹಾತ್ಮೆ ಭಾಗ 5. 11:30 ತುಳು ಕಾರ್ಯಕ್ರಮ, ಮೋಹಿನಿ ಶಕ್ತಿನಗರ ಇವರ ಜೊತೆ, ನಾಟಿ ವೈದ್ಯ ಇವರ ಜೊತೆ ಮಾತನಾಡಿದ ಮಾತುಗಳು ಸಂದರ್ಶನದ ಪ್ರಸಾರ. 12:30 ತುಳು ಹಾಡುಗಳು, 12:30 ಬಾಮಲಹರಿ, 1:00 ಜನಪದ ಹಾಡುಗಳು, 1:30 ಆರೋಗ್ಯ ಸಾರಂಗ್, 2:00 ಕೊಂಕಣಿ ಕಾರ್ಯಕ್ರಮ, 2:30 ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ, 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆಯ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು, 4:00 ವಾಯ್ಸ್ ಆಫ್ ಮಂಜುಳಾ ಕಾರ್ಯಕ್ರಮದ ಪ್ರಸಾರ, 5:00 ಡಾಕ್ಟರ್ ಗುರುರಾಜ್ ಖರ್ಜಿಗೆಯವರ ಕಾರ್ಯಕ್ರಮದ ಪ್ರಸಾರ, 6:00 ರೇಡಿಯೋ ಸಂಜೆ ನೇರ ಪ್ರಸಾರ, 7:00 ತುಳು ಕಾರ್ಯಕ್ರಮ, 7:30 ಕನ್ನಡ ಕಾರ್ಯಕ್ರಮ, 8:00 ಯಕ್ಷಗಾನ ಮರುಪ್ರಸಾರ, 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಈ ಒಂದು ಸಂದರ್ಭದಲ್ಲಿ ಅನೇಕರನ್ನ ಬಾಯಿ ಹುಣ್ಣು ಕಾಡ್ತಾ ಇದೆ. ಬಾಯಿಯ ಹುಣ್ಣಿಗೆ ಮೂಲ ಕಾರಣವನ್ನು ಹುಡುಕ್ತಾ ಹೋದರೆ ಅದು ಹೊಟ್ಟೆಯಲ್ಲಿದೆ. ಅನೇಕರನ್ನ ಇವತ್ತು ಮಲಬದ್ಧತೆ ಕಾಡ್ತಾ ಇದೆ. ಅತಿಯಾದಂಥ ಈ ಒಂದು ಮಲಬದ್ಧತೆ ಬಾಯಿಯ ಹುಣ್ಣಿಗೆ ಮುಖ್ಯವಾದಂಥ ಒಂದು ಕಾರಣ. ಹಾಗೆಯೇ ಬಾಯಿ ಹುಣ್ಣಿಗೆ ಇನ್ನೊಂದು ಪ್ರಮುಖವಾದ ಕಾರಣವನ್ನು ಹುಡುಕ್ಲಿಕ್ಕೆ ಹೋದರೆ ಅದು ಕರುಳು. ಕರುಳಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆದಾಗ ಅದು ಬಾಯಿ ಹುಣ್ಣಿಗೆ ಕಾರಣ ಆಗುತ್ತೆ. ಹಾಗಾಗಿ ಅನೇಕ ಬಾಯಿ ಹುಣ್ಣು ಇರುವಂತಹ ತೊಂದರೆ ಇದ್ದಂತಹ ಅನೇಕರನ್ನು ನಾವು ಚಿಕಿತ್ಸೆಗೆ ಒಳಪಡಿಸಿದಾಗ, ಅವರ ಕರುಳನ್ನು ರಿಪೇರಿ ಮಾಡಿದಾಗ, ಸರಿ ಮಾಡಿದಾಗ ಅವರ ಬಾಯಿ ಹುಣ್ಣು ಕಡಿಮೆ ಆಗಿದ್ದು ಕಂಡುಬಂತು. ಹಾಗೆಯೇ ಮಲ ಸದಾವಾಗಿ ವಿಸರ್ಜನೆ ಆಗಲಿಕ್ಕೆ ಶುರುವಾದಾಗ ಅವರ ಬಾಯಿ ಹುಣ್ಣು ಕಡಿಮೆ ಆಗಿದ್ದು ಕಂಡುಬಂತು. ಹಾಗಾದರೆ ಬಾಯಿ ಹುಣ್ಣಿಗೂ ನಮ್ಮ ಹೊಟ್ಟೆಗೂ ನೇರವಾದ ಸಂಬಂಧ ಇದೆ. ಸೊ ಕೆಲವರು ಅಂತಾರೆ, ಬಾಯಿ ಹೀಟಾಗಿ ನನಗೆ ಬಾಯಿ ಹುಣ್ಣು ಆಗುತ್ತೆ ಅಂಥೇಳಿ, ಪಪ್ಪಾಯಿ ತಿಂದರೆ ಬಾಯಿ ಹುಣ್ಣು ಆಗುತ್ತೆ ಅಂಥೇಳಿ, ಅದೆಲ್ಲ ಒಂದು 10-20% ಕಾಂಟ್ರಿಬ್ಯೂಷನ್ ಇರ್ಬೋದು. ಅದು ಒಂದು ಸಲ ಕಡಿಮೆ ಆಗಿಬಿಡುತ್ತೆ. ಆದರೆ ರೆಗ್ಯುಲರಾಗಿ ಬಾಯಿ ಹುಣ್ಣು ಆಗ್ತಾಯಿರುತ್ತೆ, ಬಾಯಿ ಸ್ಮೆಲ್ ಬರ್ತಾಯಿರುತ್ತೆ, ಇದಕ್ಕೆ ಪ್ರಮುಖವಾದ ಕಾರಣ ಕರುಳು. ಹಾಗೆ ಕರುಳನ್ನು ಶುದ್ಧ ಮಾಡಲಿಕ್ಕೆ ನಾವು ಏನೆಲ್ಲ ಮಾಡ್ಬೋದು? ಡೈಲಿ 3-4 ಗ್ಲಾಸ್ ತಾಜಾ ಮಜ್ಜಿಗೆ ಕುಡಿಯೋದ್ರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯ, ಕರುಳು ಶುದ್ಧ ಆಗಲಿಕ್ಕೆ ಸಾಧ್ಯ. ಆದಮೇಲೆ ಬಾಯಿ ಹುಣ್ಣು ಸ್ಲೋಲಿ 1 ಮಂತಲ್ಲಿ ನಿಮಗೆ ಕಡಿಮೆ ಆಗಲಿಕ್ಕೆ ಸಾಧ್ಯ. ಹಾಗೆಯೇ ಮಲಬದ್ಧತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು 1 ಕೆಜಿ ಎಳ್ಳು, ಕಪ್ಪೆಳ್ಳು, 1 ಕೆಜಿ ಅಗಸೆ ಬೀಜ, 1 ಕೆಜಿ ಮೆಂತೆ ಇದನ್ನು ತಂದಿಟ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಕಸ ಎಲ್ಲ ತೆಗೆದು ಹಸಿಯಾಗಿ ಪುಡಿ ಮಾಡಿ ಅಥವಾ ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿ ಮಿಕ್ಸ್ ಮಾಡಿ 3 ಡಬ್ಬದಲ್ಲಿ ತುಂಬಿಸಿ ಇಟ್ಕೋಬೇಕು ಫ್ರಿಜ್ಜಲ್ಲಿ. ಸೊ ಆಗ ಅದು ಆಕ್ಸಿಡೈಸ್ ಆಗಲ್ಲ. ಅದನ್ನು ನಾವು ಸಂಜೆ 7 ಗಂಟೆ ಹೊತ್ತಿಗೆ 3 ಗ್ಲಾಸ್ ನೀರಿಗೆ ಇದು 3 ಚಮಚವನ್ನು ಹಾಕಿ ಕುಡಿಯೋದ್ರಿಂದಾಗಿ ಮೋಷನ್ ಕ್ಲಿಯರ್ ಆಗುತ್ತೆ, ಜೊತೆಗೆ ಎಲ್ಲ ಪೋಷಕಾಂಶನೂ ಕೂಡ ಸಿಗುತ್ತೆ. ಸೊ ಹೊಟ್ಟೆ ಸರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ನೀರಿನಲ್ಲಿ ಕರಗುವ ನಾರಿನಂಶ ಜೊತೆಗೆ ಸಾಕಷ್ಟು ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ. ಇನ್ನು ಬಾಯಿ ಹುಣ್ಣನ್ನು ತಾತ್ಕಾಲಿಕವಾಗಿ ಶಮನ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುವಂಥದ್ದು ಪೇರಲೆ ಅಥವಾ ಸೀಬೆ ಎಲೆಗಳು. ಹಿಂದಿನಿಂದ ಜನ ಮಾಡ್ಕೊಂಡು ಬಂದಿದ್ದಾರೆ. ತಾಜಾ ಅಥವಾ ಹಸಿಯಾದ ಅಥವಾ ಟೆಂಡರ್ ಎಳೆಯ ಒಂದು ಸೀಬೆ ಎಲೆಯನ್ನು ಅಗಿಯೋದ್ರಿಂದಾಗಿ ಬಾಯಿ ಹುಣ್ಣು ಕಡಿಮೆ ಆಗಲಿಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ವಿಟಮಿನ್ B12 ಅಥವಾ ವಿಟಮಿನ್ ಬಿಯ ಎಲ್ಲ ಒಂದು ಅಂಶಗಳನ್ನು ತೆಗೆದುಕೊಳ್ತಾರೆ. ಸೊ ಇದನ್ನು ಕೂಡ ಮಾಡಬಾರ್ದು ಅಂತೇನಿಲ್ಲ. ಫಾರ್ 1 ವೀಕಿಗೆ 10 ಡೇಸಿಗೋ ನಿಮಗೆ ಬಿ ಕಾಂಪ್ಲೆಕ್ಸ್ ಮಾತ್ರ ತೆಗೆದುಕೊಳ್ಳೋದ್ರಿಂದಾಗಿ ಬಾಯಿ ಹುಣ್ಣು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ಮೂಲ ಕಾರಣಕ್ಕೆ ಚಿಕಿತ್ಸೆ ಸಿಗೋದಿಲ್ಲ. ಸೊ ಮೂಲ ಕಾರಣಕ್ಕೆ ಚಿಕಿತ್ಸೆ ಸಿಗಬೇಕು ಅಂದರೆ ನಾವು ಹೊಟ್ಟೆಯನ್ನು ಶುದ್ಧ ಮಾಡ್ಕೋಬೇಕು, ಜಾಸ್ತಿ ನೀರು ಕುಡಿಬೇಕು. ಸೊ 3-4 ಲೀಟರ್ ನೀರು ಕುಡಿಯುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಹಾಗೆಯೇ ಒಳ್ಳೆ ಬ್ಯಾಕ್ಟೀರಿಯಾ ವರ್ಧನೆ ಆಗಲಿಕ್ಕೆ ನಮ್ಮ ಕರುಳನ್ನು ಟ್ರೀಟ್ ಮಾಡಬೇಕು. ಸೊ ಪ್ರೀ ಪ್ರೊಬಯೋಟಿಕ್ ಆಹಾರಗಳು ನಾನು ಅನೇಕ ಸಂಚಿಗಳಲ್ಲಿ ತಿಳಿಸ್ಕೊಟ್ಟಿದೆ. ಆ ರೀತಿ ಆಹಾರವನ್ನು ಜಾಸ್ತಿ ಸೇವಿಸಬೇಕು, ಹುದುಗಿಸಿದ ಆಹಾರ ಅಂತ ನಾವು ಹೇಳ್ಬೋದು. ಹೀಗೆ ಮಾಡೋದ್ರ ಮೂಲಕ ನಮ್ಮ ಕರುಳನ್ನು ಚೆನ್ನಾಗಿಟ್ಟುಕೊಂಡು ನಮ್ಮ ಬಾಯಿ ಹುಣ್ಣನ್ನು ಕಡಿಮೆ ಮಾಡಿಕೊಂಡು ಅರಿಶಿನ ತುಂಬ ಒಳ್ಳೆಯದು ಅಂತ ನಮಗೆಲ್ಲ ಗೊತ್ತಾಗಿದೆ. ಈ ಒಂದು ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ಎಲ್ಲರೂ ಅರಿಶಿನ ಹಾಲನ್ನು ಕುಡಿತಾ ಇದ್ದಾರೆ. ಸೊ ಅರಿಶಿನ ಮತ್ತು ಹಾಲಿನ ಕಾಂಬಿನೇಷನ್ ಭಾಳ ಒಳ್ಳೆಯದು. ಆದರೆ ಇದಕ್ಕೆ ಇನ್ನೊಂದನ್ನು ಸೇರಿಸಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಅದುವೇ ಕಾಳು ಮೆಣಸು, 1 ಚಿಟಿಕೆ ಕಾಳು ಮೆಣಸಿನ ಪುಡಿ. ಸೊ ಇವತ್ತು ಅನೇಕ ಸಂಶೋಧನೆಗಳು ನಡೆದಿದೆ. ಅರಿಶಿನದಲ್ಲಿರುವಂತಹ ಕರ್ಕ್ಯುಮಿನ್ ಅಂಶ ನಮಗೆ ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೆ, ಜೊತೆಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ, ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಕೊಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಹೃದಯ ರೋಗಗಳನ್ನು ತಡೆಗಟ್ಟಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಚರ್ಮಕ್ಕೆ ಕೂಡ ಬಹಳ ಒಳ್ಳೆಯದು. ಆದರೆ ಅರಿಶಿನದ ಜೊತೆ ನಾವು 1 ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನು ಹಾಕೋದ್ರಿಂದಾಗಿ ಏನು ಪ್ರಯೋಜನ ಅಂದರೆ, ಅರಿಶಿನದಲ್ಲಿರುವಂತಹ ಬಯೋ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತಲ್ಲ ಕರ್ಕ್ಯುಮಿನ್, ಇದು ಇದರ ಅಬ್ಸಾರ್ಪ್ಷನ್ 1000 ಪಟ್ಟು ಹೆಚ್ಚಾಗುತ್ತೆ. ನೋಡಿ ಎಷ್ಟು ಆಶ್ಚರ್ಯ. ಸೊ ಹಾಗಾದರೆ ಅರಿಶಿನ ಮತ್ತು ಕಾಳುಮೆಣಸು ಈ ಕಾಂಬಿನೇಷನ್ ದಿ ಬೆಸ್ಟ್. ಸೊ ಇದರ ಸಂಶೋಧನೆಗಳು ರುಜುವಾತು ಮಾಡಿದೆ. ಸೊ ಹಾಗಾದರೆ ಅರಿಶಿನವನ್ನು ತೆಗೆದುಕೊಳ್ಳುವಾಗ 1 ಚಿಟಿಕೆ ಕಾಳುಮೆಣಸನ್ನು ನಿಮ್ಮ ಅರಿಶಿನದ ಜೊತೆ ತೆಗೆದುಕೊಳ್ಳಿ ಅನ್ನುವಂತಹ ಕಿವಿ ಮಾತನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆ ನಾವೇನು ಐಡಿಯಾ ಮಾಡ್ಬೋದು ಅಂದರೆ, ಅರಿಶಿನ ನಾವು ಮಾರ್ಕೆಟಿಂದ ಪುಡಿಯನ್ನು ತಂದು ಉಪಯೋಗಿಸ್ತೇವೆ. ಆದರೆ ಅರಿಶಿನದಲ್ಲಿರುವಂತಹ ಕರ್ಕ್ಯುಮಿನ್ ಅನ್ನುವಂತಹ ಒಂದು ಪೋಷಕಾಂಶವನ್ನು ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ಉಳಿದ ಪುಡಿಯನ್ನು ಮಾರ್ಕೆಟಿಗೆ ಬಿಡ್ತಾರೆ. ಸೊ ಅದರಿಂದ ನಮಗೆ ಅದರ ಪ್ರಯೋಜನ ಸಿಗೋದಿಲ್ಲ. ಹಾಗೆ ಅನೇಕ ಕಲರ್ಸನ್ನು ಮಿಕ್ಸ್ ಮಾಡ್ತಾರೆ. ಸೊ ಹಾಗಾಗಿ ದಯಮಾಡಿ ಅರಿಶಿಣದ ರೆಡಿಮೇಡ್ ಪುಡಿಯನ್ನು ತರುವಂತಹ ತಪ್ಪು ಕಾರ್ಯವನ್ನು ಮಾಡಬೇಡಿ. ಅರಿಶಿಣದ ಕೊಂಬನ್ನು ತಂದು ಆ ಕೊಂಬಿಗೂ ಕಲರ್ ಹಾಕಿರ್ತಾರೆ, ಅರಿಶಿಣ ಕಾಣಲಿಕ್ಕೆ ಅಥವಾ ಹಳದಿ ಕಾಣಲಿಕ್ಕೆ. ಸೊ ಆ ಒಂದು ಹಳದಿ ಅಥವಾ ಈ ಒಂದು ಅರಿಶಿಣದ ಕೊಂಬನ್ನು ತಂದು ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ನೀವೇ ಪುಡಿ ಮಾಡಿ ಉಪಯೋಗಿಸಿ. ಅಡುಗೆಗೂ ಅದನ್ನೇ ಉಪಯೋಗಿಸಿ, ಔಷಧಿಗೂ ಅದನ್ನೇ ಉಪಯೋಗಿಸಿ, ಎಲ್ಲದಕ್ಕೂ ಅದನ್ನೇ ಉಪಯೋಗಿಸಿ. ಮುಖಕ್ಕೆ ಹಚ್ಚಲಿಕ್ಕೆ, ಸೌಂದರ್ಯವರ್ಧನೆಗೆ ಅದಕ್ಕೂ ಕೂಡ ಅದನ್ನೇ ಉಪಯೋಗಿಸಿ ಆಗ್ಬೋದಲ್ಲ. ಸೊ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವೊಂದು ಟೆಕ್ನಿಕನ್ನು, ಉಪಾಯವನ್ನು, ಒಂದು ಸತ್ಯವನ್ನು, ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳ್ಕೊಂಡಿದ್ದೇವೆ. ಅದುವೇ ಅರಿಶಿನ ಮತ್ತು ಕಾಳುಮೆಣಸು. ಸೊ ಅರಿಶಿನದ ಜೊತೆ ಕಾಳುಮೆಣಸನ್ನು ಸೇರಿಸಿದಾಗ ಅರಿಶಿನದಲ್ಲಿರುವಂತಹ ಅಂಶ, ಬಯೋ ಆಕ್ಟಿವ್ ಇಂಗ್ರೀಡಿಯೆಂಟ್, ಎಸ್ಪೆಷಲಿ ಕರ್ಕ್ಯುಮಿನ್ನ ಅಬ್ಸಾರ್ಪ್ಷನ್ 1000 ಪಟ್ಟು ಜಾಸ್ತಿ ಆಗುತ್ತೆ. ಇಲ್ದಿರೋದು ಅಬ್ಸಾರ್ಪ್ಷನ್ನೇ ಆಗಲ್ಲ, ಹಾಗೆ ಹೋಗ್ಬಿಡುತ್ತೆ, ನಮಗೆ ಅದರ ಪ್ರಯೋಜನ ಸಿಗೋದಿಲ್ಲ. ಹಾಗಾಗಿ ಅರಿಶಿನ ಹಾಗೂ ಈ ಒಂದು ಕಾಳುಮೆಣಸನ್ನು ನಾವು ಜೊತೆ ಜೊತೆಯಾಗಿ ತೆಗೆದುಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಅರಿಶಿಣವನ್ನು ಪೇಟೆಯಿಂದ ಅಥವಾ ಸಿಟಿಯಿಂದ ನಾವೇನು ತರ್ತೀವಲ್ಲ, ಪುಡಿಯನ್ನು, ರೆಡಿಮೇಡ್ ಪುಡಿಯನ್ನು, ಪ್ಯಾಕ್ಡ್ ಪುಡಿಯನ್ನು ತರಬೇಡಿ. ಕೊಂಬನ್ನು ತಂದು ವಾಶ್ ಮಾಡಿ ಒಣಗಿಸಿ ಅದರ ಪುಡಿಯನ್ನು ಉಪಯೋಗಿಸಿ ಅನ್ನುವಂಥ ಮಾತನ್ನು ಹೇಳ್ತಾ, ಅರಿಶಿನ ಪ್ರತಿನಿತ್ಯದ ಉಪಯೋಗ, ಈ ಒಂದು ಸಾಂಕ್ರಾಮಿಕ ತೊಂದರೆಯನ್ನು ಎದುರಿಸಲಿಕ್ಕೆ, ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದನ್ನು ತುಂಬ ಹೆಚ್ಚಿಗೆ ತಿಂದರೆ ಅದು ಹೀಟ್ ಆಗ್ಬಿಡುತ್ತೆ. ಹಾಗಾಗಿ 1/2 ಸ್ಪೂನ್ ಪರ್ ಡೇ ಅರಿಶಿನವನ್ನು ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು. ಇಲ್ಲಾಂದರೆ ಈಗೆಲ್ಲ ಅರಿಶಿಣದ ಎಕ್ಸ್ಟ್ರಾಕ್ಟ್ ಕರ್ಕ್ಯುಮಿನ್ ಬಂದಿದೆ. ಸೊ ಅದನ್ನು ಕೂಡ ನಾವು ಒಂದು ಆಹಾರ ಔಷಧಿಯ ಮಾತ್ರೆಯ ರೂಪದಲ್ಲೂ ಕೂಡ ಕರ್ಕ್ಯುಮಿನ್ನ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ,
1: ಧನ್ಯವಾದಗಳು.
3: You're listening to Radio Sarang, 107.8 FM.
4: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
5: ಹಾ ಬಂದೆ ಅಮ್ಮ.
4: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
5: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
4: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
5: ಆಯ್ತಮ್ಮ.
6: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್, 107.8 FM.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನಾನು ರಿಚರ್ಡ್ ಕ್ಯಾಸ್ಟಲಿನೋ, ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರ ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್. ತಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿಎ ವಿವೇಕ್ ರೈ ಪುಸ್ತಕ ಹಬ್ಬದಲ್ಲಿ ಮಾತನಾಡಿದ ಪ್ರೊಫೆಸರ್ ಎಂ ಅಬ್ದುಲ್ ರೆಹಮಾನ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಪ್ರೊಫೆಸರ್ ವಿವೇಕ್ ರೈ ಒಂದು ತಿಂಗಳ ಮುಂಚೆ ಹೇಳಿದರು, ಇಂಥ ಒಂದು ಫಂಕ್ಷನ್ ಇದೆ, ನೀವು ಬರಬೇಕಾಗಿ. ಐ ವಾಸ್ ರಿಯಲಿ ಕನ್ಫ್ಯೂಸ್ಡ್. ನನಗೂ ಈ ಪುಸ್ತಕ ಬಿಡುಗಡೆಗೆ ಏನು ಸಂಬಂಧ ಹೇಳಿ ಭಾಳ ಅರಿಗೆ ಮಾಡಿದೆ. ಅವ್ರು ಹೇಳಿದ ಅದಲ್ಲ, ಇದೊಂದು ಸಂದರ್ಭದಲ್ಲಿ ನೀವು ಬರಬೇಕು, ನಮ್ಮ ಒಡನಾಟ ಫ್ರಮ್ ಲಾಸ್ಟ್ 51 ಇಯರ್ಸ್. ಅದು ಹೇಳಿದೆ, ನನ್ನ ನಾಲೆಜ್ ಆಫ್ ಸಾಹಿತ್ಯ ಇಸ್ ನಿಲ್. ಗದಾ ಇದ್ದ ಉತ್ತರ ರಾಮಾಯಣ ಚರಿತ್ರೆ ಅದನ್ನು ನನಗೆ ಓದಿ ಕರೆಕ್ಟ್ ನೆನಪಿದೆ, ದುರ್ಯೋಧನ ಭೀಮಂದು. ಅದರ ನಂತರ ನನಗೆ ಕನ್ನಡದಲ್ಲಿ ಆಗಲಿ ಸಾಹಿತ್ಯದಾಗಲಿ ಇಂಗ್ಲೀಷ್ ಯಾವ ಅಪರ್ಚುನಿಟಿ ಇರಲಿಲ್ಲ, ಬಿಕಾಸ್ ನಾನು ಅದನ್ನು ಜೀವ ವಿಜ್ಞಾನ. ಅಲ್ಲದೆ PUC, SLC, PUC, BSC ಅಲ್ಲಿ ಕನ್ನಡ ಮಾತಾಡಲಿಕ್ಕೆ ಭಾಷಣ ಮಾಡಲಿಕ್ಕೆ ಭಾಳ ಸಂದರ್ಭ ಸಿಕ್ಕಿತ್ತು. ಬೆಂಗಳೂರಿಗೆ MSc ಮಾಡಲಿ ಹೋಗಿ, PhD ಮಾಡಲಿಕ್ಕೆ ಹೋಗಿ, ಎಲ್ಲೆಲ್ಲಿ ಓದಿಕೊಂಡ್ಲು ಮತ್ತು ಅಪರ್ಚುನಿಟಿ ಇಲ್ಲ. ಆ್ಯಂಡ್ ಟೀಚಿಂಗ್ ಇಂಗ್ಲೀಷ್ ಮೀಡಿಯಮ್ ಥ್ರೂಔಟ್ ದಿ ವರ್ಲ್ಡ್, ಬಿಡಿ ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ ನಾನು ನ್ಯಾಕ್ ಅಧ್ಯಕ್ಷರಾಗಿ ಇತರ ವಿಷಯಗಳಿಗೆ ಹೋಗಿದ್ದೆ. ಅಲ್ಲಿ ಕೂಡ ಇಂಗ್ಲೀಷೇ, ಅಥವಾ ಉಳಿದವರು ಹಿಂದಿ ಮಾತಾಡ್ತಾರೆ, ನಮಗೆ ಹಿಂದಿ ಮಾತಾಡಲಿಕ್ಕೆ ಬರೋದಿಲ್ಲ. ಆ್ಯಂಡ್ ಎರಡು ಕಡೆ ವೈಸ್ ಚಾನ್ಸಲರ್ ಆದಾಗ ಅಲ್ಲಿ ಕೂಡ ಮಲಯಾಳಂ ಬರೋದಿಲ್ಲ, ಸೊ ಅಲ್ಲಿ ಇಂಗ್ಲೀಷ್ ಆಯಿತು. ಸೊ ನಾನು ಪ್ರೊಫೆಸರ್ ಹತ್ರ ಹೇಳಿದೆ, ನಾನು ಬಂದು ಈ ಕಲಿತ ಇಷ್ಟು ದೊಡ್ಡ ಕನ್ನಡ ಸಾಹಿತ್ಯದಲ್ಲಿ ನಾನು ಎಂತ ಮಾತಾಡಬೇಕೇಳಿ. ಅವ್ರು ಹೇಳಿ, ನೀವು ಮಾತಾಡಿ, ನಮ್ಮ 51 ವರ್ಷದ ಅನುಭವಗಳನ್ನು ಹೇಳಿ ಹೇಳಿ. 1968 ಕನ್ನಡ PG ಸೆಂಟರ್ UGC ಸ್ಯಾಂಕ್ಷನ್ ಮಾಡಿ ಸೆಂಟ್ರಲ್ ಓಷಿಯಸ್ ಸ್ಟಾರ್ಟ್ ಆಯಿತು. 68 ಫಿಸಿಕ್ಸ್ ಅಟ್ NIT, ಅವ್ರ KREC. 69 ಜೀವವಿಜ್ಞಾನ ಸ್ಯಾಂಕ್ಷನ್ ಆಯಿತು, ಅದು ನಾವು KMC ಮ್ಯಾಂಗ್ಳೂರು ಸ್ಟಾರ್ಟ್ ಮಾಡಿದ್ದು. ನಾನಾಗ ಮೈಸೂರು ವಿಶ್ವವಿದ್ಯಾಲಯದ ಅಧ್ಯಾಪಕನಾಗಿದ್ದೆ. ಆಪ್ಷನ್ ತೆಗೆದು ನಾವು ಬಂದೆ. ಆಗ ಪರಮೇಶ್ವರ್ ಭಟ್ರು ನಿರ್ದೇಶಕರಾಗಿದ್ದರು. ಅವ್ರ ಸೆಂಟ್ರಲ್ ಓಸಿಸ್ ಬ್ಯಾಕ್ ಸೈಡ್ನಲ್ಲಿ ಅವ್ರ ಆಫೀಸ್ ಇತ್ತು, ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲೇ ಇತ್ತು. ಅಲ್ಲಿ ಹೋದಾಗ ನಾವು ಹೋಗಲೇಬೇಕಾಗ್ತದೆ, ಬಿಕಾಸ್ ಐ ವಾಸ್ ಹೆಡಿಂಗ್ ದಿ ಜೀವವಿಜ್ಞಾನ ಅವ್ರ ಬಯೋಸೈನ್. ಅಲ್ಲಿ ಪರಮೇಶ್ವರ್ ಭಟ್ರು, ಲಕ್ಕಪ್ಪ ಗೌಡ, ಐತಾಳ್ ಪ್ರೊಫೆಸರ್ ವಿವೇಕರ 68-70 ಅವ್ರ ಸ್ಟೂಡೆಂಟ್. 70 ಅವರು ಪ್ರಾಧ್ಯಾಪಕರಾಗಿ ಜಾಯ್ನ್ ಆದ ನಂತರದಿಂದ ನಮ್ಮ ಗೆಳೆತನ ಸ್ಟಾರ್ಟ್ ಆಯಿತು. 72 ಅಕ್ಟೋಬರ್ನಲ್ಲಿ ನಾವೆಲ್ಲ ಡಿಪಾರ್ಟ್ಮೆಂಟ್ಸ್ KMCಯಿಂದ ಸುರತ್ಕಲ್ಲಿಂದ ಎಲ್ಲೋಶಿಯಸ್ಯಿಂದ ಮಂಗಳೂರು ಕೊನೆಗೆ ಶಿಫ್ಟ್ ಆಯಿತು. ಆಗ ಹೆಚ್ಚಾಗಿ ಒಂದೊಂದು ಸಲ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೆವು, ಮತ್ತು ನಾನು ಕಾರ್ನಲ್ಲಿ ಹೋಗ್ತಾ ಇದ್ದೆ. ಆಗ ನಮಗೆ 4 ಜನ, ನಾನು ಡ್ರೈವರ್, ಪ್ರೊಫೆಸರ್ ವಿವೇಕ್ ರೈ, ಪ್ರೊಫೆಸರ್ ಜನಾರ್ದನ್ ಆ್ಯಂಡ್ ಡಾಕ್ಟರ್ ಮಧ್ಯಸ್ಥರು, ನಾವು 4 ಜನ ಹೋಗು. ಆಗ ನಾವು ಎಂತೆಲ್ಲ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇನೆ ಕೆಲವರು ನಮಗೆ ನೆನಪಿದೆ. ನಾನು ಕನ್ನಡ ಹಾಡು ಹಾಕಿದ್ರೆ ಅದು ನಗಾಡ್ತಾ ಇದ್ದೆ, ನಿಮಗೆ ಅರ್ಥ ಆಗ್ತದೆ ಹೇಳಿ, ನೆನಪಿದೆ ಅಲ್ಲ. 1974 or 75 ಅವ್ರು ಕಾರ್ ತೆಗೆದರು, ನನ್ನ ಹತ್ರ ಕಾರ್ ತೆಗೆದು ಹೇಳಿದರು, ನನಗೆ ಡ್ರೈವಿಂಗ್ ಬರುವುದಿಲ್ಲ, ಡ್ರೈವಿಂಗ್ ಕಲಿತ ಮೇಲೆ ನನಗೆ ಕಾರು ಬಿಡಬೇಕು ಹೇಳಿ. ನಾನು ಪರವಾಗಿಲ್ಲ, ನಾನು ಇದ್ದೇನೆ ಡ್ರೈವರ್ ಆಗಿ ಹೇಳಿ. ಆ್ಯಕ್ಚುಲಿ 10-15 ದಿವಸ ಅವರ ಕಾರನ್ನು ನಾನು ಡ್ರೈವ್ ಮಾಡಿ ಡ್ರೈವರ್ ವಾಹನ ಚಾಲಕನಾಗಿ ಜನಾರ್ದನ್ ಮಧ್ಯಸ್ಥ ಇವರು ನಾವು ಹೋಗ್ತಾ ಇದ್ದರು. ಅದೇ ಟೈಮಿಗೆ ಅವರು ಡ್ರೈವಿಂಗ್ ಕಲಿತರು ಮತ್ತು ಪ್ರಾಕ್ಟೀಸ್ ಮಾಡಿದರು. ನಾನು ಜರ್ಮನಿಯಲ್ಲಿ ಅಂಡರ್ ಗವರ್ಮೆಂಟ್ ಆಫ್ ಇಂಡಿಯಾ ಡ್ಯಾಡ್ ಫೆಲೋಶಿಪ್ಪಲ್ಲಿ ಇದ್ದೆ, ಮುನೀಕ್ನಲ್ಲಿ. ಆಗ ಅವರಲ್ಲಿ ಟ್ಯೂಬಿಂಗನ್ ಮುನೀಕ್, ನೀವು ಟ್ಯೂಬಿಂಗನಿಂದ ಬಂದದ್ದು, ಮುನೀಕ್ನಲ್ಲಿದ್ದೆವು. ಬಂದು 2 ದಿವಸ ನನ್ನೊಟ್ಟಿಗಿದ್ದರು. ಈಗಲೂ ಹೇಳ್ತಾರೆ, ನನ್ನ ವೈಫ್ ಮಾಡಿದ ಚಿಕನ್ ಬಿರಿಯಾನಿ ಯಾವಾಗಲೂ ನೆನಪಿಡ್ತೇನೆ ಹೇಳಿ. ವೆಲ್, ದರ್ ಆರ್ ಸೋ ಮನ್ ಥಿಂಗ್ಸ್. ಅಷ್ಟು ನಮಗೆ ಕಾಂಟ್ಯಾಕ್ಟ್ ಇತ್ತು, ಈ ಪ್ರೀತಿ ವಿಶ್ವಾಸ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಇನ್ ದ ಲೈಫ್. ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರುವವರಿಗೆ, ನಮ್ಮ ಮಿದುಳು ಶಕ್ತಿ ಚೆನ್ನಾಗಿರುವವರಿಗೆ ಇದೆಲ್ಲ ನೆನಪಿಡ್ತೇವೆ. ಆ ಕೊನೆಯ ಎಕ್ಸ್ಪೀರಿಯನ್ಸ್ ಹೇಳಿದರೆ ಮುಗಿಲಿಕ್ಕಿಲ್ಲ. 1968 UGC PG ಸೆಂಟರ್ ಟು ಮ್ಯಾಂಗ್ಳೂರ್ ಸ್ಯಾಂಕ್ಷನ್ ಆಯಿತು. ಆ ಕಮಿಟಿ ಬಂತು. ಆಗ ನಾನಲ್ಲಿ ಲೆಕ್ಚರರ್ ಆಗಿದ್ದೆ ಮೈಸೂರಲ್ಲಿ. ನನ್ನ ಬಾಸ್ ಅದರ ಕಮಿಟಿ ಪ್ರೊಫೆಸರ್ ಶ್ರೀಮಾಲಿ, ವೆಲ್ ನೋನ್ ಮ್ಯಾಥಮೆಟಿಷಿಯನ್. ಯು ವಾಸ್ ದ ವೈಸ್ ಚಾನ್ಸಲರ್ ಮೈಸೂರು ಯೂನಿವರ್ಸಿಟಿ. ದ ಟೀಮ್ ವಾಸ್ ಹೆಡೆಡ್ ಬೈ ಹಿಮ್. ಆ ಕೊನೆಯ ದಿನ ಆಗ 20-30 ವರ್ಷ ಮುಂಚೆ ಅದನ್ನು ಏರ್ಪೋರ್ಟ್ ಆಗಿ ಸ್ಯಾಂಕ್ಷನ್ ಆಗಿತ್ತು. ಲೇಟ್ ಇಟ್ ವಾಸ್ ಶಿಫ್ಟೆಡ್ ಟು ದ ಭಜಪೆ. ಈ ಸ್ಯಾಂಕ್ಷನ್ ಮಾಡಿದಾಗ ಅಲ್ಲಿ 350 ಎಕರೆ ಗೌರ್ಮೆಂಟ್ ಜಾಗ ಇತ್ತು. ಅಲ್ಲಿ ಆದ ನಂತರ ಎಲ್ಲ ಶಿಫ್ಟ್ ಆಗುವಾಗ ಅಲ್ಲಿ ಬಿಲ್ಡಿಂಗ್ ಜಸ್ಟ್ ಬಂದದ್ದು, ಎರಡು ಬಿಲ್ಡಿಂಗ್. ನಾವು 71 ಶಿಫ್ಟ್ ಆಗಬೇಕಿತ್ತು, ನೆನಪಿದೆ ಏನೋ. ಪರಮೇಶ್ವರ ಭಟ್ರ ನಾನು ಹೇಳಿದೆ, ಚೆನ್ನಾಗಿ ಮಳೆ ಬಂದಿದ್ದು ನಾವು ಹೋಗಿ ನೋಡುವ ಹೇಳಿ. ನಾನು ಪರಮೇಶ್ವರ ಭಟ್ರನ್ನು ಕಾರಲ್ಲಿ ಕರೆದೊಂದಿಗೆ ತೋರಿಸುವಾಗ ನೀರೆಲ್ಲ ಒಳಗಿತ್ತು, ಎರಡು ಬಿಲ್ಡಿಂಗ್ ಕಂಪ್ಲೀಟ್ ಲೀಕ್ ಆಗಿತ್ತು. ಇಮ್ಮಿಡಿಯೇಟ್ಲಿ ನಾವು ಜವರೇಗೌಡರಿಗೆ ಫೋನ್ ಮಾಡಿ ಶಿಫ್ಟ್ ಮಾಡಲಿಕ್ಕೆ ಆಗುವುದಿಲ್ಲ, ನೀವೇನಾದ್ರು ಮಾಡಬೇಕು. ಎರಡು ದಿವಸದಲ್ಲಿ ಜವರೇಗೌಡರು ಬಂದು ನನ್ನ ಕಾರಲ್ಲಿ ಅವ್ರು ಕರೆದೊಂದು ಹೋಗಿ ಪರಮೇಶ್ವರ ಭಟ್ರು ಅಲ್ಲಿ ನೋಡುವಾಗ ಅಲ್ಲಿ ಇಟ್ಟ ಎಲ್ಲ ಫರ್ನಿಚರ್ ಹಾಳಾಗಿತ್ತು. ಆಗ ಶಿಫ್ಟ್ ಮಾಡೋದು ಬೇಡ ಹೇಳಿ ಲಕ್ಕಪ್ಪ ಗೌಡರು ಸ್ಪೆಷಲ್ ಸ್ಯಾಂಕ್ಷನ್ ಕೊಟ್ಟು ಅದಕ್ಕೆ ಮೇಲೆ ಒಂದು ಮಹಲ್ ಕಟ್ಟಿ ಅದು ಶೀಟ್ ಹಾಕಿತ್ತು. ನೆನಪಿದೆ ಅಲ್ಲ? ದಟ್ಸ್ ಐ ಆಮ್ ಟೆಲ್ಲಿಂಗ್ ಮೈ ಓಲ್ಡ್ ಸ್ಟೋರಿ. ಅಲ್ಲಿ ಟೀ ಏನು ಕುಡಲಿಕ್ಕೆ ಸಂದರ್ಭ ಇರಲಿಲ್ಲ. ನಾವು ಪ್ರೊಫೆಸರ್ ಮಧ್ಯಸ್ಥರು, ಪ್ರೊಫೆಸರ್ ಕಾವೇರಪ್ಪ, ಪ್ರೊಫೆಸರ್ ವಿವೇಕರೈ, ಅಲ್ಲಿ ಸಣ್ಣ ಒಂದು ಚಾ ಅಂಗಡಿ ಇತ್ತು ಬಾಬು, ಅವನಿಗೆ ಹಣ ಕೊಟ್ಟು ದನ ಪರ್ಚೇಸ್ ಮಾಡಿ ಅದರ ಅಲ್ಲಿ ನಾವು ಟೀ ಕುಡಿದು ಗೇರು ಮರದ ಅಡಿಯಲ್ಲಿ ಚಾ ಕುಡಿತಾ ಇದ್ದೆವು. ಮಧ್ಯಾಹ್ನ ಊಟಕ್ಕೆ ಕಾಜಾವಳಿ ಒಬ್ಬರಿದ್ದರು, ಇದ್ದರಿದ್ದರನ್ನು ಗೊತ್ತಿಲ್ಲ, ಅಲ್ಲಿ ಹೋಗಿ ಮಧ್ಯಾಹ್ನ ಊಟ ಮಾಡ್ತಾ ಇದ್ದು. ಸೊ ದೀಸ್ ಆರ್ ಆಲ್ ವೆರಿ ವೆರಿ ಸ್ವೀಟ್ ಮೆಮರೀಸ್. ಒನ್ಸ್ ಥಿಂಗ್ಸ್ ಆರ್ ಎಸ್ಟಾಬ್ಲಿಷ್ಡ್ ಅದು ಬೇರೆ ಲೈಫ್. ಇನಿಷಿಯಲ್ ಸ್ಟೇಜ್ನಲ್ಲಿ ಇದ್ದದಲ್ಲ ಯಾವಾಗಲೂ ಮರ್ತಾರೆ. ಲೇಟರ್ ಪ್ರೊಫೆಸರ್ ಜನಾರ್ದನ್ ಅಲ್ಲಿ ಬಂದರು ಮಾಡಿರ್ತದಾಗೆ. ಸೊ ಆಲ್ ದೀಸ್ ಸ್ವೀಟ್ ಮೆಮರೀಸ್ ಐ ಆಲ್ವೇಸ್ ರಿಮೆಂಬರ್. ಆ್ಯಂಡ್ ಮೊನ್ನೆ ನನಗೆ ಕೇಳಿದರು, ಈಗ ಇರೋದರಲ್ಲಿ ನೀವೊಬ್ಬರೇ ಬಾಕಿ ನನಗೆ ತಿಳಿದ್ರೆ ಸರ್. ಆಗ ಜನ ಇವರು ಹೇಳಿದರು, ವಿವೇಕರೆಯವರು, ಅದಕ್ಕಾಗಿ ನೀವು ಬರಬೇಕು. ಇಷ್ಟು ಇಬ್ಬರು ಮಾತಾಡಿದ್ರೆ ನನ್ನಿಂದ ಸಾಧ್ಯವೇ ಇಲ್ಲ. ಸಾಹಿತ್ಯಕ್ಕೂ ನನಗೆ ಕನೆಕ್ಷನೇ ಇಲ್ಲ. ಅಲ್ಲದೆ ಕನ್ನಡದಲ್ಲಿ ಮಾತಾಡದೆ ಒಂದು ಅಂತ ಮಾತಾಡೋದಂದರೆ ಭಾಷಣ ಕೊಡೋದೊಂದು ಐ ಥಿಂಕ್ 20-25 ಇಯರ್ಸ್ ಆಯಿತು. ಸೊ ಇದೊಂದು ಆಪರ್ಚುನಿಟಿ ರೈವರ್ ಕೊಟ್ಟರು. ಐ ಡೋಂಟ್ ನೋ, ನಾವು ಬೇರೆ ಭಾಷೆ ಮಾಡ್ತೇವೆ, ತುಳು ಮಾತಾಡ್ತೇನೆ, ಕನ್ನಡ ಕನ್ನಡ ಒಳ್ಳೆ ಮಾತಾಡ. ಬಟ್ ಇವರೇ ಎದುರಿನಲ್ಲಿ ಮಾತಾಡಲಿಕ್ಕೆ ಎಲ್ಲ ಸಾಹಿತಿಗಳು ಪ್ರೊಫೆಸರ್ ಕಟ್ಟೆಮನಿ, ಚಿನ್ನಪ್ಪಗೌಡ, ವಿವೇಕರೇ ಅಂತ ಎಲ್ಲ ತುಂಬ ಜನ ಇದ್ದಾರೆ. ಅವರೇ ನಾನು ನೆನೆಸಿದೆ, ಕನ್ನಡ ಮಾತಾಡಬೇಕು, ಇಂಗ್ಲೀಷ್ ಮಾತಾಡ, ತುಳು ಮಾತಾಡಬೇಕು ಹೇಳಿ. ಐ ಕ್ಯಾನ್ ಟಾಕ್ ತುಳು. ಇವರು ಟ್ರಿವೆಂಡ್ರಮ್ನಲ್ಲಿ ಆಲ್ ಇಂಡಿಯಾ ತುಳು ಕಾನ್ಫರೆನ್ಸ್ ಮಾಡಿದರು. ಆಲ್ ಇಂಡಿಯಾ ತುಳು ಕಾನ್ಫರೆನ್ಸ್ ತಿರುವನಂತಪುರಂ ಮಾಡಿದ ಅನ್ಕೊಂಡಲ್ಲ. ಆಗ ನಾನು ಅಧ್ಯಕ್ಷರು ಮಾಡಿದರು. ಒಂದು ದಿವಸ ಏನಾಯ್ತಂದರೆ ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ಏನೋ ಒಂದು ಮಾತು ಮಂಗಳೂರು ಯೂನಿವರ್ಸಿಟಿದು ಮಾತು ಬಂದು ನಾವು ತುಳು ಮಾತಾಡಿದೆವು. ಅಂಡ್ ದಟ್ ಇಸ್ ನಥಿಂಗ್ ವಂಡರ್. ಅದೇ ಕೆಲವರು ಅಬ್ಜೆಕ್ಟ್ ಮಾಡಿದರು. ಆಗ ನಾವು ಹೇಳಿದೆವು, ಕನ್ನಡದಲ್ಲಿ ನಾವು ಮಾತಾಡಿದ್ವಿ ಅಸೆಂಬ್ಲಿಯಲ್ಲಿ, ಹಿಂದಿಯಲ್ಲಿ ಮಾತಾಡ, ಮರಾಠಿಯಲ್ಲಿ ಮಾತು, ತುಳು ಮಾತ್ರ ಎಂಥ ತಪ್ಪು ಉಂಟು ಕೇಳಿ ನಿಮ್ಗೆ ನೆನಪು ಉಂಟು ಹೇಳಿ. ಆಗ ಮಾಧವರಾವ್ ಇದ್ದರು ನಮ್ಮ ಲಾಯರ್, ಒನ್ ಆಫ್ ದ ಮೆಂಬರ್, ಅವ್ರು ಹೇಳಿದ್ರು ಅವ್ರ ಮಾತಿನಲ್ಲಿ ಏನು ತಪ್ಪಿಲ್ಲ ಹೇಳಿ. ಸೊ ಅಲ್ಲಿಯ ನೀವು ತ್ರಿವೇಂದ್ರಮ್ ಇವರು ತುಳು ಹೇಳಿದರಲ್ಲ, ಅದು ತುಳು ಅಲ್ಲ ಮಲಯಾಳಂ ಅಲ್ಲ, ಹಾಗೆ ಆಗಿದೆ. ಮೋರ್ ದೆನ್ 500 ಫ್ಯಾಮಿಲೀಸ್ ಆರ್ ದೇರ್ ಇನ್ ತ್ರಿವೇಂದ್ರಮ್. ಇಂಥ ಎಲ್ಲ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಇದ್ದೆವು. ಮತ್ತು ನಾನು VC ಆಗಿದ್ದಾಗ ನನ್ನ ಹತ್ರ ಇವರು ಹೇಳಿದರು, ಆಗ ಕಲ್ಲಿಗೋಟೆ ಯೂನಿವರ್ಸಿಟಿ, ಕಣ್ಣೂರು ಯೂನಿವರ್ಸಿಟಿ, ಆಮೇಲೆ ಫಸ್ಟ್ ವೈಸ್ ಚಾನ್ಸಲರ್, ಕನ್ನಡ ಸೆಂಟರ್ ಇತ್ತು ಕೃಷ್ಣ ಭಟ್, ಪ್ರೊಫೆಸರ್ ಕೃಷ್ಣ ಭಟ್ ಹೇಳಿ. ಸೊ ಅದೇ ಐ ಫೀಲ್ ಹ್ಯಾಪಿ ಆ್ಯಂಡ್ ಹೆಮ್ಮೆ, ಯಾಕಂದರೆ ಕಾಸರಗೋಡಿನಲ್ಲಿ ಕನ್ನಡದ PhDಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆಯಿತು. ಆಗ ಕ್ಯಾಲಿಕೆಟ್ನ ಕಣ್ಣೂರು ಹೇಳಿದರು, ದರ್ ಆರ್ ಮೆನಿ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್, ವೈ ಆರ್ ಗಿವಿಂಗ್ ಸೋ ಮಚ್ ಇಂಪಾರ್ಟೆನ್ಸ್. ಅಲ್ಲಿ ಅಸೆಂಬ್ಲಿ ಅಲ್ಲಿ ಸಾರಿ ಅಕಾಡೆಮಿಕ್ ಕೌನ್ಸಿಲ್ ಬಂತು. ನಾವೆಲ್ಲ ಕನ್ನಡ ಕಾಸರಗೋಡಿನ ಕನ್ನಡ PhD ಆಗಲೇಬೇಕು, ಕಲ್ಲಿಕೋಟೆ ಯೂನಿವರ್ಸಿಟಿ ಇಷ್ಟು ವರ್ಷ ಅದಕ್ಕೆ ಇಂಟ್ರೆಸ್ಟ್ ತೆಗೀಲಿಲ್ಲ. ಸೊ ನಾ ಇರುವಾಗ ಮಾಡಬೇಕು ಹೇಳಿ ಮಾಡಿದೆವು. ಕೃಷ್ಣ ಭಟ್ ನಿಮ್ಮ ಸನ್ ಇನ್ ಲಾ ಒನ್ಸ್ ನೀವು ಐ ಮೀಟ್ ಮೀ ಇದನ್ನು ಡೆಂಟಲ್ ಕಾಲೇಜ್ ಆಫ್ ಅನ್ನ ಪ್ರಯಮಕರ ಅಲ್ಲ ಸನ್ ಇನ್ ಲಾ ಅಲ್ಲ. ಸೊ ಇಂಥ ತುಂಬ ವಿಚಾರ ಉಂಟು. ಸೊ ಐ ಹ್ಯಾವ್ ಟು ಥ್ಯಾಂಕ್ ಪ್ರೊಫೆಸರ್ ರೈ ಟು ಗಿವ್ ಎನ್ ಅಪರ್ಚುನಿಟಿ ಟು ಎಕ್ಸ್ಪ್ರೆಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪರ್ಚುನಿಟಿ ಟು ಟೆಲ್ ಮೈ ಫೀಲಿಂಗ್ ಅಬೌಟ್ ಅವರ್ ಕೋಆಪರೇಷನ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದಿಸ್ ಆಗಸ್ಟ್ ಬಾಡಿ. ಸಾಹಿತಿಗಳು ಸಾಹಿತ್ಯ ಸಮಸ್ತ ಮಾನವ ಸಮಾಜದ ಏಳಿಗೆಗೆ ಪೂರಕ ಅಂದರೆ ಪ್ರೇರಕವಾಗಿದೆ. ವ್ಯಕ್ತಿ ಮತ್ತು ಸಮಾಜಕ್ಕೆ ಹಿತವಂಟು ಮಾಡುವುದೇ ಸಾಹಿತ್ಯ. ಸಾರ್ಥಕ ಉದ್ದೇಶವನ್ನು ಹೊಂದಿರುವ ಸಾಹಿತ್ಯ ಕೃತಿಗಳು ಆರೋಗ್ಯಪೂರ್ಣ ಸಮಾಜವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದ್ದರಿಂದ ಉತ್ತಮ ಸಾಹಿತ್ಯವನ್ನು ರಚಿಸುವ ಲೇಖಕರನ್ನು, ಬರಹಗಾರರನ್ನು, ಪ್ರಕಾಶರನ್ನು ಹಾಗೂ ಓದುಗರನ್ನು ನಾವು ಸದಾ ಕೃತಜ್ಞತೆಯೊಂದಿಗೆ ಸ್ಮರಿಸಬೇಕಾಗಿದೆ. ಕನ್ನಡ ಸಾಹಿತ್ಯ ನಾಡಿನಲ್ಲಿ 8 ಜ್ಞಾನಪೀಠ ಪುರಸ್ಕಾರ ಸಾಹಿತ್ಯ ಸೇವಿತರಿಗೆ ಮಾರ್ಗದರ್ಶಿ ಆಗಿದೆ. ಸಾಹಿತಿಗಳು ಸಮಾಜವನ್ನು ತಿದ್ದುವ ದಾರ್ಶನಿಕರು. ಸಾಹಿತ್ಯದಿಂದ ಮಾತ್ರ ಸುಸ್ಥಿರ ಸಮಾಜ ನಿರ್ಮಾಣ ಸಾಧ್ಯ. ಇಂದು ಓದುವ ಅಭ್ಯಾಸ ಕಡಿಮೆಯಾಗಿದೆ. ಓದುವ ಹವ್ಯಾಸ ಎಲ್ಲರೂ ಬಳಸಿಕೊಳ್ಳಬೇಕು. ವೆರಿ ಅನ್ಫಾರ್ಚುನೇಟ್, ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಕನ್ನಡದಲ್ಲಿ ಪುಸ್ತಕ ಓದೋ ಅಭ್ಯಾಸವೇ ಹೋಯಿತು. ಎಲ್ಲರೂ ಈಗ ಇದರಲ್ಲಿ ಇರೋದು. ನಾನು ಐ ಆಮ್ ಟೆಲಿಂಗ್ ವೆರೆವರ್ ಐ ಗೋ ಟು ದ ಸ್ಟೂಡೆಂಟ್ಸ್, ರೀಡ್ ರೀಡ್ ರೀಡ್. ಗಾಡ್ ಹ್ಯಾಸ್ ಗಿವನ್ ಸಚ್ ಎ ಬ್ರೈನ್, ಇಫ್ ಯು ರೀಡ್ ಯು ಆರ್ ಹೆಲ್ದಿ, ಈವನ್ ಇಫ್ ಯು ಆರ್ 100 ದ ಮೆಮರಿ ವಿಲ್ ರಿಮೈನ್. ಆರೋಗ್ಯ ಸಮಸ್ಯೆಯಿಂದ ಮರೆಯಬಹುದು, ಅದರ್ವೈಸ್ ದ ಬ್ರೈನ್ ಈಸ್ ಸೋ ಐ ಮೀನ್ ಇಂಪಾರ್ಟೆಂಟ್ ಆರ್ ಇಟ್ ಈಸ್ ಕ್ರಿಯೇಟೆಡ್ ಬೈ ಆಲ್ ಮೈಟಿ. ನೀ ಓದಿದ್ದು ಸ್ಕೂಲಲ್ಲಿ ಓದಿ ಕೂಡ ನಮಗೆ ನೆನಪಿರ್ತದೆ. ಸೊ ಓದಿ ಅಭ್ಯಾಸವನ್ನು ಎಲ್ಲರೂ ಮಕ್ಕಳಿಗೆ ಹೇಳಬೇಕು. ವಾಟ್ ಎವರ್ ವಿ ಸಿ ಇನ್ ದಿ ನಿಮ್ಮ ವಾಡಿ ಕಾಲ್ ಕಂಪ್ಯೂಟರ್ ಆಗಲಿ ಈ ಥರ ಎಲ್ಲ ಗ್ಯಾಜೆಟ್ಸ್ನಲ್ಲಿ ಅದು ಹೆಚ್ಚಾಗಿ ನಿಲ್ಲುವುದಿಲ್ಲ. ಬಟ್ ಓದಿದ್ದು ಆಲ್ವೇಸ್ ಮನಸ್ಸಿನಲ್ಲಿ ನಿಲ್ತದೆ. ಅದು ಆಲ್ವೇಸ್ ನಿಮಗೆ ಉತ್ತಮವನ್ನು ಮಾಡ್ತೇವೆ. ಈ ಸಣ್ಣ ಚಿಕ್ಕ ಭಾಷಣವನ್ನು ನಾನು ಕೃತಜ್ಞತೆಯೊಂದಿಗೆ ನಿಲ್ಲಿಸ್ತೇನೆ. ನಿಮಗೆಲ್ಲರಿಗೂ ನಮಸ್ಕಾರ.
2: ಒಂದೇ ನಿಮಿಷ, ಪ್ರೊಫೆಸರ್ ಅಬ್ದುರ್ರಹಮಾನ್ ಈಗ ಹೇಳಿದರು, 70 ನಾನು ಒಂದು ತಾತ್ಕಾಲಿಕ ಉಪನ್ಯಾಸಕನಾಗಿ ಕನ್ನಡ ವಿಭಾಗ ಸೇರಿದ ಕಾಲದಿಂದ 51 ನಿರಂತರ ಸಂಪರ್ಕದಲ್ಲಿರುವವರು, ನಿವೃತ್ತರಾದ ಬಳಿಕ ಕೂಡ ಅವರಿಗೆ ಕಳೆದ ಜುಲೈಗೆ 81.82 ಅವರು ಈಗಲೂ ಕೂಡ ಯು ಜಿ ಸಿಯ ಕಮಿಟಿಯಲ್ಲಿ ನ್ಯಾಕಿನ ಚೇರ್ಮನ್ ಆಗಿ ಅನೇಕ ಹೊಸ ಯೂನಿವರ್ಸಿಟಿಗಳು ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಕನ್ಸಲ್ಟೆಂಟ್ ಆಗಿ ನನಗಿಂತ ಹೆಚ್ಚು ಓಡಾಡ್ತಾ ಇದ್ದಾರೆ. ಈಗ ಯಾವುದೋ ಸಂಜೆಯ ಫ್ಲೈಟಿಗೆ ಹೋಗ್ತಾ ಇದ್ದಾರೆ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಬಹುಶಃ ನಾನು ಹೇಳ್ತಾ ಇರೋದು, ಇವರ ಈ ಆರೋಗ್ಯ ಅದು ಇನ್ನೂ ಹಾಗೇನೇ ಇರಲಿ, ಮತ್ತು ನಮಗೆ ಅವರು ಉದ್ದಕ್ಕೂ ಮಾರ್ಗದರ್ಶಕರಾಗಿರ್ಬೇಕಂದು ಹಿರಿಯರಾಗಿದ್ದರು. ಇಷ್ಟು ಜ್ಞಾನಿಗಳಾಗಿದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ನಾ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಹೇಳ್ತೇನೆ.
0: ಇದುವರೆಗೆ ಪ್ರೊಫೆಸರ್ ಎಂ ಅಬ್ದುಲ್ ರಹಮಾನ್ ಇವರ ಮಾತುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಹಲೋ, ಹಾಯ್, ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಇಂದಿನ ಜನಧನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸೈಫುಲ್ಲಾ ಕುತ್ತಾರ್. ಸೊ ಹಾಗೆಯೇ ಜನಧನಿ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇರ್ತೀವಿ. ಅಂತೂ ಇಂತೂ ಕೆಲವೊಂದಿಷ್ಟು ಪ್ರತಿದಿನವೂ ಕೂಡ ಆಚರಿಸುವಂತಹ ಒಂದಿಷ್ಟು ದಿನಗಳು ಅಂತ ಕೂಡ ಇದೆ. ಇತ್ತೀಚೆಗೆ ಬೇರೆ ಬೇರೆ ರೀತಿಯ ಪ್ರಕರಣಗಳು ಕೂಡ ನಡೆದದ್ದು ಕೂಡ ಇದೆ. ಸೊ ಒಂದು ಕಡೆ SIR ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆ ಕೂಡ ಚಾಲ್ತಿಯಲ್ಲಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಕಾರ್ಯಕ್ರಮಗಳು ಮತ್ತು ಅದರ ಒಂದು ಪ್ರಕ್ರಿಯೆ ಸಹಜವಾಗಿ ನಡೀತಾ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಹೋಗ್ತಿಲ್ಲ. ಆದರೂ ಕೂಡ ಒಂದಿಷ್ಟು ಕೆಲವೊಂದಿಷ್ಟು ವಿಚಾರಗಳಲ್ಲಿ ನಮ್ಮಲ್ಲಿ ಏನು ಗೊಂದಲ ಖಂಡಿತವಾಗಿಯೂ ಕೂಡ ಇರುತ್ತೆ. ಸೊ ಇವಾಗ ನೋಡಿ, ಒಂದು ಆರೋಗ್ಯದ ಮೇಲೆ ಇವಾಗ ನಮಗೆ ಇದಕ್ಕೆ ಸಾಕಷ್ಟು ಬಾರಿ ನಾವು ಜನಧನಿ ಕಾರ್ಯಕ್ರಮದಲ್ಲಿ ಕೂಡ ಮಾತನಾಡ್ತಾ ಬಂದಿದ್ದೇವೆ. ಅಂದರೆ ಇವಾಗ ಆರೋಗ್ಯ ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಆದರೂ ಕೂಡ ಸಾಕು, ನಾವು ಏನು ಮಾಡ್ತಿದ್ದೇವೆ ಅಂದರೆ ನಾವೇ ಸೆಲ್ಫ್ ಒಂದು ಮೆಡಿಕೇಷನ್ ಮಾಡ್ತಿರ್ತೀವಿ. ಅಂದರೆ ಗೂಗಲ್ನಲ್ಲೋ ಅದರಲ್ಲೋ ChatGPTಯಲ್ಲೋ ಇದರಲ್ಲೆಲ್ಲ ನೋಡಿಕೊಂಡು, ಸೊ ಅದಕ್ಕೆ ಯಾವ ರೀತಿಯ ಟ್ಯಾಬ್ಲೆಟ್ ತೆಗಿಬೋದು ಅಂತೆಲ್ಲ ಹೇಳಿಕೊಂಡು ನಾವೇ ಹೋಗಿ ಮೆಡಿಕಲ್ಗೆ ಹೋಗಿ ತರುವಂಥದ್ದು ಈ ರೀತಿಯಲ್ಲಿ ಕೂಡ ಆಗ್ತಾ ಇರುವುದನ್ನು ಕೂಡ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಸೊ ಅದರ ಅಡ್ಡ ಪರಿಣಾಮದಿಂದ ತುಂಬ ಮಂದಿ ಬೇರೆ ಬೇರೆ ರೀತಿಯ ಕಾಯಿಲೆಯಿಂದ ಕೂಡ ಬಳಲ್ತಾ ಇರುವಂಥವರ ಎಷ್ಟೋ ವ್ಯಕ್ತಿಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಆದರೆ ಹೆಚ್ಚಿನ ಬಾರಿ ನಾವು ಒಂದು ವಿಚಾರ, ಇವಾಗ ವಿಟಮಿನ್ ಮಾತ್ರೆ, ಸೊ ಪ್ರತಿಯೊಬ್ಬರು ಕೂಡ ಎಚ್ಚರ ಇರಲೇಬೇಕಾಗುತ್ತೆ. ಯಾಕಂತ ಹೇಳಿದರೆ ಇತ್ತೀಚೆಗೆ ಈ ವಿಟಮಿನ್ ಮಾತ್ರೆಗಳ ಬಗ್ಗೆಯೂ ಕೂಡ ಜಾಸ್ತಿಯಾಗಿ ಫೋಕಸ್ ಆಗ್ತಾ ಇದೆ. ಯಾಕಂತ ಹೇಳಿದರೆ ಭಾರತದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಅತ್ಯಂತ ಹೆಚ್ಚು ಮಾರಾಟವಾಗುವಂತಹ ಮಾತ್ರೆಗಳು ಅಂದರೆ ವಿಟಮಿನ್ ಮಾತ್ರೆ, ನಿಸ್ಸಂಶಯವಾಗಿಯೂ ಕೂಡ ಹೇಳ್ಬೋದು. ಯಾಕಂದರೆ ತುಂಬ ಮಂದಿ ಈ ವಿಟಮಿನ್ ಮಾತ್ರೆಗಳನ್ನು ಪಡೀತಾ ಇರುವವರ ಸಂಖ್ಯೆಯೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕೋವಿಡ್ ಸಮಯದಲ್ಲಿ ನಾವು ಡೋಲೋ ಮಾತ್ರೆಯನ್ನು ನೋಡಿದ್ದೆವು. ಸೊ ಆ ಸಂದರ್ಭದಲ್ಲೂ ಕೂಡ ಕೋವಿಡ್ ಸಮಯದಲ್ಲಿ ಸಾಕಷ್ಟು ದಾಖಲೆ ಪ್ರಮಾಣದಲ್ಲಿ ಕೂಡ ಮಾರಾಟವಾಗಿತ್ತು. ಅದೆಲ್ಲ ನಿಮಗೆ ಗೊತ್ತೇ ಇರುವಂಥದ್ದು. ಕೋವಿಡ್ನಲ್ಲಿ ಆ ಸ್ವಲ್ಪ ಜ್ವರ ಬಂದರೆ, ಶೀತ ಅದು ಸ್ವಲ್ಪ ಬಂದ ತಕ್ಷಣವೇ ಡೋಲೋ ಮಾತ್ರೆ ತೆಗೆಯುತ್ತೆ. ಪ್ರತಿಯೊಬ್ಬರು ಕೂಡ ಮನೆಯಲ್ಲೆಲ್ಲ ತಂದು ಡೋಲೋ ಮಾತ್ರೆಯನ್ನು ಅಟ್ಟಿ ಇಡ್ತಾ ಇದ್ರು. ಎಷ್ಟೋ ಬಾರಿ ಆ ಡೋಲೋ ಮಾತ್ರನೇ ಕೋವಿಡ್ ಸಮಯದಲ್ಲಿ ಮನೆಯಲ್ಲೇ ಇದ್ದಂಥ ಸಂದರ್ಭದಲ್ಲಿ ಅದನ್ನೇ ತೆಗೀತಾ ಇದ್ದಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಆ ಸಂದರ್ಭದಲ್ಲಿ ಕೋವಿಡ್ ಸಮಯದಲ್ಲಂತೂ ಡೋಲೋ ಮಾತ್ರೆಗಳು ಯಥೇಚ್ಛವಾಗಿ ಕೂಡ ಮಾರಾಟವಾಗಿದ್ದು ಗೊತ್ತೇ ಇದೆ. ಆದರೆ ನೀವು ಯಾವುದೇ ಒಂದು ಔಷಧ ಅಂಗಡಿಗೆ ಹೋಗಿ ಕೇಳಿದರೂ ಕೂಡ ದೀರ್ಘಕಾಲದಿಂದ ವಿಟಮಿನ್ ಮಾತ್ರೆಗಳ ವ್ಯಾಪಾರ ಯಾವತ್ತೂ ಕೂಡ ಕುಸಿದಿಲ್ಲ ಅನ್ನುವಂತಹ ಒಂದು ಉತ್ತರ ಬರುತ್ತೆ. ಮೆಡಿಕಲ್ ಅವರ ಹತ್ರ ಕೇಳಿದರೆ ಅವರು ಕೂಡ ಹೇಳುವಂಥದ್ದು ಹೈಯೆಸ್ಟಾಗಿ ಸೇಲ್ ಆಗುವಂಥ ಮಾತ್ರೆನೇ ವಿಟಮಿನ್ ಮಾತ್ರೆ. ಈ ಮಾತ್ರೆಗಳು ಅಷ್ಟೊಂದು ಪ್ರಮಾಣದಲ್ಲಿ ಮಾರಾಟವಾಗಲಿಕ್ಕೆ ಕಾರಣ ಸಹಜ ಆಹಾರಗಳಿಂದ ದೇಹಕ್ಕೆ ಸೇರಬೇಕಾದ ಪೋಷಕಾಂಶಗಳು ಕೊರತೆ ಉಂಟಾದಾಗ ಪರ್ಯಾಯವಾಗಿ ವಿಟಮಿನ್ ಮಾತ್ರೆಯನ್ನು ಸೇವಿಸುವುದು ಪ್ರಾರಂಭವಾಗ್ತಾ ಬಂತು. ಏನೇನೇನೋ ಆಹಾರವನ್ನು ತಿನ್ನೋದು, ನಂತರದಲ್ಲಿ ದೇಹಕ್ಕೆ ಸರಿಯಾದ ವಿಟಮಿನ್ ಸಿಗಲ್ಲ, ಪೋಷಕಾಂಶ ಸರಿಯಾಗಿ ಸಿಗಲ್ಲ. ಆವಾಗ ಯಾರೋ ಹೇಳ್ತಾರೆ ವಿಟಮಿನ್ ಮಾತ್ರೆ ಒಂದು ತೆಗೆದರೆ ಸರಿಯಾಗುತ್ತೆ ಅಂತ. ಆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಯಾವುದು, ಬ್ಯಾಗ್ನಲ್ಲಿ ನಮ್ಮ ಕಿಸೆಯಲ್ಲಿ ವಿಟಮಿನ್ ಮಾತ್ರೆಯನ್ನು ಇಟ್ಕೊಳ್ಳುವಂಥದ್ದು. ಭಾರತದಂತಹ ಬಡ ದೇಶಗಳಲ್ಲಿ ಬಹಳಷ್ಟು ಜನರು ಕೂಡ ಪೋಷಕಾಂಶಗಳ ಕೊರತೆಯಿಂದ ನರಳ್ತಾ ಇರುವುದು ನಮಗೆಲ್ಲ ಗೊತ್ತೇ ಇದೆ. ಅವರ ಪಾಲಿಗೆ ಈ ಅಗ್ಗದ ಬೆಲೆಯ ವಿಟಮಿನ್ ಮಾತ್ರೆ ಏನಿದೆಯೋ, ಸೊ ಅದೊಂದು ರೀತಿಯಲ್ಲಿ ವರದಾನವಾಗಿರುವಂಥದ್ದು. ಪ್ರತಿಯೊಂದು ವಿಷಯದಲ್ಲೂ ಕೂಡ ಮುಂದುವರಿದ ದೇಶಗಳನ್ನು

ಮಾತ್ರೆಗಳ ಅತಿಯಾದ ಸೇವನೆಯಿಂದಾಗಿ ಏನಾಗ್ತಾ ಇದೆ ಅಂದರೆ ದೇಹದ ರೋಗ ನಿರೋಧಕ ಶಕ್ತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಾ ಇದೆ. ಇದರಿಂದ ಕ್ಯಾನ್ಸರ್ನಂತಹ ಹೃದ್ರೋಗಗಳಂತಹ ಕಾಯಿಲೆಯನ್ನು ತಡೆಯಲು ಸಾಧ್ಯವಾಗದು ಅಂತ ತಜ್ಞರು, ಅಮೆರಿಕದ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಸೊ ಯಾಕಂದರೆ ಈಗ ವಿಟಮಿನ್ ಮಾತ್ರೆ ನೋಡಲಿಕ್ಕೆ ಹೋದರೆ ಹಿಂದೆ ಸ್ವಲ್ಪ ರೇಟ್ ಕಮ್ಮಿ ಇತ್ತು, ಇವಾಗ ಸ್ವಲ್ಪ ದರ ಹೆಚ್ಚಾಗಿದೆ, ಯಾಕಂದರೆ ಬೇಡಿಕೆ ಹೆಚ್ಚಾಗ್ತಾ ಹೋಯಿತು. ಆದರೂ ಕೂಡ ಅದರ ಸೇವನೆ ಏನಿದೆಯೋ ಅದು ಸಹಜ ಆಹಾರ ಸೇವನೆಯೇ ಹೆಚ್ಚು ಉತ್ತಮ. ಯಾಕಂದರೆ ವಿಟಮಿನ್ ಸಿಗುವಂತಹ ಎಷ್ಟೋ ಫ್ರೂಟ್ಸ್ಗಳಿದೆ ನಮ್ಮಲ್ಲೇ, ಏನು ತಾಜಾವಾಗಿ ಬೆಳೆಯುವಂತಹ ವಿಟಮಿನ್ ಕೊಡುವಂತಹ ಪಪ್ಪಾಯ ತರಂತಹ ನಮ್ಮಲ್ಲಿ ಪೇರಳೆ ಹಣ್ಣು, ಮಾವಿನ ಹಣ್ಣು ಯಥೇಚ್ಛವಾಗಿ ಸಿಗ್ತಾ ಇದೆ. ಸೊ ಅದನ್ನು ಆರಾಮವಾಗಿ ಪಡೆಯಬಹುದು. ನಿಂಬು ಇದೆ, ಸೊ ಅದನ್ನೆಲ್ಲವನ್ನು ಕೂಡ ನಾವು ಕನ್ಸ್ಯೂಮ್ ಮಾಡ್ಬೋದು. ಆದರೆ ಅದನ್ನೆಲ್ಲವನ್ನು ಸಹಜವಾಗಿ ಬೆಳೆಯುವಂತಹ ಎಲ್ಲ ಫ್ರೂಟ್ಸ್ಗಳನ್ನು ಬದಿಗಿಟ್ಟು ನಾವು ವಿಟಮಿನ್ ಮಾತ್ರೆಗಳ ಮೊರೆ ಹೋಗ್ತಾ ಇರುವಂಥದ್ದು ಅದು ಯಾವತ್ತೂ ಕೂಡ ಸರಿಯಲ್ಲ. ಸಹಜ ಆಹಾರ ಸೇವನೆ ಅದು ಹೆಚ್ಚು ಉತ್ತಮವಾಗಿರುತ್ತೆ. ಮಾತ್ರೆಗಳನ್ನು ಖರೀದಿಸುವ ಹಣದಲ್ಲೇ ನೀವು ಹಣ್ಣು ತರಕಾರಿಯನ್ನು ತೆಗೆದುಕೊಳ್ಬೋದಲ್ವಾ? ಸೊ ಇದರಿಂದಾಗಿ ದೇಹಕ್ಕೆ ಆ ಸಹಜ ಪೋಷಕಾಂಶಗಳು ಒಂದು ಸಮೃದ್ಧವಾಗಿ ದೊರೆಯುತ್ತೆ. ನಾರಿನಂಶವು ಕೂಡ ಧಾರಾಳವಾಗಿ ಸಿಗ್ತಾ ಇರುವುದರಿಂದ ಮಲಬದ್ಧತೆ ಕೂಡ ತನ್ನಷ್ಟಕ್ಕೆ ತಾನೇ ನಿವಾರಣೆ ಆಗ್ತಾ ಹೋಗುತ್ತೆ. ಜೊತೆಗೆ ಯಾವ ಅಡ್ಡಪರಿಣಾಮಗಳು ಕೂಡ ಇರಲ್ಲ. ಕೇವಲ ಮಾತ್ರೆಗಳ ಸೇವನೆಯಿಂದ ರೋಗಗಳನ್ನು ತಡೆಗಟ್ಟಬಹುದು, ತಡೆಗಟ್ಟಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಲಿಕ್ಕೆ ಮಾತ್ರ ಇದೊಂದು ಸಕಾಲ ಅಂತ ಕೂಡ ಹೇಳ್ಬೋದು. ಭಾರತದಲ್ಲಿ ವಿಟಮಿನ್ ಮಾತ್ರೆಯನ್ನು ತಯಾರಿಸುವ ಕ್ರಮದಲ್ಲೇ ದೋಷ ಇದೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ವಿಟಮಿನ್ಗಳನ್ನು ಸಂಯುಕ್ತ ಪ್ರಮಾಣದಲ್ಲಿ ಇತರ ಔಷಧಗಳನ್ನು ಕೂಡಿಸಿ ಕೂಡ ತಯಾರಿಸ್ತಾರಂತೆ. ಈ ರೀತಿಯ ಮಿಶ್ರಣದಿಂದ ಮೂಲ ಔಷಧಿಯ ಶಕ್ತಿ ಕೂಡ ಕುಂದುತ್ತೆ, ವಿಟಮಿನ್ ಮಾತ್ರೆ ಕೂಡ ತನ್ನ ಶಕ್ತಿಯನ್ನು ಕೂಡ ಕಳೆದುಕೊಳ್ಳುತ್ತೆ. ಬೇರೆ ಔಷಧಿಗಳ ಜೊತೆಗೆ ಈ ಮಾತ್ರೆಯನ್ನು ತೆಗೆದುಕೊಂಡಾಗಲೂ ಕೂಡ ಇದೇ ಪರಿಣಾಮ ಉಂಟಾಗುತ್ತೆ. ಆದ್ದರಿಂದ ನಾವು ಯಾವತ್ತೂ ಕೂಡ ಹುಷಾರಾಗಿರಬೇಕು ಅಂತ ಹೇಳಿಕೊಂಡು ಔಷಧ ತಜ್ಞರು ಕೂಡ ಹೇಳ್ತಾರೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು? ವಿಟಮಿನ್ ಮಾತ್ರೆಯನ್ನು ಕೈಬಿಟ್ಟರೆ ಮತ್ತೆ ಏನು ಪರಿಹಾರ ಅಂತ ಕೇಳಿದರೆ ಸಹಜ ಆಹಾರ ಸೇವನೆಯೇ ಏಕೈಕ ಸುಲಭ ಮಾರ್ಗ. ಇವಾಗ ನೋಡಿ, ಹಣ್ಣುಗಳು ಸಿಗುತ್ತೆ, ತರಕಾರಿಗಳು ಸಿಗುತ್ತೆ, ಸಹಜ ಪೋಷಕಾಂಶಗಳನ್ನು ಯೋಗ್ಯ ಪ್ರಮಾಣದಲ್ಲಿ ಕೂಡ ಕೊಡುತ್ತೆ. ಸೊ ಇದು ಎಲ್ಲ ಕಡೆ ದೊರೆಯುತ್ತಾ ಇರುವುದರಿಂದ ಜನರಿಗೆ ವಿಟಮಿನ್ ಕೊರತೆ ಉಂಟಾಗುವ ಪ್ರಶ್ನೆಯೇ ಬಾರದು. ಯಾಕೆ ದಿನವಿಡೀ ನಾವು ಫ್ರೂಟ್ಸನ್ನು ತೆಗೆದು ತಿಂತಾ ಇರಬೇಕಾ? ಅದು ಗಡಿಗಡಿ ತಿಂತಾ ಇರಬೇಕು, ಮತ್ತು ಹೋಗಿ ಬಾಯಿ ತೊಳೆಯಬೇಕು, ಕೈ ತೊಳೆಯಬೇಕು, ಈ ರೀತಿ ತುಂಬ ಕಷ್ಟ ಆಗುತ್ತೆ. ವಿಟಮಿನ್ ಮಾತ್ರೆ ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲಲ್ವ ಅಂತ ಹೇಳಿಕೊಂಡು ಹೇಳ್ಬೋದು. ಆದರೂ ಕೂಡ ವಿಟಮಿನ್ ಮಾತ್ರೆಗಿಂತ ಎಷ್ಟೋ ಸಹಜ ಆಹಾರ ಸೇವನೆ ತುಂಬ ಉತ್ತಮ. ಸೊ ಹಾಗಾಗಿ ಈ ರೀತಿಯಲ್ಲಿ ಆಗುವುದರಿಂದ ಜನರು ಏನು ವಿಟಮಿನ್ ಕೊರತೆ ಉಂಟಾಗೋ ಪ್ರಶ್ನೆ ಬರಲ್ಲಲ್ಲ. ಆದ್ದರಿಂದ ಇನ್ನಾದರೂ ಕೂಡ ಜನ ಸಹಜ ಒಂದು ಆಹಾರಗಳತ್ತ ಗಮನ ಹರಿಸಬೇಕು. ಆದಷ್ಟು ವಿಟಮಿನ್ ಮಾತ್ರೆಯನ್ನು ಸ್ವಲ್ಪ ಕೈಬಿಡಿ. ಯಾಕಂದರೆ ಇದು ಅಮೆರಿಕ ಕೊಟ್ಟಿರುವಂತಹ ಒಂದು ರಿಪೋರ್ಟ್. ವಿಟಮಿನ್ ಮಾತ್ರೆಯ ಅತಿಯಾದ ಸೇವನೆಯಿಂದ ದೇಹದ ಮೇಲೆ ಆ ಒಂದು ರೋಗ ನಿರೋಧಕ ಶಕ್ತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಾ ಇದೆ. ಕ್ಯಾನ್ಸರ್ನಂತಹ ಹೃದ್ರೋಗಗಳಂತಹ ಕಾಯಿಲೆಯನ್ನು ಕೂಡ ಇದು ತಡೀಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದನ್ನು ಕೂಡ ತಜ್ಞರು ಕೂಡ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಔಷಧಗಳೇನಿದ್ರೂ ಅನಿವಾರ್ಯ ಸಂದರ್ಭಕ್ಕೆ ಮಾತ್ರ ಅನ್ನೋದನ್ನು ಕೂಡ ನಾವು ಅರಿತರೆ ರೋಗವನ್ನು ಚೆನ್ನಾಗಿ ನಿಯಂತ್ರಿಸ್ಬೋದು. ಒಮ್ಮೆ ಯಾವಾಗಲೂ ಆದರೂ ವಿಟಮಿನ್ ಮಾತ್ರೆಯನ್ನು ತೆಗೆದುಕೊಳ್ಬೋದು. ಆದರೆ ನಿರಂತರವಾಗಿ ವಿಟಮಿನ್ ಮಾತ್ರೆಯನ್ನು ಸೇವಿಸ್ತಾ ಹೋಗುವಂಥದ್ದು ಅದು ಯಾವತ್ತೂ ಕೂಡ ಸರಿಯಲ್ಲ. ಸಹಜ ಆಹಾರ ಸೇವಿಸೋದನ್ನು ಕೂಡ ನಾವು ರೂಢಿ ಮಾಡಿಕೊಳ್ಬೇಕು. ಸೊ ಅದರಿಂದಾದರೂ ನಾವು ರೋಗವನ್ನು ದೂರ ಇಡಲಿಕ್ಕೆ ಸಾಧ್ಯವಾಗ್ಬೋದು. ಯಾಕಂತ ಹೇಳಿದರೆ ತುಂಬ ಮಂದಿ ಬೇಕಾಬಿಟ್ಟಿಯಾಗಿ ವಿಟಮಿನ್ ಮಾತ್ರೆಗಳನ್ನು ಪಡೆಯುವಂಥವರಿಗೆ ನಾನು ಇದನ್ನು ಹೇಳ್ತಾ ಇರುವಂಥದ್ದು. ಯಾಕಂದರೆ ಇದು ನನ್ನ ಮಾತಲ್ಲ, ಅಮೆರಿಕ ಔಷಧ ತಜ್ಞರು ಕೂಡ ಹೇಳ್ತಾ ಇರುವಂತಹ ಒಂದು ಮಾತು. ಸೊ ಅವರೇ ಕೊಟ್ಟಿರುವಂತಹ ರಿಪೋರ್ಟ್ ಕೂಡ ಹೌದು. ಸೊ ಹಾಗಾಗಿ ಜಾಸ್ತಿಯಾಗಿ ವಿಟಮಿನ್ ಮಾತ್ರೆಗಳನ್ನು ಕೈಬಿಟ್ಟು ಸಹಜ ಆಹಾರಗಳತ್ತ ಮುಖ ಮಾಡಿ ಒಂದು ತಾಜಾ ಹಣ್ಣು ತರಕಾರಿಗಳನ್ನು ಸೇವಿಸುವಂಥದ್ದು. ಸೊ ಈ ರೀತಿಯಲ್ಲಿ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗಿಯೂ ಕೂಡ ಇದೆ ಅನ್ನುವಂತಹ ಒಂದು ಮಾತು. ಸೊ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಎರಡು ಹಾಡುಗಳನ್ನು ಕೇಳ್ತಾ ಬರೋಣ. ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 07.8 FM, ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳೇ ಕೇಳ್ತಾ ಇರೋದಿದ್ದು ರೇಡಿಯೋ ಸಾರಂ ಕುನ್ 07.85 ಇದು ಬಣ್ಣ ಬಣ್ಣದ ಬದುಕು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸೈಫ್ ಲೋಕುತ್ತಾರ್. ಹಾಗೆಯೇ ಕೇಳುಗ್ರೆ, ಶಾಲಾ ವಾಹನ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಶಾಲೆ ಅಂತೂ ಕೂಡ ಆರಂಭವಾಗ್ತಾ ಇದೆ. ಮತ್ತೊಂದು ಕಡೆ ಏನು ಈ ಮಳೆಗಾಲದ ಈ ಸಂದರ್ಭದಲ್ಲಿ ಒಂದಿಷ್ಟು ರಜೆಯನ್ನು ಕೂಡ ಘೋಷಿಸಲಾಗುತ್ತೆ. ನಿರಂತರವಾಗಿ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆದರೂ ಕೂಡ ಮಕ್ಕಳ ಒಂದು ಸೇಫ್ಟಿಗೆ ಬೇಕಾಗಿ, ಮಕ್ಕಳ ಒಂದು ರಕ್ಷಣೆಗೆ ಬೇಕಾಗಿ ರಜೆ ಕೂಡ ಕೊಡಲಾಗುತ್ತೆ. ಸೊ ಈ ಮಕ್ಕಳು ರಜೆ ಅಂತ ಹೇಳಿದರೆ ಕೆಲವೊಂದಿಷ್ಟು ಅನಾಹುತ ಕೂಡ ಮಾಡಿಬಿಡ್ತಾರೆ. ಏನೋ ಒಂದು ಜೋರು ಮಳೆ ಬರ್ತಾ ಇದ್ರೂ ಕೆಲವರು ನದಿ ಹತ್ರ ಹೋಗುವಂಥದ್ದು ಅಥವಾ ಇನ್ನಿತರ ಏನು ಕೆರೆ ಅದರೆಲ್ಲ ತುಂಬಿ ತುಳುಕ್ತಾ ಇರುವಂತಹ ಒಂದಿಷ್ಟು ನೀರನ್ನೆಲ್ಲ ಕಂಡ್ರೆ ಸೊ ಅಲ್ಲಿ ಹೋಗಿ ಆಟವಾಡುವಂಥದ್ದು. ಸೊ ಈ ರೀತಿಯಲ್ಲೂ ಕೂಡ ಇರುತ್ತೆ. ಸೊ ಹಾಗಾಗಿ ಯಾವತ್ತೂ ಕೂಡ ನೆನಪಿಡಿ, ಜಿಲ್ಲಾಧಿಕಾರಿಗಳು ಯಾಕೆ ರಜೆ ಕೊಡ್ತಾರಂತ ಹೇಳಿದರೆ, ಸೊ ಮಕ್ಕಳ ಸೇಫ್ಟಿಗೆ ಬೇಕಾಗಿ, ಅವರ ರಕ್ಷಣೆಗೆ ಬೇಕಾಗಿ. ಯಾಕಂದರೆ ಜೋರು ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಷ್ಟೋ ಮಕ್ಕಳು ಪಾಪ ತುಂಬ ಕಷ್ಟಪಟ್ಟು ಏನು ಶಾಲೆಗೆ ಹೋಗಬೇಕಾಗತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಮಕ್ಕಳು ಆ ರೀತಿಯೆಲ್ಲ ಪರದಾಡಬಾರ್ದು ಅಂತ ಹೇಳಿಕೊಂಡು, ಮತ್ತು ಹೇಳೋಕ್ಕಾಗಲ್ಲ ಯಾವ ಸಂದರ್ಭದಲ್ಲಿ ಏನೇನು ಅನಾಹುತ ನಡೆಯುತ್ತೆ ಅಂತ ಹೇಳಿಕೊಂಡು. ಸೊ ಅದಕ್ಕೋಸ್ಕರ ಸೇಫ್ಟಿಗೂ ಬೇಕಾಗಿ ಮಕ್ಕಳಿಗೆ ರಜೆ ಕೊಡ್ತಾರೆ. ಮಕ್ಕಳಿಗೆ ರಜೆ ಕೊಟ್ಟರು ಅಂತ ಹೇಳಿದರೆ ಮನೆಯಲ್ಲೇ ಕೂರಿಸಿಕೊಂಡು, ಸೊ ಅವರಿಗೆ ಮನೆಯ ಒಳಗಡೆನೆ ಏನು ಮಾಡ್ಬೋದು, ಸೊ ಆ ರೀತಿಯೇ ಮಾಡ್ಬೋದು. ಅವರು ಮನೆಯ ಒಳಗಡೆನೆ ಆಟವಾಡುವಂಥದ್ದಾಗಿರ್ಬೋದು, ಸೊ ಅಥವಾ ಏನಾದರೊಂದು ನೋಟ್ಸ್ ಅದು ಇದು ಅಂತೆಲ್ಲ ಬರೆಯುವಂಥದ್ದಾಗಿರ್ಬೋದು, ಈ ರೀತಿಯಲ್ಲಿ ಮಾಡಿದ್ರೇ ಒಳ್ಳೆಯದು. ಆದರೆ ಹೊರಗಡೆ ಕೊಡೆ ಕೊಟ್ಟು ಕಳಿಸುವಂಥದ್ದು, ಅವರು ಎಲ್ಲೆಲ್ಲೋ ಹೋಗ್ತಾರೆ ಏನೇನು ಮಾಡ್ತಾರೆ ಅಂತ, ಯಾಕಂದರೆ ಮಳೆ ಬರುವಂಥ ಸಂದರ್ಭದಲ್ಲಿ ಅದೊಂದು ಹುಚ್ಚಾಟ ಇರುತ್ತೆ. ಸೊ ಹಾಗಾಗಿ ಆ ರೀತಿಯ ಪ್ರಕರಣಗಳು ಕೂಡ ನಾವು ನೋಡಿದ್ದೀವಿ. ನದಿ ಹತ್ರ ಹೋಗುವಂಥದ್ದು, ಕೆರೆ ತುಂಬಿ ತುಳುಕುವಂತಹ ಒಂದಿಷ್ಟು ನೀರನ್ನೆಲ್ಲ ಕಂಡ್ರೆ, ಸೊ ಕೆಲವೊಂದಿಷ್ಟು ಬಾವಿಗೆಲ್ಲ ಇಣುಕಿ ನೋಡುವಂಥದ್ದು, ಸೊ ಈ ರೀತಿಯೆಲ್ಲ ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ಒಬ್ಬರು ಒಂದು ಮಗು ನೀರಿನಲ್ಲಿ ಯಥೇಚ್ಛವಾಗಿ ನೀರನ್ನು ಕಂಡು, ಅಂದರೆ ಬಾವಿಯಲ್ಲಿ ತುಂಬ ನೀರು ಕಂಡು ಆತ ಇಣುಕಿ ನೋಡಿ ಮತ್ತು ಕಾಲು ಜಾರಿ ಅದಕ್ಕೆ ಬಿದ್ದು, ಸೊ ಈ ರೀತಿಯ ಪ್ರಕರಣಗಳು ಕೂಡ ಆಗಿದ್ದು ಕೂಡ ಇದೆ. ಸೊ ಹಾಗಾಗಿ ಮಕ್ಕಳಿಗೆ ಕೊಡೆ ಕೊಟ್ಟು ನೀವು ಅಂಗಡಿಗೆ ಹೋಗಿ ಅದು ಇದಂತೆಲ್ಲ ತರಿಸುವಂಥದ್ದು, ಸೊ ಮಳೆ ಜೋರು ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಾಡಬೇಡಿ. ಸೊ ಮನೆಯಲ್ಲೇ ಇರಲಿ, ಆದಷ್ಟು ಸೇಫ್ ಆಗಿರಲಿ. ಸೊ ಈಗಂತೂ ರಜೆ ಕೊಟ್ಟಿಲ್ಲ, ಎರಡೂ ದಿವಸ ರಜೆ ಕೂಡ ಕೊಟ್ಟಿದ್ದರು. ಆದರೂ ಕೂಡ ಇನ್ನೊಂದು ನಾವು ನೋಡಲಿಕ್ಕೆ ಹೋದರೆ ಶಾಲಾ ವಾಹನವೂ ಕೂಡ ಹೌದು. ಇವಾಗ ಶಾಲಾ ಬಸ್ಸುಗಳಲ್ಲಿ ಪ್ರಯಾಣಿಸ್ತಾರೆ, ರಿಕ್ಷಾದಲ್ಲಿ ಪ್ರಯಾಣಿಸ್ತಾರೆ, ಕೆಲವೊಂದು ಸ್ಕೂಟಿ ಅದು ಇದು ಅಂತೆಲ್ಲ ಹೇಳಿಕೊಂಡು ಪ್ರಯಾಣಿಸುವಂಥದ್ದು ಕೂಡ ಇದೆ ಶಾಲೆಗೆ ಹೋಗುವಂತಹ ಮಕ್ಕಳು. ಅದರಲ್ಲೂ ಕೂಡ ಶಾಲಾ ಬಸ್ಸುಗಳಲ್ಲಿ ಪ್ರಯಾಣಿಸುವಂತಹ ಮಕ್ಕಳ ಸುರಕ್ಷೆ ಮತ್ತು ರಕ್ಷಣೆಯ ಜವಾಬ್ದಾರಿ ಲಾಸ್ಟ್ ಟೈಮ್ ಹೈಕೋರ್ಟು ಕೂಡ ಹೇಳಿತ್ತು, ಅದು ಆಯಾ ಶಾಲಾ ಆಡಳಿತ ಮಂಡಳಿಗಳದ್ದೇ ಆಗಿರುತ್ತೆ ಅಂತ ಹೇಳಿಕೊಂಡು 2025 ಆಗಸ್ಟ್ 1 ಮಂಡ್ಯದಲ್ಲಿ ಒಂದು ಶಾಲಾ ಬಸ್ನಲ್ಲಿ ಒಂದು ಅಪಘಾತ ಸಂಭವಿಸುತ್ತೆ. 4ನೇ ತರಗತಿ ವಿದ್ಯಾರ್ಥಿ ಕಣ್ಣು ಕಳೆದುಕೊಳ್ತಾನೆ ಆ ಒಂದು ಅಪಘಾತದಲ್ಲಿ. ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಸೊ ಇದನ್ನು ರದ್ದುಗೊಳಿಸಬೇಕು ಅಂತ ಒತ್ತಾಯಿಸಿಕೊಂಡು ಶಾಲಾ ಆಡಳಿತ ಮಂಡಳಿ ಕೂಡ ಒಂದು ಕ್ರಿಮಿನಲ್ ಅರ್ಜಿಯನ್ನು ಕೂಡ ಸಲ್ಲಿಸಿತ್ತು. ಸೊ ಅದನ್ನು ಕೂಡ ಹೈಕೋರ್ಟ್ ಏಕಸದಸ್ಯ ನ್ಯಾಯಪೀಠ ವಿಚಾರಣೆ ಕೂಡ ನಡೆಸುತ್ತೆ. ಆ ಪ್ರಕರಣ ರದ್ದುಪಡಿಸಲಿಕ್ಕೆ ಆದರೆ ಹೈಕೋರ್ಟ್ ನಿರಾಕರಣೆ ಕೂಡ ಮಾಡುತ್ತೆ. ಶಾಲಾ ಆವರಣದಲ್ಲಷ್ಟೇ ಅಲ್ಲ, ಮಗು ಬಸ್ ಹತ್ತಿದಾಗಿನಿಂದ ಸುರಕ್ಷಿತವಾಗಿ ಪೋಷಕರಲ್ಲಿ ಸೇರುವ ತನಕ ಆ ಮಗುವಿನ ರಕ್ಷಣೆಯ ಜವಾಬ್ದಾರಿ ಅದು ಶಾಲಾ ಆಡಳಿತ ಮಂಡಳಿಯದ್ದೇ ಆಗಿರುತ್ತೆ ಅಂತ ಹೇಳಿಕೊಂಡು ಹೈಕೋರ್ಟ್ ಕೂಡ ಹೇಳಿತು. ಬಹುಶಃ ಇದನ್ನು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳಿ. ಶಾಲಾ ಅಂದರೆ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಇದೇ ಇಲ್ಲವೇ ಅನ್ನೋದು ಕೂಡ ತನಿಖೆ ಬಳಿಕವಷ್ಟೇ ಸಾಬೀತಾಗಬೇಕು ಎಂದು ಹೈಕೋರ್ಟ್ ಕೂಡ ಅಭಿಪ್ರಾಯ ಕೂಡ ಪಟ್ಟಿತ್ತು. ಆದರೂ ಕೂಡ ಹೈಕೋರ್ಟ್ ಹೇಳುತ್ತೆ ಶಾಲಾ ಆವರಣದಲ್ಲಷ್ಟೇ ಅಲ್ಲ, ಮಗು ಬಸ್ ಹತ್ತಿದಾಗಿನಿಂದ ಸುರಕ್ಷಿತವಾಗಿ ಪೋಷಕರಲ್ಲಿ ಸೇರುವ ತನಕ ಮಗುವಿನ ರಕ್ಷಣೆ ಜವಾಬ್ದಾರಿ ಶಾಲಾ ಆಡಳಿತ ಮಂಡಳಿಯದ್ದೇ ಆಗಿರುತ್ತೆ ಅಂತ ಹೇಳಿಕೊಂಡು. ಸೊ ಹಾಗಾಗಿ ಹಿಂದೆಲ್ಲ ನೋಡಿ ಮಕ್ಕಳೆಲ್ಲ ಹಲವಾರು ಕಿಲೋಮೀಟರ್ ನಡೆದು ಶಾಲೆ ಸೇರ್ತಾ ಇದ್ದರು. ನಾವೆಲ್ಲ ಕಿಲೋಮೀಟರ್ಗಟ್ಟಲೆ ನಡೆದು ಶಾಲೆಗೆ ಹೋಗ್ತಿದ್ದೆವು. ವ್ಯಾಯಾಮದ ಜೊತೆ ಜೊತೆಗೆ ಮಕ್ಕಳು ಪರಿಸರದೊಂದಿಗೆ ಬೆರೆಯುತ್ತಾ ಜೊತೆ ಜೊತೆಯಾಗಿ ಶಾಲೆಯ ಕಡೆಗೆ ನಡೆಯುವುದು ಆ ಒಂದು ರೀತಿಯ ಒಂದು ಶಿಕ್ಷಣವೇ ಕೂಡ ಆಗಿತ್ತು. ಪೋಷಕರಿಗಾಗಲಿ ಮಕ್ಕಳಿಗಾಗಲಿ ಈ ಶಾಲೆಯ ದಾರಿ ಒಂದು ಸಮಸ್ಯೆನೇ ಆಗ್ತಾ ಇರಲಿಲ್ಲ. ಇವತ್ತಿಗೂ ಕೂಡ ನೀವು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ನೋಡಿದರೆ ಅದೆಷ್ಟೋ ಮಕ್ಕಳು ಹಲವಾರು ಕಿಲೋಮೀಟರ್ ನಡೆದು ಶಾಲೆ ಸೇರುವ ಮಕ್ಕಳಿದ್ದಾರೆ. ಮಳೆಗಾಲದಲ್ಲಿ ಹತ್ತು ಹಲವು ಸವಾಲುಗಳನ್ನು ದಾಟಿಕೊಂಡು ಕೂಡ ಶಾಲೆ ಕಲಿಯಬೇಕಾದಂತಹ ಪರಿಸ್ಥಿತಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಆದರೆ ನಗರ ಪ್ರದೇಶದಲ್ಲಿ ಹಾಗಲ್ಲ. ಖಾಸಗಿ ಶಾಲೆ ದೊಡ್ಡದಾಗಿರುತ್ತೆ. ಅಲ್ಲಿ ಪ್ರವೇಶ ಪಡೆಯುವುದರ ಜೊತೆ ಜೊತೆಗೆ ಶಾಲಾ ವಾಹನದ ಶುಲ್ಕವನ್ನು ಕೂಡ ಕಟ್ಟಬೇಕನ್ನುವಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ಇರುತ್ತೆ. ಇವತ್ತು ನಗರ ಪ್ರದೇಶಗಳಲ್ಲಿ LKGಯಿಂದ ಹಿಡಿದು SSLCಯವರೆಗೂ ಖಾಸಗಿ ಶಾಲೆಗೆ ಸಮಯಕ್ಕೆ ಸರಿಯಾಗಿ ತಲುಪಬೇಕು ಅಂತ ಹೇಳಿದರೆ ವಾಹನಗಳ ಬಳಕೆ ಅದು ಅತ್ಯಗತ್ಯ ಅನ್ನಿಸಿ ಬಿಟ್ಟಿದೆ. ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಕರೆದೊಯ್ಯುವ ಶಾಲಾ ವಾಹನಕ್ಕೆ ಪ್ರತಿ ತಿಂಗಳು ಇಂತಿಷ್ಟು ಶುಲ್ಕ ಪಾವತಿ ಮಾಡುವುದು ಕೂಡ ಅನಿವಾರ್ಯವಾಗಿ ಬಿಟ್ಟಿದೆ. ಈ ಶುಲ್ಕವನ್ನು ಶಾಲಾ ಮಂಡಳಿ ವಾರ್ಷಿಕ ಮುಂಗಡವಾಗಿ ವಸೂಲಿ ಕೂಡ ಮಾಡಿಬಿಡುತ್ತೆ. ಇವತ್ತು ಪೋಷಕರು ಶಾಲೆಗಳ ಶುಲ್ಕಕ್ಕೆ ನೀಡುವ ಹಣದಷ್ಟೇ ಶಾಲಾ ವಾಹನಕ್ಕೂ ಕೂಡ ಪಾವತಿಸ್ತಾರೆ. ಆದರೆ ವಿದ್ಯಾರ್ಥಿಗಳನ್ನು ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ತಲುಪಿಸುವ ಸಂದರ್ಭದಲ್ಲಿ ಈ ಶಾಲಾ ವಾಹನಗಳು ಎಷ್ಟರ ಮಟ್ಟಿಗೆ ತನ್ನ ಹೊಣೆಗಾರಿಕೆಯನ್ನು ನಿಭಾಯಿಸುತ್ತೆ ಅನ್ನುವುದನ್ನು ಆಡಳಿತ ಮಂಡಳಿ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಪರಿಣಾಮವಾಗಿ ಈ ಶಾಲಾ ವಾಹನಗಳೇ ವಿದ್ಯಾರ್ಥಿಗಳ ಪಾಲಿಗೆ ಅಪಾಯಕಾರಿಯಾಗಿ ಬಿಡುತ್ತೆ. ಶಾಲಾ ವಾಹನಗಳು ಅವಘಡ ಸಂಭವಿಸಿದಾಗ ಅಥವಾ ಚಾಲಕರ ಬೇಜವಾಬ್ದಾರಿಯಿಂದ ಮಕ್ಕಳಿಗೆ ತೊಂದರೆಯಾದಾಗ ಆಡಳಿತ ಮಂಡಳಿ ಮಾತ್ರ ಹೆಗಲು ಜಾರಿಸಿಕೊಳ್ಳುತ್ತೆ. ಆದರೆ ವಾರ್ಷಿಕವಾಗಿ ಮುಂಗಡ ಆ ಶುಲ್ಕ ಅದನ್ನು ಪಾವತಿಸಲಿಕ್ಕೆ ಬೇಗನೆ ಅದು ಮುಂದೆ ಕೈಚಾಚಿ ಬಿಡುತ್ತೆ. ಸೊ ಈ ರೀತಿಯಲ್ಲಾದಾಗಲೇ ಹೈಕೋರ್ಟ್ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿಕೊಂಡೇ ಹೇಳಿರುವಂಥದ್ದು. ಕೇವಲ ಆವರಣದಷ್ಟೇ ಮಾತ್ರ ಅಲ್ಲ, ಮಗು ಬಸ್ ಹತ್ತಿದಾಗಿನಿಂದ ನಿಮ್ಮ ಬಸ್ ನೀವು ಅವರು ಶುಲ್ಕ ಕೂಡ ಪಾವತಿಸ್ತಾರೆ. ಆ ಮಗು ಬಸ್ ಹತ್ತಿದಾಗಿನಿಂದ ಸುರಕ್ಷಿತವಾಗಿ ಪೋಷಕರಲ್ಲಿ ಸೇರುವ ತನಕ ಮಗುವಿನ ರಕ್ಷಣೆಯ ಜವಾಬ್ದಾರಿ ಅದು ಶಾಲಾ ಆಡಳಿತ ಮಂಡಳಿದ್ದೇ ಆಗಿರುತ್ತೆ ಅಂತ ಹೇಳಿಕೊಂಡು. ಸೊ ಹಾಗಾಗಿ ಶಾಲಾ ವಾಹನಗಳು ಶಾಲೆಯ ಒಂದು ಭಾಗವೇ ಆಗಿದೆ. ಶಾಲೆಯ ಆವರಣದಲ್ಲಿ ಅವಘಡಗಳು ಅಂತೂ ಸಂಭವಿಸುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಅದರ ಹೊಣೆಗಾರಿಕೆಯಿಂದ ಆಡಳಿತ ಮಂಡಳಿ ಯಾವ ಕಾರಣಕ್ಕೂ ಕೂಡ ನುಣುಚಿಕೊಳ್ಳುವಂತಿಲ್ಲ. ಶಾಲಾ ವಾಹನಗಳಲ್ಲಿ ಮನೆಗೆ ಸಾಗುವ ದಾರಿಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಏನಾದರೊಂದು ಅನಾಹುತ ಸಂಭವಿಸಿದರೆ ಕೇವಲ ಚಾಲಕ ನಿರ್ವಾಹಕರ ಮೇಲೆ ಕ್ರಮ ತೆಗೆದುಕೊಂಡರೆ ಸಾಕಾಗಲ್ಲ. ಯಾಕಂದರೆ ಅಂತಹ ಬೇಜವಾಬ್ದಾರಿ ಚಾಲಕನನ್ನು ನಿರ್ವಾಹಕನನ್ನು ನೇಮಕ ಮಾಡಿರುವುದು ಶಾಲಾ ಆಡಳಿತ ಮಂಡಳಿಯಾಗಿರುತ್ತೆ. ಮೊದಲು ಶಿಕ್ಷೆಯಾಗಬೇಕಾಗಿರುವುದು ಆ ಮಂಡಳಿ ಮುಖ್ಯಸ್ಥರಿಗೆ. ಶಾಲಾ ವಾಹನಗಳಲ್ಲಿ ಆ ಸಾಗುವ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳು ಹತ್ತು ಹಲವು ಅಪಾಯಗಳನ್ನು ಎದುರಿಸುವ ಸಂದರ್ಭಗಳು ಕೂಡ ಇರುತ್ತೆ. ಚಾಲಕ ಒಂದು ವೇಳೆ ಮದ್ಯವ್ಯಸನಿಯಾಗಿದ್ದರೆ ಅಥವಾ ಬೇಜವಾಬ್ದಾರಿತನದಿಂದಾಗಿ ಮೊಬೈಲ್ ಏನು ಕಿವಿಯಲ್ಲಿಟ್ಕೊಂಡೇ ಚಾಲನೆ ಮಾಡ್ತಾ ಇದ್ದರೆ ಇದೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ಅಪಘಾತಕ್ಕೆ ಕಾರಣವಾಗುತ್ತೆ. ಸೊ ಅದಕ್ಕೋಸ್ಕರ ಚಾಲಕರಿಗೆ ನಿರ್ವಾಹಕರಿಗೆ ಮೊದಲೇ ಆಡಳಿತ ಮಂಡಳಿ ಕಿವಿ ಮಾತು ಹೇಳಿರಬೇಕು. ಯಾವುದೇ ರೀತಿಯಲ್ಲಿ ಬೇಜವಾಬ್ದಾರಿ ಚಾಲನೆ ಮಾಡುವಂತಿಲ್ಲ, ಮದ್ಯವ್ಯಸನಿಯಾಗುವಂತಿಲ್ಲ, ಏನು ಚಲಾಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮೊಬೈಲ್ ಯೂಸ್ ಮಾಡುವಂತಿಲ್ಲ. ಸೊ ಈ ರೀತಿಯ ಎಲ್ಲ ರೀತಿಯ ಒಂದು ರೂಲ್ಸನ್ನು ಅವರಿಗೆ ಹೇಳಿಕೊಡಬೇಕಾಗತ್ತೆ. ಸೊ ಇದೇ ಅಂತಹ ಯಾವುದಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡುವಂಥವರಿಗೇ ನೀವು ಲೈಸೆನ್ಸ್ ಕೊಟ್ಟು, ಸೊ ಅದೇ ರೀತಿ ಅವರಿಗೆ ಪರ್ಮಿಷನ್ ಕೊಟ್ಟು ಅಂಥವ್ರನ್ನ ನೇಮಕಾತಿ ಮಾಡಿ ಏನು ಇಂತಹ ಶಾಲಾ ಆಡಳಿತ ಮಂಡಳಿ ಏನು ಮಾಡಬೇಕು ಅಂತ ಹೇಳಿದರೆ ಶಾಲಾ ವಾಹನಗಳಲ್ಲಿ ಅಂತಹ ಚಾಲಕರನ್ನು ನಿರ್ವಾಹಕರನ್ನು ನೇಮಿಸಿಕೊಳ್ಬೇಕು. ಸೊ ಈ ರೀತಿಯಾದಾಗ ಖಂಡಿತವಾಗಿಯೂ ಕೂಡ ಅಂತಹ ಅಪಘಾತಗಳು ಸಂಭವಿಸುವಂತಹ ಸಾಧ್ಯತೆ ಭಾರಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಈ ಯಾವುದೇ ಒಂದು ಪೂರ್ವಾಪರ ವಿಚಾರ ಮಾಡದೆ ಚಾಲಕರನ್ನು ನಿರ್ವಾಹಕರನ್ನು ಆಡಳಿತ ಮಂಡಳಿ ನೇಮಕ ಮಾಡಿದರೆ ಅದು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ಪುಟ್ಟ ವಿದ್ಯಾರ್ಥಿಗಳು ಇತರ ಪ್ರಯಾಣಿಕರಂತಲ್ಲ, ಅವರೊಂದಿಗೆ ಅತ್ಯಂತ ಸೂಕ್ಷ್ಮವಾಗಿ ಮಾತನಾಡಬೇಕಾಗತ್ತೆ, ಪ್ರಬುದ್ಧವಾಗಿ ವ್ಯವಹರಿಸಬೇಕಾಗತ್ತೆ. ಯಾಕಂದರೆ ಮಕ್ಕಳಿಗೆ ಆತಂಕ ಜಾಸ್ತಿ, ಬೇಡಿಕೆ ಜಾಸ್ತಿ ಇರುತ್ತೆ, ಅಳಲು ಸ್ವಲ್ಪ ಜಾಸ್ತಿಯೇ ಇರುತ್ತೆ. ಸೊ ಅದಕ್ಕೆಲ್ಲವೂ ಕೂಡ ಕಿವಿಯಾಗಬೇಕಾದಂತಹ ಒಂದು ಹೃದಯವನ್ನು ಚಾಲಕರಾಗಿರ್ಬೋದು ನಿರ್ವಾಹಕರು ಹೊಂದಿರಬೇಕಾಗತ್ತೆ. ಸೊ ಇದೆಲ್ಲವೂ ಕೂಡ ಅತ್ಯಗತ್ಯ. ಏನೋ ಒಂದು ಮಕ್ಕಳು ಬೊಬ್ಬೆ ಹಾಕಿದ್ರು ಅಥವಾ ಕೂಗಾಡಿದ್ರು, ಅಳ್ತಾ ಕೂತಿರ್ತಾರೆ, ಸೊ ಅವರಿಗೆ ಗದರಿಸುವಂಥದ್ದು ಬೆದರಿಸುವಂಥದ್ದು ಈ ರೀತಿಯ ಚಾಲಕರಿಗೆ ಏನಾದರೂ ಒಂದು ಇದ್ದರೆ ಸೊ ಅಂಥವರನ್ನು ರಿಮೂವ್ ಮಾಡಿಬಿಡಿ. ಸೊ ಯಾಕಂತ ಹೇಳಿದರೆ ಚಾಲಕರನ್ನು ನಿರ್ವಾಹಕರನ್ನು ಆಡಳಿತ ಮಂಡಳಿ ನೇಮಕ ಮಾಡುವಾಗ ಸೊ ಅವರು ಹೃದಯವಂತಿಕೆಯವರ ಮಕ್ಕಳೊಂದಿಗೆ ಸೂಕ್ಷ್ಮತೆಯಿಂದ ಯಾವ ರೀತಿಯಲ್ಲಿ ವ್ಯವಹರಿಸ್ತಾರೆ ಅದನ್ನೆಲ್ಲವನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಬೇಜವಾಬ್ದಾರಿತನದಿಂದ ಚಾಲನೆ ಮಾಡ್ತಾರೆ. ಸೊ ಇದನ್ನೆಲ್ಲವನ್ನು ಕೂಡ ನೋಡಿಕೊಂಡೇ ಶಾಲಾ ಆಡಳಿತ ಮಂಡಳಿ ಏನು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಮನೆಗೆ ಕೊಂಡೊಯ್ಯುವ ಸಂದರ್ಭದಲ್ಲೂ ಕೂಡ ಅಷ್ಟೇ, ಶಾಲಾ ವಾಹನ ಚಾಲಕ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗಿರುವಂತಹ ಅದೆಷ್ಟೋ ಪ್ರಕರಣಗಳು ಕೂಡ ವರದಿಯಾಗಿದೆ. ಆಡಳಿತ ಮಂಡಳಿ ಕಡಿಮೆ ವೇತನಕ್ಕೆ ಸಿಗುವ ಚಾಲಕನನ್ನು ಹುಡುಕುವ ಬರದಲ್ಲಿ ಏನು ಮಾಡುತ್ತೆ ಅಂದರೆ, ಆತನ ಹಿನ್ನೆಲೆಯ ಬಗ್ಗೆ ಕೂಡ ವಿಚಾರಣೆ ನಡೆಸಲ್ಲ. ಕೆಲವೊಮ್ಮೆ ಆತನ ಮೇಲೆ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರ್ಬೋದು, ಆತ ಮದ್ಯ ಆಗಿರ್ಬೋದು, ಮದ್ಯ ವ್ಯಸನೆ ಆಗಿರ್ಬೋದು, ಅಥವಾ ಗಾಂಜಾ ವ್ಯಸನೆ ಆಗಿರ್ಬೋದು, ಈ ಕುರಿತಂತೆ ಯಾವುದೋ ಒಂದು ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು ಕೂಡ ಆಗಿರ್ಬೋದು. ಅಂತಹ ಹಿನ್ನೆಲೆ ಇರುವ ಚಾಲಕರನ್ನು ಶಾಲಾ ವಾಹನಗಳಿಗೆ ನೇಮಕ ಮಾಡುವುದು ಆಡಳಿತ ಮಂಡಳಿಯ ಅಪರಾಧವೇ ಆಗಿರುವಂಥದ್ದು. ಆದ್ದರಿಂದ ಏನಾದರೊಂದು ದುರ್ಘಟನೆ ಸಂಭವಿಸಿದರೆ ಮೊದಲು ಪ್ರಕರಣ ದಾಖಲಿಸಬೇಕಾದದ್ದು ಶಾಲಾ ಆಡಳಿತ ಮಂಡಳಿಯ ಮೇಲೆ. ಸೊ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಹೇಗೆ ವರ್ತಿಸಬೇಕು, ವಿದ್ಯಾರ್ಥಿಗಳನ್ನು ಹೇಗೆ ಜೋಪಾನವಾಗಿ ಮನೆಗೆ ತಲುಪಿಸಬೇಕು, ಹೇಗೆ ಜೋಪಾನವಾಗಿ ರಸ್ತೆ ದಾಟಿಸಬೇಕು ಇತ್ಯಾದಿಗಳ ಬಗ್ಗೆ ಚಾಲಕರಿಗೆ ನಿರ್ವಾಹಕರಿಗೆ ಆಡಳಿತ ಮಂಡಳಿ ವಿಶೇಷ ತರಬೇತಿಯನ್ನು ಕೊಡಬೇಕಾಗಿದೆ. ಆದ್ದರಿಂದ ಎಲ್ಲ ಖಾಸಗಿ ಶಾಲೆಯ ಶಾಲಾ ವಾಹನಕ್ಕೆ ಸಂಬಂಧಿಸಿದ ವಿವರವನ್ನು, ವರದಿಗಳನ್ನು ಶಿಕ್ಷಣ ಇಲಾಖೆ ಪಡೆದುಕೊಳ್ಳುವುದು ಅತ್ಯಗತ್ಯ. ಹಾಗೆ ಶಾಲಾ ವಾಹನಕ್ಕೆ ದುಬಾರಿ ಶುಲ್ಕವನ್ನು ವಿಧಿಸುವ ಶಾಲೆಯ ಮೇಲೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಹೇಳಿದರೆ ನೋಡಿ, ಶಾಲಾ ಫೀಸ್ನಷ್ಟೇ ಶಾಲಾ ವಾಹನಕ್ಕೂ ಕೂಡ ಅಷ್ಟೇ ಶುಲ್ಕವನ್ನು ಕೂಡ ಪಾವತಿಸಬೇಕಾದಂತಹ ಅನಿವಾರ್ಯತೆ ಕೂಡ ನಾವು ನೋಡ್ತಿರ್ತೀವಿ. ಒಮ್ಮೊಮ್ಮೆ ಪಾಪ ಫೀಸ್ ಕಟ್ಟಲಿಕ್ಕಾಗದೆ ಶಾಲಾ ವಾಹನಕ್ಕೆ ಡೈಲಿ ಹೋಗ್ತಾ ಬರ್ತಾ ಇರಬೇಕಾಗಿತ್ತಲ್ಲ. ಸೊ ಮೊದಲು ಶಾಲಾ ವಾಹನಕ್ಕೆ ಶುಲ್ಕ ಬೇಗವನ್ನು ಪಾವತಿಸಿ ಮಾಡುವಂಥವರು ಕೂಡ ಇದ್ದಾರೆ. ಫೀಸ್ ಆಮೇಲೆ ಬೇಕಾದರೆ ಸ್ವಲ್ಪ ಕಟ್ತೀನಿ ಅಂತ ಹೇಳುವವರು ಕೂಡ ಇರ್ತಾರೆ. ದಯವಿಟ್ಟು ಇಲ್ಲಿಯೂ ಕೂಡ ನಾವು ಹೇಳುವಂಥದ್ದು, ಶಾಲಾ ವಾಹನಕ್ಕೆ ಆ ಶುಲ್ಕವನ್ನು ಹೆಚ್ಚಿನದಾಗಿ ಹಣ ಪಡೆದುಕೊಳ್ಳುವಂತಹ ಶಾಲಾ ಆಡಳಿತ ಮಂಡಳಿಯ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಆ ಪೋಷಕರ ಅನಿವಾರ್ಯವನ್ನು ದುರುಪಯೋಗಪಡಿಸಿಕೊಂಡು ಅವರನ್ನು ಶೋಷಿಸುವಂತಹ ಶಾಲೆ ಏನಾದರೊಂದು ಇದ್ದರೆ ಖಂಡಿತವಾಗಿಯೂ ಕೂಡ ಕಡಿವಾಣ ವಿಧಿಸಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಶಾಲಾ ಬಸ್ಸುಗಳು ಯಾವತ್ತೂ ಕೂಡ ನೋಡಿ ಮನೆ ಮತ್ತು ಶಾಲೆಯನ್ನು ಬೆಸೆಯುವ ಒಂದು ರೀತಿಯ ಸೇತುವೆ ಆಗಿರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಯೆಲ್ಲೋ ಕಲರ್ ಕೂಡ ಪೇಂಟ್ ಮಾಡಿರ್ತಾರೆ. ಸೊ ಅದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಅದು ಎಂಥದ್ದೇ ಚಳಿಯಾಗಿರಲಿ, ಯಾವುದೇ ರೀತಿಯಲ್ಲಿ ಮಂಜು ಮುಸುಕಿರಲಿ, ಆ ಯೆಲ್ಲೋ ಕಲರ್ ಅದು ಅಟ್ರಾಕ್ಷನ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ಶಾಲಾ ವಾಹನದ ಬಸ್ಸುಗಳಿಗೆ ಕೂಡ ಯೆಲ್ಲೋ ಕಲರನ್ನು ಕೂಡ ಹಾಕ್ತೀವಿ. ಇದು ಎಲ್ಲವೂ ಕೂಡ ಮಕ್ಕಳ ಒಂದು ರಕ್ಷಣೆಗೆ ಬೇಕಾಗಿ. ಮನೆಯಿಂದ ಯಾವಾಗ ಬಸ್ಸಿನ ಮೆಟ್ಟಿಲನ್ನು ವಿದ್ಯಾರ್ಥಿಗಳು ತುಳಿಯುತ್ತಾರೋ ಆಗಲೇ ಅವರು ಶಾಲೆಯ ಆವರಣದಲ್ಲಿರ್ತಾರೆ ಎನ್ನುವ ಎಚ್ಚರಿಕೆ ಶಾಲಾ ಆಡಳಿತ ಮಂಡಳಿಗೆ ಬೇಕಾಗಿದೆ. ಸೊ ಈ ರೀತಿ ಮಾತನಾಡುವಾಗ ಒಬ್ಬರು ಹಲೋ
1: ಹಲೋ
0: ಹಲೋ
1: ನಾನು ಎಚ್ ಮಾಮಗ್ರೀನವ್ರು ಮಾತಾಡ್ತೇನೆ ಸರ್. ಸೈಫ್ ಅವರೇ, ವಂದನೆಗಳು.
0: ವಂದನೆಗಳು ಹೇಳಿ ಸರ್.
1: ಮತ್ತೇನಿಲ್ಲ, ಈ ದಿನದ ಜನಧಾನಿಯಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ ನೀವು. ಏನಂದ್ರೆ ಬಸ್ಸಿನ ಬಗ್ಗೆ ಮ್ಯಾನೇಜ್ಮೆಂಟ್ಗೆ ಎಷ್ಟು ಜವಾಬ್ದಾರಿ ಇದೆ ಎಂಬುದನ್ನು ಬಹಳ ಸ್ವಾರಸ್ಯವಾಗಿ ವಿವರಿಸಿದ್ದೀರಿ ಸರಿ. ಆದ್ರೆ ಈ ಕೆಲವು ಏನ್ ಮಾಡ್ತಾರೆ ಅಂದ್ರೆ, ನಾವು ಹೆಚ್ಚು ನೋಡುವಾಗ ನಾನು ಒಬ್ಬರ ಬಗ್ಗೆ ಟೀಕೆ ಮಾಡುವುದಲ್ಲ, ಕೆಲವು ರಿಟೈರ್ಡ್ ಡ್ರೈವರ್ಗಳನ್ನ ಅದಕ್ಕೆ ಹಾಕ್ತಾರೆ. ಕೆಲವು ಸಂದರ್ಭದಲ್ಲಿ ಅವರು ಆಗ್ಬಹುದು 60 ವರ್ಷ ಆದ್ರೆ, ಅದಕ್ಕಿಂತ ಜಾಸ್ತಿ ಅವರ ಹಾಕಿದ್ರೆ ಅವ್ರಿಗೆ ಕಣ್ಣು ಕಾಣುವುದಿಲ್ಲ, ಇದೆಲ್ಲ ಇದಾಗ್ತದೆ ಅಂತ ಅವರನ್ನು ಇದಕ್ಕೆ ಹಾಕಿದರೆ ಒಳ್ಳೇದಲ್ಲ ಅಂತ ನನ್ನೊಂದು ಅಭಿಪ್ರಾಯ. ಅದು ಬಹಳ ಮತ್ತೆ ಕೆಲವು ಸಂಸ್ಥೆಯಲ್ಲಿ ಬಸ್ಗಳು ಹಾಗೆ ಓಲ್ಡ್ ಬಸ್ಗಳನ್ನು ಹಾಕ್ತಾರೆ, ಅದು ಸರಿಯಲ್ಲ. ಅದರ ಬಗ್ಗೆಯೂ ಇನ್ಸ್ಪೆಕ್ಷನ್ ಆಗ್ಬೇಕು ಅಂತ ನನ್ನೊಂದು ಅಭಿಪ್ರಾಯ. ಇದು ಮತ್ತೆ ಏನಂದ್ರೆ, ಈ ಯಂಗ್ಸ್ಟರ್ ಅನ್ನು ಹಾಕಿದ್ರೆ ತೊಂದರೆ ಆಗ್ಬಹುದು, ಅವ್ರು ಮೊಬೈಲ್ ನಲ್ಲಿ ಮಾತಾಡಬಹುದು ಅಂತ, ಅದನ್ನು ಸ್ಟ್ರಿಕ್ಟ್ ಇಡುವ ಕೆಲಸ ಮ್ಯಾನೇಜ್ಮೆಂಟ್ಗೆ ಇದೆ. ಏನಂದ್ರೆ ಮೊಬೈಲ್ ನಲ್ಲಿ ಅವ್ರು ಮಾತಾಡಬೇಕಾಗ್ತದೆ ಕೆಲವು ಸಮಯ, ಏಕೆಂದ್ರೆ ಒಬ್ಬ ಅಲ್ಲಿ ಬರ್ತಾನೆ, ಈಗ ನಾನು ಇವತ್ತು ಬರುದಿಲ್ಲ ಅಂತ ಅವ್ನು ಫೋನ್ ಮಾಡ್ತಾನೆ, ಆಗ ಅವ್ರು ನಿಲ್ಲಿಸಿ ಮಾತಾಡ್ಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಕೊಡ್ಬೇಕಾಗ್ತದೆ. ಮತ್ತೆ ಹೆಚ್ಚು ಮತ್ತೇನಂದ್ರೆ, ಈಗ ಡ್ರೈವರ್ ಒಂದು ದಿನ ಬಂದವ ಮರೊಂದು ದಿನ ಬೇರೆ ಜನ ಡ್ರೈವರ್ ಅನ್ನು ಹಾಕ್ತಾರೆ, ಆಗ ಅವನಿಗೆ ಆ ರೂಟ್ ಎಲ್ಲ ಗೊತ್ತಿಲ್ಲದೆ ಎಷ್ಟೋ ಆಕ್ಸಿಡೆಂಟ್ ಆಗ್ತದೆ, ಆಗ ತಪ್ಪಿಸಿ ಅದು ಆ ಸಾಧ್ಯತೆ ಇದೆ. ಅದಕ್ಕೆ ಪರ್ಮನೆಂಟ್ ಡ್ರೈವರ್ ಅನ್ನು ನೋಡಿ, ಹೆಚ್ಚು ಓಲ್ಡು ಆಗದೆ ಅವರಿಗೆ ಎಲ್ಲ ಇದಕ್ಕೆ ಒಳ್ಳೆಯದು ಡ್ರೈವರ್ಗಳನ್ನು ಹಾಕುವುದು ಇದಕ್ಕೆ ಸೂಕ್ತ ಅಂತ ನನ್ನೊಂದು ಅಭಿಪ್ರಾಯ.
0: ಓಕೆ ಓಕೆ ಓಕೆ.
1: ಮತ್ತೆ ಈ ಬಗ್ಗೆ ಆಯ್ತು ಸರ್, ಈ ಬಗ್ಗೆ ಅವ್ರ ಮ್ಯಾನೇಜ್ಮೆಂಟ್ ಅವರು ಫಸ್ಟ್ಗೆ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಎಲ್ಲ ಇದಕ್ಕೆ ಅದನ್ನು ಜವಾಬ್ದಾರಿಯನ್ನು ಅವರು ನಿಭಾಯಿಸಬೇಕು ಅಂತ ನನ್ನೊಂದು ಅಭಿಪ್ರಾಯ.
0: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯಕ್ಕೆ. ಸರಿ, ಎಸ್ ಓಕೆ. ನಮ್ಮ ಮೊಹಮ್ಮದ್ ವೇಣೂರ್ ಇವರು ಕೂಡ ಹೇಳುವಂಥದ್ದು, ಬಹುಶಃ ಈ ಶಾಲಾ ಬಸ್ಸು ಅದನ್ನು ಓಲ್ಡ್ ಅದಂದರೆ ಕೆಲವೊಂದು ಬೇರೆ ಬೇರೆ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ಸ್ ಇರುತ್ತೆ ಇಂಜಿನ್, ಅದರಲ್ಲಿ ಕೆಲವೊಂದಿಷ್ಟು ಐಟಮ್ಸ್ಗಳು ಅದು ಇದು ಅಂತೆಲ್ಲ ಕೂಡ ಇರುತ್ತೆ. ಸೊ ಆದರೂ ಕೂಡ ಅದೇ ವಾಹನವನ್ನು ಮತ್ತೆ ಯೂಸ್ ಮಾಡುವಂಥದ್ದು, ಸೊ ಅದು ಪ್ರತಿ ತಿಂಗಳಿಗೊಮ್ಮೆ ಅದನ್ನು ಚೆಕ್ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಈ ರೀತಿಯಲ್ಲಾದಾಗ ಅದನ್ನೆಲ್ಲ ನೋಡ್ಕೊಳ್ಳುವಂಥದ್ದು ಕೂಡ ಶಾಲಾ ಆಡಳಿತ ಮಂಡಳಿಯದ್ದೇ ಆಗಿರುತ್ತೆ, ಮತ್ತು ಚಾಲಕರು ಕೂಡ ಅಷ್ಟೇ ಆಗತಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೆ. ಅಂದರೆ ಚಾಲಕರು ವೃದ್ಧರನ್ನು, ಅಂದರೆ ಕೆಲವೊಂದಿಷ್ಟು ವೇಣೂರವರು ಹೇಳುವ ಹಾಗೆ ಕೆಲವರು ಮಂಜು ಮಸುಕಾಗಿ ಅಂದರೆ ಸರಿಯಾಗಿ ಗೊತ್ತಾಗಲ್ಲ, ಸೊ ಆ ರೀತಿಯ ವೃದ್ಧರು ಇರ್ತಾರೆ. ಸೊ ಅಂಥವರನ್ನೇ ರಿಟೈರ್ ಆಗಿರುವಂತಹ ವೃದ್ಧರನ್ನು ಕೂಡ ಸೇರಿಸಿಕೊಳ್ತಾರೆ. ಸೊ ಇದು ಒಳ್ಳೆಯದಲ್ಲ ಅನ್ನೋದನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಸೊ ಅವರ ಕಾಳಜಿ ಮೆಚ್ಚಲೇಬೇಕಾದದ್ದು. ಯಾಕಂತ ಹೇಳಿದರೆ ಯಾವತ್ತೂ ಕೂಡ ನಾವು ನೋಡಲಿಕ್ಕೆ ಹೋದರೆ ಚಾಲಕರು ನಿರ್ವಾಹಕರು ವೆರಿ ಇಂಪಾರ್ಟೆಂಟ್ ಶಾಲಾ ವಾಹನ ಚಲಾಯಿಸುವಂಥ ಸಂದರ್ಭದಲ್ಲಿ ಅವರ ಜವಾಬ್ದಾರಿಗಳು ಒಂದೆರಡಲ್ಲ, ತುಂಬಾ ಇರುತ್ತೆ. ಯಾಕಂದರೆ ನಮ್ಮಂಥ ಪ್ರಯಾಣಿಕರಾದರೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತಾ ಇರ್ತೀವಿ, ಅಥವಾ ನಾವು ಅದೇ ನಿಶಬ್ದರಾಗಿ ಎಲ್ಲವನ್ನು ಕೂಡ, ಯಾಕಂದರೆ ಬಸ್ಸಿನಲ್ಲಿ ಹೋಗೋದು ಕೂಡ ಗೊತ್ತಿದೆ ನಮಗೆ, ದುಂಬು ಪೋಲೆ ಪಿರವು ಪೋಲೆ ಈ ರೀತಿ ಕೆಲವೊಂದಿಷ್ಟು ವಾಕ್ಯಗಳನ್ನು ಕೇಳಿ ಕೇಳಿ ಕೇಳಿ ಕೇಳಿ ಅದೊಂದು ಅಭ್ಯಾಸ ಆಗಿರುತ್ತೆ. ಆದರೂ ಕೂಡ ಸಹಕರಿಸ್ತಾ ಹೋಗ್ತೀವಿ, ನಿರ್ವಾಹಕರು ಕಂಡಕ್ಟರ್ ಏನು ಹೇಳ್ತಾರೋ ಸೊ ಅದನ್ನು ಕೂಡ ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ, ಅದು ನಮ್ಮಂಥ ಪ್ರಯಾಣಿಕರು. ಆದರೆ ಶಾಲಾ ವಾಹನಗಳಲ್ಲಿ ಇರುವಂತಹ ಪ್ರಯಾಣಿಕರು ಯಾರು, ಸಣ್ಣ ಸಣ್ಣ ಮಕ್ಕಳು ಬೊಬ್ಬೆ ಹೊಡೀತಾ ಇರ್ತಾರೆ, ಕೂಗ್ತಾ ಇರ್ತಾರೆ, ಏನೋ ಒಂದು ಅಂದರೆ ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಚಾಲಕರು ನಿರ್ವಾಹಕರು ಬೇಕು ಅಂತ ಹೇಳುವಂಥದ್ದು. ಸೊ ಅದಕ್ಕೋಸ್ಕರನೇ ನಾವು ಮೊದಲು ಇವಾಗ ಶಾಲಾ ವಾಹನಗಳು ಹೇಗಿರಬೇಕು ಅಂತ ಹೇಳಿದರೆ ವಾಹನದ ಸ್ಥಿತಿ ಕೂಡ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಬಣ್ಣ ಮತ್ತು ಗುರುತು, ವಾಹನ ಕಡ್ಡಾಯವಾಗಿ ಹಳದಿ ಬಣ್ಣದ್ದಾಗಿರಬೇಕು. ವಾಹನದ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಸ್ಪಷ್ಟವಾಗಿ ಶಾಲಾ ವಾಹನ ಅಂದರೆ ಸ್ಕೂಲ್ ಬಸ್, ಸ್ಕೂಲ್ ಕ್ಯಾಬ್ ಅಂತ ಬರೆದಿರಬೇಕು. ಬಣ್ಣ ಮತ್ತು ಗುರುತು ಇದು ವೆರಿ ಇಂಪಾರ್ಟೆಂಟ್. ಅದರಲ್ಲಿ ವಾಹನದಲ್ಲಿ ಕಡ್ಡಾಯವಾಗಿ ವೇಗ ನಿಯಂತ್ರಕ ಇರಬೇಕು, ಅಂದರೆ ಗರಿಷ್ಠ ವೇಗದ ಮಿತಿ ಗಂಟೆಗೆ 40 ಕಿಲೋಮೀಟರ್ ಮೀರುವಂತಿಲ್ಲ. ಸ್ಪೀಡಾಗಿ ಹೋಗುವಂತಹ ಬಸ್ ಚಾಲಕರನ್ನು ಬೇಕಾದರೆ ತರಾಟೆಗೆ ತೆಗೆದುಕೊಳ್ಬೋದು ನಾವು, ಯಾಕಂದರೆ 40 ಕಿಲೋಮೀಟರ್ಗಿಂತ ಮೀರದೆ ಚಲಾಯಿಸಿದ್ರೇ ಅದು ಬಹಳಷ್ಟು ಒಳ್ಳೆಯದು. ಇನ್ನು ಕಿಟಕಿಗಳಿಗೆ ಅಡ್ಡ ಸರಳನ್ನು ಹಾಕಿರಬೇಕಾಗತ್ತೆ, ಅಂದರೆ ಗ್ರಿಲ್ಸನ್ನು ಅಳವಡಿಸಿಕೊಂಡಿರಬೇಕು ಶಾಲಾ ವಾಹನಗಳಲ್ಲಿ. ಬಾಗಿಲುಗಳು ಕೂಡ ಸುರಕ್ಷಿತವಾದ ಲಾಕ್ ವ್ಯವಸ್ಥೆಯನ್ನು ಹೊಂದಿರಬೇಕು. ಕೆಲವೊಂದಿಷ್ಟು ವಾಹನಗಳಿಗೆ ನೋಡಲಿಕ್ಕೆ ಹೋದರೆ ಕೆಲವೊಂದಿಷ್ಟು ಲಾಕ್ ವ್ಯವಸ್ಥೆ ಇರಲ್ಲ, ಇತ್ತೀಚೆಗೆಲ್ಲ ಮಾಡಿದ್ದಾರೆ, ಹಿಂದೆಲ್ಲ ಕೆಲವೊಂದು ಇರ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಬ್ರೇಕ್ ಹಾಕಿದಾಗ ಒಮ್ಮಿಂದೊಮ್ಮೆಲೆ ಎದುರುಗಡೆ ಹೋಗುವಂಥದ್ದು ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಸೊ ಅದು ಎಲ್ಲವೂ ಕೂಡ ವಾಹನದ ಸ್ಥಿತಿ ಚೆನ್ನಾಗಿರಬೇಕಾಗತ್ತೆ. ಮತ್ತು ಯಾವತ್ತೂ ಕೂಡ ಶಾಲಾ ವಾಹನಗಳಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಒಂದು ಬಾಗಿಲಿರಬೇಕು, ಸುಸ್ಥಿತಿಯಲ್ಲಿರುವಂತಹ ಫಸ್ಟ್ ಏಡ್ ಬಾಕ್ಸ್ ಇರಬೇಕು, ಮತ್ತು ಫೈರ್ ಏನು ಅಗ್ನಿಶಾಮಕೊಂದು ಉಪಕರಣ ಕೂಡ ಇರಬೇಕಾದದ್ದು ಕೂಡ ಕಡ್ಡಾಯನೇ. ಹಾಗೆಯೇ ಮಕ್ಕಳ ಶಾಲಾ ಬ್ಯಾಗ್ಗಳನ್ನು ಸೀಟಿನ ಕೆಳಗಡೆ ಇಡಲಿಕ್ಕೆ ಪ್ರತ್ಯೇಕ ಒಂದು ಕಪಾಟಿನಲ್ಲಿ ಸುರಕ್ಷಿತವಾಗಿ ಇಡಲಿಕ್ಕೆ ಜಾಗ ಇರಬೇಕು, ಅವು ಎಲ್ಲೆಂದರಲ್ಲಿ ಬಿದ್ದಿರಬಾರ್ದು. ವಾಹನದ ಹೊರಭಾಗದಲ್ಲಿ ಶಾಲೆಯ ಹೆಸರು ಮತ್ತು ದೂರವಾಣಿ ಸಂಖ್ಯೆಯನ್ನು ಕೂಡ ಸ್ಪಷ್ಟವಾಗಿ ಬರೆದಿರಬೇಕು. ಇದೆಲ್ಲವೂ ಕೂಡ ಒಂದು ರೀತಿಯ ವಾಹನದ ಸ್ಥಿತಿಯಾಗಿರುತ್ತೆ. ಚಾಲಕರು ಕೂಡ ಅಷ್ಟೇ, ಒಂದು ಕನಿಷ್ಠ ಅಂದರೆ 5 ವರ್ಷಗಳ ಭಾರಿ ವಾಹನ ಚಾಲನೆಯ ಅನುಭವ ಇರಬೇಕಾಗತ್ತೆ, ಅದನ್ನೇ ಹೇಳ್ತಿರುವಂಥದ್ದು. ಏನೋ ಒಂದು ಶಾಲಾ ಆಡಳಿತ ಮಂಡಳಿ ಸ್ವಲ್ಪ ಏನು ಕಡಿಮೆ ಒಂದು ಸಂಬಳ ಕೊಡುವಂತಹ ಆಸೆಯಲ್ಲಿ ಸಿಕ್ಕಿದ್ದ ಎಲ್ಲರನ್ನು ಕೂಡ ಚಾಲಕರನ್ನಾಗಿ ನೇಮಿಸಿಕೊಳ್ಳುವಂಥದ್ದು ಸರಿಯಲ್ಲ. ಅವರಿಗೆ 5 ವರ್ಷದ ಭಾರಿ ವಾಹನ ಅಂದರೆ ಹೆವಿ ವೆಹಿಕಲ್ ಓಡಿಸುವಂತಹ ಒಂದು ಅನುಭವ ಆದರೂ ಕೂಡ ಇರಬೇಕು. ಮತ್ತು ಯಾವುದೇ ರೀತಿಯ ಸಂಚಾರಿ ನಿಯಮ ಉಲ್ಲಂಘನೆ ಮಾಡುವಂಥದ್ದು, ಅತಿ ವೇಗದಲ್ಲಿ ಚಲಾವಣೆ ಮಾಡುವಂಥದ್ದು, ಮದ್ಯಪಾನ ಮಾಡಿ ಚಾಲನೆ ಮಾಡುವಂಥದ್ದು, ಅಥವಾ ಇನ್ನಿತರ ಕ್ರಿಮಿನಲ್ ಪ್ರಕರಣ ಇರುವಂತಹ ವ್ಯಕ್ತಿಯನ್ನು ಚಾಲಕರನ್ನಾಗಿ ನೇಮಿಸಬಾರದು. ಚಾಲಕರು ನಿಗದಿಪಡಿಸಿದ ಸಮವಸ್ತ್ರ ಮತ್ತು ಗುರುತಿನ ಚೀಟಿಯನ್ನು ಧರಿಸಿಕೊಂಡಿರೇ ಇರಬೇಕಾಗತ್ತೆ. ಮತ್ತು ವರ್ಷಕ್ಕೆ ಒಮ್ಮೆಯಾದರೂ ಕೂಡ ಚಾಲಕರ ಕಣ್ಣಿನ ದೃಷ್ಟಿ ಮತ್ತು ಸಂಪೂರ್ಣ ಆರೋಗ್ಯ ತಪಾಸಣೆ ನಡೆಸಬೇಕು. ಅದನ್ನೇ ವೇಣೂರವರು ಕೂಡ ಹೇಳಿರುವಂಥದ್ದು, ಕಣ್ಣು ಮಂಜಾಗುವಂಥದ್ದು. ಕೆಲವರು ತುಂಬ ಏಜ್ಡ್ ಆದವರನ್ನು ಕೂಡ ನೇಮಿಸ್ತಾರೆ, ಅವರಿಗೆ ಮಂಜು ಮಸುಕಾಗುವಂಥದ್ದು. ಸೊ ಈ ರೀತಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸಿಗೆ ಬರುತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಿರುವಂಥದ್ದು, ವರ್ಷಕ್ಕೆ ಒಮ್ಮೆಯಾದರೂ ಕೂಡ ಚಾಲಕರು ಕಣ್ಣಿನ ದೃಷ್ಟಿ ಸಂಪೂರ್ಣ ಆರೋಗ್ಯ ತಪಾಸಣೆ ನಡೆಸಬೇಕಾಗತ್ತೆ. ಮತ್ತು ನಿರ್ವಾಹಕರು ಕೂಡ ಅಷ್ಟೇ, ಅಟೆಂಡೆನ್ಸ್ ಅಂದರೆ ಕಂಡಕ್ಟರ್ಸ್, ಒಂದು ಪ್ರತಿಯೊಂದು ಶಾಲಾ ವಾಹನದಲ್ಲಿ ಒಬ್ಬರು ನಿರ್ವಾಹಕರು ಇರಲೇಬೇಕು. ವಾಹನದಲ್ಲಿ ಹೆಣ್ಣು ಮಕ್ಕಳಿದ್ದರೆ ಕಡ್ಡಾಯವಾಗಿ ಒಬ್ಬರು ಮಹಿಳಾ ಸಹಾಯಕರು ಅಂದರೆ ಲೇಡಿ ಅಟೆಂಡೆಂಟ್ ಇರಲೇಬೇಕು. ಸೊ ತುಂಬ ಬಸ್ಸುಗಳಲ್ಲಿ ನೋಡಲಿಕ್ಕೆ ಹೋದರೆ ಸಣ್ಣ ಸಣ್ಣ ಮಕ್ಕಳಿರುವಾಗ ಇವಾಗ ಇರ್ತಾರೆ ಒಬ್ಬರು ಮಹಿಳಾ ಸಹಾಯಕರು ಅಂತ ಕೂಡ ಒಂದೊಂದು ಬಸ್ಸಲ್ಲಿ ಇರ್ತಾರೆ. ಸೊ ಮಕ್ಕಳು ಕೂಡ ವಾಹನ ಹತ್ತುವಾಗ ಮತ್ತು ಇಳಿಯುವಾಗ ಸುರಕ್ಷಿತವಾಗಿ ರಸ್ತೆ ದಾಟಿಸುವುದು, ಮಕ್ಕಳನ್ನು ಜವಾಬ್ದಾರಿಯಿಂದ ನೋಡಿಕೊಳ್ಳುವುದು ಕೂಡ ಇವರ ಕಂಡಕ್ಟರ್ನ ಅಟೆಂಡೆನ್ಸ್ ಅವರ ಕೆಲಸ ಆಗಿರುತ್ತೆ. ಮತ್ತು ಶಾಲಾ ಆಡಳಿತ ಮಂಡಳಿ ವಯಸ್ಸಾದವರನ್ನು ಚಾಲಕರಾಗಿ ನೇಮಿಸುವುದನ್ನು ಕಡ್ಡಾಯವಾಗಿ ತಡೆಯಬೇಕಾಗುತ್ತೆ. ಯಾಕಂತ ಹೇಳಿದರೆ ಇವಾಗ ಉದಾಹರಣೆಗೆ ಒಂದು ಹಠಾತ್ ಆಗಿ ಒಂದು ಬ್ರೇಕ್ ಹಾಕಬೇಕಾಗಿ ಬಂದಾಗ ಅಂದರೆ ತುರ್ತು ಸಂದರ್ಭದಲ್ಲಿ ವಯಸ್ಸಾದವರಲ್ಲಿ ನಿರ್ಧಾರ ಕೈಗೊಳ್ಳುವ ಮತ್ತು ದೈಹಿಕವಾಗಿ ಸ್ಪಂದಿಸುವ ಸಾಮರ್ಥ್ಯ ಯುವಕರಿಗಿಂತ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ವೇಣೂರವರು ಕೂಡ ಹೇಳಿರುವಂಥದ್ದು, ವಯಸ್ಸಾದವರನ್ನು ಚಾಲಕರನ್ನಾಗಿ ನೇಮಿಸಬೇಡಿ ಅಂತ ಹೇಳಿಕೊಂಡು. ಅಂದರೆ ಹಠಾತ್ ಆಗಿ ಬ್ರೇಕ್ ಹಾಕಬೇಕಾಗಿ ಬಂದಾಗೂ ಕೂಡ ಒಮ್ಮೆಲೆ ನಿರ್ಧಾರ ತೆಗೆದುಕೊಳ್ಬೇಕಲ್ಲ. ಆ ಸಂದರ್ಭದಲ್ಲಿ ಅದು ಸಾಮರ್ಥ್ಯ ಯುವಕರಿಗಿಂತ ಇವರಲ್ಲಿ ವೃದ್ಧರಲ್ಲಿ ತುಂಬ ಕಡಿಮೆ ಇರುತ್ತೆ ವಯಸ್ಸಾದವರಲ್ಲಿ. ಮತ್ತು ವಯಸ್ಸಾಗ್ತಾ ಇದ್ದಂತೆ ಕಣ್ಣ ದೃಷ್ಟಿ ಮಂಜಾಗುವಂಥದ್ದು, ಕಿವಿ ಕೇಳಿಸದೇ ಇರುವಂಥ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಸೊ ಇದೆಲ್ಲವೂ ಕೂಡ ಮಕ್ಕಳ ಸುರಕ್ಷತೆಗೆ ಅಪಾಯಕಾರಿ ಅಂತ. ಮತ್ತು ಬಿ ಪಿ, ಶುಗರ್, ದಿಢೀರ್ ಹೃದಯಾಘಾತದಂತಹ ಆರೋಗ್ಯ ಸಮಸ್ಯೆಗಳು ಚಾಲನೆ ಮಾಡುವಾಗ ಸಂಭವಿಸಿದರೆ ದೊಡ್ಡ ದುರಂತಕ್ಕೆ ಕೂಡ ಕಾರಣವಾಗಬಹುದು ಅಂತ ಹೇಳಿಕೊಂಡು. ಸೊ ಅದಕ್ಕೋಸ್ಕರ ಸಾಮಾನ್ಯವಾಗಿ ಶಾಲಾ ವಾಹನ ಚಾಲಕರಿಗೆ 60 ವರ್ಷ ಮೀರಿರಬಾರದು ಅಂತ ನಿಯಮ ಕೂಡ ಇದೆ. ಕೆಲವು ಕಡೆ ಕಟ್ಟುನಿಟ್ಟಾದ ವಾರ್ಷಿಕ ಫಿಟ್ನೆಸ್ ಪ್ರಮಾಣ ಪತ್ರ ಇದ್ದರೆ ಮಾತ್ರ 55-60 ವರ್ಷದವರೆಗಿನವರಿಗೆ ಅವಕಾಶ ಕೊಡಲಾಗುತ್ತೆ. ಅಂದರೆ ಆ ರೀತಿ ಫಿಟ್ನೆಸ್ ಇದ್ದವರಿಗೆ ಮಾತ್ರ, ಅಂದರೆ ಆ ರೀತಿಯ ಪ್ರಮಾಣ ಪತ್ರ ಇದ್ದರೆ ಮಾತ್ರ. ಹಾಗಾಗಿ ಶಾಲಾ ಆಡಳಿತ ಮಂಡಳಿಯ ಜವಾಬ್ದಾರಿ ಕೂಡ ಅಷ್ಟೇ, ಫಿಟ್ನೆಸ್ ಪ್ರಮಾಣ ಪತ್ರ, ವಿಮೆ ಮತ್ತು ಚಾಲಕರ ಲೈಸೆನ್ಸ್ ನಿಯಮಿತವಾಗಿ ಪರಿಶೀಲಿಸ್ತಾ ಇರಬೇಕು. ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರದ ಮಾರ್ಗಸೂಚಿಯನ್ನು ಕೂಡ ಕಡ್ಡಾಯವಾಗಿ ಪಾಲಿಸಬೇಕು. ಮತ್ತು ಪೋಷಕರು ಮತ್ತು ಶಿಕ್ಷಕರನ್ನು ಒಳಗೊಂಡ ಶಾಲಾ ವಾಹನ ಸುರಕ್ಷತಾ ಸಮಿತಿಯನ್ನು ರಚಿಸಿ ತಿಂಗಳಿಗೊಮ್ಮೆ ಸಭೆ ನಡೆಸಿದರೂ ಕೂಡ ತುಂಬಾ ಒಳ್ಳೆಯದು. ಸೊ ಈ ರೀತಿಯಲ್ಲಿ ಮಾಡಿದರೆ ಸೊ ಖಂಡಿತವಾಗಿಯೂ ಕೂಡ ಅದೊಂದು ರೀತಿಯಲ್ಲಿ ಒಳ್ಳೆಯದು. ಇದು ಎಲ್ಲವೂ ಕೂಡ ಯಾಕಂತ ಹೇಳಿದರೆ ಶಾಲಾ ವಾಹನಗಳು ಇತ್ತೀಚೆಗೆ ಕೆಲವೊಂದಿಷ್ಟು, ಅಂದರೆ ಇತ್ತೀಚೆಗೆ ಸಾಧ್ಯವಾದಷ್ಟು ಆಗಿಲ್ಲ, ಲಾಸ್ಟ್ ಟೈಮ್ ಕೂಡ ಮಂಡ್ಯದಲ್ಲಿ ಕೂಡ ಒಮ್ಮೆ ಆಗಿತ್ತು. ಸೊ ಇದೆಲ್ಲ ಆಗ್ತದೆ ಅಂತ ಹೇಳಿದರೆ ಒಮ್ಮೊಮ್ಮೆ ನಾವು ಊಹಿಸದೆ ನಡೆಯುವಂತಹ ಒಂದಿಷ್ಟು ಏನು ಅಪಘಾತಗಳು ನಡೆಯುವಂಥದ್ದು ಈ ರೀತಿ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿ ಈ ರೀತಿ ಒಂದು ಶಾಲಾ ಆಡಳಿತ ಮಂಡಳಿ ಕ್ರಮ ಈ ರೀತಿಯ ಕ್ರಮ ತೆಗೆದುಕೊಳ್ಳುವುದು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು. ಎನಿವೆ, ಯಾವಾಗ ಮನೆಯಿಂದ ಬಸ್ಸಿನ ಮೆಟ್ಟಿಲನ್ನು ವಿದ್ಯಾರ್ಥಿಗಳು ತುಳಿಯುತ್ತಾರೋ ಆಗಲೇ ಅವರು ಶಾಲೆಯ ಆವರಣದಲ್ಲಿರ್ತಾರೆ ಅನ್ನುವಂಥ ಎಚ್ಚರಿಕೆ ಅದು ಶಾಲಾ ಆಡಳಿತ ಮಂಡಳಿಗೆ ಬೇಕಾಗಿರಬೇಕು. ಶಿಕ್ಷಕರ ದುರ್ವರ್ತನೆ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಗಾಯಗಳನ್ನುಂಟು ಮಾಡಬಹುದು. ಹಾಗೆಯೇ ಬಸ್ ಚಾಲಕ ನಿರ್ವಾಹಕರ ದುರ್ವರ್ತನೆಯು ಕೂಡ ವಿದ್ಯಾರ್ಥಿಗಳ ಮೇಲೆ ದುಷ್ಪರಿಣಾಮ ಬೀರಬಹುದು. ಈ ಹಿನ್ನೆಲೆಯಲ್ಲಿ ಶಾಲಾ ವಾಹನಗಳ ಜವಾಬ್ದಾರಿಗೆ ಸಂಬಂಧಿಸಿ ಹೈಕೋರ್ಟ್ ನೀಡಿದ ತೀರ್ಪು ಇತ್ತೀಚೆಗೆ ಏನಿತ್ತು, ಸೊ ಅದು ಬಹಳ ಮಹತ್ವಪೂರ್ಣವಾಗಿತ್ತು ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ವಿಷಯದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ಮಾತನಾಡಬೇಕಾಗಿ ಬಂತು. ಇನ್ನಷ್ಟು ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಮತ್ತೊಂದು ಸಣ್ಣ ವಿರಾಮ ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳ ಕೇಳ್ತಾ ಇರುದಿದ್ದು ರೇಡಿಯೋ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಈ ವಿಟಮಿನ್ ಮಾತ್ರೆಯನ್ನು ಸಾಧ್ಯವಾದಷ್ಟು ಜಾಸ್ತಿ ತೆಗಿಬೇಡಿ ಅನ್ನುವಂತಹ ಒಂದು ಸಣ್ಣ ಕಿವಿ ಮಾತು ಕೂಡ ಹೇಳುತ್ತಿದ್ದೆ. ಮತ್ತೊಂದು ಕಡೆ ಶಾಲಾ ವಾಹನಗಳಲ್ಲಿ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತುಕತೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಮಾತಾಡ್ತಾ ಇದ್ದೆವು. ಸೊ ಮುಂದೆ ನಾವು ನೋಡಲಿಕ್ಕೆ ಹೋದರೆ SIR ಪ್ರಕ್ರಿಯೆ, ಇದಕ್ಕೆ ಸಂಬಂಧಪಟ್ಟು ಪಾಪ ತುಂಬ ಮಂದಿಗೆ ನೋಟಿಸ್ ಕೊಟ್ಟಿರ್ತಾರೆ. ಆದರೂ ಕೂಡ SIR ಪ್ರಕ್ರಿಯೆಯಲ್ಲಿ ಏನು ಮನೆಯವರಿಗೆ ಕೊಟ್ಟಿರುವಂತಹ ಫಾರಂಗಳಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು, ಅದರಲ್ಲಿ ಏನು ಬರೀಬೇಕು, ಏನು ತಿದ್ದುಪಡಿ ಮಾಡಬೇಕು, ಸೊ ಇದರ ಬಗ್ಗೆ ಸಾಧ್ಯವಾದಷ್ಟು ಮಾಹಿತಿಯ ಕೊರತೆ ಇರುತ್ತೆ. ಏನೋ ಒಂದು ಮಾಹಿತಿಯನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಬಿಡ್ತೀವಿ ಅಥವಾ ವಾಟ್ಸಪ್ನಲ್ಲಿ ಹೇಳಿಬಿಡ್ತೀವಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ರೀಲ್ಸ್ ಮೂಲಕ ತುಂಬ ದೊಡ್ಡದಾಗಿ ಹೇಳಿರ್ತೀವಿ. ಆದರೆ ಯಾರಿಗೆ ಅದು ತಲುಪ್ತಾ ಇದೆ? ಎಷ್ಟೋ ಮಂದಿಗೆ ತಲುಪದ ಕುಟುಂಬಗಳು ತುಂಬಾ ಇದೆ. ಎಲ್ಲರೂ ಕೂಡ ಆನ್ಲೈನ್ ಅದನ್ನೇ ಹಚ್ಚಿಕೊಂಡಿರಲ್ಲಲ್ವಾ? ಎಷ್ಟೋ ಮಂದಿ ಮನೆಯಲ್ಲೇ ಏನು ಇವತ್ತಿಗೂ ಕೂಡ ರೆಫ್ಯೂಸೆಲ್ ಅಂದರೆ ಸಾಧ್ಯ ಕೇವಲ ಕರೆ ಮಾಡುವಂತಹ ಒಂದು ಸಣ್ಣ ಮೊಬೈಲ್ ಇಟ್ಕೊಂಡು ಇರುವಂಥವರು ತುಂಬ ಮಂದಿ ಇದ್ದಾರೆ. ಆನ್ಲೈನ್ ಫೆಸಿಲಿಟಿ ಇಲ್ಲದೆ ಮನೆಯಲ್ಲಿ ಕೂತ್ಕೊಳ್ಳುವಂಥವರು ಇದ್ದಾರೆ. ಒಂದು ವೇಳೆ ಆನ್ಲೈನ್ ಸೇವೆ ಇದ್ದರೂ ಕೂಡ, ಅಂದರೆ ನೆಟ್ ರೀಚಾರ್ಜ್ ಅದು ಇದೆಲ್ಲ ಮಾಡಿದರೂ ಕೂಡ ಬಹುಶಃ ಅವರಿಗೆ ಆ ಒಂದು ಮಾಹಿತಿ ತಲುಪದೇ ಇರುತ್ತೆ. ಅಂದರೆ ಯಾವ ರೀತಿ ನಮಗೇ ಸಿಗಲ್ಲ ಅಂತೆ. ಸೊ ಪಾಪ ಎಷ್ಟೋ ಮಂದಿ ಹಳ್ಳಿ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ತುಂಬ ಮಂದಿ ಆ ರೀತಿ ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲದೆ ಅವರು ಏನು ಫಾರ್ಮ್ ಫಿಲ್ ಮಾಡಬೇಕು ಆ ರೀತಿಯಲ್ಲಿ ಕೂಡ ಇರ್ತಾರೆ. ಮತ್ತೊಂದು ಕಡೆ ಅದಕ್ಕೆ BLO ಅಂತ ಕೂಡ ಇರ್ತಾರೆ ನೋಡಿ. ಸೊ ಅವರ ಜವಾಬ್ದಾರಿ ದೊಡ್ಡದಾಗಿರುತ್ತೆ. BLO ಜೊತೆಗೆ ಆಯಾ ವ್ಯಾಪ್ತಿಯ ವಾರ್ಡ್ನ ಯಾರಾದರೂ ಪಂಚಾಯತ್ ಮೆಂಬರ್ ಅಂತ ಕೂಡ ಇರ್ತಾರೆ. ಸೊ ಅವರು ಜೊತೆಗಿರಬೇಕು ಅವರ ಜೊತೆಗೆ. ಅಥವಾ ಫಾರಂಗಳನ್ನು ಕೊಟ್ಟಿದ್ದರೆ ಅದನ್ನು ನೋಂದಣಿ ಪ್ರಕ್ರಿಯೆ ಮಾಡಲಿಕ್ಕಿಂತ ಬೇಕಾಗಿ ಒಂದು ಸಣ್ಣ ಆ ಒಂದು ವಾರ್ಡ್ಗೆ ವಾರ್ಡ್ ಕಡೆಯಲ್ಲಿ ಒಂದು ಸಣ್ಣ ಒಂದು ಒಂದು ಸಣ್ಣ ಒಂದು ಶಾಪ್ ಥರ ಮಾಡಿ, ಅಂದರೆ ಅಲ್ಲಿ ಕೂತು ಆ ಎಲ್ಲ ಯಾರಿಗೆಲ್ಲ ಏನು ಬರೀಲಿಕ್ಕೆ ಕಷ್ಟ ಆಗ್ತಾ ಇದೆ, ಏನು ಬರೀಬೇಕು ಅಂತ ಏನಾದರೂ ಒಂದು ಗೊಂದಲ ಇದ್ದರೆ ಒಂದು ಮಾಹಿತಿ ಕೇಂದ್ರ ಅಂತ ಮಾಡಿ, ಸೊ ಅಲ್ಲಿ ಎಲ್ಲರೂ ಕೂಡ ಬರುವ ಹಾಗೆ ಮಾಡಿ ಅವರ ಫಾರಂಗಳನ್ನು ನೀವು ಫಿಲ್ ಮಾಡಿ ಕೊಟ್ಟರೆ ಅದೊಂದು ದೊಡ್ಡ ಉಪಕಾರ ಆಗುತ್ತೆ. ಸೊ ಇವಾಗ ಈ SIR ಪ್ರಕ್ರಿಯೆಯಲ್ಲಿ ಇದೊಂದು ಸಮಾಜ ಸೇವೆ ಅಂತ ತಿಳ್ಕೊಂಡು ಪಂಚಾಯತ್ ಮೆಂಬರ್ಗಳು, ಸೊ ಯಾರೆಲ್ಲ ಆ ಭಾಗದಲ್ಲಿ ಒಂದಿಷ್ಟು ಸೋಷಿಯಲ್ ವರ್ಕರ್ ಅಂತ ಕೂಡ ಇರ್ತಾರೆ, ಸೊ ಸೋಷಿಯಲ್ ವರ್ಕರ್ ಅವರು ಇವರೆಲ್ಲ ಸ್ವಲ್ಪ ಬಿಡುವಿನ ವೇಳೆಯಲ್ಲಿ ಕೂಡ ಅವ್ರ ಜೊತೆಗೆ ಸಹಕಾರ ಮಾಡ್ಬೋದು. ಯಾಕಂದರೆ ಅವರಿಗೂ ಬೇರೆದೇ ಆದಂತಹ ಡ್ಯೂಟಿ ಇರುತ್ತೆ. ಆದರೂ ಕೂಡ ಪಂಚಾಯತ್ ಮೆಂಬರ್ಗಳು ಅವರಿವರೆಲ್ಲ ಜನರ ಸೇವೆಗೆ ಬೇಕಾಗಿರುವಂಥವರು, ಸೊ ಹಾಗಾಗಿ ಅವರೆಲ್ಲರೂ ಕೂಡ ಅದಕ್ಕೆ ಬೇಕಾಗುವಂತಹ ಸಹಕಾರ ಮಾಡಲೇಬೇಕಾಗತ್ತೆ. ಎಷ್ಟೋ ಪಾಪ ಫಾರಂ ಕೊಟ್ಟಿರ್ತಾರೆ BLO ಕೆಲವೊಂದು ಪಾಪ ಅವರಿಗೂ ಕೂಡ ಕಷ್ಟ ಇರುತ್ತೆ, ತುಂಬ ದೊಡ್ಡದಾದಂಥ ಹೊರೆ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು, ಅದು ಏನು ಅಂತ ಕೂಡ ಹೇಳ್ತಾ ಹೋಗಬೇಕು. ಕೆಲವರು ಸ್ವಲ್ಪ ಮನೆಯಲ್ಲಿ ಯಾರಾದರೂ ಒಂದು ಇದ್ದರೆ ಬರೆಯುವಂತಹ ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ಇದ್ದರೆ ಅವರ ಜೊತೆಗೆ ಫಾರಂ ಕೊಟ್ಟು ಇದನ್ನು ಇಷ್ಟು ಫಿಲ್ ಮಾಡಿ ಅಂತ ಹೇಳಿಕೊಟ್ಟು ಹೋಗ್ತಾರೆ. ಆವಾಗ ಅವರ ಕೆಲಸದ ಹೊರೆ ಕೂಡ BLO ಜೊತೆಗೆ ಕೂಡ ನಾವು ಮುಕ್ತವಾಗಿ ಅವ್ರ ಜೊತೆಗೆ ನಾವು ಸಹಕಾರ ಕೊಡಬೇಕಾಗತ್ತೆ, ಅವ್ರ ಜೊತೆಗೆ ಕೈ ಜೋಡಿಸಬೇಕಾಗತ್ತೆ. ಒಂದು ವೇಳೆ ಅವರಿಗೆ ಕಷ್ಟ ಆಗೋದಾದರೆ ಬಂದರೆ ಪಾಪ ಅವರಿಗೂ ಕೂಡ, ಯಾಕಂದರೆ ಈ ಮಳೆ ನಮಗೆ ಗೊತ್ತೇ ಇದೆ, ಶಾಲೆಗೆ ಒಂದು ಕಡೆ ರಜೆ ಕೂಡ ಕೊಡಲಾಗುತ್ತೆ ಅಂತಹ ಮಳೆ. ಈಗಂತೂ ಬಿರುಗಾಳಿ ಜೋರೇ ಇದೆ. ಸೊ ಮತ್ತೊಂದು ಕಡೆ ಇದು ಎನ್ನೆಲ್ಲವನ್ನು ಇದರ ನಡುವಲ್ಲಿ ಕೂಡ BLO ಅದು ಕೂಡ ಯಾರಾಗಿರ್ತಾರೆ, ಅಂಗನವಾಡಿ ಟೀಚರ್ಸ್ಗಳು, ಸೊ ಇವರೇ ಆಗಿರ್ತಾರೆ ಪಾಪ, ಅವ್ರಿಗೂ ಕೂಡ ಜೀವನ ಅಂತ ಇರುತ್ತೆ. ಆದರೂ ಕೂಡ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಪ್ರತಿಯೊಂದು ಮನೆಗೆ ಕೊಡಬೇಕಾದಂಥ ಅನಿವಾರ್ಯತೆ ಅವರಿಗೂ ಕೂಡ ಇದೆ. ಆದರೂ ಕೂಡ ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಅದೇ ರೀತಿ ಅತಿಥಿಯಾಗಿ ನೋಡಿಕೊಳ್ಳಿ, ಅವರಿಗೆ ಇದೇನು ಅದೇನು ಇದೇನು ಅಂತೆಲ್ಲ ಹೇಳಿಕೊಂಡು ಬೇಕಾಬಿಟ್ಟಿಯಾಗಿ ಬೈಯುವಂಥದ್ದು, ಸೊ ಅದು ಯಾವತ್ತೂ ಕೂಡ ಮಾಡಬೇಡಿ. ಸೌಜನ್ಯದಿಂದ ಅವರ ಜೊತೆಗೆ ಕೂಡ ವರ್ತಿಸಿ, ಯಾಕಂದರೆ ಅವರ ಪಾಲು ಇದರಲ್ಲಿ ಬಹಳಷ್ಟು ಇದೆ. ಒಂದು ವೇಳೆ ನಿಮಗೇನಾದರೂ ಒಂದು ಡೌಟ್ಸ್ ಇದ್ದರೆ, ನೀವು ಗೊಂದಲಕ್ಕೆ ಒಳಗಾಗಿದ್ದರೆ BLO ಜೊತೆಗೇ ಕೇಳಿ, ಅವರು ಬರೆದುಕೊಡ್ತಾರೆ ನಿಮಗೆ, ಅವರು ಅದರ ಬಗ್ಗೆ ಪೂರ್ತಿ ಮಾಹಿತಿನೂ ಕೊಡ್ತಾರೆ. ಒಂದು ವೇಳೆ ನಿಮ್ಮ
ವೋಟರ್ ಐ ಡಿಯಲ್ಲಿ ಹಿಂದೆ ಹೀಗಿತ್ತು, ಆಧಾರ್ ಕಾರ್ಡಲ್ಲಿ ಹೀಗಿದೆ, ಅದಿದೆ ಇದಿದೆ ಅಂತೆಲ್ಲ ಹೇಳಿದರೂ ಕೂಡ ಅದು ಯಾವ ರೀತಿಯಲ್ಲಿ ತಿದ್ದುಪಡಿ ಮಾಡಬೇಕು, ಹೇಗೆ ಏನು ಎತ್ತಂತ ಮಾಡಬೇಕು, ಅದು ಎಲ್ಲವನ್ನು ಕೂಡ ಕ್ಲಿಯರಾಗಿ ಕೇಳಿ ಅವರೆಲ್ಲವೂ ಕೂಡ ಮಾಹಿತಿ ಕೊಡ್ತಾರೆ. ಸೊ ಇದರ ಜೊತೆಗೆ ನಾನು ಹೇಳುವಂಥದ್ದು, ಕೆಲವೊಂದಿಷ್ಟು ಪಂಚಾಯತ್ ಮೆಂಬರ್ಸ್ಗಳಿಗೆ ಇದರ ಬಗ್ಗೆ ಪೂರ್ತಿ ಮಾಹಿತಿ ಗೊತ್ತಿರಲ್ಲ. ಅವರು ಎಸ್ ಐ ಆರ್ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ಅದರ ಬಗ್ಗೆ ಏನು ಗೊಂದಲ ಇದ್ದರೂ ಕೂಡ ಅಲ್ಲಿ ಯಾರಾದರೂ ಮನೆ ಮನೆಗೆ ಭೇಟಿ ನೀಡಿ ಏನಾಯ್ತಮ್ಮ ನಿಮ್ಮದು ಬರೆದ್ರಾ ಇಲ್ವಾ ಬರೀಬೇಕಾ, ನಾವು ಅದಕ್ಕೆ ಮಾಹಿತಿ ಕೇಂದ್ರ ಅಂತ ಮಾಡಿದ್ದೀವಿ, ಅಲ್ಲಿ ಬಂದು ನೀವು ಬೇಕಾದರೆ ಫಿಲ್ ಮಾಡಿ ನಾವು ಅದನ್ನೆಲ್ಲವನ್ನು ಕೂಡ ಮಾಡ್ತೀವಿ ಅಂತೇಳಿ ಹೇಳಿಕೊಂಡು, ಈ ಸಂದರ್ಭದಲ್ಲಿ ಈ ಎಸ್ ಐ ಆರ್ ಪ್ರಕ್ರಿಯೆ ಏನು ಅಂತಿದೆ, ಸೀಮಿತ ದಿನಗಳು ಮಾತ್ರ ಇರುವಂಥದ್ದು, ಏನೋ ದೊಡ್ಡ ವರ್ಷ ಪೂರ್ತಿ ನೀವು ಕೆಲಸ ಮಾಡಬೇಕು ಅಂತ ಏನಿಲ್ಲ. ಬೇರೆಯವರು ಸೋಷಲ್ ವರ್ಕ್ ಅದು ಇದು ಅಂತೆಲ್ಲ ಹೇಳಿಕೊಂಡು ಅವರವರ ಡ್ಯೂಟಿಯಲ್ಲಿ ಅವರು ಇರ್ತಾರೆ, ಪಂಚಾಯತ್ ಮೆಂಬರ್ಗಳು ಅವರಿವರೆಲ್ಲ ಸ್ವಲ್ಪ ಜನರಿಗೆ ಸಿಗುವಂಥ ಆಗಿರಬೇಕಾಗತ್ತೆ. ಈ ಸಂದರ್ಭ ಅದು ಬಹಳ ಒಳ್ಳೆಯ ಅವಕಾಶ. ನೀವು ಸಾಧ್ಯವಾದಷ್ಟು ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಏನಾದರೊಂದು ತೊಂದರೆಗಳು ಮಾಹಿತಿಯ ಕೊರತೆಯಿಂದಾಗಿ ಗೊಂದಲ ಉಂಟಾಗಿ ಇರುವಂಥವರನ್ನು ಸಮಾಧಾನಪಡಿಸಿ ಅವರಿಗೆ ಎಲ್ಲವನ್ನು ತಿಳಿಸಿ ಹೇಳುವಂಥದ್ದು, ಅವರಿಗೆ ಅದನ್ನು ಫಿಲ್ ಮಾಡಿ ಕೊಡುವಂಥದ್ದು, ಈ ರೀತಿಯಲ್ಲಿ ಮಾಡಿ. ತುಂಬ ಮಂದಿ ಗೊಂದಲದಲ್ಲಿದ್ದಾರೆ, ಎಸ್ ಐ ಆರ್ ಪ್ರಕ್ರಿಯೆ ಏನು ಎತ್ತ ಅದರ ಬಗ್ಗೆ ಎಲ್ಲ. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಅನ್ನೋದನ್ನು ಕೂಡ ಹೇಳುತ್ತಾ ಕೇಳುಗ್ರೆ, ಇದು ಇವತ್ತಿನ ಜನಧನಿ ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85, ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ, ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳ್ಳಿಯೂರು, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 5ನೇ ಕಂತು.
1: ನಮ್ಮ

0: ಈ ನಮ್ಮ ಮನಸ್ಸು ಭಾರಿ ಮಲ್ಲ ಸ್ವಾಮಿ. ಸಾಮಾನ್ಯವಾದ ಬೇರದಗಲು ಈ ಮಡೆ ಕೈಟ್ಟು ಕಕ್ಕಿಲ್ಲದೇರ ಇವರಿಗೆ
1: ವಿಷಯ ಅಂದ್ರೆ
0: ಲಾಭದ ಅಂತ ನನ್ನೆರಡ ಪಾತ್ರದ ನಕಲೆ ಅತ್ತು
1: ಬೊಕ್ಕ ಬೊಕ್ಕ ಬೇರತ್ತ
0: ಅಂಚಿನಾರು ಅಂತುಗೊಂತದ ಅಂತಿಲ್ಲ ಎನ್ನಾಡಿಗೆ ಬರ್ತದೆ ಈತು ಪೊರ್ಲುಡು ತಿಗತ್ತ ನೈತಲೆ ಕಪಾತ ಇರದು ಏರಪ್ಪ ಅಂತ ಕೆಂಡರತ್ತೆ ಪಂತೋಲೆ ದುಂಬು ಬೀರ ಓಡತ್ತೆ ಸ್ವಾಮಿ
1: ದುಂಬು ಫಿರ ಓಡತ್ತೆ ಬಂಡ
0: ಈರು ಬಂಡ ಹಿರಿಯ ಬಿರಿಯ ಕ್ರೆಡದು ಇತ್ತು ನಿನ್ನ ಪುರ ಬಂಡರು ನಮ್ಮ ನಮ್ಮ ಭಾರಿ ದೂರದಾಗಲು ಸ್ವಾಮಿ
1: ಭಾರಿ ದೂರ ಬಂಡ ಏತು ದೂರ
0: ಬಂಡ ಈ ಊರು ಇಕ್ಕ ಹೊಸತ್ತು
1: ಹಾ ಹಾ ಹಾ ಅಂಚ ದೂರ
0: ಭಾರಿ ದೂರ ಹೊಡೆದು ಯಾನು ಬರ್ತೀನಿ ಏನು
1: ದಾಯಿಗೆ ಬರ್ತೀನಿ
0: ದೂರ ಬಂಡ ಬಹುಶಃ ಇಂದಿನ ತಾಮಲಿಂದಾಪುರ ಅದೇ
1: ಇಂದು ತಾಮಲಿಂದಾಪುರ
0: ಆಕರ ನಿಮ್ಮೆಲ್ಲ ಫೇಂಟೆ ಉಂಡವೆ ಉಜ್ಜನಾಪುರ ಹಾ
1: ಹಾ ಹಾ ಕೇಳದೆ ಯಾನು ಬರ್ತಾಡೆ
0: ಅವು ರಾಜಧಾನಿ ಅತ್ತೆ
1: ಅಂದು
0: ಅಲ್ಪದ ಅರಸು
1: ವಿಕ್ರಮಾದಿತ್ಯರು
0: ಯಾನೇ
1: ಯಾನೇ ಬಣ್ಣ
0: ಅತ್ತ ಆ ಊರ್ದಾಗ ಯಾನೇನು
1: ಅಂಚ
0: ಅಂದ್ರೆ
1: ಹೆಂಗ್ ವರನೇ ತಲೆ ಗಿರ್ಮಿಟ್ಟದು ಉಂಟು

0: ಊರು ಬಿಡುದು ದೇಶಾಂತರಿಗೂ ಬಿದ್ದಣ್ಣೆ ಸ್ವಾಮಿ ನನ್ನ ಓಡಿಗೆ ಪೋಪೇನೆ ಗೊತ್ತಿ
1: ಕಡೆ ಈ ಲಕ್ಷಣದ ಪೂರ ಊರು ಬಿಡು
0: ಅಂದ
1: ಅಕ್ಕನ ಪ್ರಭೆ ಲೋಕಕ್ಕೆ ಗೊತ್ತಾಗ್ತದೆ ದಾದ ಬಂಡು ಊರುಡೇ ಇತ್ತು ಈತು ಪುರ್ಲ ಗಂಟದ ಒಂದು ಜೌವನೆ ಉಳ್ಳೆ ಅಂದ್ರೆ ಎಂಕ್ ಗೊತ್ತಾಗ್ತದ
0: ಪುರ್ಲು ಗೆತ್ತು ದಾದ ಮನ್ಪಾರ ಸ್ವಾಮಿ
1: ಪ್ರಯೋಜನ
0: ಉದರ ವಿಭಾಕರೇ ನನ್ನ ಉದರ್
1: ಪ್ರಕಾಶ ಉಂಡು ಮೋಡ
0: ಅದು ಓಡೆಗೆ ಮುಟ್ಟಾಂಡ ಒಂಜಿ ಪೊರ್ಸದ ನುಪ್ಪು ಗೇ ಜದ್ರ ಒಯ್ದಳೆ
1: ಚಾರ ಬಲ್ಲಿ ಯಾನುಳ್ಳೆ ಯಾನುಳ್ಳೆ
0: ಇರುಳ್ಳೆ ಉಂಡ
1: ದುಂಬು ಪಿರ ಪೂರ ಯಾನೇ ಉಳ್ಳೆ ಅಂದೆ ನಿನ್ನಂಚಿಪ್ಪ ನಕ್ಲೆ ಗುಂಜಿ ಕೆಲಸ ಇಜ್ಜಿಯಿಂದ ಆಯರ ಬಲ್ಲಿ ನಿನ್ನಂಚಿಪ್ಪ ನಕ್ಳು ಇಂಚ ಉಪ್ಪೆರ ಬಲ್ಲಿ ನಿನ್ನಂಚಿಪ್ಪ ನಕ್ಳು ಎನ್ನಂಚಿಪ್ಪ ನಕ್ಳೆ ಬೋರ್ಡ್ ಆಪು ಕಾತೊಂದಿತ್ತೆ
0: ವಾ ಕೆಲಸ ಕೊರಂದಲ್ಲ ಯಾನ ಮಲ್ಪೆರ ತಯಾರು ಅಂಡ ಐಕ್ ದುಂಬು ಬಂಜಿಟ್ಟು ಬಡವ
1: ಯಾನ ಕಾತೊಂದೇ ಇತ್ತೆ
0: ಓ
1: ಏರು ಬರ್ಪೇರು ಏರು ಬರ್ಪೇರು ಏರು ಬರ್ಪೇರು ಉಂಡು ಎಂಕ್ ಒರಿಯಗೆ ಉಂಡುದು ಅಭ್ಯಾಸ ಇಜ್ಜಿ
0: ಎಡ್ಡೆ ಲಕ್ಷಣವು
1: ಏ ಪದ ಯಾನ್ಲ ಮಗಳ ಯಾನ್ಲ ಮಗಳ ಏ ತುಳು
0: ರಾಸ್ತೆ ಆಯ್ನಾಯಿ ನಾಲ್ಕು ಜನಕ್ಕೆ ಮನಸ್ಸು ಪಾಡ್ದು ನಾನು ನೋಡಿಗೆ
1: ಅವೊಂದು ಐಕ್ಯನ ವ್ಯವಸ್ಥೆ ಅಣ್ಣ ಇಲ್ಲಾಳು ಹಂಡದು ಒಂಜಿ ಒಣಸು ವ್ಯವಸ್ಥೆ ಅವಳತ್ತ ಒಟ್ಟಿಗೆ ಗುಳ್ಳಿಯರ
0: ಚತುರ
1: ಏ ಬುರ್ಚಿ ಬುರ್ಚಿ ಬುರ್ಚಿ ಬುರ್ಚಿ ಬುರ್ಚಿ ಬುರ್ಚಿ ಎನ್ನ ಒಟ್ಟಿಗೆ ಎನ್ನ ಇಲ್ಲ
0: ಎನ್ನ ಇಲ್ಲ
1: ಎನ್ನ ಇಲ್ಲ
0: ಯಾನ್ ಬರೋಡು
1: ಅಂದೇ
0: ಅಂದೆ ತಂದು ಬಾಬರಿ
1: ಇದು ಈ ಪಾತ್ರನಾಗ ದಾಯ್ತವ ಒಂಜಿ ಸಮಸ್ಯೆ ತೋಜು ಉಂಟು
0: ಸ್ವಾಮಿ
1: ವರ್ಣಡು ದಾಯ್ತ ವ್ಯತ್ಯಾಸ ಉಂಡು ವಾ ವರ್ಣಧಾರಿ
0: ಯಾನ್ ಕ್ಷತ್ರಿಯ ವಂಶಡು ಪುಟ್ಟಿ
1: ಎಂಕಾವ್ ಎಂಕಾವ್ ಎಂಕಾವ್ ಎಂಕಾವ್
0: ಈ ವೈಶ್ಯ ವೃತ್ತಿ
1: ಅಂದು ಎಂಕಾಪುಂಡು ಎಂಕಾಪುಂಡು ವೈಶ್ಯರಿಗೆ ಕ್ಷತ್ರಿಯರಾಪುಂಡು ಉಣೋಳಿ ಪೋಯ್
0: ನಮ್ಮ ಇಲ್ಲ ಹೋಗಿನ
1: ನಮ್ಮ ಇಲ್ಲಡೆ ಹೋಯ್
0: ಬತ್ತೆ ಸುಮಾರು ದೂರ ದೂರ
1: ಅಂದು ಇಂದು ಏರ್ನ ಇಲ್ಲ ಅಂದು ಎಣ್ಣೆ ಮುಡಿಚಿ ಇಂದು ನಮ್ಮ ಇಲ್ಲ
0: ಮಲ್ಲ ಕುಬಲ್ದ ಇಲ್ಲ ತೋಜು
1: ಅವು ಇಂಚಿಪ್ಪ ಕಟ್ಟಾಯ
0: ನಮ್ಮವೇನ
1: ನಮ್ಮವೇ ಅವು ನಮ್ಮವು
0: ಬಾರಿ ಮಲ್ಲ ಇಲ್ಲಿಯೇ
1: ಅಂದು ರಂಗು ಮಹಲ್ ಅಂದು ಒಣಪನ
0: ಅಂದ
1: ಬರೀಕೆ
0: ಓಹೋ
1: ಇಂದು ಎಂಚ ಉಣುಕನ ಎಂಚ
0: ಎಂಕಂತ ಕೈಕಾರ ಬಂದ ದಿಕ್ಕೋಡ್ಚ
1: ಕೈಕಾರ ದಿಕ್ಕೋಡ್
0: ಬಗ್ಗೆ ಇಲ್ಲೂ ಒರಿಯಾನ ಇಲ್ಲೂ ಹೋಗೋಡ್ದಲ್ಲ ಕೈಕಾರ ದಿಕ್ಕದಿಲ್ಲ ಬಿಡ್ಜಿ
1: ಅಂದಂದ
0: ಕೈಕಾರ
1: ಗುವೆಲು ಅವಳು ಬಳ್ಳು ಅವಳು
0: ಅದು
1: ಬಳ್ಳು ಗೆತ್ತಳು
0: ಸೆಟ್ಟೆ ಬಟ್ಟಾರಿ
1: ಅಂದ
0: ಏನಿರಲಿ ತೊಂದು ಬಲ್ಲಿ ಗೆತ್ತೊಟ್ಟ ಬಂದ್ಬಿಟ್ಟಿರಿ
1: ಅಲ್ಲ ಅಂಚತ್ತು
0: ಹೋಗಂಜಿನ ಸ್ವಾಮಿ
1: ಕೈತಳೆ ಕಡ್ಡೆ ಉಂಡು ಅಕ್ಕಳಕ್ಕೆ ಏತು ನೀರು ಕೂಡ ಆತಾತೆ ಒಯ್ಪು ಅಂತ
0: ನೀರು ದಿಂಜ ಮಿತ್ತು
1: ಎಂಕೊಂಚೂರು ಗಂಟು ಬೇರೆ ಇದನ್ನ ಒಯ್ತು ಕೊರ್ತು
0: ಮಲ್ಲಜಿ ಸ್ವಾಮಿ
1: ಮಗಳು ಎಲ್ಲಿಯ ಆಳೆಗೆ ಬಂಗ ಅಂತ ಈರೆಗೆ ಏತು ಬೋಡು ಆತ ಒಯ್ತು
0: ಮಲ್ಲಜಿ ಒಂಜಿ ಕಡ್ಡೆ ನೀರು ದೆತ್ತೆ ಕೈಕಾರ ದಿಕ್ಕಿಯೇ ಹೊರ ಸಂತೋಷ ಅಂಡು ಮೋನೆಗೆ ಅಂತ ನೀರು ಬಣ್ಣ ಉಂಡತೆ ಹೊರ ಗೆಲ್ಲು ಮೇಲೆ ಆಡು ಸ್ವಾಮಿ
1: ಇತ್ತೊಂದು ಚೂರು ಲಕ ಲಕ ತೋಜು
0: ಅಂದ
1: ಎಕ್ಕಡ ಒಂದು ಚೂರು ಕುರೆ ಕುರೆ ಇತ್ತೆ
0: ಅಂತೆ ಅಂಚ ಆತನ
1: ಇಂದು ಎಂಚ ಇತ್ತೆ ಉಣ್ಕೋನ
0: ಈರು ಒಣಸ ಪಾಡು ಇತ್ತೆ ನೀರ ಯಾರು ತಯಾರು
1: ಅಂದ
0: ಅಂದು
1: ಪೋಯ್ ಬುಕ್ಕದಾಗಿ ತಡ ಉಣಕುನದಾಗಿ
0: ಅಂದೆ
1: ಸಮಯಕ್ಕೆ ಸರಿಯಾದ ಉಣ್ಣೋಡು ಸಮಯಕ್ಕೆ ಸರಿಯಾದ ಜಪ್ಪು
0: ಓ
1: ಸಮಯಕ್ಕೆ ಸರಿಯಾದ ಲಕ್ಕು
0: ಅದು ಬಣ್ಣ ಸಾತಿಗೆ ಬಂಗವಾರ ನೀರೇ ಬರ್ತುಂಡು
1: ಬುಕ್ಕ ಅವು ಇಂದು ದೇವ ಬಾರ ನೀರು
0: ಅದಕ್ಕೆ ನೀರು ಪಾಡೋಡತೆ
1: ಅದಕ್ಕೆ ನೀರು ಪಾಡೋಡು ಸಂಸ್ಕಾರ ಪೂರ ಎಡ್ಡೆ ಉಂಡು
0: ಅಂದು
1: ನಂದು ಕೆಲವು ದಕ್ಕಳು ಉಳ್ಳೀರಿ ಒಣಸು ಮಣಪುನ ಮಂಡ ಬತ್ತ ನಡೆಗೆ ಆಡೆಗೆ ಉಣಿಯರ ಸುರು ಮಣಪುನ ಐಕೊಂಚೂರು ನೀರು ಪಾಡ್ದು ದೆಕ್ಕದು ಆಯ್ತ
0: ಅವ ಪುಣ್ಣು ಪುಣ್ಣು ಹೊಲಸೊಂದು ಒಯ್ದರು ಹಿಂಚಿನ ಮತ
1: ಇಂದು ಬೇತೆ ಬೇತೆ ಬೇತೆ ಬೇತೆ ಬೇತೆ ಬೇತೆ ಆ ಸುರು ಊಟ ಬಳಸನ ಉಪ್ಪು ಆಯ್ತ ಬೇರೆ ಉಪ್ಪಾಡು ಆಯ್ತ ಬೇರೆ ಸುಕ್ಕ ಪೂರ ಅವು ಸಾರು ಗೀರು ಪೂರ ಉಂಜಂಜೆ ಬರೋಂದು ಪೂರ ಗಂಡು ಕಾಯ್ದ ಮಲ್ತದ ಅಂತ
0: ಪೂರ
1: ಪೂರ ಗಂಡು ಕಾಯ್ದ
0: ಗಂಡು
1: ಕಾಯಿ ಪಂಡ ಐಕ್ ವಿಶ್ವವಿಖ್ಯಾತವಾಯಿನ ಒಂಜಿ ತರಕಾರಿ
0: ಅಂದ
1: ಮಾತಾಪುಂಡು
0: ಬಪ್ಪಂಗಾಯಿ
1: ಲತ್ತು ಬಪ್ಪಂಗಾಯಿ
0: ಹೌದೇ ಸ್ವಾಮಿ ಮಾತಲ್ಲ ಗಂಡು ಕಾಯ್ದವೆ
1: ಅವು ಸಂಗತಿಯೇ ಬೇತೆ ಇತ್ತೆ ಪೂರ ಇಂಚತ್ತ ಅಕಾಲಿಕ ಗಾಳಿ ಅಕಾಲಿಕ ಬಸ್ಸ ಕಾಲಾಗ ಕಾಲಾಗ ಸರಿ ಬಸ್ಸಾರಿ ನರಮಾನೆ ಸರಿ ಇಜ್ಜದ ಅನ್ನ ಅಂಚನ ಮುರಾಣಿದ ಗಾಳಿಗೆ ಒಂಜಿ ಬಪ್ಪಂಗಾಯಿ ಮಲ್ಲ ಮಲ್ಲ ಬಾರಿ ಸೋಕಿತ್ತೀನಿ ಬಾರಿ ಸೋಕಿತ್ತೀನಿ
0: ಕುಬೇರಟ್ಟುಂಡ
1: ಅಂದ ಆಯ್ತ ಕುಬೇರಟ್ಟುಂಡು ಹಾಳು ಮಾಡ್ಕೊಂಡದಾಗಿ ಅಂಗಡಿಗೆ ಕೊಂಡೋದು ಮಾರ್ಯಾರ ಎಂಕ ಮನಸ್ಸಿಜ್ಜಿ
0: ಊರದಾಗಲಿ ಕೊರ್ತೋಳೆ
1: ಊರದಾಗ್ಲಿಗೆ ಕೊರ್ತೆ ಅನ್ನು ಅಕ್ಳಿ ಏತಂದು ತಿನ್ಪೇರು ರಡ್ಡು ಗಂಡು ಕಾಯಿ ಕೊರ್ದು ಅಕ್ಳಿಡಿದ್ರೆ ರಡ್ಡು ತೌತೆಗೆತ್ತುಂಡ ಅಕ್ಕಳಿಗೆ ಗಂಡು ಕಾಯಂಡು ಎಂಕ್ ತವ್ತೆ.

0: ಕೊಡ್ತೆ.
1: ಅಲ್ಪಲ ಬೇರೆ ಉಂಟು,
0: ದಾಕ್ಷಿಣ ಮಲ್ತಜ್ಜಿ ಪೂರ ಕೊಡ್ತೆ.
1: ಅತ್ತ ಸ್ವಾಮಿ
0: ಒರಿನ ಉಂಡತ್ತೆ ಆಯ್ತ ಒಂಜಿ ಉಪ್ಪಾಡು ಮಂತ್ ಲತ್ತು ಲತ್ತು ಒರಿದಿಂಡ ಐಡಿದು ಉಪ್ಪಾಡು ಬಾರಿ ಸೋಕಾತು
1: ಆಯ್ತಂದ್ರೆ
0: ಸುಕ್ಕ ಒಂಜಿ ಚೂರು ಬೊಳ್ಳುಳ್ಳಿ ಪೂರ ಗುದ್ದದು ಪಾಡು ಲಾಕೆ ಮಲ್ತೋಳೆ ನಮ್ಮ ಮಗ
1: ಬೇಚನೆ ಗೊತ್ತಾಗ್ಬಿಡ ಗಂಡು ಕಾಯ್ದಿರಿ ಹನ್ನೆರಡು ಗೊತ್ತಾಯ್ತು.
0: ಆಯ್ತಂದ್ರೆ ಕೊದ್ದೆ
1: ಕೊದ್ದೇನ
0: ಅಂದಂತೆ ಐನೆ ಪುರಿಂಚದು ಒಂಜಿ ಸಾರು ಮಲ್ತದೆ
1: ಓ
0: ಬೇಯಿಪ್ಪಾದ ಅವ್ ಲಾಯ್ಕ್ ಆಗ್ತದೆ ಒಂಚೂರು ಪುಲಿ ಹೆಚ್ಚ ಬಂಡ
1: ಇದು ಪಣ್ಣಾನಗನೇ ಪೂರ ಉಂಡುದಾಂಡು
0: ಪಾಯಸ ಪಾಯಸ
1: ಪಾಯಸ ಐಟ ರುಚಿ ಉಂಡು
0: ಅವಾಯ್ತಾನೆ
1: ಗಂಡು ಕಾಯ್ದ
0: ಅದು ಅಂಚನೆ ದಿನಾಗ ಆಡಿಗೆ ಒಂಚೂರು ಚೂರು ಮೆತ್ತನೆ ಮೆತ್ತನೆ ಮೆತ್ತನೆ ಮೆತ್ತನೆ ಅಂಡು ಅಯ್ಯ ಆಡಿಗೆ ಪೊಜಂಕ ಚೂರು ಬೆಲ್ಲ ಚೂರು ನೀರು ಪಡೆದು ಆಡಿಗೆ ಸರಿ ಮಲ್ತಾನೆ
1: ಓ
0: ಪೂರ ಆಯ್ತಾನೆ
1: ವಿವಿಧೋದ್ದೇಶ ಇರೋ
0: ಅಂತ
1: ಅದೇ ಸ್ವಾಮಿ
0: ಓ
1: ಇಂಚಿನವೇ ಅದು ಪಡು ಮನಸ್ಸು ಕೊರಡುದು ಮಲ್ಪ ಮಲ್ಲ ಮನಸ್ಸಿಡು
0: ಅಂದಪ್ಪ
1: ಮಂಜಿ ನಿಲ್ಕೆ ನುಕ್ಕು ಮಾಡಿರತ್ತೆ ನನ್ನತ್ತೆ ಮನಸ್ಸು ಮಲ್ತಾಡು
0: ಈತು ಒಣಸು ಪಾಡದ್ನ ಪುಣ್ಯ ಅಂಕು ತಿಕ್ಕೋಡ ಈರನ್ ಯಾನೆ ದಕ್ಕು ಯಾನೆ
1: ಡಕ್ಕು ಯಾನ ದಕ್ಕೊಡ್ದು ಎನ್ನೀನಿ
0: ಚಾ ಚಾ ಚಾ ಚಾ ಚಾ ಬುರ್ಚಿ ಬುರ್ಚಿ
1: ಅದು
0: ಅಲ್ಪ ನೀರು
1: ಅದು ಇರತ್ತಡಿಕ್ ಅಮ್ಮಿ ಮೀನು ಅಮ್ಮಿ ನೀರು ಮೀನು ಮಾಡೋಡೆ
0: ಅವು ಪೂರ ಪಾಡುಂಡು ಎಂಕ್ಳನೆ ಪಂಡ ಪುಣ್ಯ ಎಂಕ್ಳಿಗೆ ಬೋಡು ಅನ್ನದಾತೋ ಸುಖೀ ಭವ ಆಶೀರ್ವಾದ ಮಣಪನ ಅರ್ಹತೆ ನಿಕ್ಕಿಜಿ ಅನ್ನ ಮನಸ್ಸಿಡು ಎನ್ನೋಳಿ
1: ಸರಿ ಸ್ವಾಮಿ
0: ಓ
1: ಗೃಹಸ್ಥ ಧರ್ಮವನ್ನು ಎಡ್ಡೆ ಪಾಲನೆ ಮಾಡ್ತಾರೆ ಇರು
0: ಅಂದ್ ಇಂದು ಪೂರ ಎಂಚ ಗೊತ್ತಾಂಡು ಕಲ್ತದ್ನೆ ಎತ್ತಂದು ಇಂದು ಪೂರ ಗೊತ್ತಾವಡಂಡು
1: ಹತ್ತು
0: ಏತು ವಿದ್ಯೆ ನೋಡು
1: ವಿದ್ಯೆ ಎನ್ನ ಬುದ್ಧಿವಂತಿಕೆ ಪಡಿತಾ ಅಂತ ಕಲ್ತದೆ ನಿಮ್ಮ ಗೊತ್ತು ಈ ಶಿಷ್ಟಾಚಾರ ಮಾತ್ರ ಗೊತ್ತು
0: ಮಾತ್ರ
1: ತಪ್ಪನ್ನ ಇಲ್ಲಿ ನಡಪ ಇರತ್ತೆ ಈ ವನಸ ಮಾತ್ರ ಆಗುವಂತೆ ಬಚ್ಚಿರ ತಿನ್ನ ಅಭ್ಯಾಸ ಉಂಟು ಹೆಂಗೆ
0: ಉಂಡು ಮೂಳು ಬಚ್ಚಿರ ತಿನ್ನೋ ಒಂದು ಕುಳ್ಳಿ
1: ಅಲ್ಲ
0: ಬಚ್ಚಿರೆ ಮೂಳು ಉಂಟು
1: ಸುಣ್ಣ ದೊಜ್ಜಿ
0: ಸುಣ್ಣ ಬೋಡಣ್ಣ ಗೋಡೆಡೆ ಉಂಡೆ ಕ್ರಮನೆ
1: ಗೋಡೆ ಉಂಟಲ್ಲ
0: ಬಚ್ಚಿರ ತಿನ್ಕೊಂಡೆ
1: ಮುಂದಿನ
0: ಜೀರ್ಣ ಓಡತ್ತ ಅಂಚನೆ ಬಚ್ಚಿರ ತಿಂದು
1: ಅಂದ್
0: ಮೂಳೆ ಕುಳ್ಳುದು ಬೋಡಣ್ಣ ಒಂಚೂರು ಜಪ್ಪೋಳಿ ತೊಂದರೆ
1: ಅಂದ
0: ಹೋಮನ ಮುಡಿಚಿ ಅಂಚನೆ ಕಣ್ಣು ಕೂರೊಂದು ತಿಂಡ ಬಾರಿ ಖುಷಿ
1: ಹೌದು ಸ್ವಾಮಿ ಸಂತೋಷ
0: ಎಂಚಗೆ ಸಂತೋಷ ಅಂಡತ್ತ ಎಂಕ್ಲ ಸಂತೋಷ ಅಂಡ್ ಜವನೆಲ್ಲ ಆಯ್ಕೊಳ್ಳಿ ಕ್ರಮ ಎಡ್ಡೆ ಉಂಡು ಶಿಷ್ಟಾಚಾರ ಎಲ್ಲ ಆಯ್ಕೊಂಡು ಗೌರವ ಕರ್ಪುನ ಕ್ರಮದ ಎಡ್ಡೆ ಉಂಡು ಹಣ ಓಡಿ ಕುಂಜು ಪದರೆ ತುಂಬಿಜ್ಜಿ ಪಿರವಿಜ್ಜಿ ನಮ್ಮ ಕಟ್ಟದು ಮೂಳೆ ಪಾಂಡೆಂಚ ಕಟ್ಟದ ಕಟ್ಟದ ಪಾಡ್ನತ್ತಿ ನಮ್ಮ ಮಗಳು ಉಂಡತ್ತ ಆಲೋಲಿಕೆ ಆಲೋಲಿಕೆ ಗಂಟು ಪಾಡ ಬುಕ್ಕೆಂದು ಬುಡ್ರಜ್ಜಿ ನಂಕ ಗಲ್ಲಗಿಲ್ಲ ಜನ ಅಂಡ್ ಆಲೋಲಿಕೆ ಮೂಳೆ ಉಪ್ಪು ಲೆಕ್ಕಂಡು ಪೂರ ಸುಖ ಹಾಕೊಂಡು ಲೆಪ್ಪುನೇ ಪಾತರೆ ಕೇಳೋಣ ಓಡ್ಚ ಆಲೋ ಓ ಆಲೋ ಬರುವಳ ತೂಕ
2: ಅಪ್ಪಾಜಿ ಲೆತ್ತರ
0: ಲೆತ್ತೆ
2: ಯಾನ್ ಎರಡು ಏ ಸರ್ತಿ ಬಂತೆ ಅನ್ನ ಬುದ್ಧರ್ ನಂಚ ಅರ್ಧ ಮಲ್ತ ಲೆಪ್ಪು ಹೊಡ್ಚಿದ್ದು
0: ಅವು ಮೋಕೆಡ್ ಮಗ
2: ಅತ್ತ ಏನು ಮೋಕೆಡ್ ಲೆಪ್ಪ ಅರ್ದೆ ಒರ್ ನಾಕ್ಲು ಮತ್ತೆ ಅಂಚನೆ ಸಾದಿ ಬೀದಿ ಬಪ್ಪನ ಹಾಕ್ಲು ಎತ್ತೆರಡು ಎಡ್ಡೆ ಹಾಕೊಂಡೆ ಯಾನ್ ಏರ್ನ ಮಗ ಅದು
0: ಎನ್ನ ಮಗ
2: ಆ ಬಕ್ಕ ಏರಿಯ ಘನತೆ ಕಮ್ಮಿ ಆಪಿನಿ
0: ಅಂಚ ಪಂಡ ಏರ್ ಪಣಪು ನಕ್ಲೆ ನಡ ಪಣಿ
2: ಅಂದ್ ಇಲ್ಲ ಬತ್ತ ಪಣಿ ಬುರುಸೋತು ಬೋಡೆ ಅಗ್ಲು ಪಣ್ಣೊಂದು ಹೋಪೇರು
0: ಆಂಡು ಮಗ
2: ಆತಿ ಅಡ್ಡೆ ಅಂದ್ರೆ ಎನ್ನ ಆ ಉದ್ದದ ಬುದ್ಧನ ತುಂಡು ಮಲ್ತದ ದಾನಕ್ಕೆ ದಾನ ಮಲ್ತ ಬಾಡಿ
0: ಎಂಕಲೊಂದು ಖುಷಿ ಆಗ್ಬೋದು ಅಂಚ ಪಂಡ
2: ಅಪ್ಪಾಜಿ ಬಾರಿ ಉಲ್ಲಾಸ ನಲ್ಲ ಪೋತಿದಾರ
0: ಓಡೆ
2: ಅತ್ತ ಅಂಗಡಿ ಮಾರ್ರೆ
0: ಅತ್ತು ಎಡ್ಡೆ ಮಗಳು ಪೋತುಜ್ಜಾರ ಪೋತುಜ್ಜಾರ ಪೋತುಜ್ಜಾರ ಅಂದ್
2: ಏಪಲ ಕಾಂಡಲ ಹಾಕದ ಅಂಗಡಿ ಮಾರ್ರೆ ಪೋಪರತ್ತ
0: ಅಂಚ ನೀ ಪೋವಾರ ಇಜ್ಜಿ ಮಗ
2: ಇಜ್ಜ
0: ನಿಜ್
2: ಬೇರೆ ಉದ್ದಾರ
0: ನೀತ ಬೇರೆ
2: ಹೀರೇ ಪೋಂತಾರಿ ಪ್ರಾಣ ಅಂಡ ಬಿಡುವಾರು ಬೇರೆ ಬಿಡ್ಯಾರು
0: ಬೇರೆ ಬುಡ್ತು
2: ಈರಾಗ ಇಲ್ಲಿ ಜೋಕುಲು ಬಾಲುದೆಲ್ಲ ಉಂಡ ಇಜ್ಜಿ ಒಂಜೆ ಅಂಗಡಿ ಲೆಕ್ಕ ಮುತ್ತು ಒಂದು ಬೆತ್ತದಲ್ಲ
0: ಒಂಜೇ ಮಗಳು ಅಂಗಡಿಗೆ ಹೋಂಡದ ಮಗಳು ಇಲ್ಲಾಡೆ ಬತ್ತಿಂಡ ಒಂಜೇ ಮಗಳು ಅಂಗಡಿ ಹೋಡು ಗಲ್ಲಡೆ ಹೋಂಡ ಮಗಳು ಮಗಳು ಇಲ್ಲಾಡೆ ಬತ್ತಿ ನಿದ್ದೆ ಇರಂದಾಗ ಮಗಳು ಮಗಳು ಒಂಜೆ ಚಿಂತೆ ಮಗ ಇಂಕ
2: ಇತ್ತಲೆತ್ತಾರ
0: ಕೇಂದ್ರ ಮಗ
2: ಊರಾಡಿ ಆಂಜಿಲ ಕಾಣ್ ಅಂಚೆ ಅಂಚಿನ ಅಂದ ಕೇಂದ್ರ ಬರ್ತೀನಿ
0: ದೂರ ಆಡ್ತು ಬಳಸನಾಳು ಅಂಚನೆ ಓಡೆ ಹೋಯ ಅಂದ್ ತೂಯಿದೆ ಓಡ ತೋಜಿಜ್ಜ ಚೂರು ಪಾತ್ರೆ ರೆತ್ತಿನ
2: ಎಂಚಿನ ಪೇರೆ
0: ವಿಷಯ ಉಂಡು ವಿಷಯ ಉಂಡು
2: ಕೇಳ ಪಲ್ಲೆ

0: ಆಗ
1: ಅಪ್ಪಾಯೇ
0: ಕಣ್ಣಿಗೆ ಎಣ್ಣೆ ಪಾಡದ ನನ್ನ ತಾಂಕೊಂದು ಬತ್ತ ನಯ
1: ಮಂಜಲ್ದ ಕೊಂಬುದಲ ಕೇ ನೋಡ್ತೀರ ಮಗಳು ಎಂಕ ಇರುವರಿ ಅಮ್ಮೇರು
0: ಎಂಕ ಒರ್ತಿಯೇ ಮಗಳು ಒರ್ತಿಯೇ ಮಗಳು ಒರ್ತಿಯೇ ಮಗಳು ಯಾನಿ ನನ್ನ ಏತು ಸಮಯ ಮಗ ದಿನ ಕನ ಕಟ್ಟು ಆಯೋರಿಕೆ ಹಿಂದೆ ತಮ್ಮಿತ್ತು ಕುಳ್ಳೊಂದು ಬರ್ಬುನೆ ಬಳ್ಳು ಬತ್ತೊಂದು ಬತ್ತಲೆಕ್ಕನೇ ಕನ ಕಟ್ಟುನೆ ಮಗ ಇಂಚಿ
1: ಈರೇಗ
0: ಅಂದ ಅದಾಗ ಹೆಣ್ಣ ಲಕ್ಕದಾನಾಗ ಆಲೋಲಿಕೆ ಒರ್ತಿಯೇ ಆಲೋಲಿಕೆ ಒರ್ತಿಯೇ ಎನ್ನಡ್ದು ಬುಕ್ಕ
1: ಏರಿದ್ಯಾರ ರಡ್ ಜನ ಇದ್ದಾನಮ್ಮ
0: ರಡ್ಡು ಜನ ಎನ್ನಡ್ದು ಬೊಕ್ಕ ಏರುಳ್ಳೀರಿ
1: ಈರೇಗಿದಾನೆ
0: ಅವೇ ಚಿಂತೆ ಇತ್ತೈತ ತೆಮ್ಮ ಇತ್ತೈತ ದಮ್ಮು ಇನಿ ಮಾತ್ರ ತೆಮ್ಮಲ ಇದ್ದು ದಮ್ಮುಲ ಇದ್ದು
1: ಏಪ ಲಂಚ ಪಡೆದೇವರೇ ಅಂಡತ
0: ಏಪ ಲಂಚ ಎತ್ತಿಂಡ ಎಡ್ಡನೆ ಏಪ ದಮ್ಮು ಮಿತ್ತು ಪೋಯಿನ ಮಿತ್ತೇ ಹೋಗುಂಡನು ಪಂಡ್ರೆ
1: ಎನ್ನಪ್ಪ ಜಿಗಂಚಾಪುಜಿ
0: ಮಾತ ಜೋಕುಳ ಅಂಚನೆ ಹೊಣಕುನಿ ಎನ್ನಪ್ಪಾಜಿಗ ಅಂಚಾಪುಜ್ಜಿ ಎನ್ನಪ್ಪಾಜಿಗ ಅಂಚಾಪು
1: ಈರು ಊರುಗೇತು ಉಪಕಾರ ಮಲ್ತನಾರು ಎಂಟೆ ಮಲ್ತನಾರು ಈರೆಗದಾಲ ದೇವರ ಅಂಚ ಅನ್ಯಾಯ ಮಲ್ಪ
0: ಆಯೇ ಉರುಳು ಕಾಯ್ಕುನಾಗ ಅಪ್ಪಾಜಿಲ ಇದ್ದಿ ಅಮ್ಮಾಜಿಲ ಇಜ್ಜಿ ಮಗ
1: ದಾಯಿಂಚ ವೈರಾಗ್ಯ ಬರ್ತೇವ ನೀರು
0: ವೈರಾಗ್ಯ ಅಂಚತ್ತು
1: ಬೊಕ್ಕ
0: ನಾಣಾಂಡಲ ನಿನ್ನ ಏರ್ನಾಂಡ ಎಡ್ಡೆ ನರಮನ್ನ ಕೈಕ ತಾಂಟದು ಬಿಡೋದು ತಾಗದು ಬಿಡೋದು ಒಂದು ಲೆಕ್ಕ ಬಾಡೋದು ಇತ್ತೇ
1: ಹೌದೇ
0: ಅವು ಕ್ರಮ ಅಂಚತ್ ಲೋಕಡು ಇಂಜಿ ಬಾಲೆ ಪೊಣ್ಣು ಬಾಲೆ ಪ್ರಾಯೋಗ ಬಂದಾಗ ಸರಿಯಾಯಿನ ಪ್ರಾಯೋಗ ಅಂಚಿ ತಾಂಟ ಅದು ಬಿಡುಡು ಬಂಡು ಇಲ್ಲಡೋರಿ ಜವನೆ ಬರುಡು ತಟ್ಟ ಜವನೆ ಬಂದಾಗ ಉಲ್ಲಾಸ ಹೆಚ್ಚಾಕುಂಡು ನನ್ನ ಹೆಚ್ಚ ಸಮಯ ಬದುಕ್ಯಾರಾಕುಂಡು ಮಲ್ಲಿಗೆದ ಬೂರುಂಡತ್ತ ಮಗ ಅವು ಅಂಚಿ ಇಂಚಿ ಬೇಲಿ ದಾಂಟದು ಪೋಪು ನೆಡ್ದು ದುಂಬ ಐಕೊಂಜಿ ಗುಂಟ ಮಾಡ್ತದ್ದು ಸರ್ತ ಮಲ್ಪೋಡಿ ಪಲ ಮಲ್ಲಿಗೆದ
1: ಬೂರು ಗೊಂಜಿ ಆಧಾರ
0: ಗೊತ್ತಾಯ್ತು ಮಗ ಮಧ್ಯಾಹ್ನ ಬಳಸಿ ಅನ
1: ಮಧ್ಯಾಹ್ನ ಅತ್ತ ನಮ್ಮ ಎಲ್ಲಡಿಯಾರ ಬರೊಂದು ಫೋನ್ ಉಪ್ಪೇರಿ ಬಿಂದಿಯರಿಗೆ ಆಗಲೇ ಮತ್ತೆ ಸಾಬಿಮಾನ
0: ಒಟ್ಟಿಗೆ ಬತ್ನ ಜವ್ವನ ತೂಯಲ
1: ಯಾನು ಬಳಸನಾಗ ಮೋಣದ ಉಪ್ಪರಕ ಅಮ್ಮಜ್ಜಿ ಆಗಲು ಬಂಜಾರ ಉಂಡೆರಡು ಅವೇ ಸಂತೋಷ ಆತೆ ದಯಪಂಡ ನಮ್ಮ ಇಲ್ಲಡೆ ಇಂಚಿನ ಅಡಿಗೆ ಒಂದೇ ಮಸ್ತು ಸಮಯ ಅಂಡು ನಮ್ಮ ಏಪಲ್ಲ ಗಂಜಿ ಚಟಿನ ಅತ್ತ ಇನ್ನೊಂದು ಬಾರಿ ಪುರುದ ಪಾಯಸ ಮತ್ತ ಮಲ್ತದ ಸಿಹಿ ಅನ್ನದ ಮನಸ್ಸು ಮಾತ ಅಂಡು ಅಂತ ದಾನ್ಯ ಅಂದ್ರೆ ಗೊತ್ತಾಯ್ತು ನನ್ನ ಇರು ಪಣುವಾರ ಐಕೆ ಪಣಿಯರ್ಲ ಎತ್ತೀನಿ ಮಲ್ತನಪುರ ಖಾಲಿ
0: ಬಂದಾಗದೇ ಆಯ್ನ ಬಂಜಿ ಬೆರಿಕ ಅಂಟದು ಬೋದಿ ತಿಂಡು ತುಲ್ಲಾಗ ಉಬ್ಬುದು ಏತು ಸೋಕಾತಿನ ಅವಳು ಕುಳ್ಳೊಂದುಳ್ಳೆ ಬಚ್ಚಿರೆ ಉಚ್ಚೊಂದು ಒಚ್ಚೊಂದು ಒಚ್ಚೊಂದು ಕುಳ್ಳೊಂದುಳ್ಳೆ ತುಲ ಕಣ್ಣು ಕುಳಾದ ತೂಲ
1: ಎಂಕಂಚ ತೀರ ಅಪ್ಪಜಿ ಅಪ್ಪ ಅಂಚ ಏರಿಯಾರು ಮತ್ತೆ ಬತ್ತಿನಗಳ ತೂಂದು ಕುಳ್ಳ
0: ಇಂಚ ಎದುರುಳು ಹೋದು ತೂಡ್ಚಿ ಆ ಬಾಕಿಲ್ದ ಇಡೆಟ್ಟು ಹೋದು ಮೆಲ್ಲನೆ ನಿಲ್ಕಿಗೆ ಲಟ್ಟ ಜವನೆ ಪೊರ್ಲುಳ್ಳೆ ಮೆಲ್ಲ ಪೋಲ ಮಗ ಕೊಂಚ ರಡ್ಡು ಮಾಲೆ ಬತ್ತೊಂದು ಬಲ
1: ಮಾಲೆ
0: ಅಂದಂದು
1: ಎಂಚಿನ
0: ಭಟ್ರು ಮಾತ್ರ ಬುಡ್ಚಿ ಯಾನು ಪಣ್ಣ ಯಾವ ಒಂಜಿ ಮಾಲೆ ಅಂಚಿ ಪಾಡ್ನ ಒಂಜಿ ಮಾಲೆ ಇಂಚಿ ಪಾಡ್ನ ಆಯನ ಮೂಳೆ ಕುಳ್ಳಾವನ ಎಲ್ಲ ಬುಕ್ಕ ಅಂಗಡಿಗೆ ಅವನು ಪೋಯರದೇ ಇಜ್ಜಿ
1: ಅಂದ
0: ಅಂದಂದು
1: ಬುಕ್ಕ
0: ನಿಕ್ಲಿ
1: ಅವೆಂಚಿನ ಇರು ಮಂಡಿನ ಈ ಪಾತ್ರ
0: ನಿನ್ನನ್ನು ಒಂದು ಮದುವೆ ಮಲ್ತದ ಆ ಜವ್ವನಿಗೆ ಕೊರ್ಕ
1: ಮದ್ಮೆ
0: ಯಾನು ತೀರ್
1: ಎಬೆ ಎಂಕು ಬಡ್ಚಿ
0: ಎಬೆ
1: ಎಬೆ ಎಂಕು ಬಡ್ಚಿ
0: ಹೋಗು ಬಿಡ್ಚಿ
1: ಮದ್ಮೆ
0: ಮದುವೆ ಮಾಡ್ಚಿ
1: ಇತ್ತೆ ಏರು ಮದ್ಮೆ ಮಲ್ತದ ಕೊರಂಡ ಯಾನ ಆಯನೊಟ್ಟಿಗೆ ಹೋಂಡ ಬೊಕ ಈರೆಗೇರು
0: ಇಜ್ಜಿ
1: ಬೊಕ ಹೆಂಗ ಅಮ್ಮೇರು
0: ಅಮ್ಮ ಯಾನೆ
1: ಅತ್ತ ಅಮ್ಮೇರು
0: ಅಮ್ಮೇರೆ ಯಾನೆ
1: ಯಾನ ಕಣ್ಣಲ್ಲಿ ಇಡ ಬಪ್ಪದ ಅಮ್ಮೇರು ಮೂಲ ಅಂಡತ್ತ
0: ಅಂಚ
1: ಹೆಂಗೀರೇನು ಬಿಡ್ದು ಬಾರ ಪೂಜೆ ಹೆಂಗ ಮದ್ಮೆ ಬಿಡ್ಸಿ
0: ನಾನು ಪಾತೆ ಇರುವ ಇಂದು ಬಿಡ್ದು ಬಾರ ಅಜ್ಜಿ ಇಂದು ಇಂದು ಬಿಡ್ದು ಬಿಡ್ದು ಪೋ ಅನ್ನೋ ವ್ಯವಸ್ಥೆ
1: ಅವೆಂಚ
0: ಇಂದು ಶ್ರೇಷ್ಠಿನ ಮಂಡೆ ಅವ
1: ಅಂದ
0: ಶ್ರೇಷ್ಠಿನ ಮಂಡೆ ಬಂಡ ಅಂಚ ಬುದ್ಧಿವಂತಿಗೆ ಹೋಗು
1: ಎಂಚಗೆ
0: ಯಾನು ವಿಚಾರಣೆ ಮಲ್ತೆ ಆಯ್ಗ ದುಂಬು ಇಜ್ಜಿಗೆ ಪಿರ ಇಜ್ಜಿಗೆ ದುಂಬು ಪಿರ ವಿಜ್ಜಿ ಅಂದು ಬಂಡ ಅಂಚ ಬಂಡದ ದಾಲ ಯೋಗ್ಯತೆ ಇಜ್ಜ ಅನ್ನ ಅತ್ತೆ ವಿದ್ಯೆ ಉಂಡು ವಿದ್ಯೆ ಓಡಂಡ ಸೋಪ್ಯರುಂಡ
1: ವೆಜ್
0: ವಿಜ್ಜಿ
1: ವೆಜ್ಜೇನೇ ಮಲ್ಲ ಆಸ್ತಿ
0: ಪಿರ ವಿತ್ತುಂಡ ಪಿರ ಪೋವೆ ದುಂಬು ಇತ್ತುಂಡ ದುಂಬು ಪೋವೆ ದುಮ್ಮುಲ ಪಿರ ದಾಂತೆ ಅಂಡ
1: ಓಟೆಲ್ಲ ಹೋಗಿ
0: ನಮ್ಮನೆ ಸರ್ವಸ್ವಾಪ ಓಟೆಗೆಲ್ಲ ಪಾರಜ್ಜಿ ಗುಂಟ ಮುಳು ಹಾಡ್ನ ಆಗ ಕೆಕ್ಕಳಿಗೆ ಬಳ್ಳು ಹಾಡ್ನ ಆಯ ಮುಳೇ ತಿರ್ಕೊಂಡು ಅಂಗಡಿ ಇಲ್ಲಿ ಅಂಗಡಿ ಇಲ್ಲಿ ತತ್ತಂಡ ಛತ್ರ ಭಾರಿ ಪೊರ್ಲಾಪು
1: ಬೇರೆಬಿಡ್ದು ಸರಿ ಆಲೋಚನೆ ಮಲ್ತೆ ನೀನಿಯ ಜೀವಮಾನುಡಿ ಅದೇ ಅಮ್ಮ ಸೈನಾಗಲೀತ ಆಲೋಚನೆ ಮಲ್ತಿದ್ದಾರೆ
0: ಸೈನಗದಾಯಕ ಆಲೋಚನೆ
1: ಎನ್ನ ಮೆರಂದಿ
0: ಸಂಶಯ ಇತ್ತಲ್ಲ
1: ಅದತ್ತು ಮಸ್ತ್ ಆಲೋಚನೆ ಹೇಳ್ತಾರ
0: ಹೆಚ್ಚ ಆಲೋಚನೆ ಮಾಡ್ತಾನ ತರ
1: ಇಂದು ಹೆಂಕ್ ನಲ್ಲ ಮನಸ್ಸಿಜ್ಜಿ ಅಂಜ
0: ಓ ಮನಸ್ಸಿಜ್ಜಿ
1: ಮದ್ಮೆ ಅನ್ನುವತ್ತ
0: ಇಜ್ಜ
1: ನಾಚಿಗ್ಯಾಪ ನಮ್ಮನೆ
0: ಆತೆತ್ತ ಅವು ನಾಚಿಗೆ ಚೂರು ದಿನ ಮಾತ್ರ ಅವು ಸುರು ಸುರು ಟಂಚನೆ ಚೂರು ಚೂರು ಚೂರು ಚೂರು ನಾಚಿಗೆ ಹೋಗ್ಬೇ ಆ ನಾಚಿಗೆ ಚೂರು ಚೂರು ಚೂರು ಚೂರು ಚೂರು ಬಿಡೋದು ಹೋಡು ನಾಚಿಗೆಲ್ಲ ಇಜ್ಜಿ ದಾಲ ಇಜ್ಜಿ ಪೂರ ಬೆತ್ತಲೆ ಅದು ಹೋಗ್ಬೋದು
1: ಓ ಅಂಚನೆ
0: ಅಂದಂದ
1: ಅಪ್ಪಂಡ ಐತೆ ಏರಿಗೆ ಆಯ್ನ ಮದ್ದೆ ಮಲ್ತಕೊರ ಆ ಏರಿಗೆ ದಾನೆ ಅಪ್ಪೆ
0: ದಾದಾಪೆ
1: ಗೊತ್ತು ಜಂಕ
0: ಮಗಳ ಖಂಡಾಣಿ ದಾದಾಪು
1: ಅಥವಾ ಏರು ಪನ್ನೋಡು ಹೆಂಗ ಗೊತ್ತು ಜಿ ನಾನು ಮದ್ಮೆ ಆತಿ ಅತ್ತೆ
0: ಓ ಹೋ ಹೋ ಯಾಲನ್ನ ಇತ್ನೆಟ್ಟ ಮದುವೆ ಮಲ್ತು ಕೂರ್ತು ಜಿ ತುಕ
1: ಹೆಂಗ ಗೊತ್ತು ಜಿ ಆ ಏರಿಯಾಗೆ ಹೆಂಚ ಆಪೇನ ಅಂಚೆ ಇಪ್ಪಾಡು
0: ಅಂಚೆ ಉಪ್ಪಾಡು ಹ್ಞೂ ಹ್ಞೂ ಹೆಂಗೆ ಕುಂಜ ಅರುವತ್ತೈದು
1: ಆವಾ
0: ಆವೋ
1: ಆವಾ ಮೇಲೆ
0: ಮನಸ್ಸು ಮಾಡ್ಕೊ
1: ಏರು ಪಂಡದು ಹೆಂಗ ಕದತ್ತು ಏರಿಯಾಗ ಬೋಡಾದು
0: ಅಂಚನಿ ಮಾತೆಲ್ಲ
1: ಏರಿಯಾಗ ಹೆಕ್ಕಿಲ್ಲ ಅಜ್ಜ
0: ಮಾತ ಫೋಣಿ ಜೋಗಳು ಮದುವೆ ಆಪನೆ ಅಕ್ಕಳಿಗೆ ಬೋಡಾದು ಅತ್ತೆ ಅತ್ತು ಕೊಂಜ ಅಪ್ಪೆಗೆ ಬೋಡಾದು ಮದುವೆ ಆಪನೆ
1: ಇತ್ತೆನೆ ಪೋಡ ಕೇರುಡ
0: ಇತ್ತೆನೆ ಪೋಂಡ ಅವನ್
1: ವ್ಯವಸ್ಥೆ
0: ನಿನ್ನ ವ್ಯವಸ್ಥೆ ಹೆಂಚ ಉಂಡು ಐನು ಪಂಡ
1: ಹಾಗೆ ಎಲ್ಲೆಗಳಿಗೆ ಮತ ಉಂಡ
0: ಎಲ್ಲೆಗಳಿಗೆ ಉಂಡ ಅವು ಎಲ್ಲೆಗೆ ಆಪು ಇನ್ನಿತ್ತ ಕತ್ತಲೆ ಒಂದು ಬರ್ತೀನಿ
1: ಅಪ್ಪಾಜಿ
0: ಅವು
1: ಅಪ್ಪಂಡ ಒಂಜಿ ಈರಿಯರ್ನ ಜಾಣ್ಮೇಡು ಮಾತ ಕೇಂದ್ರ ತೆರಿಯಾರು ಅಡ್ಡ ನೀಟ ಪ್ರಶ್ನೆ ಬಾರ್ದ ಅಂತರಾಯ ತೆರಿಯಾರು ಅಂಡ ಹೆಂಕೊಂಜಿ ಆಯ್ನ ಕೆಲವು ಪರೀಕ್ಷೆ ಮಲ್ಪರು ಉಂಡು
0: ಪರೀಕ್ಷೆ
1: ಆಯ್ಡ ಕೆಲವು ಪ್ರಶ್ನೆ ಮಾತ ಕೇಂದ್ರ ಇತ್ತೆ ಮದ್ನಾಪಿನ ಆಣ್ ಪುಂಡನ ಒಂಜಿ ಮಾನಸಿಕ ಸ್ಥಿತಿ ಒಂಜಿ ಎಲ್ಲ ಕೈಪು ಮನೋಧರ್ಮ
0: ಪ್ರಶ್ನೆ ಉದ್ದ ಉಂಡ ಪರೀಕ್ಷೆಗೆ ಪ್ರಶ್ನೆ ಉದ್ದೋದ
1: ಎಲ್ಲೆಲ್ಲೇ ಎಲ್ಲೆಲ್ಲೇ ಪ್ರಶ್ನೆಗೆ ಎಲ್ಲೆಲ್ಲೇ ಉತ್ತರ
0: ಉದ್ದೋದ್ದ ಇತ್ತಿಂಡ ಎಲ್ಲೇ ಪೋದು ಎಲ್ಲಂಜಿ ಪೋದು ಎಲ್ಲಂಜಿ ಉತ್ತರ ಮಾತು ಬೋಡ
1: ಆತ
0: ಮದಿಮೆ ಮಲ್ಪುನೆ
1: ಕತ್ತಲೆ ಮುಗಿಯಡ ತುಂಬ ಆಪಣ
0: ಅಂದ
1: ಅಂದ
0: ಪೂರ ಮುಗಿಂಡ
1: ಕೇಳುವೆ ಅನು
0: ಎಂಚ
1: ಏ ತೊರ್ತು ಹೋಡು ನೀರು ಪನೋಡು ಆಯ್ಡ ಕೇಂದ್ರ ಆಯ್ನ ಮನ ಒಪ್ಪಿಂಡ ಎನ್ನ ಮನಸ್ಸು ಒಪ್ಪಿಯಡ ಯಾನು ಬರ್ತಿ ಎಲ್ಲ ಪನ್ಪ
0: ಎಲ್ಲ ಪುಳ್ಳೆ ಆಪನೆ ಹಿಡಿದು ದುಂಬು ನಿಘಂಟ ಅಂದ
1: ಹೇಳಿ
0: ಪುಳ್ಳೆ ಅನ್ನಗ ನಿಘಂಟ ಅಂಡ ನಮ್ಮ ಛತ್ರೋಡೆ ಮದಿಮೆ ಒಣಸದ ಖರ್ಚು ಹೆಂಚ ಅವಂದೇ ಉಂಟು ಒಂದು ರಡ್ಡು ಪರೀಕ್ಷೆ ಮಲ್ತದೆ ಆ ಪರೀಕ್ಷೆದ ಫಲಿತಾಂಶ ದಾದ ಅಂದ ಪಂಡ
1: ಈರಾಯನ ಓಡೆ ಬರಡೊಂದು ಪಲ್ಲೆ ಬೊಕ್ಕ ಯಾರು ಮತ್ತೆ ಯಾರು ಮಾಡ್ತಾರೆ
0: ಆಯನ ಯಾನ ಕಡಬಿಡು ಆಯನ ರಂಗ ಮಾಲಿಗೆ ಕಡಬಿಡು

ಪೊರ್ತು ಕತ್ತಿಡ್ದು ನನ್ನ ಮೂಲೆ ಉಂತೊಡ್ದು ಬಂತೇರು ಶ್ರೇಷ್ಠಿಲ ಉಂತೆಲ್ಲ ವ್ಯವಸ್ಥೆ ಎಲ್ಲ ಮಲ್ತೆ ಬಂಡೇರು ರಂಗಮಾಲಿಗೆ ಪೋಡ್ಗೆ ರಂಗಮಾಲಿಗೆ ಪೋಡನ್ನ ಮಿತ್ತಿನ ಮಾಲಿಗೆದ ಮಿತ್ತು ಪೋಡು ಅಂಚ ಮೆಲ್ಲ ಚಾವಡಿ ಹಿಡಿದು ಮಾಲಿಗೆದ ಮೊಟ್ಟಿಗಲ್ಲದ ಅಡುಗೆನ ಬರ್ತೀನಿ. ಚೆ ಈ ಮೊಟ್ಟಿಗಲ್ಲ ತೂನಗನೇ ಭಾರಿ ಖುಷಿ ಆವೊಂದುಂಡು ಕಾರದಿಯರೇ ಮನಸ್ಸ ಒಂದಿಜ್ಜಿ ರತ್ನ ಖಚಿತವನ್ ಪೆರತ್ತೆ ಅಂಚ ತೋಜೊಂದುಂಡು ಮೋನೆ ತೋಜಿನೊಂದಿಟ್ಟು ನಮ್ಮ ಆತ್ ಸುದ್ಧ ಸ್ಫಟಿಕದ ಲೆಕ್ಕ ಸುಮಾರು ಮೊಟ್ಟಿಗಲ್ಲ ಮಿತರ್ದು ಮಿತ್ತು ಬತ್ತೆ ತೂನಗ ಬಾಕಿಲೇ ಬಾರಿ ಕೊರಲುಂಡು ಬೇತೆ ಬೇತೆ ಚಿತ್ತಾರದ ಬಾಕಿಲ್ ಗಂಧ ಚಂದನ ಪೂರ ಮುಲ್ಪ ಉಂಡು ಬಾಕಿಲ್ ದೆತ್ತದೇ ಉಂಡು ಅಪಗಂಡ ರಂಗಮಾಲ ಉಂದು ಯಾವುದು ಪಡತ್ತಾ ನೆತ್ತ ಉಲಾಯಿ ಪೋಪೇ

ಈ ನಂದಯ್ಯ ಸೇರಿಸಲೇಡ, ಬರೀ ಐಸರ ಸಂಪತ್ತು ಮಾತ್ರ ಅತ್ತ ಹೃದಯ ಸಿರಿವಂತಿಗೆಲ್ಲ ಉಂಡು ಪರಿಪಿನವು ಗೊತ್ತಾಂಡು. ಆತ ಮಾತ್ರ ಅತ್ತ ಈ ರಂಗಮಾಲದ ಉಲಯ್ಯಾನ ಬಂದಾಗ ಅಲ್ಲ ಕಲಾಭಿರುಚಿ ಎಂಚಿನ ಒಂದಲ್ಲ ಈಗ ಪ್ರತ್ಯಕ್ಷ ಗೊತ್ತಾದ ಪೋಂಡು. ಈ ಒಂಜಿ ಅದೇನು ತೂನಾಗ ಅರಮನೆಗೆ ದಾಲ ಕಮ್ಮಿಜ್ಜಿ ಆತ ಪೊರುಲುದ ಅಲಂಕಾರ ಮುತ್ತು ಮಲ್ತುತ್ತೇರು. ಮುತ್ತು ರತ್ನ ವಜ್ರ ವೈಢೂರ್ಯೊಳ ಸಂಪತ್ತು ಮುಲ್ಪ ತೋಜೊಂದುಂಡು. ಈ ಗೋಡೆಲಡು ಬೇತೆ ಬೇತೆ ಚಿತ್ರೊಳೆನು ಉಡುಪಾದೇರು. ಶಿಲ್ಪಿನ ಕಲಾಕೌಶಲ್ಯ ಎಂಚಿನವು ಪನಪಿನವು, ಚಿತ್ರಕಾರಣ ಒಂಜಿ ಕಲಾ ನೈಪುಣ್ಯ ಎಂಚಿನವು ಪನಪಿನೇನು ಈ ರಂಗಮಲ್ಲದ ಗೋಡೆನು ತೂನಗ ಗೊತ್ತಾಪುಂಡು. ಅಲೆ ಒಂಜಿ ಮೇಯ್ಟು ಇಡೀ ರಾಮಾಯಣದ ಕಥೆನ ಮಾತ ಚಿತ್ರರೂಪುಡು ಬರೀತೇರು. ನನ್ನೊಂಜಿ ಮೇಯ್ಟು ಮಹಾಭಾರತದ ಕತೆ ಪ್ರತಿ ಒಂಜಿ ಘಟನೆಲ್ಲ ಚಿತ್ರರೂಪುಡು ತಿರಿಪಾದ ಕೊಡ್ತೇರು. ಈ ಮೇಯ್ಟು ತೂಂಡ ದೇವಿನ ಲೀಲೆಲು ಬೇತೆ ಬೇತೆ, ಹರಿವಂಶದ ಕೃಷ್ಣನ ಲೀಲೆಲು ಬೇತೆ ಬೇತೆ, ಒಂಜಿ ಕಡೆಟು ಬೇತೆ ಬೇತೆ ಮುರ್ಗ ಪಕ್ಕಿಲೆನ ಚಿತ್ರಳು. ಭಾರಿ ಸಂತೋಷ ಅಂಡು ಒಂಜಿ ರಸಿಕ ಪ್ರಜ್ಞೆ ಉಂಡು ನಂದಿ ಶೇಷಿನಡ ಪನಪನವು ಸತ್ಯ. ಆರೆಗೆ ಮಾತ್ರ ಅರ್ಥ ಅರ್ನ ಮಗಲೆಗಲ ಉಪ್ಪಿರ ಸಾಧ್ಯ ಉಂಡು. ನಿನ್ನ ಭಾರಿ ಒಂಜಿ ನಿರ್ಮಲವಾದ ದೀತೇರು. ಯಾನು ನಿದ್ರೆ ಮಲ್ಪಿರಗಬೋಡ ಅದು ಬತ್ತಿನಯೇ ಮುಲು ತೂನ ಕೊಂಚ ಮಲ್ಲ ಮಂಚ ಉಂಡು ಅರಮನೆಡು ಹಂಸತೂಲಿಕಾ ಸ್ವಲ್ಪ ಇಂಕ್ಲಗಿತ್ತುಂಡು ಐಕದಲ್ಲ ಕಮ್ಮಿ ಇದ್ದು. ಆತ ಮೆತ್ತೆನದ ಹಾಸಿಗೆ ಪಾಡ್ದೇರು, ಹಾಸಿಗೆ ಹೂವಣ್ಣದಾನೆ ಮಂಚ ಹೂವಣ್ಣದಾನೆ. ನಿದ್ರೆ ಬಂದಾಗ ಬಜ್ಜಿ ನೆಲಟ್ಲ ನಿದ್ರೆ ಬರ್ಕೊಂಡು ಯಾನು ಏತು ದಿನ ನಿದ್ರೆ ಇದ್ದಂದೆ ಆತನ ಬಂದ್ಬಿಡೋ ಎಂಕೆ ಲೆಕ್ಕ ಇದ್ದಿ ಅಂಚಿನ ಪರಿಸ್ಥಿತಿ ಊರ ಜೆತ್ತಿನ ಯಾವನು ಬಂದ್ಬಿಡ ಮನಸ್ಸು ಈ ಪೊರಲು ಪೊಲಿಗದ ಚಿತ್ರ ಒಂದು ಈ ಮಂಚ ಅವಡು ನಿದ್ರೆ ಮಲ್ಪ

0: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 5ನೇ ಕಂತು ಕೇಳಿದ್ದೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗು ರಂಗದ ಬದುಕು. ಬಿನ್ನೆರೆ ಪಾತ್ರಕಥೆ.

0: ಬೇತೆ ಬೇತೆ ರಂಗುಡು ಬೆನ್ಪಿನ ಜನಕ್ಲೆನ ಸಾಧನದ ಪಲಬು ಅಂಚನೆ ಬದುಕದ ದುನಿಪುನು ತೆರಿಪಾವನ ಕಾರ್ಯಕ್ರಮ
1: ನಿಖಿಲ್ಕೇನೊಂದುಲ್ಲರಿ ರೇಡಿಯೋ ಸಾರಂಗ 107.8 FM. ಇನಿತ ಭಿನ್ನರ ಪಾತ್ರ ಕತೆ ಕಾರ್ಯಕ್ರಮಗೂ ನಿಖಿಲೆಗೆ ಮಾತರೆಗ್ಲ ಮೋಕೆದಿಂದ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಭಿನ್ನರಾದ ಪಾಲ್ಪಡೆ ಪುನಾರ್ ಪೆದ್ಮೆದಿ ಸಾಂಕುನ ಅಂಚನೆ ಪೆದ್ಮೆದಿಗೆ ಮರ್ದ ತಯಾರಿ ಮಲ್ಪುನ ಮೋಹಿನಿ ಶಕ್ತಿನಗರ ಕಾರ್ಮಿಕ ಕಾಲೋನಿ.
2: ನಮಸ್ಕಾರ ಕೇಳಿದ್ರೆ ನಿಖಿಲ್ ಕೇಳುಂದುಲ್ಲರ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ ರಂಗದ ಬದುಕು. ಇನಿತ ಭಿನ್ನರೇ ಪಾತ್ರ ಕತೆ ಈ ಕಾರ್ಯಕ್ರಮಕ್ಕೂ ನಿಖಿಲ ಮಾತ್ರೆಗಳ ಮೋಕೆ ದಿಂಜಿ ಸೊಲ್ಮೆ. ಇನಿತ ಈ ಭಿನ್ನರೆ ಪಾತ್ರಕತೆ ಕಾರ್ಯಕ್ರಮಡು ನಂಗೆ ಭಿನ್ನರ ತಿಕ್ಕಿನಾರು ಮೋಹಿನಿ ನಾಯರ್ ಕಾರ್ಮಿಕ ಕಾಲೋನಿ ಶಕ್ತಿನಗರ. ಇವರು ಪೆದ್ಮೆದಿ ಮರ್ದ ಮಲ್ಪೇರು, ಅಂಚನೆ ಪೆದ್ಮೆದಿಗೆ ಮಸಾಜ್ ಮಾತ ಮಲ್ಪೇರು, ಅಂಚನೆ ಒಂಜಾತ್ ಪೆದ್ಮೆದಿನ ಆರೈಕೆ ಮಲ್ಪುನ ಕೆಲಸ ಮಲ್ತೊಂದೇರು. ಇವರಿಗೆ ಕೆಲವಾತು ಕೊಡಿದು ಬೇತೆ ಬೇತೆ ಪೆದ್ಮೆದಿನ ಆರೈಕೆ ಮಲ್ಪರೆ ಲೆಪ್ಪುಳ ಬರೋದುಂಡು. ಲೆಪ್ಪು ಅಂಚನೆ ಬೆಂಗಳೂರು ಆವಾಡ ಅತ್ತನ ಬೇತೆ ಬೇತೆ ಊರುಡ್ಲ ಅರೆಗೆ ಲೆಪ್ಪು ಬರೋದುಂಡು. ಆಂಡ ಅಣ್ಣ ಪ್ರಾಯಲ್ಲ ಒಂಚೂರು ಪ್ರಾಯದಂಗೊಂದು ಬರ್ಪಿನ ಪೊರ್ತುಲ ಅಂದು ಕೆಲವತ್ತು ಕೋಡಿಗೆ ಅರೆಗೆ ಪೋಯ ರಾಮಂದ ನೆಪ್ಪಿ ಬೇನೆ ಬೆಸರ್ಲ ಉಂಡು. ಅಂಚ ಇತ್ತೆ ಆರಾದೆ ಪೆದ್ಮೆದಿನ ಮರ್ದ ತಯಾರು ಮಾಡ್ಕೊಣ ಒಂಜಿ ವಿಶೇಷತೆ ಬೊಕ್ಕೊಂಜಿ ಇತ್ತೆ ಪುರ ರೆಡಿಮೇಡ್ ಮಾತ್ರ ತಿಕ್ಕುನ ಈ ಸಂದರ್ಭಡು. ಈ ಆರಾಧೆ ಮಲ್ಪುನ ಪೆದ್ಮೆದಿ ಮರ್ದದ ವಿಶೇಷತೆ ದಾದ ಎಂಚ ಪೆದ್ಮೆದಿಗೆ ಒಂದು ಪರಿಣಾಮ ಅರ್ನ ಆರೈಕೆಗೆ ಅರ್ನ ಆರೋಗ್ಯಗೆ ಆ ಪೆದ್ಮೆದಿನ ಆರೋಗ್ಯಗೆ ವಾರಿತಿಡ ಪರಿಣಾಮ ಕೊರ್ಪುಣ ಬಂಪಿನ ಒಂಜಾತ ವಿಷಯ ನಮ್ಮ ಪಾತ್ರದ ತೆರೆಯೋಣ. ಮೋಯಿನಕ್ಕ ಇನಿತ ಬಿನ್ನೇರ ಪಾತ್ರಕತೆ ಕಾರ್ಯಕ್ರಮ ಇರಿಗೆ ಮೋಕೆ ದಿಂಜಿ ಸೊಲ್ಮೆ. ಈ ಪೆದ್ಮೆದಿನ ಆರೈಕೆ ಮಲ್ಪುನ ಇರು ಈರಾದ ಸ್ವತಃ ಒಂಜಿ ಪೆದ್ಮೆದಿನ ಮರ್ದ ಮಲ್ಪ. ಈ ಪೆದ್ಮೆದಿನ ಮರ್ದ ಮಲ್ಪುನ ಬಕ ಪೆದ್ಮೆದಿನ ಒಂದು ಆರೈಕೆ ಮಲ್ಪುನ ಏಪ ಸುರು ಮಾಡ್ತಾರೆ ಏರು ಇದಕ್ಕೆ ಮತ್ತೊಂದು ಕಲ್ಪ ಎಂಚ ಬತ್ತು ನೀರಿಗೆ ಈ ಮರ್ದ ಮಲ್ಪುನ ಅದು ಪೊಡು ಹತ್ತು ನಾನ ಬಾಲಿನ ನೀ ಪವನ ಈ ಒಂಜಾತ ಕ್ರಮಗಳ ನೀರು ಮಲ್ತಾರೆ ಎಂಚ ಕಲ್ತಾರೆ ಬಕ ಐವತ್ತು ವರ್ಷ ಎಂಚ ಮಲ್ತಾರೆ
3: ಯಾನ್ ಮಲ್ಪದ ಗುರು ಅದು ಸಾಧಾರಣ ಅಂಜಿ ಪತ್ತೆ ಇರುವ ವರ್ಷ ಮುಟ್ಟ ಕರಿ ಮಂತೊಂದುಲ್ಲೇ ಅನ್ನ ಏನ ಮೂಲ ಆಸ್ಪತ್ರೆ ಇಡಿತೆ ರಮಶಕ್ತಿ ಆಸ್ಪತ್ರೆ ಅಪ್ಪ ಮೂಲ ಆಸ್ಪತ್ರೆ ಇತ್ತು ನಿಮ್ಗೆ ಮುಳುಕ್ನಾಗ ಅವ್ಳು ಇತ್ತೇನು ಅಲ್ಪ ಏನು ಓಟಿ ಇಡಿತೆ ಪೆದ್ ಪವನ ಪೆದ್ ಪವನ ಇಟ್ಟಿತ್ತೆ ಅಪ್ಪ ಅಕ್ಲೊಟ್ಟಿಗೆ ಸಿಸ್ಟರ್ ನಗ್ಲೊಟ್ಟಿಗೆ ಪೆದ್ ಪವನ ಇಟ್ಟೈತೆ ಅನ್ನ ಅಂತ ಬಾಲ್ಯನ್ ಮೀ ಪವನ ಪತ್ತುನ ಮತ ಕಲ್ತೀನಿ ಅನ್ನ ಯಾನದು ಪೋಪುಜಿ ಸಿಸ್ಟರ್ ನಗ್ಲ ಒಟ್ಟಿಗೆ ಆಗ್ಲೇನ ಆಯ್ತು ಕೈಗೆ ಬೋಡ್ತೀನಿ ಪ್ರದೇತ ಕೊರ್ಪುನ ಪತ್ತುನ ಮೂಲ ಆಸ್ಪತ್ರೆ ಇದ್ದೆ ರಮಶಕ್ತಿ ಇದ್ದಿ ಅವು ಪೋತುಂಡು ಆಯುರ್ವಾಕ ನೆಕ್ ಸೇರಿ ವಾಯಲ್ ಮಸಾಜ್ ಅವ್ರು ಖಾಲಿ ವಾಯಲ್ ಮಸಾಜ್ ಮಾತ್ರ ಪನ್ನ ಪೇರ್ಲೆಸ್ ತಗ್ಲೇಗ ಆಯ್ತು ವಾಯಲ್ ಮಸಾಜಿಗೆ ಅವು ಎಣ್ಣೆ ಉಂಡು ಆ ಎಣ್ಣೆ ತಿಕ್ಕುಂಡು ಡಾಕ್ಟರ್ ಮೀರಾ ಭಟ್ ಅರ್ನಗೈ ತಲ್ತೀನಿ ಅನ್ನ ಅಂಚ ಬಕ್ಕ ಅಲ್ಪ ಹಿಂಗೆ ಅಂತಂದಾಂಡ್ ಎಂಜಿನ ಅವತ್ತಂದೆ ಅಜ್ಪ ವರ್ಷ ಹೊಡೆದು ಬಕ್ಕ ದಿಯರ ಬಲ್ಲಿ ಬಂದಾಂಡ್ ಹಾ ಬಕ್ಕ ಆಗಿ ಅಲ್ಪ ಜನ ಮತ ಬರ್ತೇರತ್ತೆ ತನಿಖೆಗೆ ಬರ್ತೇರತ್ತೆ ಚಕ್ಕಿಂಗ್ ಆಕಳು ಬಂದಾಗ ಎಂಬಲು ತೆಂಗದ್ಲೋಡು ಅವು ಹಿಂಗೆ ಎದ್ದೆ ಐತಿ ಬಕ್ಕ ಯಾನೆ ಮೇಡಮ್ ದಪಂಡ ಮೇಡಮ್ ಯಾಮ್ ಬುಡುಪೆ ಮೇಡಮ್ ಏ ಅಪ್ಪಲ ಅಕ್ಳು ಬಂದಾಗ ನಮ್ಮ ಹೆಂಚಿನ ತೆಗೆದು ಕುಲ್ಲು ಯಾನದೇ ಪಂಡದ ಗುಡಿಯೇ ಸುಮಾರು ವರ್ಷ ಮಲ್ತೆ ಮಲ್ಪು ಗುಡಿಯ ಅಂತ ಐತೆ ಹಿಂದೆ ಪೆದ್ಮೆ ಸಂಖ್ಯೆ ಮತ್ತೆ ಪೋಪೆ ಇತ್ತಲ್ಲ ಹಾಂ ಲಿತ್ತಿನ ಅಡಿಗೆ ಎರಡ ಪೋಪ್ಯಾನು ಮತ್ತೆ ಇತ್ತಂತೆ ಮಗೆ ಗೊಡ್ಚಿಂದು ಬನ್ನೊಂದು ಇಲ್ಲೆ ಪೋಚಿ ಬನ್ನೊಂದು ಇಲ್ಲೆ
2: ಐತೆ ವರ್ಷ ಪ್ರಯಾಣ
3: ಎಪ್ಪತ್ತೇಳು
2: ಎಪ್ಪತ್ತೇಳು ಅಂಚಾದೀರ್ನ ಮಗೆ ಬನ್ನೊಂದು
3: ಮಗೆ ಬನ್ನೊಂದು
2: ಪ್ರಯಾಣ ಅಂತ ಇರೇನು ಅಂಚೆ ದೂರ ದೂರ ಪೋಯಾಡ ಇರೇನು ಏರು
3: ಅಂದವು ಜೊತೆ ಮರ್ದು ಮಲ್ಪರೆ ಮತ ಪೂಜಿತ್ತೆ ಬಂದಾಗ ಅವ್ರು ರಾತ್ರಿ ಎರಡು ಮಲ್ಪೊಡತ್ತಿ ನಡೀರಿಗೆ ಮಲ್ಪೊಡು ಮರ್ದು ಈ ಪೆದ್ಮೇದಿ ಮದ್ದುಂಡತೆ ಪಗೆಲ್ಲು ಮಲ್ಪರೆ ಬಲ್ಲಿ ಅವು ರಾತ್ರಿ ಮಲ್ಪೋಡು ಈ ಲೇಹ ಪೊಡಿ ಉಂಡೆ ನಮ್ಮ ಮದ್ದು ಮಾತ ಉಂಡತೆ ಪಜ್ಜಿ ಮದ್ದು ಮಾತ ಪೊತ್ತು ಮಲ್ಪನ ಉಂಡು ಅವು ಪಗೆಲ್ಲು ಮಲ್ಪರೆ ಬಲ್ಲಿ ಅವು ರದ್ದು ರಡ್ಡು ಗಂಟೆ ಬೊಕ್ಕನೆ ಇಟ್ಲು ಮಲ್ಪೋಡು ಮಾತೆಲ್ಲ ಜೆತ್ತಿ ಬೊಕ್ಕ ಏರ್ಲ ತೂಯರ ಬಲ್ಲಿ
2: ಅಂತ ಐಕೀರ್ ಗಳಸುನ ಒಂದು ಹೆಂಚಿನ ಮಾತ ಮರ್ದು ಮರ್ದಿನ ಮಾತ ಕನಪರ ಬೊಕ್ಕ ಈ ಆಯುರ್ವೇದದ ಕೆಲವತ್ತ ತಪ್ಪುವ ಹೆಂಚಿನ ಮತ
3: ಆಯುರ್ವೇದಿಕದ ಪಂಡ ಒಂದು ನಮ್ಮ ಪೇರ್ಲ ಒಂದು ಸೈಡ್ ಇದ್ದ ಅಕ್ಳು ಬರ್ತೇರು ಆ ಸೈಡ್ ಜನರು ಬತ್ತೇಡಾಗ್ಲಿ ನಾನು ಸತ್ತ ಮಲ್ಪಡತ್ತೆ ಆಯ್ಕೆ ಒಂದು ಕಿನ್ನೆಂಬೂರ್ದ ತಪ್ಪು ನೆಕ್ಕಿದ ಕೊಡಿ ಕಿನ್ನೆಂಬೂರ್ದ ಕೊಡಿ ಬೊಕ್ಕ ನೆತ್ತ ನುರ್ಗೆದ ನುರ್ಗೆದ ಕೊಡಿ ಮದ್ದು ಅವು ತಪ್ಪು ಮಾತ ಬೋಡು ಅವು ತಪ್ಪು ಮಾತ ಪಾಡ್ದು ನಮ್ಮ ಮಲ್ಪೋಡು ಕಿಡಿ ಮಸಾಜಿ ಮಲ್ಪನು ಕಿಡಿ ಮಸಾಜಿ ಮಲ್ತದೆ ಬನಾಲೆ ಒಂದು ಕರ್ಬದ ಬನಾಲೆನು ಈ ನೆಟ್ಟ ದೀಳು ಗ್ಯಾಸ್ ಇಡು ಗ್ಯಾಸ್ ಇಡು ದೀದು ಅವೇನು ಬೆಚ್ಚ ಮಲ್ತು ಮಲ್ತು ಮಲ್ತು ಮಲ್ತು ಆಕ್ಲೆ ಮಸಾಜಿ ಕೊರಡು ಅಪ್ಪ ಸರಿ ಅಪ್ಪ ಒಂದು ವಾರ ಹೊಡಾಕ್ಲು ಅಂತ ಸತ್ತಾಪೇರು ಮೂಲ ಸುಮಾರು ದಿನ ಆಗ್ತೇರು ಏನು ಕೊರೊಂದುಲ್ಲೆ ಏತೋ ಲಕ್ಕರೆ ತೀರಂದಿನಾಕ್ಲು ಹದಿನೆಂಟು ವರ್ಷದ್ದು ಕೈಕಾರ ಕುಂಬಾರನಾಕ್ಲು ಸತ್ತಾರ್ತೇರು ಉಲ್ಲೇರು ಇತ್ತಲ್ಲ ನಂತು ಒಂದು ಮತ್ತೊಂದು ಉಲ್ಲೇರು ಅಂತ ಮಲ್ಪುವ
2: ಸೈಡ್
3: ಸೈಡ್ ಎಫೆಕ್ಟ್ ಐಕ್ ಮಾತ
2: ಗಂಟು ಬೇನೆ
3: ಗಂಟು ಬೇನೆ ಅವೇ ಮಸಾಜ್ ಇಡೆ ಮಸಾಜ್ ಇಡೇ ಕುಣಾದಿ ನಾವು ಆಯ್ಕೆ ಮರ್ದು ಬಂದಿದ್ವಿ ಮಸಾಜೇ ಕೊರಡು ಆಯಿಲ್ ಮಸಾಜೇ ಕೊರಡು ಎಣ್ಣೆ ಆಯ್ತು ಆಯ್ತು ಬೇನೆದ ಎಣ್ಣೆ ಉಂಡು ಆ ಎಣ್ಣೆ ಕೊಟೆ ಕಲ್ಲದು ಕನವುಡು ಕಂತು ನಮ್ಮ ಕೊರಡು
2: ಬೇತೆ ಊರಿಗೆ ಬೇತೆ ಕೊಡಿಗೆ ಮಾತ್ರ ಪೋಪಾರ ಮಸಾಜ್
3: ಏನು ಪೋಪೆ ಮುಲ್ಲ ಮಸ್ತ್ ಜಾಗೆ ಪೋಪೆ ಲೆಪ್ಪಿರ ನಾನು ಮಸಾಜಿ ಮಾತ್ರ ಇತ್ತೆಲ್ಲ ಪೋಂದುಲ್ಲೆ ಆಯ್ಕೆ ಪೋಪ್ನ ಇದ್ದಾಲೆ ಜೊಂಜಿ ಗಂಟೆ ಪೋತಾರ್ತೆ ಓದು ಬರೋದು ಅವು ಪೋಪೆ ಬಾಕೈತ ಪೆದ್ಮೇದಿದ ಅಂತ ಕಷ್ಟ ಹಿಂಗೆ ಸಡನ್ ಬಾಲೇನ್ ಬರ್ತದ ಲಕ್ಕರೆ ಹಾಕುಜಿ ಪ್ರಾಯ ಅಂಡತೆ ಲಕ್ಕರೆ ಹಾಕುಜಿ ಬಕ್ಕ ಕೆಲವು ಜೋಕ್ಲು ಸಪೂರ್ ಹೋಗ್ತೇರು ಕೆಲವು ಜೋಕ್ಲು ತೋರ ಹೋಗ್ಬೇರು ಕೆಲವು ಜೋಕ್ಲು ಜಪ್ಪುವೇರು ಕೆಲವು ಜೋಕ್ಲು ಬುತ್ತೊಂದಪ್ಪುವೇರು ಅವು ಮಾತಲ್ಲಿ ನಂಗೆ ನಿದ್ರೆ ಒಂಚೂರು ಹೆಚ್ಚು ಕಡಿಮೆ ಅನ್ನಕ ಮಿಸ್ಟೇಕ್ ಬರ್ತದೆ ಟೈಪ್ ಬಿಡ್ಸಿ ಬಂತು ಮಜ್ಜಿ
2: ಪೆದ್ಮೆ ದಿನ ಒಂಜಾತು ಮರ್ದು ಮಲ್ಪುನ ಕ್ರಮ ಕ್ರಮ ಪಂಡರು ಓ ವಸ್ತು ಪಾಡು ನೀ ಮಾತ
3: ಪೆತ್ತಿನ ಆಸ್ಪತ್ರೆ ಬರ್ತೇರಾಗ್ಲು ಒಂದು ಬತ್ತಿ ಬಕ್ಕಾಗ್ಲೇಗ ಬತ್ತಿನ ಸುರುಟ್ ಮೂಜಿ ದಿನ ನಮ್ಮ ಕಾಲು ಜೀರಿಗೆ ಕೊರ್ಪ ಕಡೆಯದು ಐದು ಬೊಕ್ಕ ಒಂದು ತೇವು ತೇವು ಕರಿತೇವು ಉಂಡತೆ ಕರಿತೇವುದ ಒಂದು ಕೊರ್ಪ ಒಂದು ಮೂಜಿ ದಿನ ಮೂಜಿ ದಿನ ಕರಿತೇವು ಕೊರೋಡು ಆ ಕರಿತೇವು ಕೊರಿ ಬಕ್ಕಂಡತೆ ಪಜ್ಜಿ ಕೊರೋಡು ಮೂಜಿ ದಿನ ಪೂರ ಲಕ್ಕ ಮೂಜಿ ದಿಂತ ಮೂಜಿ ದಿನ ಪಜ್ಜಿ ಕಡೆಯದು ಕೊರೋಡು ಪೆಜ್ಮೇಲಿ ಅವು ಮೀದು ಬಣ್ಣಗನೆ ಕೊರೋಡು ಕಡೆಯದು ಪೂರ ಸಾಮಾನು ಪಾಡೋಡು ಪೂರ ಸಾಮಾನು ಪಾಡ್ದು ಓಲ ಬುಡಿಯರೈತಿ ಪೂರ ಸಾಮಾನು ಪಾಡ್ದು ಕಡೆದು ಅಲೆಗೆ ಪರಿಹಾರ ಕೊರೋಡು ಪಜ್ಜಿ ಮೂಜಿ ದಿನ ಐದು ಬೊಕ್ಕ ಒಂದು ಸುರು ಮಾಡ್ಕೊಡು ಬುಲ್ಲುಳ್ಳಿ ಬುಲ್ಲುಳ್ಳಿ ಕೊರೋಡು ಒಕ್ಕ ದಿನಾಲ ಉಂಡತೆ ಅಲೆಗೆ ಓಮದ ಫಲದಿಡು ಒಣಸ್ಕುರು ಓಮದ ಫಲದ ಮಲ್ಪುಡು ಅಪ್ಪಂಡ ಪೊಣ್ಣು ಪೆಜ್ಮೇದಿಗ್ಲ ಬಾಲೆಗ್ಲ ಸೀತಾ ಪೂಜಿ ಅಕ್ಳು ಪರಿಹಾರದಲ್ಲ ಅವು ಎಡ್ಡೇನೆ ಅಕ್ಲೆಜ್ಜಿ ಹೋಗು ಪೆಜ್ಮೇದಿನ ಮದ್ದುಂಡತೆ ಈ ಓಮದ ಫಲದೆ ಕಡೆದಾಕ್ಲೆ ಪರಿಹಾರ ಕೊರ್ನಲ್ಲ ಅಕ್ಲೆಜ್ಜಿ ಹೋಗಿ ಎಡ್ಡೆ ಸೀತ ಹೋಗಿ ಪೂಜಿ ವಾ ಸೀಕ್ಲ ಬರ್ ಪೂಜೆ ಅಕ್ಲೇಗ ಇದೆ ಎಂಟ್ಲು ಪೂರ ತುಲೆ ಅಂತ ಮತ್ತೆ ಪರ್ನೆಟ್ಟಿಂದ ಏನಿ ಈತ್ ವರ್ಷ ಅಂಡ ಎಲ್ಪತ್ತೇಳು ವರ್ಷ ಅಂಡಲ್ಲ ಎನ್ನ ಬಂದಿದ ಬಡಿ ಮಲ್ತೊಂದೇ ಇಲ್ಲ ಇತ್ತದಾಕ್ಲ ಮತ್ತೆ ದೇತೋನು ಜೇರು ಅವು ದೇತೋ ನೋಡು ಇತ್ತದಾಕ್ಲು ಅವು ಬರ್ತಿ ಒಂದು ಬರ್ತಿ ಒಂದು ಇಲ್ಲದಾಕ್ಲು ಪಣ್ಣಕ್ಕೆ ಏನು ಜೇರು ಎಂಗ್ಲೇ ಮತ ತುಂಬ ಮರ್ದಲ್ಲ ಇದ್ದಿ ಖಾಲಿ ಓಮದ ಫಲದ್ದೆಲ್ಲ ಉಪ್ಪು ಅಡ್ಡು ಉಪ್ಪುಲ ಮೀದು ಮೂಜಿ ಬರ್ತು ಒಣಸ್ ಕೊರಂತೇರಿ ಇತ್ತದಾಕ್ಲು ಒಂಜಿ ಬರ್ತು ಒಣಸ್ ಒಂದು ಪೂಜೆ ಆಗ್ಲೇ ಪಿದಾ ಇದ್ದಾನೆ ಅವಳು ಅಂತಾರ್ತಾನಿತ್ತ ಪರಿಸ್ಥಿತಿ
2: ಇದೆ ಇದು ಇನ್ನು ಮಾತು ವಸ್ತುಲೇನು ಮಲ್ಪರು ರಾತ್ರಿ ಪೊರ್ತು ಪಂಡರ್ ಇತ್ತೆ ಮಲ್ಪನ ಬಿಡ್ತಾರ ಇಂಚ
3: ಬುತ್ತಿ ಮದ್ದು ಗೊತ್ತುಂಡು ಆ ಪಂಡ್ಲೆ ಕೊಡ್ತಿ ಮಲ್ಪೇರ ಹಾಕು
2: ಎರಡ ಸಹಾಯ ಮಲ್ತನ ಮಲ್ಪೇರ ಹಾಕು
3: ಎಲ್ಪ ಅಂಡ ಮಲ್ಪ ಪಂಡ್ ಕೊರ್ಪೆ ಪನ್ನಗ ಪನ್ನ ತಿರುಗ ಉಡತಿ ಅವು ಬಲ ಯಾವು ಅವು ಮಸ್ತು ಪೊರ್ತು ಲೇಹ ತಿರುಗ ಉಡು ನೀಟೇ ಆಡು ಅವು ನೀರು ಮಾತ ಪಾಟ್ರಿದ್ದಿ ಮದ್ದು ಮಾತ ಕಂತದ ತೆಕ್ಕದು ನುಂಗದು ಪುಡಿ ಮಲ್ತದು ಲೇ ಬರೇ ಬೆರೆ ಉಡು ನೀರು ಓಲೆ ಬೆಲ್ಲಲ್ಲ ನೀಲ ಐಟು ಬೆರೆ ಉಡು ನಮ್ಮ ಅವು ಬೇರೆ ಬಲ ಯಾವ ಐಕೋಸ್ಕರ ಬಿಡ್ತೀನಿ ಅವು ಒಂದು ಮದ್ದು ಮಲ್ಪು ನೋಡ ಉಂಡತ್ತೆ ಸಾಧಾರಣ ಪತ್ತು ಸಾರ ಮತ ಹಾಕೊಂಡು ಪತ್ತು ಸಾರ ಎಣ್ಣ ಸಾರ ಮತ ಹಾಕೊಂಡು ಅವು ನೀಟ್ ಯಾವಡತ್ತೆ ಇತ್ತದ ಪರಿಸ್ಥಿತಿ ಪತ್ತು ಹಾಕೊಂಡು ಅಂತ ಏನೈತೆ ಏರ್ಲ ಇತ್ತೆ ಮಲ್ಪು ಜರಿತೆ ರೆಡಿಮೇಡೇ ಕನಪು
2: ಅಂಡ ರೆಡಿಮೇಡ್ ಐತೆ ಮಲ್ಪನ ಮರ್ದಗ ಎಂಚ ಫಲ ಎಂಚ ಉಂಡೈತು
3: ಐಟು ಇಲ್ಲಡ ನಮ್ಮ ಮಲ್ಪುವತ್ತೆ ಐಟು ಹಾಕ್ಲೆ ಆರೋಗ್ಯ ಉಂಡು ಉಂದಿತ್ತೈತೆ ಅಕ್ಳು ಕಂತು ದೀಪೇರು ಏಪನ ಮಲ್ತಿನ ಮಾತ ಉಪ್ಪುಂಡು ನಾವು ಅಕ್ಳು ಜೋಪನ ಮಲ್ತು ದೀನಿಟ್ಟು ಅವೇನು ಕೊರ್ತೇರು ಅವೇನು ಕಂತ ಈತಿತ್ತೆಲ್ಲೇ ಬಾಟ್ಲಿ ಇಡು ಒಂಜೊಂಜು ಬಾಟ್ಲಿ ತಿಕ್ಕುಂಡವು ಐಕೊಂಜು ಆತ ಆತ ಕಾಸು ಬಂತೇರು ಈತೆಲ್ಲೇ ಬಾಟ್ಲಿ ಉಪ್ಪುಂಡವು ಅವು ಒಂಜು ಬಾಟ್ಲಿ ಕಂತ ಒಡೆಗ್ಲ ಯಾವುದು ನಮ್ಮ ಇಲ್ಲದ ಮಲ್ತು ನಾ ಬಿ ಅಂಬ್ರು ಜಿಂಜರ್ ದೀಪನತ್ತೆ మళ్ళీ బియ్యముడు మళ్ళీ తింది అది తీపును ఐదు ఆల్ మీద పట్టినా రెండు పొత్తు అవేనే కొరుకును కాండేల బయ్యాల కాంటే మీద బతినే కొరడు బయ్యాక కైకార దగ్గర బతి గుడ్లు కొరడు
2: అయితే ఇచ్చిన మరిది అయితే మలుపున క్రమాలు అయితే కెలవరికి గుర్తు
3: అయితే
2: పిదైదు ఊరుకు పద్దెనిమిది సాంకున పేరు ఇతే పద్దెనిమిది సాంకునకులకి మాత ఇతే దుమ్ము కమ్మి ఇచ్చింది కాసు ఇతే
3: ఊరు మాత పండుగ లక్ష మాత ఉండు ఒక ఇంత బెంగళూరు మాత పోతే అజిపసారా ఐవసారా మాత
2: ఉండు తింగళ్ళు
3: నల్పదిన ఒక ఆత ఉండు ఉంజి తింగోళ్ళు
2: ఒక ఖర్చు మాత తోడు ఖర్చు తోదు
3: ఎంగ్లైనా ఖర్చు తోడు ఉన్నా మాత మాత కెలవేరే పొడిచి అన్నప్పుడు కెలవేరే దాల పొడిచి ఎంగ్లు మాత దాల ఇది ఎంగ్లో ఉన్నా తిండి అవి ఆతే కెలవేరే మాత మాత పొడాపుడు కెలవేరే తింపుడు అప్పక మాత కొరడు ముందుగా పొడి తింటే కొరడు ఊర నమ్మ పొరుగు ఖర్చు కొడుతూ అట్లే కొరడు
2: మీరు వా ఊరుకు మాత పోతారు
3: యా బెంగళూరు మూడు సరిపోతే ఒక మూడు నమ్మ ఊరుడే పాక జాగిపోయావు మా తిన్నే కేరళ పోపు జన అసే కోళి ఒక కిన్ని కోళి అంచి మత పోతే ఒక మూలే మస్తు జాగిపోతే శక్తి నగర ఒక ఇద్దరు ముదాని పట్టారు ఒక గడబుడి అడిగిపోయారు
2: ఇల్లాడి పత్తు జన భక్తులే తొంగను
3: పేరు ఎవరి పేరు ఏం ఫోన్ మనకు పేరు ఇంకా ఉండు బర్పారా అంది మూలే ఇంక దిన కడపడు పేరు
2: అంతే దాని పిదే దుబాయి అక్కడ పెట్టే ఊరు
3: జమత గొప్ప జా
2: దుమ్ము దాని పోతారా పోయారా లేదు
3: లేదండి ఏం పోతుంది మంచి మత పోతుంది
2: అయితే బాల్యం నీపం క్రమం
3: అంది
2: వారి కష్టద పండుగ ఎల్లి ఎప్పుడు బాగుతుంది ఎంచింది మాత మాకు క్రమ
3: పండగ అయితే క్రమ దాన్ని పన్న అయితే ఎల్లే బాలే ఆ బాలే మీ పేరు కొనగ బాలేని ఆపేడ మీరే కొరిపోను ఇది ఇట్లా ఉండిపోతే అది మీ పవను ఆ పక్క అంటుంది కాదు అది మసాజ్ కొరుకును సరి మసాజ్ అట్లే అంగవికల అంగవి పూర సరి పరవడం
2: అవి
3: పెద్దగా నమ్మ నేలకు పూజతే అవి సరి కనబడతే అంటే సరి మలుపుడు సరి మలుతుదాతే అట్లనే కంకణ పడడు కంకణ పడితే ఇది అట్లనా సరేతు పడుతుంది ఉండతే కారు తడి ముట్టల కరెక్ట్ నమ్మ మసాజ్ కొరుడు తప్పెర పడి నేలతో కొరుడు ఒక మీ పనగల అంతేనే బాలేన కారు చెప్పడాదు తరే నుంచి పత్తోడు కైట్ ఇంకా పిలవడు తర గట్టి పత్తోడు ఇక్కడ మూకు నీరు పోకుండు బాలేన మూకు నీరు పోండ బాలే గాలెత్తి కడమేవు అయికోసర కారుడు చెప్పుడు అని వెళ్ళి పడుతు నమ్మ ఇంకా ఒత్తు పడుతుంది నమ్మ నీరు పాడు తరే ఒకటారు మీ పేరే మళ్ళీ
2: ఇతే బాలేను మీ పౌన క్రమాల ఇచ్చి దేపండ కెలవు ఆసుపత్రుడే కన్నడ వీళ్ళడే ఒక బాలే నడపన నడకి ఆవిడ ఒక రూపడు మాత వ్యత్యాసం
3: ఏదో వ్యత్యాసం వరకు ఏదో ఇది అయితే జోకులేదు నడపన తర్వాత పండ పంపే అప్పుడు ఇది చెప్పావు సరే అప్పుడు పంపే ఇతే ఆసుపత్రి సరే మన పెరిగితే పంపేరు అప్పుడు పెంచిన ఇచ్చిన ఆసుపత్రి సరే మన పేరు
2: పద్దెనిమిది ఎందు బాలేమి పవనపుర అయితే అగత్య ఇచ్చింది
3: పంపేది అగత్య ఇచ్చిందే పంపేది నాలుగు దిన మీ పవేరు నాలుగు దిన మీ పదకలేదు మలిపేరు ఎంచినే ఆ డబ్బు ఇచ్చే డబ్బు కంతా ఐటు కుళ్ళదు మీ పవేరు ఇట్లా కొన్ని దూరం వస్తుంది
2: డబ్బు
3: డబ్బు కొన్ని డబ్బు తిక్కుండు అవి కంత తీపేరు కొన్ని రెండు వర మీ పవుంది ఇల్లాడు ఆతే అవి అక్కడే కృషి పత్తిలాగ మీ పవేరు ఐదు పోకుండా ఆ డబ్బులు కుళ్ళదు మీ పవరు జోకులేదు ఇట్లా మస్తు జాకెట్ అవి కొన్ని దూరం వస్తుంది అవునమ్మ ఇది దుమ్ము దాకులు మాత్రం పెద్ద సాంకేతిక జనాలు ఎప్పుడు ఇట్లా ఆకులు ఆకులే మళ్ళీ తొందరు ఒక ఆసుపత్రి పంపేరు అయితే పెద్ద మీద తోడు పంది ఇచ్చింది ఆకులే పెద్ద ఆకులే లక్కదు పూర మళ్ళీ తొందరు మస్తు జాకెట్ తుయ్యాను ముళ్ళు కర్రి కంబలదో పెద్ద మీద పోతాను డాక్టర్ గారు ముళ్ళతనే డాక్టర్ గారు అరే నా ఇల్లు అట్లంటే ఆరు కొన్ని తినే నన్ను మీ పైర గుర్తించారు బాలేని మాత్రం తువనారే అప్పే నిర్ణయాలను తీసారు నడుతుంది అయితే ఆరు నా బెల్లె ఆరే మలుపును ఆరే నడపును డాక్టర్ గారు మెల్ల డాక్టర్ గారు
2: ಈರ್ ಪನ್ಪಿಲ ಕೊಡೋ ಪೆದ್ದ ದೈವಕ್ಕೆ ಪೆದ್ದ ಮೀದಿ ಒಂಚೂರು ರೆಸ್ಟ್ ಇದೆ ತೊಳೆದು ಪನ್ಪರ
3: ಅಗತ್ಯ ಉಂಡೆ ರೆಸ್ಟ್ ಬಿಡು ಅವ್ರು ರೆಸ್ಟ್ ಇದ್ದೀರ ದಾದಾಪು ಗೊತ್ತಂದೆ ಕೆಲವೇ ನಾವು ಫುಡ್ ಸಮಿತ್ ಅದು ಗೊಪ್ಪ ಅವ್ರ ಅದು ಗೊಬ್ಬಳು ಕಾಸು ಉಪ್ಪುಡು ನಮ್ಮಡ ನಮ್ಮ ಪ್ರಾಯ ಪೋನ ನಂಗೆ ತಾಲ ಅಂಡ ನಮ್ಮ ಕಾಸು ಗೊದ್ದು ಜನ ದೀದು ನಮ್ಮ ಮಲ್ಪುವ ಕೆಲವೇ ಪಾಪದಾಗಲು ಕಾಸು ಇದ್ದಿ ಅಪ್ಪ ನಮ್ಮ ಈ ಮದ್ದು ಮತ್ತು ನಮ್ಮ ಬೆತ್ತೋ ನಂದು ಇತ್ತುಂಡ ಸರಿ ಕ್ರಮ ಪ್ರಕಾರ ಮದ್ದು ಬೆತ್ತೊಂದಿರ ಎಲ್ಲ ಸೀಕ್ರೆ ಬುಡ್ನ ಏರುಲ್ಲ ನಂಗೆ ತಾಕತ್ತೊಂಡೆ ಜನ ದೀದು ಮಲ್ಪರೆ ಅಂಚ ಐಕ ಅವತ್ತೆತ್ತೋ ನೋಡೆ ಬಾಲೆ ನಿಂಚ ಮೀ ಪಾವುಡು ಅಂಚ ಮಲ್ಪ ಅಕ್ಲೇ ಕಲ್ಪದು ಗೊತ್ತ
2: ಅಕ್ಲೇ
3: ಮಲ್ತೊಂದ್ವಿ ನಲ್ಪ ದಿನ ಅವು ಬೋಡೆ ವಾ ಪಾಪದ ಬೊಣ್ಣಲ್ಲ ನಲ್ಪ ದಿನ ಬೋಡು ಆತಿ ಜನ ಪೆದ್ಮೇಲೆ
2: ಇತ್ತೆ ರೆಸ್ಟ್ ಮಲ್ಪು ಜೇರು
3: ಇತ್ತೆ ಓಲ್ ಏರು ರೆಸ್ಟ್ ಮಲ್ಪೇರು ಮಲ್ಪುನೇ ಇದ್ದೇರು ಗೆಳೆಯರಿಗೆ ತಾಕತ್ತಿದ್ದಿ ತಾಕತ್ತಿತ್ತಿನ ಅಕ್ಲೆ ರೆಸ್ಟ್ ಎಂಜಿನ ತಗೇರು ಅಕ್ಲೆ ಇದೆ ನೋಡು ಮಲ ಮಲ ಕೆಲಸ ಹೊಡಿತೀನ ಅಕ್ಲತ್ತೆ ಹಾ ಅಕ್ಲೆ ರೆಸ್ಟ್ ಬೋಡು ಅಂದಿದ್ದಿ ಪಾಪದಕ್ಲೆ ರೆಸ್ಟ್ ಕೊಡು ತಾಕತ್ತಿ
2: ಇರಗಣ ಕಲ್ಪಾದಾರ ಇರ
3: ಬಾಲೆಣಿ ನಾವು ಪೂರ ಕಲ್ಪಾದೆ ಪೂರ ಜಾಗಿ ಮುಕ್ಕಳು ಮೇರು ಮೂರಾಗಿ ಕಡ ಕೊಡ್ತು ಅಲ್ಪಲ ಅನ್ ಕಲ್ಪಾದೆ ಅಂದ್ರೆ ತೂಲೆ ಬಾಲೆ ನಿಂಚ ಮೀಪಾಲೆ ಇಂಚ ಎಣ್ಣೆ ಪೂಜಿಲೆ ಇಂಚ ಪತ್ತಲೆ ಬಾಲೆ ನೇಲ ನಗ ಇಂಚ ನೇಲಲ್ಲ ಪೂರ ಕಂಡು ಕೊಡ್ತಾರೆ
2: ಇರ್ನ ಕೈಚಲ ಕಲ್ತಿನ ಇಂಚನೆ ಇರ ಇರ್ಲೆಕ್ಕನೆ ಪೆದ್ಮೇದಿ ಸಾಂಕುನ ಬೇಲೆ ಮಲ್ಪೇರ
3: ಉಲ್ಲೇರು ಎತ್ತೋ ಜನ ಉಲ್ಲೇರು ಬೇಲೆ ಮಲ್ಪ ಇತ್ತೆ ಪೂರ ಸಿಕ್ಕು ಇರತ್ತೆ ಜನ ಬಾರಿ ಇತ್ತೆ ಕಮ್ಮಿ ಆತು ಮಾತ್ರ ಈ ಸೀಟ್ ಬರ್ತದೆ ಇತ್ತೆ ಬಂದ ಈ ಶುಗರ್ ಬಿ ಪಿ ಮಾತ್ರ ಉಂಡತ್ತೆ ಜನಕ್ಕೆ ಅಂಜೆ ಇತ್ತೆ ಜನ ಸಿಕ್ಕುದಿಯರು ಬೇರೆ ಪೆದ್ಮೇದಿ ಸಾಂಕಿರ ಜನ ಸಿಕ್ಕುದಿಯರು ಎಂಕ್ಲೆ ಮಾತ್ರ ಪ್ರಾಯ ಅಂಡ್ ಜವನೇರಿ ತಿನ್ನಕ್ಲೆ ಬಿ ಪಿ ಶುಗರ್ ಅಂಡ್ ಹೋಯ್ ನಾವು ಸರಿ ತಿನ್ನ ತಿಕ್ಕುಂಡತ್ತೆ ತಿನ್ಪೇರ ಬಿ ಪಿ ಶುಗರ್ ಅಂತ ಪ್ರಶ್ನೆ ಇತ್ತೆ ಎಂಚಿನ ಅಂಡಲ್ಲ ಪೆದ್ಮೇದಿ ಸಾಂಕುನ ಪ್ರಶ್ನೆ ಬರ್ಪೂಜಿ ಪ್ರಶ್ನೆ ಬರ್ತೀನಿ ಅಕ್ಲೇನೆ ನಿದ್ರೆ ಕಜ್ಜೆ ಹೊರಡುತ್ತ ಇತ್ತದ ಜೋಗುಲು ಪೂಜೆ ಇರತ್ತ ಅಂದ್ರು
2: ಇತ್ತೆ ಬಾಲಿಗೆ ಸರಿಯಾದ ಮಿರೆಪೇರ್ಲ ಕುರ್ಪುಜೀರ್
3: ಇತ್ತೈತ
2: ಬಗ್ಗೆ ಅವು ಮಿರೆಪೇರ್ದ ಅಗತ್ಯ
3: ಬಾಲೆ ಬುಲಿಪುನ ಬುಲಿಪುನ ನಮ್ಮ ಮಿರೆಪೇರು ಕೊರೋಡು ಎಂಗ್ಳು ಮಿರೆ ಮಿರೆ ಕೊರ್ಲೇ ಬನ್ನಾಗ ಒಂದ್ ಪೇರು ನಿಕ್ಲೇ ಎಪ್ಪುಡಾಲೆ ನಿಕ್ಲೇ ಎಪ್ಪುಡಾಲೆ ಆ ಬಾಟ್ಲ ಪೇರು ಮೀನು ಕೊರ್ಲೆ ಎಪ್ಪುಡಾಲೆ ನಿಕ್ಲೇನ್ ಜನ ದೀತಿಂದ ಏಕೇನು ಇರು ಕೆಲವು ಜಾಗಿ ಹಾ ಅಂತೆಲ್ಲಕ್ಕೆ ಏನು ಇರು ನಿಕ್ಲೇನ್ ದೀತಿನ ಎಂಗ್ಳು ಬಾಲೆ ತೂ ಇರತ್ತ ತೂಲೆ ಅಂತೇರು ಅಪ್ಪೆಲ್ಲು ಹಾ ಕೆಲವ್ ಜಾಗ ಅವ್ಲಕ್ಕೆ ನೋಡಾಕು ನಿಂಗ್ಳು ನೆರಡಲ್ಲ ನೋಡಾಕೊಂಡು ಹಾ ಕೆಲವರು ನಿದ್ರೆ ಕದ್ದಿ ಇರ್ತೀರು ಜಪ್ಪು ಇರಂತೆ ಐಕ್ಲ ನೆರಡ ತಿನ್ನಪ್ಪ
2: ರಾತ್ರಿ ಲಕ್ಕಂಡ
3: ಎಂಗ್ಲ ದಯಾನಿ ನಿಮ್ಮ ಅವೆಲ್ಲ ನೆರಡ್ ತಿಂತಿದ್ದಿ ಯಾನ್ ನಿದ್ರೆ ಕದ್ದಿ ಇರ್ದ ಉಪ್ಪು ಅಂತ ಯಾನ್ ನೆರಡ್ ತಿಂತೆ ನಿಮ್ಮ ಎಲ್ಲ ದೂರ ತಿಂತಿಯರು
2: ಇತ್ತೆ ರಾತ್ರಿ ಬಾಲೆ ಲಕ್ಕಂಡ ಲಕ್ಕಂಡ ಆಯ್ತ ಬಾಲೆಗೆ ಮಿರೆ ಪೇರು
3: ಮಿರೆ ಕೊರೋಡೆ ಬಾಲೆ ಲಕ್ಕುಂಡತ್ತೆ ಅವರ ಪಡಿಕೆ ಮೈಕುಂಡತ್ತೆ ಪಡಿಕೆ ಮೈತನ ಪಂಜಿ ಹಿಡಿತನ ಪೋಂಡತ್ತೆ ಕೂಡ ಮೀರೆ ಕೊರೋಡು ಬಾಲೆ ಆ ಪಂಡ ಅಲ್ಲ ಮೀರೆ ಎಟ್ಲ ಪೇರ ಇದರ ಪೇರ
2: ಅಂಚ ಐತೆ ಕೆಲವು ಈರ್ ಪಂಡ್ಲಕ್ಕೆ ಬಾಲೆ ಗಡಿ ಗಡಿಗೆ ಪಡಿಕೆ ಪೇರ್ ಕೊರಂದ ಉಳ್ಳೇರು
3: ಮಸ್ತ್ ಉಳ್ಳೇರು ಮಸ್ತ್ ಉಳ್ಳೇರು ನಿದ್ರೆ ದಾಖಲು ಜಾಸ್ತಿ ಉಳ್ಳೇರು ಮಸ್ತ್ ಜಾಗ ಹೆಂಗ್ ತಿಕ್ಕದ್ರು
2: ಅಪ್ಪಗ ಈ ಬಾಲೆ ಮಾನವನ ಅದು ಕೊಡು ಎಂಚ ಇದೆ
3: ಬಾಲೆ ಪದ್ಯ ಬಂಡದು ಪತ್ತದ್ದು ಅವೆಂದ ಎಪ್ಪುಡಾದ್ರು ಮಾತ್ರ ಜಪ್ಪುಳ್ಳು ನಮ್ಮ ಪತ್ತದ್ದು ಮಾನದು ಮಾನದು ಮಾನದ್ದು ಪದ್ಯ ಬಂದು ಮಾತ್ರ ಜಪ್ಪು
2: ಸುಮಾರು ಸಮಯ ದಿಂಚ ಇಂಚಿನ ಬೇಲೆ ಮಲ್ತೊಂದಲ್ಲಾರು ಏರಾಂಡಲ್ಲ ಇರಿನ ಹಿರಿಯ ದಾದ ಇಂಚ ಪೊಯ್ನಲ್ಪ ಕಾಸು ಹತ್ತಂದು ಬೇತೆದಾಲ ಇರಿನ ಈ ಬೇಲೆ ತೂದು ದಾದಾನ
3: ಕೆಲವರು ಕಾಸಿಡು ಒಂಚೂರು ಹೆಂಚಿನ ಲಂಗ ಹೆಚ್ಚ ಕೊಡ್ತೀವಿ ಬಕ್ಕ ಕುಂಟ್ರು ಅವಕ್ಕೆ ಸೀರೆ ಅಲಂಕಾರ ಅವಕ್ಕೆ ಬನ್ನಾಗ ಬಕ್ಕ ಬನ್ನಾಗ ಬಸ್ತಕ ಕಂತು ಮುಟ್ಟವನ ಹಾಕಲ್ಲ ಒಳ್ಳೇರು ಹೆಂಗ್ಲೆಲ್ಲ ಕಡ ಕುಟ್ಟನ ಹಾಕಲ್ಲ ಒಳ್ಳೇರು ಬಸ್ತಪುರ ಕೊಡ್ತೀವಿ
2: ಇದೆ ಇಂಚಿನ ಮತ್ತು ಬೇಲೆ ಮಲ್ಪನಾಗ್ಲಿ ಕಮ್ಮಿ ಆಗ್ತಾರೆ ಅಂಚಿನ ಕ್ಲೆಗೆ ನಮ್ಮ ಊರ್ದಕ್ಲಿದಲ್ಲ ಊರ್ದಕ್ಲಿ ಮತ್ತು ಇಂಚಿನ ಗುರ್ತ ಮಲ್ತದ್ದು ಸಮಾಜದ ಎದುರು ಒಂಚು ಉಂಜಾತ ಇಂಚಿನ ಬೇಲೆ ಮಲ್ಪನ ಕ್ಲೆಗ್ಲ ಒಂಚೂರು ಬುಕರ್ತೆ ಬಕ್ಕ ತಮ್ಮನ ಮಲ್ಮನ ಮಲ್ಪನ ಅಂಚದಲ್ಲ ಇರಗೆ ಮಲ್ತಾರ ಎರಡ ಇರಗದಲ್ಲ
3: ಏನಂತೆ ಐದು ಮಾತು ಉಂಟಿದ್ದೀಯ ಸನ್ಮಾನ ಮಾತೆ
2: ಹೋಗುಜ ನೀದಿರೆ
3: ಅಲ್ಲಿ ಪಂಪೇರು ಹೋಗುದಿ ಏನಾದ್ರು ಮತ ಹೆಂಗೆ ಕೊಡ್ತೀನಿ ಮೇಡಮ್ ಹೆಂಗೇನ ಬೆಂಜಿನ ಕೊಡ್ಲಿ ತೊಂದರೆ ಅಂಚಂದಾಲಂತ ತೊಂದರೆ ಇದ್ದೆ ಹಿಂಗೆ ಹೋಯ್ನೋದು ಅಲ್ಲ ಹೆಂಗೆ ಜನ ಏರ್ಲೆ ನಾನೊಂದು ಮಲ್ತಿದ್ದೆ ಏನೋ ಎಟ್ಟೆಂದ ತಂದೆ ಹಾಲು ನಿಂತದ ನಮ್ಮ ಎಲ್ಲ ಒಂದು ಕಂಪ್ಲೇಂಟ್ ಬೈ ಈತ್ ಬೆದ್ನೆ ಸಾಂಗದಲ್ಲಿ ಒಂದು ಕಂಪ್ಲೇಂಟ್ ಆರ
2: ಈತ್ ಪಂಡರುತ್ತೆ ಒಂದು ಈತ್ ಬೆದ್ನೆ ಸಾಂಗದ ಏತ್ ಒಂದು ಲೆಕ್ಕದಲ್ಲ ಒಂದು
3: ಎನ್ನ ಲೆಕ್ಕ ಲೆಕ್ಕದೀತಿದ್ದೆ ಅಂದಾಜಿನ ಒಂದು ಸಾಧಾರಣ ಬೆದ್ನೆ ಸಾಂಗದೆ
2: ಸಾಧಾರಣ ಒಂದು ಸಾರ ಸಾರ ಕರೀತಿ
3: ಏನ್ ಮಾಡ್ತದೆ
2: ಇಂದು ಇರ್ನ 77 ವರ್ಷದ ಈ ಪ್ರಾಯಗಳ ಇದು ಮತ್ತ ಒಂಜಿ ಭಾರಿ ಒಂಜಿ ನೆಟ್ಟು ಚಟುವಟಿಕೆ ಇಡುಲ್ಲರು ಭಾರಿ ಒಂಜಿ ನೆಟ್ಟು ಉಮೇದು ಇಡುಲ್ಲರು ಇರನ್ ತುನಗ 77 ವರ್ಷ ಪ್ರಾಯದ ಬಂದು ಈಗ ಪಳ್ಳೊಂಡರೆ ಒಂಚೂರು ಕಷ್ಟ ಆಗ್ತದೆ ಇರ್ನ ಪ್ರಾಯ ಈ ಆರೋಗ್ಯದ ಗುಟ್ಟದಾದ ಪಂದ್ಯ
3: ಏನು ಆರೋಗ್ಯ ಯಾಂಡಾಲ ತಿನ್ಬೋದು ಹೆಂಗ್ ಬಹು ಅಭ್ಯಾಸ ಎಲ್ಲ ಇದ್ದಿ
2: ತಿನ್ಪೂಜಿ ಬಂಡ
3: ಕೋರಿ ತಿನ್ಪೂಜಿ ಮಾಸ ತಿನ್ಪೂಜಿ ಹೆಚ್ಚಿ ತಿನ್ಪೂಜಿ ತರಕಾರಿ ಕೆಲವು ವಸ್ತು ತಿನ್ಪೂಜಿ ಗ್ಯಾಸ್ ಆಫಿನ ವಸ್ತು ಅವಲು ಯಾಂಗ್ ಮುಟ್ಟುಜಿ ಹೆಂಗ್ ರಡ್ ನುಪ್ಪುಲ ನೀರಲ್ಲ ಮೀನ್ದ ರಸ ಆಯ್ತದ ಅವು ಇತ್ತೆ ಮೀನ್ಲ ಕಮ್ಮಿ ಅಂತ ತಿನ್ಬೋದು ಎತ್ತ ತಿನ್ಬೋದು ತುಂಬಾಂಡ ತಿನ್ನಂತೆ ಇತ್ತೆ ತಿನ್ಬೋದು ಎನ್ನ ಎನ್ನ ಬುದ್ಧಿಗೆಡೇ ಯಾಂಗ್ ಬಿಡ್ತೀನಿ ಏರ್ಲ ಕೊರಂದೆ ಯಾನ್ ತಿನ್ನಂದೆ ದಾಲತ್ತೆ ಕನೇರ ಇಲ್ಲದೆ ಕನಪುಂಡು ಮಲ್ಪುಂಡು ಹೆಂಗೆ ಮನಸ್ಸಿದ್ದದೆ ಎನ್ನ ಆರೋಗ್ಯನು ಕರೆಕ್ಟ್ ಇದೆಯೋದನ್ನ
2: ಇತ್ತೆ ಪೆದ್ಮೆದಿಗ ಇರ್ ಪಣ್ಲಗ್ನ ಇರು ಮೀನ್ದ ಮೀನ್ದ ಇಂಚಿನ ರೆಸರ್ಟ್ ಒಣಸ್ಕೊಂತಾರೆ ಮೀನ್ ತಿನ್ಪಾರ ಕಜಿಪು ಅದೇ ನೀ ಪೆದ್ಮೆದಿಗ ತರಕಾರಿ ಮಲ್ಪುಡ ಆಗ್ತಾನಂದ ಈ ಮೀನ್ದ ಮತ್ತ ಕೊರೋಲಿ
3: ಮೀನ್ದ ಕೊರೋಲಿ ಐತೆ ಬಲುಂಜುರು ಕೊರೋಲಿ ಕಾಣೆ ಕೊರೋಲಿ ಅಡೆ ಮೀನು ಕೊರೋಲಿ ಭೂತಾಯಿ ಕೊರೋಲಿ ನಂಜಿದ ಉನ್ನಿ ಕೊರ್ರ ಬರ್ಲಿ ನಂಜಿದ ವಾಸ್ತೊತ್ತುಲ ಪೆದ್ಮೆದಿ ಕೊರ್ರ ಬರ್ಲಿ ತರಕಾರಿ ಇಡ್ಲ ಅಂತೇನೆ ಒಕ ಸೊಪ್ಪು ಕೊರೋಲಿ ಸೊಪ್ಪು ಏತು ತಿಂದಲ್ಲ ಪೆದ್ಮೆದಿ ಕೊರೋಲಿ ಒಕ ಸೂಪು ಮತ ಕೊರೋಲಿ ಕುರಿತ ಕಾರ್ದ ಗೊಡ್ಡ ಕೋರಿದ ಗೊಡ್ಡ ಸೂಪು ಮತ
2: ಇತೆ ತರಕಾರಿದ ಪಂಡ ಹಿಂಗ್ ಫ್ರೂಟ್ಸ್ ಬಂದುಂಡು ಇನ್ನು ಮತ ಸಾಧಾರಣ ಫ್ರೂಟ್ಸ್ ಕೊರ್ಪುನಂಡ ಹೂ ಕೊರೋಲಿ
3: ಆಪಲ್ ಕೊರೋಲಿ ಪೆದ್ಮೆದಿ ಆಪಲ್ ಪರಂದು ಕೊರ್ರ ಬರ್ಲಿ ಅವು ಸೀತ ಹಾಕೊಂಡು ಪಂಚಂಗಾಯಿ ಪರಂದು ಬಕ ಸೀತಾಫಲ ಮತ ಕೊರ್ರ ಬರ್ಲಿ ಹೆಪ್ಪಲು ಬಕ ಈ ಸೀತ ಅವಂದಿನ ವಸ್ತು ಉಂಡತ್ತೆ ಫ್ರೂಟ್ಸ್ ಅವೇನು ಕೊರೋಲಿ
2: ಕೊರೋಲಿ ಇತ್ತೆ 77 ವರ್ಷ ಪ್ರಾಯಡ್ಲ ಈ ರೀತಿನ ಒಂದು ಕೆಲಸ ಮಾಡ್ಕೊಂಡ್ರು ಬೇತೆಗಳ ಕಲ್ಪೊಂದಿಲ್ಲ ಮಸ್ತ್ ಜನ ಇರ್ನ ಬೇಲೆ ಕಲ್ತದೆ ಇರ್ನ ಇಲ್ಲದಕ್ಕಲು ಏನನ್ನ ಮಲ್ಪೇರಿ
3: ಏನ ಮಲ್ಪಾಲ ಹಾಲು ಬೇಲೆ ಮಲ್ಪುಜ ಅಲ್ಲಿ ಅಲ್ಲೇ ಗ್ಯಾನೇ ಕಲ್ಪನು ನಾನು ಅಲ್ಲೇ ಹಾಲು ಪೆದ್ದು 40 ದಿನ ಉಂಟ ಮಾತ್ರ ಏನಪ್ಪುನು ಬೊಕ್ಕೆ ಇರ್ಲ ಬೇಲೆಯಲ್ಲಿ ತಂದ ಕೋಪೆ ಹಾಲೆ ತುಪ್ಪು ಒಂದು ಫುಡ್ಡುದ ಬೇಲೆ ಉಂಟು ಅಲ್ಲಿ ಗೋರ್ಮೆಂಟ್ ಫುಡ್ ಅಂಗನವಾಡಿ ಅಂಗನವಾಡಿ ಫುಡ್ ಬರ್ತಿಂದತಿ
2: ಮಾತ ಗೊತ್ತುಂಡು ಇರ್ ಕಲ್ಪದ
3: ಅಲೆ ಗೊತ್ತುಂಡು ಅಲೆ ಮದ್ದು ಮಾತ ಗೊತ್ತುಂಡು ಕೆಲವು ಸುಮಾರು ಮದ್ದು ಗೊತ್ತುಂಡ
2: ಇತ್ತೆ ಅವು ಇರುವ ಕೆಲವತ್ತು ಪುದರ ಕಡೆ ಪಂಡ್ಯಾರ ಮರ್ದದ ತಿಕ್ಕೊಂಡಿರಿ
3: ಮತ್ತೆ
2: ಹೂಲ್ ತಿಕ್ಕೊಂಡಿತ್ತೆ
3: ಗುಡ್ಡೆ ಗುಡ್ಡೆ ಬೋಡು
2: ಗುಡ್ಡೆ ಉಂಡೆ ಐತಲ್ಲ
3: ಗುಡ್ಡೆ ಉಂಡತ್ತೆ
2: ಮರ್ದ ದೈಕುಲೆ ತಿಕ್ಕುಜ
3: ತಿಕ್ಕೊಂಡು ತಿಕ್ಕೊಂಡು ಗೊತ್ತಿತ್ತಿನಕ್ಕೆ ತಿಕ್ಕೊಂಡು
2: ಆಯ್ತು ಗೊತ್ತ
3: ಉಂಡತ್ತೆ ಇದೆ ಕಿನ್ನೆಂಬೂರು ಬಲ್ಪಿನಿ ಓಲ್ಲ ಮಾರ್ಗದ ಬರೀಟ್ಲ ಉಪ್ಪುಂಡು ನಿಕ್ಕಿದ ಬಲ್ಪಿನಿ ಓ ಎರ ಬೇರೆ ಆಡ್ಲಕ್ಕ ಮರ ಉಪ್ಪುಂಡು
2: ವಿಷಯ ನಾಡೊಂದು ಬೋರ್ಡ್
3: ನಾಡೊಂದು ಬೋರ್ಡ್ ಭಂಗ ಉಂಟು ಭಂಗ ಉಂಟು ನಮ್ಮ ನಾಡೊಂದು ಬೋರ್ಡ್
2: ಈ ಕೆಲಸ ಈಗ ಖುಷಿ ಉಂಡ
3: ಎಂಟ್ ಬಾರಿ ಇಷ್ಟ
2: ಅವ ತಂದೆ ಬೇತೆ ಐತೆ ಪೋಯ್ರೆ ಈಗ ಬಾಲೆ ತುಪ್ಪನ ಈ ಬೇಲೆ ಇದ್ದಿನ ದಾದ ಮಲ್ಪರ ಇರಿ ಬಿನ್ನೆರ ಪಾತ್ರ ಕತ್ತೀರಿ ಬಿನ್ನೆರಾದ ಹಿಂಗ್ಲು ಪಾತ್ರ ಬಾರೇ
3: ಬೈತೀನಿ
2: ಕಡೆ ಹಿಂಗ್ಲು ಬಿನ್ನೆರೆ ಇನ್ನ ಇಲ್ಲಡ ಬೈತ ಇನ್ನ ಇಲ್ಲಡ
3: ಪಾತ್ರ ಬೀಡಿ ಕಟ್ಟು ಬೇರೆ ದಾಲ ಇದ್ರೆ ಇಲ್ಲ ಬೀಡಿ ಕಟ್ಟು
2: அவ்வளோ ஏற்றுவா
3: எங்களை எல்லோட பீடி கட்டுவது தான் எங்களுக்கு மத்திய மாற்று நேரத்தும்பே பீடி கட்டுவது
2: இத்தனை பீடி கட்டணும் வந்து கம்பெனி ஒன்று கம்பெனி மட்டும் போப்பார்
3: பாரத் பீடி
2: எஞ்ச வீடு கட்டணும் தும்புறதுல ஜாஸ்தி கட்டுவார
3: கம்மி கம்மியா சரி கட்டு
2: மோயினேக்கா இரு எல்லா வீடு கட்டணும் ரேடியோ எனக்கு
3: ஊ
2: பத்திய இருக்கு தும்புத பத்தியன்னா இத்தது பத்திய
3: ஊ
2: பத்திய பண்ணல
3: இஷ்டி
2: மல்லிகை சினிமா பதம் இறை படம் தசரமல்பா.

0: ನನಗೆ 27 ವರ್ಷ ನನ್ನ ಕಣ್ಣಿನ ದೃಷ್ಟಿ ಅವಳ ಆರೋಗ್ಯ
1: ಆರೋಗ್ಯ ಸರಿ ಉಂಟು ದೇವರ ದಯತೆ ನನ್ನದಾದ ಈ ನೆಟದ ಮಟ್ಟಗುಡ್ಡು ನನ್ನ ಬೊಕ್ಕ ಬನಿಯರ ಹಾಕುತ್ತಿ
0: ಹೌದು ಈ ಮಲ್ಪಣ ಬೇಲೆಗೆ ಬೇಲೆಡೆ ಇರಿ ದೇವರ ಆರೋಗ್ಯ ಒದಗಲಿ
1: ಇದು ದೇವರ ಆತೇ ಯಾವ ಇಂಕ್
0: ಇನ್ನಿ ಬಿನ್ನರೆ ಪತ್ರಕರ್ತೆ ಈ ಕಾರ್ಯಕ್ರಮ ರೇಡಿಯೋ ಸ್ವರಂಗಡ ಈಗ ಪಾತ್ರ ನಮ್ಮ ಪಾತ್ರ ಮಸ್ತ್ ಜನಕ್ಕೆ ಏನು ಇರ ದಾದ ಪಲ್ಪರ ಪದ್ಮಿದಿ ಸಾಂತನಾಕ್ಲಿ ಇರಾಂಡ ಇನ್ನ ಕೈ ತಲ್ ಬರ್ತನಾಕ್ಲಿ ಕಲ್ಪಾಯರ ಇದೆ ಅತ್ತೆ ನಮ್ದು ಫೋನ್ ಸಂಖ್ಯೆ ಅಲ್ಲ ಕೊರುಳ್ಯ
1: ಆಗ್ಲೇ ಗೊತ್ತಿದ್ದೀರ ಮತ್ತೆ ಮತ್ತೆ ಕೊರುಳು ಬಂದು ಬಂದೆ ಅಂತೆ ನಮ್ಮ ಮಗನ ಫೋನ್ ನಂಬರ್ ಉಂಟು ಹೌದು ಆಯ್ಕೆ ಬಂತು ಪನ್ಪೆ
0: ಅಂಚ ಇರು ಎರಡಾಯ್ತು ಎಂಗ್ಲ ಕೇಳುಗಿರು ರೇಡಿಯೋ ಸಾರಂಗಕ್ಕೆ ಕಾಲ್ ಮಾಡ್ತು ಪನ್ನಡ ಇರಿಗೆ ತಿರ್ಕೊಂಡ ಇರು ಮರ್ದ ಪನ್ಪು ಮಲ್ಪುನ ವಿಷಯವಾಡು ಆತನ ಮರ್ದು ಅವನ ಹೆಂಚಿನ ಮತ ಕನವಳು ಹೆಂಚ ಆರೈಕೆ ಮಲ್ಪೋಡು ಪನ್ಪಿನ ವಿಷಯಗಳನ್ನ ತಿರ್ಕೋಡು ಓಕೆ ಈತು ಬರ್ತು ಮೋಯಿನಕ್ಕ ಬಾರಿ ಪುರುಗಳೋಡು ಒಂಜಿ ಪದ್ಮದಿ ಮರ್ದು ಮಲ್ಪುನ ಬಾಲ್ಯನ ಮೀಪವನ ಅಂಚನೆ ಎಣ್ಣೆ ಪೂಜನ ಮಾತ ವಿಷಯ ಹಿಡಿಯರು ಪಾತಿರಿಯರು ಪಕ್ಕ ಇರ್ನ ಜೀವನದ ಬಗ್ಗೆ ಒಂಜಾತ ವಿಷಯ ತಿರ್ಪಾಯರು ದಾಲ ಬರವು ಇಚ್ಚಿಂದಲ್ಲ ಈತ ಮಾತ ಕಲ್ತೊಂದರು ಕೆಲವು ದೂರ ದೂರ ಊರುಗ್ಲ ಹೋದು ಈ ಕೆಲಸ ಮಾಡ್ತೊಂದಲ್ಲ ಅಂಚನೆ ಒಂಜಿ ಇದು ಪದ್ಮದಿ ಸಾಂಕುನ ತೂಪುನ ಈತನ ಕೆಲಸ ಇದಕ್ಕೆ ನಲ್ಲ ಒಂಜಿ ಆರೋಗ್ಯ ತಿಕ್ಕಡು ಅಂಚನೆ ಬೇತಕ್ಲನ ಇದನ್ನ ಸೇವೆ ಪಡೆಯಿಂದಕ್ಕಲ್ಲ ಆರೋಗ್ಯ ಎಡ್ಡೆ ಆವಡು ಪನ್ಪಿನ ಒಂಜಿ ಅಂಗಲಾಭದ ಒಟ್ಟಿಗೆ ಇನ್ನಿತ ಬಿನ್ನೆರೆ ಪಾತ್ರ ಕತೆ ಕಾರ್ಯಕ್ರಮ ಮುಗಿತೊಂದಲ್ಲ ಈ ಪಾತ್ರಕತೆ ಪಾಲ್ದಿತ್ತನ ಮೊಯ್ನಕ್ಕ ಇರಿಗೆ ಮತಾ ಸಾರಂಗ್ ಶೋತ್ರ ಬಾಂಧವನ ಪರವಾದ ಉಡಲ್ ದಿಂಜಿ ಸೊಲ್ಮೇಲೆ ಕೇಳುಗರೆ ಈತ ಬರ್ತು ಹೆಂಗ್ಲು ಬಿನ್ನೆರೆ ಪಾತ್ರ ಕತೆ ಕಾರ್ಯಕ್ರಮ ಮೊಯ್ನಕ್ಕ ಶಕ್ತಿನಗರ ಕಾರ್ಮಿಕ ಕೊಲನ್ ಮೆರಡ ಒಂಜಾತ್ ಪದ್ಮೀದಿ ಸಾಂಕನ ಬಗ್ಗೆ ಅಂಚನೆ ಬಾಲ್ಯನ ಮೀಪವನ ಬಗ್ಗೆ ಎಣ್ಣೆ ಪೂಜನ ಬಗ್ಗೆ ಪಾತ್ರಕರ್ತೆಯನ್ನು ನಡಪಾಯ ಈ ಪಾತ್ರಕರ್ತೆ ಎಂಟಿದ್ದೀವಿ ಸಹಕಾರ ಕೊರೋ ನಾನು ಶ್ಯಾಮ್ ಮಂಗಳಿದ್ದೀವಿ ಇಡೀ ಇನ್ನಿತ ಬಿನ್ನೆರೆ ಪಾತ್ರಕರ್ತೆ ಮುಕ್ತೊಂದಲ್ಲ ಕೊಡೋರ ಬೇತಿ ಬಿನ್ನೆರಡ ಪಾತ್ರಕರ್ತೆ ಪಾತ್ರರೇ ನಮ್ಮ ಸೇರ್ಗ ಕೇನೊಂದೊಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಅದಕ್ಕೆ ನಮಸ್ಕಾರ.
2: ಇದನೇಟ ಬಿನ್ನರ ಪಾತ್ರ ಕತೆ ಕಾರ್ಯಕ್ರಮ ಕೇನೊಂದು ಬರ್ತಾರೆ ಬಿನ್ನರಾದ ಪಾಲ್ಪಡೆಯನಾರ್ ಪೆದ್ಮೆದಿ ಸಾಂಕುನ ಅಂಚನೆ ಪೆದ್ಮೆದಿಗೆ ಮರ್ದ ತಯಾರಿ ಮಲ್ಪುನ ಮೋಹಿನಿ ಶಕ್ತಿನಗರ ಕಾರ್ಮಿಕ ಕಾಲೋನಿ ಬಿನ್ನರನ ಪಾತ್ರ ಪಾಯಿನಾರ್ ಎಡ್ವರ್ಡ್ ಲೋಬು ತೊಕ್ಕೋಟು ಇಡಗ ಈ ಕಾರ್ಯಕ್ರಮ ಮುಗಿಂಡ ಮಾತ್ರೆಗ್ಲ ಸೊಲ್ಮೆಲು ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಿಲ್ಲರು ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲೇನಕ್ಕೆ ಏನೊಂದು ಬೈಕಾ.

0: ಹಾಯ್, ಯಾನಿಗನ ರಕ್ಷಿತ್ ಶೆಟ್ಟಿ. ನಿಗುರ್ಕೇನೊಂದುಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ಹೇ ಹೇ

ಒಂಜಿಮೇಟಿ ಕಲ್ಲ ಜೀವದ ಮಲ್ಲ ಕಾರದ ಓಂಟೆ ನಾಲಿದ ಓಂಟೆ ಬುದ್ಧಿದ ಉರಿಯೇ ನಣಂಜಿಮೇಟಿ ಕಾದಿ ಕಟ್ಟೋಡು ಗಟ್ಟಿ ಪೆಟ್ಟಿಡು ಗೆಲ್ತು ಬರ್ಪಿನ ಕರಿಯೇ ಗುರುವಪ್ಪನ್ನನ ಅರ್ತಿಪೀರ್ತಿದ ಉರಿಯೇ ಒಂಜಿಮೇಟಿ ಶೀನಮೇಸ್ತ್ರಿನ ಮಾನವರಿಪುನ ಕರಿಯೇ ನಣಂಜಿಮೇಟಿ

ಅಂದೋಡಿ ಅಟ್ಲೆ ಮನೆ ಮಾಡಿ ಮನೆ ಮಾಡಿ ಮಲ್ಪ.

ಗೀತೆಗಳ ಕೆಲವೊಂದು ತುಳು ಬದುಕಲೇ ಕೇನು ಬರುತ್ತದೆ. ಇಡೀ ಈ ಕಾರ್ಯಕ್ರಮ ಮಾತ್ರ ಕೇನೊಂದು ರಂಗ ರಂಗದಿಂದ

ಮುಖದಲ್ಲಿ ನಿನ್ನ ಕಂಡೆನು ತಿಳಿದು ಪಾವನ ಹರಸದು ಮೊದಲ ಭೋಗದ ಮಂಜು ಕಗಲಲ್ಲು ಮದುವಸು ತುಂಬಿನ ಹಗಲನ್ನು ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಕಾಣಿಕೆ ಒಂದು ಚಂದ

ನೀವ್ ಕೇಳ್ತಾ ಇದ್ದೀರಾ ಸ್ಟಾರ್ FM 107.8. ಇದು ಬಣ್ಣ ಬಣ್ಣ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಇಲ್ಲಿ ಮುತ್ತು
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಈ ಒಂದು ಸಂದರ್ಭದಲ್ಲಿ ಅನೇಕರನ್ನ ಬಾಯಿ ಹುಣ್ಣು ಕಾಡ್ತಾ ಇದೆ. ಬಾಯಿಯ ಹುಣ್ಣಿಗೆ ಮೂಲ ಕಾರಣವನ್ನು ನಾವು ಹುಡುಕ್ತಾ ಹೋದರೆ ಅದು ಹೊಟ್ಟೆಯಲ್ಲಿದೆ. ಅನೇಕರನ್ನ ಇವತ್ತು ಮಲಬದ್ಧತೆ ಕಾಡ್ತಾ ಇದೆ. ಅತಿಯಾದಂಥ ಈ ಒಂದು ಮಲಬದ್ಧತೆ ಬಾಯಿ ಹುಣ್ಣಿಗೆ ಮುಖ್ಯವಾದಂಥ ಒಂದು ಕಾರಣ. ಹಾಗೆಯೇ ಬಾಯಿ ಹುಣ್ಣಿಗೆ ಇನ್ನೊಂದು ಪ್ರಮುಖವಾದ ಕಾರಣವನ್ನು ಹುಡುಕ್ಲಿಕ್ಕೆ ಹೋದರೆ ಅದು ಕರುಳು. ಕರುಳಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆದಾಗ ಅದು ಬಾಯಿ ಹುಣ್ಣಿಗೆ ಕಾರಣ ಆಗುತ್ತೆ. ಹಾಗಾಗಿ ಅನೇಕ ಬಾಯಿ ಹುಣ್ಣು ಇರುವಂತಹ ತೊಂದರೆ ಇದ್ದಂತಹ ಅನೇಕರನ್ನು ನಾವು ಚಿಕಿತ್ಸೆಗೆ ಒಳಪಡಿಸಿದಾಗ, ಅವರ ಕರುಳನ್ನು ರಿಪೇರಿ ಮಾಡಿದಾಗ, ಸರಿ ಮಾಡಿದಾಗ ಅವರ ಬಾಯಿ ಹುಣ್ಣು ಕಡಿಮೆ ಆಗಿದ್ದು ಕಂಡುಬಂತು. ಹಾಗೆಯೇ ಮಲ ಸದಾವಾಗಿ ವಿಸರ್ಜನೆ ಆಗಲಿಕ್ಕೆ ಶುರುವಾದಾಗ ಅವರ ಬಾಯಿ ಹುಣ್ಣು ಕಡಿಮೆ ಆಗಿದ್ದು ಕಂಡುಬಂತು. ಹಾಗಾದರೆ ಬಾಯಿ ಹುಣ್ಣಿಗೂ ನಮ್ಮ ಹೊಟ್ಟೆಗೂ ನೇರವಾದ ಸಂಬಂಧ ಇದೆ. ಸೊ ಕೆಲವರು ಅಂತಾರೆ, ಬಾಯಿ ಹೀಟಾಗಿ ನನಗೆ ಬಾಯಿ ಹುಣ್ಣು ಆಗುತ್ತೆ ಅಂಥೇಳಿ, ಪಪ್ಪಾಯಿ ತಿಂದರೆ ಬಾಯಿ ಹುಣ್ಣು ಆಗುತ್ತೆ ಅಂಥೇಳಿ, ಅದೆಲ್ಲ ಒಂದು 10-20% ಕಾಂಟ್ರಿಬ್ಯೂಷನ್ ಇರ್ಬೋದು. ಅದು ಒಂದು ಸಲ ಕಡಿಮೆ ಆಗಿಬಿಡುತ್ತೆ. ಆದರೆ ರೆಗ್ಯುಲರಾಗಿ ಬಾಯಿ ಹುಣ್ಣು ಆಗ್ತಾಯಿರುತ್ತೆ, ಬಾಯಿ ಸ್ಮೆಲ್ ಬರ್ತಾಯಿರುತ್ತೆ, ಇದಕ್ಕೆ ಪ್ರಮುಖವಾದ ಕಾರಣ ಕರುಳು. ಹಾಗೆ ಕರುಳನ್ನು ಶುದ್ಧ ಮಾಡಲಿಕ್ಕೆ ನಾವು ಏನೆಲ್ಲ ಮಾಡ್ಬೋದು? ಡೈಲಿ 3-4 ಗ್ಲಾಸ್ ತಾಜಾ ಮಜ್ಜಿಗೆ ಕುಡಿಯೋದ್ರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯ, ಕರುಳು ಶುದ್ಧ ಆಗಲಿಕ್ಕೆ ಸಾಧ್ಯ. ಆದಮೇಲೆ ಬಾಯಿ ಹುಣ್ಣು ಸ್ಲೋಲಿ 1 ಮಂತಲ್ಲಿ ನಿಮಗೆ ಕಡಿಮೆ ಆಗಲಿಕ್ಕೆ ಸಾಧ್ಯ. ಹಾಗೆಯೇ ಮಲಬದ್ಧತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು 1 ಕೆಜಿ ಎಳ್ಳು, ಕಪ್ಪೆಳ್ಳು, 1 ಕೆಜಿ ಅಗಸೆ ಬೀಜ, 1 ಕೆಜಿ ಮೆಂತೆ ಇದನ್ನು ತಂದಿಟ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಕಸ ಎಲ್ಲ ತೆಗೆದು ಹಸಿಯಾಗಿ ಪುಡಿ ಮಾಡಿ ಅಥವಾ ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿ ಮಿಕ್ಸ್ ಮಾಡಿ 3 ಡಬ್ಬದಲ್ಲಿ ತುಂಬಿಸಿ ಇಟ್ಕೋಬೇಕು ಫ್ರಿಜ್ಜಲ್ಲಿ. ಸೊ ಆಗದು ಆಕ್ಸಿಡೈಸ್ ಆಗಲ್ಲ. ಅದನ್ನು ನಾವು ಸಂಜೆ 7 ಗಂಟೆ ಹೊತ್ತಿಗೆ 3 ಗ್ಲಾಸ್ ನೀರಿಗೆ ಇದು 3 ಚಮಚವನ್ನು ಹಾಕಿ ಕುಡಿಯೋದ್ರಿಂದಾಗಿ ಮೋಷನ್ ಕ್ಲಿಯರ್ ಆಗುತ್ತೆ, ಜೊತೆಗೆ ಎಲ್ಲ ಪೋಷಕಾಂಶನೂ ಕೂಡ ಸಿಗುತ್ತೆ. ಸೊ ಹೊಟ್ಟೆ ಸರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ನೀರಿನಲ್ಲಿ ಕರಗುವ ನಾರಿನಂಶ ಜೊತೆಗೆ ಸಾಕಷ್ಟು ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ. ಇನ್ನು ಬಾಯಿ ಹುಣ್ಣನ್ನು ತಾತ್ಕಾಲಿಕವಾಗಿ ಶಮನ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುವಂಥದ್ದು ಪೇರಲೆ ಅಥವಾ ಸೀಬೆ ಎಲೆಗಳು. ಹಿಂದಿನಿಂದ ಜನ ಮಾಡ್ಕೊಂಡು ಬಂದಿದ್ದಾರೆ. ತಾಜಾ ಅಥವಾ ಹಸಿಯಾದ ಅಥವಾ ಟೆಂಡರ್ ಎಳೆಯ ಒಂದು ಸೀಬೆ ಎಲೆಯನ್ನು ಅಗಿಯೋದ್ರಿಂದಾಗಿ ಬಾಯಿ ಹುಣ್ಣು ಕಡಿಮೆ ಆಗಲಿಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ವಿಟಮಿನ್ B12 ಅಥವಾ ವಿಟಮಿನ್ ಬಿಯ ಎಲ್ಲ ಒಂದು ಅಂಶಗಳನ್ನು ತೆಗೆದುಕೊಳ್ತಾರೆ. ಸೊ ಇದನ್ನು ಕೂಡ ಮಾಡಬಾರ್ದು ಅಂತೇನಿಲ್ಲ. ಫಾರ್ 1 ವೀಕಿಗೆ 10 ಡೇಸಿಗೋ ನಿಮಗೆ ಬಿ ಕಾಂಪ್ಲೆಕ್ಸ್ ಮಾತ್ರ ತೆಗೆದುಕೊಳ್ಳೋದ್ರಿಂದಾಗಿ ಬಾಯಿ ಹುಣ್ಣು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ಮೂಲ ಕಾರಣಕ್ಕೆ ಚಿಕಿತ್ಸೆ ಸಿಗೋದಿಲ್ಲ. ಸೊ ಮೂಲ ಕಾರಣಕ್ಕೆ ಚಿಕಿತ್ಸೆ ಸಿಗಬೇಕು ಅಂದರೆ ನಾವು ಹೊಟ್ಟೆಯನ್ನು ಶುದ್ಧ ಮಾಡ್ಕೋಬೇಕು, ಜಾಸ್ತಿ ನೀರು ಕುಡಿಬೇಕು. ಸೊ 3-4 ಲೀಟರ್ ನೀರು ಕುಡಿಯುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಹಾಗೆಯೇ ಒಳ್ಳೆ ಬ್ಯಾಕ್ಟೀರಿಯಾ ವರ್ಧನೆ ಆಗಲಿಕ್ಕೆ ನಮ್ಮ ಕರುಳನ್ನು ಟ್ರೀಟ್ ಮಾಡಬೇಕು. ಸೊ ಪ್ರೀ ಪ್ರೊಬಯೋಟಿಕ್ ಆಹಾರಗಳು ನಾನು ಅನೇಕ ಸಂಚಿಗಳಲ್ಲಿ ತಿಳಿಸ್ಕೊಟ್ಟಿದೆ. ಆ ರೀತಿ ಆಹಾರವನ್ನು ಜಾಸ್ತಿ ಸೇವಿಸಬೇಕು, ಹುದುಗಿಸಿದ ಆಹಾರ ಅಂತ ನಾವು ಹೇಳ್ಬೋದು. ಹೀಗೆ ಮಾಡೋದ್ರ ಮೂಲಕ ನಮ್ಮ ಕರುಳನ್ನು ಚೆನ್ನಾಗಿಟ್ಟುಕೊಂಡು ನಮ್ಮ ಬಾಯಿ ಹುಣ್ಣನ್ನು ಕಡಿಮೆ ಮಾಡಿಕೊಂಡು. ಅರಿಶಿನ ತುಂಬ ಒಳ್ಳೆಯದು ಅಂತ ನಮಗೆಲ್ಲ ಗೊತ್ತಾಗಿದೆ. ಈ ಒಂದು ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ಎಲ್ಲರೂ ಅರಿಶಿನ ಹಾಲನ್ನು ಕುಡಿತಾ ಇದ್ದಾರೆ. ಸೊ ಅರಿಶಿನ ಮತ್ತು ಹಾಲಿನ ಕಾಂಬಿನೇಷನ್ ಭಾಳ ಒಳ್ಳೆಯದು. ಆದರೆ ಇದಕ್ಕೆ ಇನ್ನೊಂದನ್ನು ಸೇರಿಸಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಅದುವೇ ಕಾಳು ಮೆಣಸು, 1 ಚಿಟಿಕೆ ಕಾಳು ಮೆಣಸಿನ ಪುಡಿ. ಸೊ ಇವತ್ತು ಅನೇಕ ಸಂಶೋಧನೆಗಳು ನಡೆದಿದೆ. ಅರಿಶಿನದಲ್ಲಿರುವಂತಹ ಕರ್ಕ್ಯುಮಿನ್ ಅಂಶ ನಮಗೆ ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೆ, ಜೊತೆಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ, ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಕೊಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಹೃದಯ ರೋಗಗಳನ್ನು ತಡೆಗಟ್ಟಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಚರ್ಮಕ್ಕೆ ಕೂಡ ಭಾಳ ಒಳ್ಳೆಯದು. ಆದರೆ ಅರಿಶಿನದ ಜೊತೆ ನಾವು 1 ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನು ಹಾಕೋದ್ರಿಂದಾಗಿ ಏನು ಪ್ರಯೋಜನ ಅಂದರೆ, ಅರಿಶಿಣದಲ್ಲಿರುವಂತಹ ಬಯೋ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತಲ್ಲ ಕರ್ಕ್ಯುಮಿನ್, ಇದರ ಎಬ್ಸಾರ್ಪ್ಷನ್ 1000 ಪಟ್ಟು ಹೆಚ್ಚಾಗುತ್ತೆ. ನೋಡಿ ಎಷ್ಟು ಆಶ್ಚರ್ಯ. ಸೊ ಹಾಗಾದರೆ ಅರಿಶಿಣ ಮತ್ತು ಕಾಳುಮೆಣಸು ಈ ಕಾಂಬಿನೇಷನ್ ದಿ ಬೆಸ್ಟ್. ಸೊ ಇದರ ಸಂಶೋಧನೆಗಳು ರುಜುವಾತು ಮಾಡಿದೆ. ಸೊ ಹಾಗಾದರೆ ಅರಿಶಿಣವನ್ನು ತೆಗೆದುಕೊಳ್ಳುವಾಗ 1 ಚಿಟಿಕೆ ಕಾಳುಮೆಣಸನ್ನು ನಿಮ್ಮ ಅರಿಶಿಣದ ಜೊತೆ ತೆಗೆದುಕೊಳ್ಳಿ ಅನ್ನುವಂತಹ ಕಿವಿ ಮಾತನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆ ನಾವೇನು ಐಡಿಯಾ ಮಾಡ್ಬೋದು ಅಂದರೆ, ಅರಿಶಿನ ನಾವು ಮಾರ್ಕೆಟಿಂದ ಪುಡಿಯನ್ನು ತಂದು ಉಪಯೋಗಿಸ್ತೇವೆ. ಆದರೆ ಅರಿಶಿನದಲ್ಲಿರುವಂತಹ ಕರ್ಕ್ಯುಮಿನ್ ಅನ್ನುವಂತಹ ಒಂದು ಪೋಷಕಾಂಶವನ್ನು ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ಉಳಿದ ಪುಡಿಯನ್ನು ಮಾರ್ಕೆಟಿಗೆ ಬಿಡ್ತಾರೆ. ಸೊ ಅದರಿಂದ ನಮಗೆ ಅದರ ಪ್ರಯೋಜನ ಸಿಗೋದಿಲ್ಲ. ಹಾಗೆ ಅನೇಕ ಕಲರ್ಸನ್ನು ಮಿಕ್ಸ್ ಮಾಡ್ತಾರೆ. ಸೊ ಹಾಗಾಗಿ ದಯಮಾಡಿ ಅರಿಶಿಣದ ರೆಡಿಮೇಡ್ ಪುಡಿಯನ್ನು ತರುವಂತಹ ತಪ್ಪು ಕಾರ್ಯವನ್ನು ಮಾಡಬೇಡಿ. ಅರಿಶಿಣದ ಕೊಂಬನ್ನು ತಂದು ಆ ಕೊಂಬಿಗೂ ಕಲರ್ ಹಾಕಿರ್ತಾರೆ, ಅರಿಶಿಣ ಕಾಣಲಿಕ್ಕೆ ಅಥವಾ ಹಳದಿ ಕಾಣಲಿಕ್ಕೆ. ಸೊ ಆ ಒಂದು ಹಳದಿ ಅಥವಾ ಈ ಒಂದು ಅರಿಶಿಣದ ಕೊಂಬನ್ನು ತಂದು ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ನೀವೇ ಪುಡಿ ಮಾಡಿ ಉಪಯೋಗಿಸಿ. ಅಡುಗೆಗೂ ಅದನ್ನೇ ಉಪಯೋಗಿಸಿ, ಔಷಧಿಗೂ ಅದನ್ನೇ ಉಪಯೋಗಿಸಿ, ಎಲ್ಲದಕ್ಕೂ ಅದನ್ನೇ ಉಪಯೋಗಿಸಿ. ಮುಖಕ್ಕೆ ಹಚ್ಚಲಿಕ್ಕೆ, ಸೌಂದರ್ಯವರ್ಧನೆಗೆ ಅದಕ್ಕೂ ಕೂಡ ಅದನ್ನೇ ಉಪಯೋಗಿಸಿ ಆಗ್ಬೋದಲ್ಲ. ಸೊ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವೊಂದು ಟೆಕ್ನಿಕನ್ನು, ಉಪಾಯವನ್ನು, ಒಂದು ಸತ್ಯವನ್ನು, ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳ್ಕೊಂಡಿದ್ದೇವೆ. ಅದುವೇ ಅರಿಶಿನ ಮತ್ತು ಕಾಳುಮೆಣಸು. ಸೊ ಅರಿಶಿನದ ಜೊತೆ ಕಾಳುಮೆಣಸನ್ನು ಸೇರಿಸಿದಾಗ ಅರಿಶಿನದಲ್ಲಿರುವಂತಹ ಅಂಶ, ಬಯೋ ಆಕ್ಟಿವ್ ಇಂಗ್ರೀಡಿಯೆಂಟ್, ಎಸ್ಪೆಷಲಿ ಕರ್ಕ್ಯುಮಿನ್ನ ಅಬ್ಸಾರ್ಪ್ಷನ್ 1000 ಪಟ್ಟು ಜಾಸ್ತಿ ಆಗುತ್ತೆ. ಇಲ್ದಿರೋದು ಅಬ್ಸಾರ್ಪ್ಷನ್ನೇ ಆಗಲ್ಲ, ಹಾಗೆ ಹೋಗ್ಬಿಡುತ್ತೆ, ನಮಗೆ ಅದರ ಪ್ರಯೋಜನ ಸಿಗೋದಿಲ್ಲ. ಹಾಗಾಗಿ ಅರಿಶಿನ ಹಾಗೂ ಈ ಒಂದು ಕಾಳುಮೆಣಸನ್ನು ನಾವು ಜೊತೆ ಜೊತೆಯಾಗಿ ತೆಗೆದುಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಅರಿಶಿನವನ್ನು ಪೇಟೆಯಿಂದ ಅಥವಾ ಸಿಟಿಯಿಂದ ನಾವೇನು ತರ್ತೀವಲ್ಲ, ಪುಡಿಯನ್ನು, ರೆಡಿಮೇಡ್ ಪುಡಿಯನ್ನು, ಪ್ಯಾಕ್ಡ್ ಪುಡಿಯನ್ನು ತರಬೇಡಿ. ಕೊಂಬನ್ನು ತಂದು ವಾಶ್ ಮಾಡಿ ಒಣಗಿಸಿ ಅದರ ಪುಡಿಯನ್ನು ಉಪಯೋಗಿಸಿ ಅನ್ನುವಂಥ ಮಾತನ್ನು ಹೇಳ್ತಾ, ಅರಿಶಿನ ಪ್ರತಿನಿತ್ಯದ ಉಪಯೋಗ ಈ ಒಂದು ಸಾಂಕ್ರಾಮಿಕ ತೊಂದರೆಯನ್ನು ಎದುರಿಸಲಿಕ್ಕೆ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದನ್ನು ತುಂಬ ಹೆಚ್ಚಿಗೆ ತಿಂದರೆ ಅದು ಹೀಟ್ ಆಗ್ಬಿಡುತ್ತೆ. ಹಾಗಾಗಿ 1/2 ಸ್ಪೂನ್ ಪರ್ ಡೇ ಅರಿಶಿನವನ್ನು ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು. ಇಲ್ಲಾಂದರೆ ಈಗೆಲ್ಲ ಅರಿಶಿನದ ಎಕ್ಸ್ಟ್ರಾಕ್ಟ್ ಕರ್ಕ್ಯುಮಿನ್ ಬಂದಿದೆ. ಸೊ ಅದನ್ನು ಕೂಡ ನಾವು ಒಂದು ಆಹಾರ ಔಷಧಿಯ ಮಾತ್ರೆಯ ರೂಪದಲ್ಲೂ ಕೂಡ ಕರ್ಕ್ಯುಮಿನ್ನ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ,
1: ಧನ್ಯವಾದಗಳು.
3: ರೇಡಿಯೋ ಸಾರಂಗ್ 107.8 FM.

ಹೆಲೋ ಹಾಯ್ ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗೊನ್ 07.85 ಬಣ್ಣ ಬಣ್ಣದ ಬದುಕು. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸೈಫುಲ್ಲಕುತ್ತಾರ್. ಸೊ ಇವತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದೀನಿ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಸೊ ಖಂಡಿತ ಅನೇಕ ಸಂದೇಶಗಳನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಇವತ್ತು SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ, ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡಬೇಕು ಅಂತ ಹೇಳಿದರೆ ನೀವು ಸಂದೇಶವನ್ನು ಮಾಡಿ ನಿಮ್ಮ ಇಷ್ಟದ ಕೋರಿಕೆಯ ಹಾಡನ್ನು ನೀವು ನಮಗೆ ಸಂದೇಶ ಮಾಡಿ ಕಳುಹಿಸ್ಬೋದು. ಸಂದೇಶ ಮಾಡಬೇಕಾದಂತಹ ನಮ್ಮ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಮೊದಲ ಸಂದೇಶವನ್ನು ಕೂಡ ಮಾಡಿದವರು ವಿನಯ, ಲತಾ, ಶಾಲಿನಿ, ಅಶೋಕ್, ಮಾಲತಿ, ವಿಜಯ್ ಇವರೆಲ್ಲರೂ ಮಂಗಳಾದೇವಿಯಿಂದ ಒಂದು ಹಾಡನ್ನು ಕೇಳಿದ್ದಾರೆ. ನಮಸ್ತೆ ಸಾರಂಗ ನಿರೂಪಕರಿಗೆ, ಅಮ್ಮ ದೇವರಿಗಿಂತ ಮೇಲು ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ವಿನಯ ಇವರು ಸಂದೇಶವನ್ನು ಮಾಡಿದ್ದಾರೆ. ಲತಾ, ಶಾಲಿನಿ, ಅಶೋಕ್, ಮಾಲತಿ, ವಿಜಯ್ ಇವರು ಮಂಗಳಾದೇವಿಯಿಂದ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಇದೀಗ ಮೂಡಿ ಬರ್ತಾ ಇದೆ. ಹಾಗೆಯೇ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ಜಯಪ್ರಕಾಶ್ ಎಕ್ಕೂರು, ಮಂಗಳೂರು. ಬಹುಶಃ ಮೊದಲ ಬಾರಿ ಸಂದೇಶ ಮಾಡ್ತಾ ಇದ್ದಾರೆ ನಮ್ಮ SMS ಆಧಾರಿತದ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ. ಇದಕ್ಕಿಂತ ಮುಂಚೆ ಮಾಡಿದ್ದಾರೆ ಅಂತ ಕೂಡ ಕಾಣಿಸುತ್ತೆ. ಆದರೂ ಕೂಡ ಬಹಳ ಅಪರೂಪವಾಗಿ SMS ಆಧಾರಿತಕ್ಕೆ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಅವರು ಸಂದೇಶ ಮಾಡುವಂಥದ್ದು. ಸೊ ಇವತ್ತು ಸಂದೇಶ ಮಾಡಿದ್ದಾರೆ, ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಕರ್ಣ ಚಿತ್ರದ ಜೀಸದಾಸ್ ಹಾಡಿರುವ ಹಾಡು ಇದು. ರಕ್ತದಾನ ಮಾಡುವ ಮೂಲಕ ತನ್ನ 21ನೇ ಜನ್ಮದಿನ ಆಚರಿಸ್ತಾ ಇರುವ ಪ್ರಜ್ವಲ್ ಅವರಿಗಾಗಿ. ಸೊ ನಮ್ಮ ಸಾರಂಗ ನಿಲಯದಿಂದಲೂ ಕೂಡ ಪ್ರಜ್ವಲ್ ಅವರಿಗೋಸ್ಕರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ ಅವರಿಗಾಗಿ. ಇದು ಅವರು ನಾಲ್ಕನೇ ಸಲ ರಕ್ತದಾನ ಮಾಡ್ತಾ ಇರುವುದು. ಒಬ್ಬ ದಾನಿಯಿಂದ 3 ಜೀವ ಉಳಿಸಬಹುದಾದ ರಕ್ತದಾನಿಗೆ ಅರ್ಪಿಸಲು ಈ ಹಾಡು ಸೂಕ್ತವಾಗಿದೆ, ದಯಮಾಡಿ ಪ್ರಸಾರ ಮಾಡಿ ಅಂತ ಜಯಪ್ರಕಾಶ್ ಎಕ್ಕೂರು, ಮಂಗಳೂರು ಇವರು ಸಂದೇಶ ಮಾಡಿದ್ದಾರೆ. ಸೊ ಎಸ್, ಅವರ ಸ್ನೇಹಿತರಾಗಿರ್ಬೋದು ಪ್ರಜ್ವಲ್ ಅಂತ ಹೇಳಿಕೊಂಡು. ಸೊ ಅವರು 4 ಬಾರಿ ಈ ಒಂದು ರಕ್ತದಾನವನ್ನು ಕೂಡ ಮಾಡ್ತಾ ಇದ್ದಾರಂತೆ. ಸೊ ಅದೂ ಅಲ್ಲದೆ ಅವರ ಜನ್ಮದಿನವೂ ಕೂಡ ಹೌದು ನೋಡಿ. ಸ್ವಲ್ಪ ಈ ಜನ್ಮದಿನ ಅಂತ ಬಂದಾಗ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಕೂಡ ಆಚರಣೆ ಮಾಡ್ತಾರೆ, ಆದರೆ ಇವರ ಜನ್ಮದಿನದಂದು ಇವರು ಏನು ಮಾಡಿದ್ದಾರೆ ಅಂದರೆ ಪ್ರಜ್ವಲ್ ಅವರು ಒಂದು ರಕ್ತದಾನ ಮಾಡುವಂತಹ ಕಾಯಕದಲ್ಲಿ ತೊಡಗಿದ್ದಾರೆ. ಸೊ ಇದಾಗಿರುತ್ತೆ ನಿಜವಾದ ಒಂದು ಸೇವೆ. ನಾವೇನೋ ಹುಟ್ಟು ಹಬ್ಬ ಅಂತ ಬಂದ ತಕ್ಷಣ ಸ್ವೀಟ್ ಹಂಚ್ತೀವಿ, ಕೇಕ್ ಇದು ಮಾಡ್ತೀವಿ, ಎಲ್ಲವೂ ಕೂಡ ಕಟ್ ಮಾಡಿ ಅವರಿವರಿಗೆ ನಾವು ಸಿಹಿ ತಿಂಡಿಯನ್ನು ಹಂಚ್ತೀವಿ ಅಷ್ಟೇ ಬಿಟ್ಟರೆ. ಆದರೆ ಇಲ್ಲಿ ನೋಡಿ, ಅವರ ಹುಟ್ಟು ಹಬ್ಬದ ದಿನದಂದು ಒಂದು 3 ಜೀವವನ್ನು ಉಳಿಸಬಹುದಾದ ಒಂದು ರಕ್ತದಾನವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಜಯಪ್ರಕಾಶ್ ಎಕ್ಕೂರ್ ಅವರು ಕೂಡ ಕೇಳಿರುವಂಥದ್ದು. ಸೊ ಖಂಡಿತವಾಗಿಯೂ ಕೂಡ ಆ ಕರ್ಣನಂತೆ ನೀ ದಾನಿಯಾದೆ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ. 2 ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರುತ್ತೆ. ಕೇಳ್ತಾ ಬನ್ನಿ, ರೇಡಿ ಸಾರಂಗೊನ್ 07.85 ಬಣ್ಣ ಬಣ್ಣದ ಬದುಕು.

ಶತ್ರುಗಳ ಕೇಳ್ತಾ ಇರುವುದಿದ್ರೆ ರೇಡಿ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನು ಮಾಡಿದವರು ಬೆಂಗಳೂರಿನ ಭಾಗ್ಯಲಕ್ಷ್ಮಿ. ಇವರು ಸಂದೇಶ ಮಾಡಿದ್ದಾರೆ. ನನ್ನ ಮೆಚ್ಚಿನ ನಿರೂಪಕರಿಗೆ ನಮಸ್ಕಾರ, ನಿಮಗೂ ಕೂಡ ನಮಸ್ಕಾರ ಮೇಡಮ್. ಶುಭ ಮಧ್ಯಾಹ್ನ, ನಿಮಗೂ ಶುಭ ಮಧ್ಯಾಹ್ನ. ಇವತ್ತು ನನಗೆ ಮಿಸ್ಟರ್ ರಾಜ ಚಿತ್ರದ ಕಿನ್ನರ್ ಲೋಕದ ಗಿಣಿಯೇ ಈ ಹಾಡು ಪ್ರಸಾರ ಮಾಡಿ ಅಂತ ಬೆಂಗಳೂರಿನ ಭಾಗ್ಯಲಕ್ಷ್ಮಿ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆಯೇ ಮುಂದಿನ ಮತ್ತೋರ್ವರು ಸಂದೇಶದಲ್ಲಿ ಉಡುಪಿ ಜಿಲ್ಲೆಯಿಂದ ಸಾಲಿಗ್ರಾಮದ ಸುಬ್ರಹ್ಮಣ್ಯ ಐತಾಳ ಇವರು ಸಂದೇಶವನ್ನು ಮಾಡಿದ್ದಾರೆ. ಹಾಗೆಯೇ ಏನು ಚಂದವೋ ಕೃಷ್ಣ ನಿನ್ನ ಮಾಯೆ ಲೀಲೆ ಈ ಒಂದು ಗೀತೆ ಲಭ್ಯವಿದ್ದರೆ ದಯವಿಟ್ಟು ಗೀತೆಯನ್ನು ಪ್ರಸಾರ ಮಾಡಿ ನಮಗಾಗಿ ಅಂತ ಸಂದೇಶ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಉಡುಪಿ ಜಿಲ್ಲೆಯಿಂದ ಸಂದೇಶ ಮಾಡಿರುವಂಥದ್ದು ಸುಬ್ರಹ್ಮಣ್ಯ ಐತಾಳ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರುತ್ತೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ. ರೇಡಿ ಸಾರಂ 07.85 ಬಣ್ಣ ಬಣ್ಣದ ಬದುಕು.

ಯಶೋತ್ರಗಳೇ ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಮಲ್ಲಿಕಾರ್ಜುನ ಶಿಕಾರಿಪುರ. ಸೋಮವಾರದ ಮಧ್ಯಾಹ್ನದ ವಂದನೆಗಳು ಸರ್, ನಿಮಗೂ ಕೂಡ ವಂದನೆ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ತಾಯಿಯ ನುಡಿ ಚಿತ್ರದಿಂದ ಇಂದು ಒಂದಾಸೆಯು ಎಂಬ ಸುಂದರ ಗೀತೆಯನ್ನು ಪ್ರಸಾರ ಮಾಡಿ ಧನ್ಯವಾದ ಅಂತ ಮಲ್ಲಿಕಾರ್ಜುನ ಶಿಕಾರಿಪುರ ಇವರು ಸಂದೇಶ ಮಾಡಿರುವಂಥದ್ದು. ಹಾಗೆಯೇ ಕಾಲೇಜು ರಂಗ ಚಿತ್ರದ ಭವ್ಯ ಭಾರತದ ಪರಂಪರೆಯಲ್ಲಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಪುಟ್ಟರಾಜು ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ.

ಶ್ರೋತೃಗಳ ಕೇಳ್ತಾ ಇರೋದಿದ್ದು ರೆಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಯಾರು ಅಂತ ನೋಡುವಾಗ ಮಹೇಶ್ ಹೊಸೂರು ಶಿಕಾರಿಪುರದಿಂದ ಅಂಬಾರಿ ಗೀತೆಯಿಂದ ಆಕಾಶ ನೀನೆ ಈ ಗೀತೆ ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಕಾರ್ಕಳ ತಾಲೂಕು ಜಾರ್ಕಳದಿಂದ DC ಗಣೇಶ್, ಆಚಾರ್ಯ ಸೌಮ್ಯ, ಆದಿತ್ಯ ಇವರು ಸಂದೇಶ ಮಾಡಿ ಚಿತ್ರ ಕನ್ನಡಕ್ಕಾಗಿ ಒಂದನ್ನೊತ್ತಿ ಹಾಡು, ನನಗೀಗ ನನ್ನ ಮೇಲೆ ಅನುಮಾನ ಶುರುವಾಗಿದೆ, ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ.

ಶ್ರೋತೃ ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶ ಮಾಡಿದವರು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್. ಜೋಕ್ರು ಮಾಡುವ ಶುಭ ಮಧ್ಯಾಹ್ನದ ಶುಭಾಶಯಗಳು ನಮಗಾಗಿ. ಗುಣ ನೋಡಿ ಹೆಣ್ಣು ಕೊಡು ಚಿತ್ರದಿಂದ ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಈ ಗೀತೆ ಸ್ನೇಹಿತರಾದ ಭರತ್ ಕುಮಾರ್, ಗಂಗಪ್ಪ ಬಡಿಗೇರ್, ವೆಂಕಟೇಶ್ ಫಲಾದಿ, ಬಂದೇನವ ಶಿವಶರಣ ಸೋದಿ ಇವರಿಗಾಗಿ ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಮಾಡಿದವರು ಸುರೇಶ್ ಭಟ್ ಗೋರಿ, ಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿತ್ರ ಹಾವಿನ ಹೆಡೆ ಗೀತೆ, ಹೂವಿಂದ ಬರೆಯುವ ಕಥೆಯ ಮುಳ್ಳಿಯಿಂದ ಬರೆದೆ ನಾನು, ಈ ಗೀತೆ ಪ್ರಸಾರ ಮಾಡಿ ನಮಸ್ಕಾರ ವಂದನೆಗಳು ಅಂತ ಸಂದೇಶ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ ಎರಡು ಹಾಡು.

ಯಶೋತ್ರುಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆ ತುಂಬಾ ಮಂದಿ ಸಂದೇಶವನ್ನು ಮಾಡಿದ್ದಾರೆ. ಸೀಮಿತ ಒಂದಿಷ್ಟು ವ್ಯಕ್ತಿಗಳಿಗೆ ಮಾತ್ರ ಇವತ್ತು ಹಾಡು ಕೊಡಬೇಕಾಗಿತ್ತು, ಆದರೂ ಕೂಡ ನೀವು ಸಂದೇಶ ಮಾಡಿದ್ದನ್ನು ಓದಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಈ ಹಾಡು ಇವತ್ತು ಹುಟ್ಟುಹಬ್ಬ ಆಚರಿಸ್ತಾ ಇರುವಂತಹ ಪ್ರಜ್ವಲ್ ಅವರಿಗಾಗಿ, ಅವರಿಗೆ ಹುಟ್ಟುಹಬ್ಬದ ಶುಭ ದಿನದಂದು ಹಾರ್ದಿಕ ಶುಭಾಶಯಗಳು. ಮುಂಬರುವ ದಿನದಲ್ಲಿ ನೀನು ಅಂದುಕೊಂಡ ಎಲ್ಲ ಕನಸುಗಳು ನನಸಾಗಲಿ, ನಿನ್ನ ಜೀವನದಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹ್ಯಾಪಿ ಬರ್ಡೇ ಪ್ರಜ್ವಲ್ ಅಂತ ಸ್ವಾತಿ ಸಂಪಾಜೆ ಇವರು ಸಂದೇಶ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಹಾಗೆಯೇ ವಿಜಯ್ ಕಾಪಿಕಾಡ್ ಮಂಗಳೂರು ಇವರು ಸಂದೇಶ ಮಾಡಿ, ನಮಸ್ತೆ ಸಾರಂಗ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರ. ನನಗೆ ಮೋನಾಲಿಸಾ ಚಿತ್ರದಿಂದ ಮನಸ್ಸೆಲ್ಲ ನೀನೆ ಕನಸೆ ಈ ಚಂದದ ಹಾಡನ್ನು ಪ್ರಸಾರ ಮಾಡಿ. ದಯವಿಟ್ಟು ಗೀತಾ, ಗಿರೀಶ್ ಆಚಾರ್ಯ ಮಕ್ಕಳು, ಯಶಸ್, ವಿಶ್ವಾಸ್, ಶಶಿ, ವಿಜಯ್ ಕಾಪಿಕಾಡ್ನಿಂದ ಇವರು ಸಂದೇಶ ಮಾಡಿದ್ದಾರೆ. ಆಗ ನಾನು ವಿಜಯ್ ಕಾಪಿಕಾಡ್ ಅಂತ ಓದಿದೆ. ಬಹುಶಃ ಗೀತಾ, ಗಿರೀಶ್ ಆಚಾರ್ಯ ಮಕ್ಕಳು, ಯಶಸ್, ವಿಶ್ವಾಸ್ ಇವರು ವಿಜಯ್ ಕಾಪಿಕಾಡ್ನಿಂದ ಸಂದೇಶ ಮಾಡಿರುವಂಥದ್ದು. ಇದು ಇವತ್ತಿನ ಸಂದೇಶ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ಹಾಗೆಯೇ ತುಂಬ ಮಂದಿ ಸಂದೇಶವನ್ನು ಕೂಡ ಮಾಡಿದ್ದಾರೆ. ಸದಾನಂದ ನಾಯಕ್ ಬಂಟಕಲ್ಲು ಇವರು ಕೂಡ ಸಂದೇಶ ಮಾಡಿದ್ದಾರೆ, ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಹಾಗೆಯೇ ಮತ್ತೋರ್ವರು ಸಂದೇಶ, ಗಗನ್ ರಾಜ್ಕುಮಾರ್, ಮಾರಿ ಕಣಿವೆ ಹಿರಿಯೂರು ಇವರು ಕೂಡ ಸಂದೇಶ ಮಾಡಿದರು. ಹಾಗೆಯೇ ಮತ್ತೋರ್ವರು ಕಾರ್ಕಳ ತಾಲೂಕು ಅನಂತ ಶಯನದಿಂದ ಸಂದೀಪ್ ಮರೂರು, ರಂಜಿತ್ ಮಾಳ, ಸಂದೀಪ್ ತೆಳ್ಳರ್, ಭವಿಷ್ ಭಾಸ್ಕರ್ ಇವರು ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಹೀಗೆ ತುಂಬ ಮಂದಿ ಸಂದೇಶ ಮಾಡಿದ್ದಾರೆ. ಹಾಗೆಯೇ ಸಿ ಟಿ ಚಂದ್ರಶೇಖರ್ ಇವರು ಆಗತಾನೆ ಸಂದೇಶ ಮಾಡಿದರು. ಸಿ ಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತಿ ಚೌಡೇನಹಳ್ಳಿ ಇವರು ಸಂದೇಶವನ್ನು ಮಾಡಿದರು. ಹಾಗೆಯೇ ಮುಂದುವರಿದು ಇಷ್ಟು ಮಂದಿ ಸಂದೇಶ ಮಾಡಿದರು. ಬಹುಶಃ ಇನ್ನೊಮ್ಮೆ ಖಂಡಿತವಾಗಿಯೂ ಕೂಡ ನಿಮ್ಮ ಹಾಡನ್ನು ಪ್ರಸಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಹೇಳುತ್ತಾ, ಆದಷ್ಟು ಬೇಗ ಸಂದೇಶವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಅದು ಕೂಡ 3 ಗಂಟೆಯ ಆ ನಂತರದಲ್ಲಿ ನೀವು ಸಂದೇಶ ಮಾಡಿದರೆ ನಿಮ್ಮ ಸಂದೇಶವನ್ನು ಓದಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಿಂತ ಮುಂಚೆ ಪೋಸ್ಟರ್ ಅದು ಇದು ಅಂತೆಲ್ಲ ಬಂದರೆ ಮತ್ತೆ ನಿಮ್ಮ ಸಂದೇಶಗಳು ಕೂಡ ನಮಗೆ ಕಾಣೋಕ್ಕೆ ಸಿಗಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಿದ್ದೀನಿ. ಇದೀಗ 2 ಹಾಡುಗಳು, ಆ ನಂತರದಲ್ಲಿ ಮತ್ತೆ ವಾಯ್ಸ್ ಆಫ್ ಮಂಜುಳ ಕಾರ್ಯಕ್ರಮ ಕೂಡ ಮೂಡಿಬರುತ್ತೆ. ಇದು ಇವತ್ತಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾ ಇರಿ, ಇದು ರೇಡಿ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಹಾಯ್, ನಮಸ್ತೆ, ಶುಭ ಸಂಜೆ, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತೇನು ಗೊತ್ತಾ, ಬೆಳಗ್ಗೆ 4:30 ಗಂಟೆಗೆ ತಟ್ಟ ಅಂತ ಎಚ್ಚರ ಆಯಿತು. ಯಾಕೆ ಎಚ್ಚರ ಆಗಿರ್ಬೋದು ಹೇಳಿ, ನಮ್ಮ ಮನೆಯ ಅಂಗಳದಲ್ಲಿರೋದು ಒಂದು ಪಾರಿಜಾತ ಮರ, ಜೊತೆಗೆ ಅದರ ಹತ್ರ ಪೇಸೊಪ್ಪು ಮರ. ಅಲ್ಲಿ 4:30 ಗಂಟೆಗೆ ಹಕ್ಕಿಗಳ ಕಲರವ. ಈ ಸಣ್ಣ ಸಣ್ಣ ನಾವು ತುಳು ಹೇಳ್ತೇವೆ ಬಿಜ್ಕರಿ ಪಕ್ಕಿ, ಅದು ಏನೋ ಸೌಂಡ್ ಮಾಡ್ತಾ ಇಡೀ ಮರದಲ್ಲಿ ಹಕ್ಕಿಗಳಿತ್ತು. ನಾನು ಎದ್ದು 4:30 ಗಂಟೆಗೆ ಹೊರಗೆ ಅಂಗಳಕ್ಕೆ ಬಂದೆ, ಫುಲ್ ಅವುಗಳದೇ ಕಲರವ. ಸೊ ಅದೇ ವಿಷಯವನ್ನು ಇವತ್ತು ಯಾಕೆ ಮಾತಾಡಬಾರ್ದು ಅಂತ ಬಂದಿದ್ದೇನೆ, ಯಾಕಂದರೆ ಹಕ್ಕಿಗಳ ಪ್ರಪಂಚ ಅದು ಬಹಳ ಅದ್ಭುತವಾದದ್ದು, ಅದು ವೈವಿಧ್ಯಮಯವಾದದ್ದು, ಜೊತೆಗೆ ವಿಸ್ಮಯಕಾರಿಯಾದದ್ದು. ಬಣ್ಣ ಬಣ್ಣ ಅದರ ರೆಕ್ಕೆ, ಆಮೇಲೆ ಸುಮಧುರ ಗಾಯನ, ಅದು ಹಾಡುವುದೇ ಒಂದು ಚಂದ, ಗೂಡು ಕಟ್ಟುವ ಜಾಣ್ಮೆ, ಮತ್ತು ಸಾವಿರಾರು ಕಿಲೋಮೀಟರ್ಗಳ ವಲಸೆ ಹಕ್ಕಿಗಳ ವಿಶೇಷತೆ. ನವಿಲು, ಗಿಳಿ, ಗುಬ್ಬಚ್ಚಿಯಿಂದ ಹಿಡಿದು ವಲಸೆ ಬರುವ ಹಕ್ಕಿಗಳವರೆಗೆ ಇವು ಪ್ರಕೃತಿಯ ಸಮತೋಲನವನ್ನು ಕಾಪಾಡಲು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ. ಪಕ್ಷಿ ವೀಕ್ಷಣೆ ಕೆಲವರು ಮಾಡ್ತಾರೆ, ಅದೊಂದು ಅದ್ಭುತ ಹವ್ಯಾಸ, ಪರಿಸರದ ಅರಿವು ಮೂಡಿಸುತ್ತದೆ. ಹಕ್ಕಿಗಳ ಪ್ರಪಂಚದ ಪ್ರಮುಖ ಅಂಶಗಳು ಅಂದರೆ ಅದೊಂದು ವೈವಿಧ್ಯತೆ ಜಗತ್ತಿನಲ್ಲಿ, ಅಂದರೆ ನಮ್ಮ ಭಾರತದಲ್ಲಿ ಅಂತ ಹೇಳ್ಬೋದು. ಸಾವಿರಾರು ಪ್ರಭೇದದ ಹಕ್ಕಿಗಳಿವೆ, ಪುಟ್ಟ ಹಮ್ಮಿಂಗ್ ಬರ್ಡ್ನಿಂದ ಹಿಡಿದು ಅತಿ ದೊಡ್ಡ ಹಕ್ಕಿ ಉಷ್ಣ ಪಕ್ಷಿಗಳವರೆಗೆ ಇವುಗಳ ಗಾತ್ರ ಮತ್ತು ಬಣ್ಣಗಳಲ್ಲಿ ಅಪಾರ ವೈವಿಧ್ಯತೆ ಇದೆ. ಹವಾಮಾನ ಬದಲಾವಣೆ ಮತ್ತು ಆಹಾರದ ಹುಡುಕಾಟಕ್ಕಾಗಿ ಅನೇಕ ಹಕ್ಕಿಗಳು ಸಾವಿರಾರು ಕಿಲೋಮೀಟರ್ಗಳ ದೂರ ಪ್ರಯಾಣಿಸುತ್ತವೆ. ಕರ್ನಾಟಕದ ರಂಗನತಿಟ್ಟು, ಗುಡವಿ ಪಕ್ಷಿಧಾಮಗಳಂತಹ ಸ್ಥಳಗಳಿಗೆ ವಿದೇಶಿ ಹಕ್ಕಿಗಳು ವಲಸೆ ಬರುತ್ತದೆ. ಹಕ್ಕಿಗಳ ಸಂಕೀರ್ಣವಾದ ಸಂವಹನ ಕಲೆ ಅಂತ ಹೇಳ್ತಾರೆ, ಅಂದ್ರೆ ಈ ಹಾಡುಗಳು, ನೀವು ಕೋಗಿಲೆಯನ್ನ ನೋಡಿರ್ಬೋದು, ಕೋಗಿಲೆ ಹಾಡಿದಾಗ ನೀವು ಅಲ್ಲಿಂದ ಮಿಮಿಕ್ರಿ ಮಾಡಿ ನೀವು ಕೋಗಿಲೆ ತರ ಕೂಗಿ ಅದು ಅದಕ್ಕೆ ಪ್ರತಿಕ್ರಿಯೆಯನ್ನ ನೋಡುತ್ತದೆ. ಎಲ್ಲಿ ಅದಕ್ಕೆ ಅದು ನೀವು ಕೋಗಿಲೆ ಅಲ್ಲ ಅಂತ ಗೊತ್ತಾಗ್ತದೋ ಕೂಡಲೇ ಅದು ತನ್ನ ಹಾಡನ್ನ ನಿಲ್ಲಿಸಿ ಬಿಡುತ್ತದೆ. ಇಂತಹ ಒಂದು ಗ್ರಾಸ್ಪಿಂಗ್ ಪವರ್ ಹಕ್ಕಿಗಳಿಗಿದೆ. ಅವು ಹಿಂಡು ಹಿಂಡಾಗಿ ಹಾರುತ್ತವೆ, ಆಹಾರವನ್ನು ಹುಡುಕ್ತದೆ, ಮತ್ತು ಕೆಲವು ಪ್ರಭೇದಗಳು ಜೀವಮಾನವಿಡೀ ಒಂದೇ ಸಂಗಾತಿಯೊಂದಿಗೆ ಇರುತ್ತದೆ. ಪರಾಗಸ್ಪರ್ಶ, ಬೀಜ ಪ್ರಸರಣ ಮತ್ತು ಕೀಟಗಳ ನಿಯಂತ್ರಣದಲ್ಲಿ ಹಕ್ಕಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇವು ಪ್ರಕೃತಿಯ ಸಮತೋಲನಕ್ಕೆ ಅತ್ಯಗತ್ಯ. ಪರಿಸರ ಮಾಲಿನ್ಯ ಮತ್ತು ಅವುಗಳು ಎಲ್ಲಿ ವಾಸಿಸ್ತವೋ ಅವುಗಳ ಆ ಜಾಗದ ನಾಶದಿಂದಾಗಿ ಅವುಗಳ ಸಂತತಿ ಅಪಾಯದಲ್ಲಿದೆ. ಅವುಗಳ ಉಳಿವಿಗೆ ಮರಗಳನ್ನು ಬೆಳೆಸುವುದು ಮತ್ತು ಪಕ್ಷಿಧಾಮಗಳನ್ನು ಸಂರಕ್ಷಿಸುವುದು ಅತಿ ಅಗತ್ಯ. ಹಕ್ಕಿಗಳ ಗೂಡು ಎಂದಾಗ ನನಗೆ ನೆನಪಾಗುವುದು ಅಪ್ಪನ ತೋಳುಗಳು. ಅಪ್ಪನ ತೋಳುಗಳಲ್ಲಿ ಪ್ರತಿಯೊಂದು ಮಗುವು ಸುರಕ್ಷಿತ, ಹಾಗೆ ಹಕ್ಕಿಯ ಗೂಡುಗಳಲ್ಲಿ ಪುಟ್ಟ ಮರಿಯು ಸುರಕ್ಷಿತವಾಗಿರುತ್ತದೆ. ಹಕ್ಕಿಯ ಗೂಡು ಎಂದಾಗ ನನಗೆ ನೆನಪಾಗುವುದು ಕವಚ ಚಿತ್ರದ ಈ ಹಾಡು. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡದಾಟ

ಬಳಸಿಕೊಂಡು ಗೂಡು ನಿರ್ಮಿಸಿಕೊಳ್ಳುವ ಕಲೆ ಅವುಗಳಿಗೆ ಹುಟ್ಟಿನಿಂದಲೇ ಕರಗತ. ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಎಲ್ಲ ಪಕ್ಷಿಗಳ ಬದುಕಿನ ಮಹತ್ವದ ಘಟ್ಟ. ಅವು ಹೆಚ್ಚು ಕ್ರಿಯಾಶೀಲವಾಗುವುದು ಆ ಸಮಯದಲ್ಲಿ. ಗಂಡು ಹೆಣ್ಣು ಪಕ್ಷಿಗಳು ತಮ್ಮ ವಂಶ ಬೆಳೆಸುವ ಕ್ಷಣಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತದೆ. ಆ ಸಮಯದಲ್ಲಿ ಅವುಗಳಲ್ಲಿ ಜೀವನೋ ಸಹ ಉಕ್ಕಿ ಹರಿಯುತ್ತದೆ. ಆ ದಿನಗಳಲ್ಲಿ ಅವು ಅನ್ಯೋನ್ಯತೆಯಿಂದ ಬದುಕುತ್ತದೆ. ಸಂಗಾತಿಯ ಆಯ್ಕೆ, ಮಿಲನದ ಕ್ಷಣಗಳು, ಗರ್ಭಧರಿಸಿದ ಹೆಣ್ಣು ಹಕ್ಕಿಯ ಬಿನ್ನಾಣ, ದಾಂಪತ್ಯ ಇತ್ಯಾದಿಗಳು ಸೌಜಿಗವನ್ನು ಹುಟ್ಟಿಸುತ್ತದೆ. ತಮ್ಮ ವಂಶದ ಕುಡಿಯನ್ನು ಈ ಭೂಮಿಗೆ ಬರಮಾಡಿಕೊಳ್ಳುವ ಪೂರ್ವದಲ್ಲಿ ಅವು ರಕ್ಷಣೆಗೆ ಒತ್ತು ನೀಡಿ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಅದೊಂದು ಅದ್ಭುತ ಪ್ರಕ್ರಿಯೆ. ಪ್ರತಿಯೊಂದು ಪಕ್ಷಿಯು ತನ್ನ ಅನುಕೂಲಕ್ಕೆ ತಕ್ಕಂತೆ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಬಹುತೇಕ ಪಕ್ಷಿಗಳು ಹೇಗೆ ಹೇಳಿದೆ

ಗಳನ್ನು ನೇರವಾಗಿ ನೆಲದ ಮೇಲೆಯೇ ಇಟ್ಟು ಕಾಪಾಡುತ್ತದೆ. ಇವುಗಳು ತಯಾರಿಸಿದ ಗೂಡುಗಳು ಹೊರನೋಟಕ್ಕೆ ಅತ್ಯಂತ ಸಮರ್ಥವಾಗಿ ಯಾರಿಗೂ ಕಾಣದ ಹಾಗೆ ಮರೆಮಾಚಿಕೊಂಡು ಇರುತ್ತವೆ.

ಒಂದಿದ್ದರೆ ಸಾಕಿ, ಚಿಗರಿಗೆ ಬೇಕು ಕಾನು ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ. ಇದು 1993 ತೆರೆಕಂಡ ಚಿನ್ನಾರಿ ಮುತ್ತ ಚಿತ್ರದ ಹಾಡು. ಸಿ ಅಶ್ವಥ್

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಈ ಸಲ ಸ್ವಲ್ಪ ಕಾಲದಲ್ಲಿ ಹಿಂದೆ ಹೋಗಬೇಕು ಅನಿಸ್ತು. ನಮ್ಮ ಬುದ್ಧ 2600 ವರ್ಷಗಳ ಹಿಂದೆ ಇದ್ದ. ಈ ಬುದ್ಧನ ಬಗ್ಗೆ ಬೇಂದ್ರೆ ಒಂದು ಅದ್ಭುತವಾದ ಪದ್ಯ ಬರೆದಿದ್ದಾರೆ. ಗಂಗಾವತರಣ ಅನ್ನುವ ಕವನ ಸಂಕಲನದಲ್ಲಿ ಬಂದಿರುವಂಥ ಈ ಪದ್ಯ ತಾವೆಲ್ಲ ಕೇಳಿದ್ದುಂಟು ಅನಿಸುತ್ತೆ. ಬುದ್ಧ ಬುದ್ಧ ಜಗವೆಲ್ಲ ಮಲಗಿಲರು ಇವನೊಬ್ಬನೆದ್ದ. ಎಷ್ಟು ಮೀನಿಂಗ್ಫುಲ್ ಇದೆ ಮಾತು ಅಂತಂದರೆ ಜಾಗೃತಿ ಸಂಯಮಿ ಅಂತ ಭಗವದ್ಗೀತೆ ಮಾತು. ಎಲ್ಲರೂ ಮಲ್ಕೊಂಡಾಗ ಸಂಯಮಿಯಾಗಿದ್ದವನು ಎದ್ದಿರ್ತಾನೆ ಅಂತ.

ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ. 2600 ವರ್ಷಗಳ ಹಿಂದೆ ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ. ಈ ಮಾತು ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ್ರೆ ಮತ್ತೆ ಆ ಭಾಷೆಗೆ ಹೋಗ್ಬೇಕು. ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ. ಇವತ್ತಿ ಕೂಡ ಎಂದೋ ಇದ್ದ ಅನ್ನೋ ಹಾಗಿಲ್ಲ, ಅವನು ಇಲ್ಲನ ಪಕ್ಕದಲ್ಲೇ ಇದ್ದಂಗಿದ್ದಾನ. ಅವನು ಅಂದ್ರೆ ಬುದ್ಧ ಹೋದ್ರೂ ಕೂಡ ಬುದ್ಧ ನಮ್ಮೊಳಗೆ ಒಬ್ಬ ಆಗ್ಬಿಟ್ಟಿದ್ದಾನೆ ಈಗ ಅಂತ. ಬುದ್ಧ ಹುಟ್ಟಿದ ಮೇಲೆ ಹಳೆ ಜಗವು ಸತ್ತು ಇದ್ದು ಇಲ್ಲದ ಹಾಗೆ ಹಾಗೆ ಇತ್ತು. ಬುದ್ಧ ಸತ್ತನು ಎಂದು ಯಾರೆಂದರೂ ಬುದ್ಧನ ಜಯಂತಿಗಿದೆ ಜಯವೆಂದಿಗೂ. ಬುದ್ಧ ಪ್ರತಿ ಸಲ ಹುಟ್ಟಬೇಕು ಅಂತ. ಬುದ್ಧನ ಜಯಂತಿ ಯಾಕೆ ಮುಖ್ಯ ಅಂದರೆ ದೈಹಿಕವಾಗಿ ಬೇಡ, ನಮ್ಮ ಮನಸ್ಸಿನಲ್ಲಿ ಪ್ರತಿ ಕ್ಷಣಕ್ಕೂ ಬುದ್ಧ ಹುಟ್ಟಬೇಕು ಅಂತ. ಅದಕ್ಕೆ ಕೊನೆ ಸಾಲ್ ಮಾತ್ರ ಅದ್ಭುತ ಬರೆದಿದ್ದವರು, ಬುದ್ಧನ ಸಮಾಧಿಯದು ಮಾನವನ ಹೃದಯ. ಇದು ಭಾಷೆ ಬಳಸೋದು ಬೇಂದ್ರೆಗೆ ಮಾತ್ರ ಸಾಧ್ಯ ಇತ್ತು ಅನಿಸುತ್ತೆ, ಇದರ ಆಪದ ಬರೋದು ಸಾಧ್ಯ ಇಲ್ಲ. ಚಂದ್ರನ ಹೆಣಾತೆಯಲ್ಲಿ ಬಂತು ಮುಗಲಾಗ ಅಂತ ಬರೆದವರು. ಚಂದ್ರನ ಅದುವರೆಗೂ ಹೆಣಕ್ಕೆ ಯಾರೂ ಹೋಲಿಸಿರಲಿಲ್ಲ. ಪ್ರಿಯತಮೆ ಮುಖ ಹೋಲಿಸ್ತಾ ಇದ್ರು, ಸುಂದರ ಚಂದ್ರ ಪ್ರಿಯತೆ ಮುಖ ಚಂದ್ರನಂಗದ ಅಂತ ಹೇಳ್ತಿದ್ರು. ಆದರೆ ಚಂದ್ರನ ಹೆಣಾತೆಯಲ್ಲಿ ಬಂತು ಮುಗಲಾಗ ಅಂತ, ನಮ್ಮ ಮನಸ್ಸಿನಲ್ಲಿ ದುಗುಡ ತುಂಬಾನ ತುಂಬಿದಾಗ ಚಂದ್ರ ಕೂಡ ಹೆಣ ಕಣ್ಣಂಗೆ ಕಾಣಿಸ್ತದೆ ಅಂತ ಹೇಳಬೇಕಾಗಿತ್ತು ಅವರಿಗೆ. ಇಲ್ಲಿ ಕೂಡ ಚೆನ್ನಾಗಿದೆ ನೋಡಿ, ಬುದ್ಧನ ಸಮಾಧಿಯದು ಮಾನವನ ಹೃದಯ. ಸಮಾಧಿ ಅಂದರೆ ಮುಖ್ಯ ಹುಚ್ಚಿದಂಥ ಜಾಗ ಅಲ್ಲ, ಅವನು ಅದಕ್ಕಿದ ಅಂಶಗಳು, ಅಂಶಗಳು ಸಮಾಧಿಯಲ್ಲೇ ಇರಬೇಕಲ್ಲ. ಹಾಗೆ ಬುದ್ಧನ ಕಂಡುಕೊಂಡಂಥ ಸತ್ಯದ ಅಂಶಗಳು ನಮ್ಮ ಹೃದಯದಲ್ಲೇ ಇರ್ತವೆ ಅಂತ. ಬುದ್ಧನ ಸಮಾಧಿಯದು ಮಾನವನ ಹೃದಯ, ಅದುವೇ ಕಾಯುತ್ತಲಿದೆ ಕಲ್ಕಿ ಉದಯ. ಅವನು ಯಾವಾಗ ಕುದುರೆ ತಗೊಂಡು ಹೋದ್ನೋ ಸನ್ಯಾಸಿ ಆಗೋದಕ್ಕೆ, ಹಾಗೆ ಇವತ್ತು ಕುದುರೆಯನ್ನು ಏರಿ ಕಲ್ಕಿಯಾಗಿ ವಾಪಸ್ ಬರ್ತಾನೆ ಬುದ್ಧ ಅನ್ನೋ ನಂಬಿಕೆಯಲ್ಲಿ ಹೇಳುವಂಥದ್ದು.

0: You're listening to Radio Sarang, 107.8 FM.
1: ಈ ಬುದ್ಧನ ಬಗ್ಗೆ ಮಾತಾಡುವಾಗ ನಾನು ಕೆಲವು ರೂಪರೇಷೆ ಹಾಕ್ಕೊಂಡಿದ್ದೀನಿ. 4 ದಿವಸ ಮಾತ್ರ ಇರೋದ್ರಿಂದ 4 ದಿವಸದಲ್ಲಿ ಎಷ್ಟರ ಮಟ್ಟಿಗೆ ಹೇಳಬಹುದು ಅಂತ. ಒಂದು ಮುಖ್ಯ ವಿಷಯದ ಬಗ್ಗೆ ನಾನು ತಮ್ಮ ಹತ್ರ ಹೇಳ್ಕೋಬೇಕು ಅಂತ ಬಂದಿದ್ದೀನಿ ಇವತ್ತು. ಈ ಬುದ್ಧನ ಜೀವನ ಒಂದು ವಿಶೇಷವಾದಂಥ ಜೀವನ, ಮತ್ತು ಒಂದು ರೀತಿಯಲ್ಲಿ ವಿಚಿತ್ರವಾದಂಥದ್ದು. ಇದು ಬಹುಶಃ ಭಾರತ ದೇಶದಲ್ಲಿ ಮಾತ್ರ ಆಗಬಹುದಾದಂಥ ಘಟನೆ ಇದು.

ಯಾಕಂದ್ರೆ ಮರೆಯಾಗಿ ಹೋಗ್ಬಿಡುತ್ತೆ ಅದು, ಅಲ್ಲಿ ಉಳ್ಕೊಂಡ್ಬಿಡ್ತು. ಹಲವು ಶತಮಾನಗಳವರೆಗೆ ಬುದ್ಧ ನಮ್ಮ ಮನಃಪಟಲದಿಂದಲೇ ಮರೆಯಾಗಿ ಹೋಗಿದ್ದ, ಪತ್ತೇನೇ ಇಲ್ಲ. ಅವನ ಸಂದೇಶಗಳು, ಧಾರ್ಮಿಕ ನಂಬಿಕೆಗಳು ನಮ್ಮದಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಪರಕೀಯವಾಗಿಬಿಟ್ಟಿತು. ಇತ್ತೀಚೆಗೆ ಸುಮಾರು 200 ವರ್ಷಗಳಿಂದ ಈಚೆಗೆ ಬೇರೆ ಬೇರೆ ಪ್ರದೇಶದ ವಿದ್ವಾಂಸರು ಸಂಶೋಧನೆಯಿಂದಾಗಿ ನಮ್ಮ ಪುರಾತತ್ವ ಇಲಾಖೆಯವರು ಉತ್ಖನನ ಮಾಡಿದಂಥ ಜಾಗಗಳನ್ನು ನೋಡಿದಾಗ ತಾವು ಕೆಲವರು ಗಮನಿಸಿರಬೇಕು. ನಾನು ನೋಡಿ ಬಂದಿದ್ದೇನೆ ಕೆಲವು ಜಾಗಗಳನ್ನು. ವೈಶಾಲಿ ಅನ್ನೋ ಪ್ರದೇಶ ಬಿಹಾರದಲ್ಲಿ ಬುದ್ಧನ ವಿಹಾರ ಸ್ಥಳಗಳನ್ನು ಉತ್ಖನನ ಮಾಡಿಟ್ಟಿದ್ದಾರೆ. ಆಮೇಲೆ ರೋಮಾಂಚನ ಆಗುತ್ತೆ ನೆನೆಸ್ಕೊಂಡ್ರೆ, ಇದೇ ಜಾಗದಲ್ಲಿ ಬುದ್ಧ ಕೂತಿದ್ನಲ್ಲ 2500 ವರ್ಷಗಳ ಹಿಂದೆ ನೆನೆಸ್ಕೊಂಡ್ರೆ ಅದ್ಭುತ ಅನಿಸುತ್ತೆ. ಅದೆಲ್ಲ ಆದದ್ರಿಂದ ಈ ಮಹಾನ್ ವ್ಯಕ್ತಿಯ ಬದುಕು ಸಂದೇಶಗಳು ಮತ್ತೆ ಮರುಕಳಿಸೋಕೆ ಶುರು ಆಗಿದ್ದಾವೆ ನಮ್ಮಲ್ಲಿಗೆ. ಒಂದು ಬಾರಿ ಇತಿಹಾಸ ಕಣ್ಣು ಮುಂದೆ ಬಂದಾಗ ಹಬ್ಬ ನಮ್ಮ ಇತಿಹಾಸದಾಗ ಇಂಥದ್ದು ಒಂದು ಇತ್ತಲ್ಲ ಪರ್ವ ಅಂತ ಹೆಮ್ಮೆ ಪಡೋ ಹಾಗಾಗ್ಬಿಡ್ತು. 2600 ವರ್ಷಗಳ ಹಿಂದೆ ಇಂಥೊಬ್ಬ ಮಹಾತ್ಮ ಇದ್ದ, ಇಂಥ ಒಂದು ಪರ್ವ ಸೃಷ್ಟಿ ಮಾಡಿದ ಅಂತ ಹೇಳಿದಾಗ ಅಭಿಮಾನ ಉಕ್ತದೆ. ನಮ್ಮ ರಾಷ್ಟ್ರೀಯ ಪ್ರಜ್ಞೆ ಇದನ್ನು ನಮ್ಮ ದೇಶದ ಸ್ವರ್ಣ ಪರ್ವ ಅಂತ ಕರೀತು. ನಮ್ಮ ದೇಶ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದದ್ದು ಬುದ್ಧ ಕಾಲದಲ್ಲಿ ಅಂತ ಹೇಳೋಕೆ ಶುರು ಮಾಡಿದರು. ಈ ಸ್ವರ್ಣ ಅಧ್ಯಾಯದ ಮೂಲ ಕೇಂದ್ರ ಆಗಿದ್ದು ಭಗವಾನ್ ಬುದ್ಧ. ಅದು ತಿಳ್ಕೊಂಡ ಮೇಲೆ ನಮ್ಮ ಬುದ್ಧನ ಬಗ್ಗೆ, ಬುದ್ಧ ಧರ್ಮದ ಬಗ್ಗೆ ಅಭಿಮಾನ ಉಕ್ಕಿ ಹರಿಯೋಕೆ ಶುರು ಆಯಿತು. ಅದು ಇಡೀ ರಾಷ್ಟ್ರವನ್ನ ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಬಹುಮುಖ್ಯವಾಗಿ ರಾಜಕೀಯವಾಗಿ ಹರಡ್ಕೊಂಡ್ಬಿಡ್ತು. ಪ್ರಪಂಚದಲ್ಲೆಲ್ಲ ಬಹುಮಾನ್ಯವಾಗಿ ಉಳಿದಿರುವಂಥ ಬೌದ್ಧ ಧರ್ಮದ ಉಗಮ ನಮ್ಮಲ್ಲಾಯ್ತಲ್ಲ ಅನ್ನುವಂಥ ಹೆಮ್ಮೆ ಕೂಡ ನಮ್ಮದಾಯಿತು.

0: रेडियो सारंग 107.8 FM।
1: ಎಷ್ಟೋ ಸ್ಥಳ ತಾವು ಜಪಾನಿಗೆ ಹೋದಿದ್ರೆ ಗೊತ್ತಿರುತ್ತೆ, ಅಲ್ಲಿ ಹೇಳ್ತಾರೆ ಬಾಯಿ ಬಿಟ್ಟವ್ರು, ವಿ ಲವ್ ಯು ಇಂಡಿಯನ್ಸ್ ಬಿಕಾಸ್ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ. ನೀವು ಬುದ್ಧ ಮತ್ತು ಗಾಂಧಿ ನೆಲದಿಂದ ಬಂದವರು ಅಂತ ನಮಗೆ ಮರ್ಯಾದೆ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಗೌರವ ಅವರಿಗಿದೆ, ಆ ಜಾಗದಿಂದ ಬಂದವರು ನಾವು ಅಂತ ಹೇಳ್ಕೊಳ್ಳೋಕೆ ಸಂತೋಷ ಆಗುತ್ತೆ. ಬುದ್ಧ ಮತ್ತು ಅವನ ಸಿದ್ಧಾಂತಗಳೇನಿದ್ದಾವೆ ಈಗ ನಮ್ಮ ರಾಷ್ಟ್ರದ ಮಹಾನ್ ಐತಿಹಾಸಿಕ ಪರ್ವಗಳಾಗಿದ್ದಾವೆ. ಅಲ್ಲಿವರೆಗೂ ನಮ್ಮ ಭಾರತದ ಸತ್ಯಗಳು ಅಂತಿತ್ತಲ್ಲ, ಆಧ್ಯಾತ್ಮಿಕ ಸತ್ಯಗಳಾಗಲಿ ಧಾರ್ಮಿಕ ಸತ್ಯಗಳಾಗಲಿ ನಮ್ಮ ದೇಶದಲ್ಲೇ ಉಳ್ಕೊಂಡಿದ್ದು. ನಾವು ಕಂಡುಕೊಂಡ ಸತ್ಯ ಉಪನಿಷತ್ತುಗಳಾಗಲಿ ವೇದಗಳಾಗಲಿ ನಮ್ಮ ದೇಶದಲ್ಲಿ ಉಳ್ಕೊಂಡಿದ್ದು. ಆದರೆ ವ್ಯವಸ್ಥಿತವಾಗಿ ಹೋಗದಿದ್ದರೂ ಅಸಂಘಟಿತವಾಗಿ ಕೆಲವು ಬೇರೆ ಬೇರೆ ದೇಶಕ್ಕೆ ಹೋದದ್ದು ಉಂಟು, ಹೋಗಿಲ್ಲ ಅಂತ ಹೇಳಾರೆ, ಆದರೆ ವ್ಯವಸ್ಥಿತವಾಗಿ ಹೋಗಲಿಲ್ಲ. ಈ ಫಾರ್ ಎಕ್ಸಾಂಪಲ್, ನೀವು ಇದಕ್ಕೆ ಹೋದರೆ ಬ್ಯಾಂಕಾಕ್ ಹೋದರೆ ಅಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳನ್ನೇ ಕಾಣ್ತೀವಿ. ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಇವತ್ತಿಗಾದರೂ ಅಲ್ಲಿ ರಾಜ ರಾಮನೇ, ರಾಮಾದ 13 ರಾಮಾದ 14 ಅಂತ ಹಾಗೆ ಅಂದ್ಕೊಂಡು ಹೋಗ್ಬೇಕು. ಅವರು ಇರುವಂಥ ಜಾಗ ಕೂಡ ಅಯೋಧ್ಯ ಅಂತಾರೆ, ಅಯೋಧ್ಯ ಅಂದರೆ ರಾಮಾಯಣದ ಪ್ರಭಾವ ಅಲ್ಲಿ ಇದೆ. ಅಸಂಘಟಿತವಾಗಿ ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾವೆ ಬೇಕಾದಷ್ಟು. ಆದರೆ ವ್ಯವಸ್ಥಿತವಾಗಿ ಒಂದು ಸಿದ್ಧಾಂತ, ಭಾರತೀಯ ಸಿದ್ಧಾಂತ ಆಗಿ ಹೊರಗಡೆ ಹೋದದ್ದು ಈ ಬುದ್ಧ ಧರ್ಮದ್ದು. ಆದ್ದರಿಂದ ಬಹಳ ಕಡೆ ಹೋಗಿ ಸ್ಥಿರವಾಗಿರೋದ್ರಿಂದ ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಅರ್ಧ ಪ್ರಪಂಚನೇ ಭಾರತಕ್ಕೆ ಋಣಿಯಾಗಿರಬೇಕು ಅಂತ. ತತ್ವ ಸಿಕ್ಕದ್ದು ನಮ್ಮಿಂದ ಅಲ್ವಾ, ಅದು ವ್ಯವಸ್ಥಿತವಾಗಿ ಉಳ್ಕೊಂಡಿದೆ ಈಗಾದರೂ. ಆದ್ದರಿಂದ ಭಾರತಕ್ಕೆ ಅರ್ಧ ಪ್ರಪಂಚ ಜಗ ಋಣಿಯಾಗಿರಬೇಕು ಅಂತ. ನಾನು ಇವತ್ತು ಮುಖ್ಯವಾಗಿ ಹೇಳಬೇಕು ಅಂದ್ಕೊಂಡಿರೋದು ಇದು. ಸ್ವಾಮಿ ವಿವೇಕಾನಂದರು ಬುದ್ಧನದ ಜೀವನದ ಬಗ್ಗೆ, ಅವನ ಸಿದ್ಧಾಂತಗಳ ಬಗ್ಗೆ ಸ್ವಲ್ಪ ಆಳವಾಗಿ ಚಿಂತನೆ ಮಾಡಿ ಆಧಾರದಿಂದ ನೋಡಿ ಅದನ್ನು ಜೀವನ ಅಂತ ಹೇಳ್ತಾರೆ. ಆ ಜೀವನವು ತುಂಬ ಆಧಾರದಿಂದ ಕಾಣಬೇಕು ಅಂತ. ಬುದ್ಧ ಮಾಡಿದಂಥ ಮಹಾನ್ ಕಾರ್ಯದ ಬಗ್ಗೆ ನಮ್ಮ ಗಮನವನ್ನು ಸೆಳ್ಕೊಂಡು ಹೇಳ್ತಾರೆ. ಎಷ್ಟು ಚೆಂದ ಇದೆ ನೋಡಿ ಮಾತು, ನಾನು ತುಂಬ ಇಷ್ಟವಾದ ಮಾತು. ನಮ್ಮ ನವಭಾರತ ಇಂದು ಶಂಕರರ ಅತ್ಯದ್ಭುತವಾದ ಬುದ್ಧಿಮತ್ತೆಯನ್ನು ಮತ್ತು ಬುದ್ಧನ ವಿಶಾಲ ಹೃದಯವನ್ನು ಮೇಳೈಸಿಕೊಳ್ಳಬೇಕಾಗಿದೆ. ಟುಡೇ ಇನ್ ಮಾಡರ್ನ್ ಇಂಡಿಯಾ ವಿ ನೀಡ್ ದಿ ಸಿಂಥೆಸಿಸ್ ಆಫ್ ದ ಶಾ, ಹೃದಯ ವಿಶಾಲ ಆಗಬೇಕು ಆಗಬೇಕು. ಆದರೆ ಬಹಳ ಕಡೆ ಹಂಗೆ ಆಗಿಲ್ಲ. ಎಲ್ಲಿ ಬುದ್ಧಿ ಪ್ರಧಾನ ಆಗ್ತದೋ ಅಲ್ಲಿ ಹೃದಯ ಕುಂಠಿತವಾಗಿದ್ದನ್ನು ಕಂಡಿದ್ದೇವೆ ನಾವು. ನೋಡಿದ್ವಿ ಬಹಳ ಬುದ್ಧಿಜೀವಿಗಳು ಅಂದ್ಕೊಂಡವರು ತುಂಬ ಕಷ್ಟ, ಹೃದಯ ತುಂಬ ಸಣ್ಣದು ಮಾಡ್ಕೊಂಬಿಟ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ವಿವೇಕಾನಂದ ಹೇಳೋದು ಮುಖ್ಯ, ಆ ಬುದ್ಧಿಮತ್ತೆಯ ಜೊತೆಗೆ ಹೃದಯದ ಆಳವನ್ನೂ ಸೇರಿಸ್ಕೊಂಡಾಗ ನಮ್ಮ ಜೀವನ ಚೆನ್ನಾಗಿರ್ತದೆ ಅಂತ. ಬುದ್ಧಿ ಹೃದಯಗಳ ಸಮ್ಮಿಳನ ಇಂದಿನ ತುರ್ತು ಅಗತ್ಯ ಅನ್ನೋದನ್ನು ವಿವೇಕಾನಂದ ಅವ್ರು ಹೇಳ್ತಾರೆ ಕೊನೆಗೆ. ಬುದ್ಧನಂಥ ಮನುಷ್ಯನನ್ನು ಕೊಟ್ಟಂತಹ ದೇಶ ನನ್ನದು ಅನ್ನೋ ಅಭಿಮಾನದಿಂದ ನಿಮ್ಮ ಹೃದಯ ಬೀಗಬೇಕು ಅಂತ ಹೇಳ್ತಾರೆ.

0: रेडियो सारंग 107.8 FM
1: ಹಾಗಾದ್ರೆ ಯಾವ ರೀತಿಯಿಂದ ಬುದ್ಧ ನಮಗೆ ಹತ್ತಿರದವನಾಗ್ತಾನೆ, ಅವನು ಯಾವ ತತ್ವ ನಮಗೆ ಇವತ್ತಿಗೂ ಪ್ರಯೋಜನಕಾರಿಯಾಗಿದೆ? ನಮ್ಮ ದೇಶದ ಪರಂಪರೆಯಲ್ಲಿ ಬುದ್ಧನ ಸ್ಥಾನ

ಯಾವುದು, ಇದನ್ನೆಲ್ಲ ಸ್ವಲ್ಪ ಗಮನಿಸಬೇಕಾದ್ರೆ, ಅದನ್ನು ಗಮನಿಸದೆ ಹೋದರೆ ಬುದ್ಧನ ಹಿಂದಿದ್ದ ಗುರುಗಳು ಅಥವಾ ಬುದ್ಧನ ನಂತರ ಬಂದಂಥ ಗುರುಗಳು ನಮಗೆ ಸ್ಪಷ್ಟ ಆಗೋದಿಲ್ಲ. ಅವನ ಸ್ಥಾನ ಏನು ಹಾಗಾದರೆ ಬುದ್ಧಂದು? ಈಗ ನಾವು ಉಪನಿಷತ್ ಪರಂಪರೆ ತಗೊಂಡ್ರೆ ಋಷಿಗಳ ಪರಂಪರೆ ಹೇಳ್ಕೊಂಬರ್ತೀವಿ ಅಲ್ವಾ, ಹೀಗೆಲ್ಲ ಹೇಳ್ಕೊಂಡು ಪರಂಪರೆ ಹೇಳ್ಕೊಂಬರ್ತೀವಿ. ಹಾಗಾದ್ರೆ ಬುದ್ಧನ ಸ್ಥಾನ ಎಲ್ಲಿ ಬರ್ತದೆ, ಅವನಿಂದ ನಮ್ಮ ಪ್ರಯೋಜನ ಆದದ್ದೇನು ಅನ್ನೋದನ್ನು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಇನ್ನೊಂದು ಸ್ಪಷ್ಟವಾಗಿ ನಮ್ಮ ಕಲ್ಪನೆ ಇರೋದಂದ್ರೆ, ಬುದ್ಧನ ನಿರ್ವಾಣದ ನಂತರ ಒಂದು 4-5 ಶತಮಾನಗಳ ನಂತರ ಅವನ ತತ್ವದ ಮೇಲೆ ಆಧಾರವಾದಂಥ ಬೌದ್ಧ ಧರ್ಮವನ್ನು ನಮ್ಮ ಭಾರತ ಸ್ವೀಕಾರ ಮಾಡಲಿಲ್ಲ, ತಮ್ಗೆ ಗೊತ್ತಿರಬೇಕು. ಯಾಕಂದರೆ ಶಂಕರಾಚಾರ್ಯರು ಕೂಡ ಮಾಡಿದ್ದು ಬೌದ್ಧ ಧರ್ಮವನ್ನು ಏನೇನು ಅದು ತಂದಿತ್ತು ಅದನ್ನು ತೆಗೆದು ಮತ್ತೆ ಹಿಂದೂ ನಮ್ಮ ಸನಾತನ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಕಷ್ಟಪಟ್ಟದ್ದು. 4-5 ಶತಮಾನಗಳ ನಂತರ ಬೌದ್ಧ ಧರ್ಮವನ್ನು ನಮ್ಮ ದೇಶ ಅಷ್ಟು ಪರಿಗಣಿಸಲಿಲ್ಲ ಅಂತ ಅನ್ನಿಸ್ತು, ಯಾಕೆ ಅದ್ರ ಬಗ್ಗೆ ಮಾತೇ ಇಲ್ಲ ಎಲ್ಲೂ. ಅದರಲ್ಲೂ ಬಹುಪಾಲು ಸನಾತನ ಧರ್ಮದ ತತ್ವಗಳಿದ್ದರೂ ಕೂಡ, ಈ ಬುದ್ಧ ಧರ್ಮದಲ್ಲೂ ಕೂಡ ಬಹಳಷ್ಟು ಮಟ್ಟಿಗೆ ಸನಾತನ ಧರ್ಮದ ತತ್ವ ಇದ್ದರೂ ಕೂಡ ಅದೊಂದು ಬೇರೆ ಮತವೇ ಆಗಿಬಿಡ್ತು. ಬೌದ್ಧ ಮತ, ಬೌದ್ಧ ಧರ್ಮ ಅಂತ ಬೇರೆ ಆಗಿಬಿಡ್ತು. ಯಾಕಾಯಿತು? ಒಂದು ನಮಗಿರುವಂಥ ಆಕರ್ಷಣೆ ಬುದ್ಧ. ಬುದ್ಧನನ್ನು ಮೆಚ್ಚುಗೋಬೇಕು ಅಂದರೆ ಬೌದ್ಧ ಧರ್ಮಕ್ಕೆ ಸೇರಬೇಕು ಅಂತೇನಿಲ್ಲ, ನಾವು ಡಿಫ್ರೆನ್ಸ್ ಗೊತ್ತಿರಬೇಕು. ಬುದ್ಧನ ಮೆಚ್ಚುಗೋತೀವಿ ಅಂದರೆ ಬೌದ್ಧ ಧರ್ಮಕ್ಕೆ ಹೋಗಬೇಕು ಅಂತೇನಿಲ್ಲ. ಅಥವಾ ಒಬ್ಬ ವ್ಯಕ್ತಿ ಬೌದ್ಧ ಧರ್ಮವನ್ನು ಸೇರಿಕೊಳ್ತಾನೆ ಅಂತಂದರೆ ಅದು ಬಹಳ ಮುಖ್ಯವಾದ ವಿಷಯನೂ ಅಲ್ಲ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಹಾಗೆ ತಮ್ಮ ಮತವನ್ನು ಬದಲಾಯಿಸಿಕೊಂಡರೂ ಕೂಡ ಏನಾಗಬಹುದು? ನಮ್ಮ ಸ್ವಾಮಿ ರಂಗನಾಥಾನಂಜಿ ಬಹಳ ಚೆಂದ ಹೇಳ್ತಾರೆ ಇದನ್ನು, ಹಾಗೆ ಬದಲಾಯಿಸಿಕೊಂಡ್ರೆ ಏನೂ ಆಗುವುದಿಲ್ಲ. ಜನಗಣತಿ ಒಳಗೆ ಅವನ ಹೆಸರು ಒಂದು ಕಾಲಮ್ನಿಂದ ಇನ್ನೊಂದು ಕಾಲಮ್ಗೆ ಹೋಗ್ತದೆ ಅಷ್ಟೇ ಅಂತ, ಬಹಳ ವ್ಯತ್ಯಾಸ ಆಗೋದಿಲ್ಲ. ಯಾಕೆಂದರೆ ಅದನ್ನು ನಾವು ಬರೀ ಒಂದು ಮತ ಅಂತ ತಿಳ್ಕೊಂಡಾಗ ಮಾತ್ರ ಹೇಗೆ ಆಗುವಂಥದ್ದು, ಆದರೆ ನಿಜವಾಗಲೂ ಅದರ ಸಂದೇಶ ನಮಗೆ ಹೋದಾಗ ಪ್ರಯೋಜನ ಆಗ್ತದೆ. ಹೇಳ್ತಾರೆ ಅವರು, ಹೇಳ್ತಾರೆ ಅಕಸ್ಮಾತ್ತಾಗಿ ಆ ದೇಶದ ಬಹುಪಾಲು ಜನತೆ ಆ ಬುದ್ಧನ ಕರುಣೆಯನ್ನು, ಪ್ರೀತಿಯನ್ನು, ಅನುಕಂಪೆಯನ್ನು ಆಧರಿಸಿಕೊಂಡು ಬೆಳೆದಿದ್ದರೆ ನಮ್ಮ ದೇಶ ದೊಡ್ಡದಾಗ್ತಾ ಬೆಳೀತದೆ ಅಂತ. ಅವನ ಆದರ್ಶಗಳನ್ನು ಹಿಡ್ಕೋಬೇಕೆ ಹೊರತಾಗಿ ಅದೊಂದು ಧರ್ಮ ಅಂತ ನೋಡಿದರೆ ಆಗೋದಿಲ್ಲ. ಈ ಮಾತನ್ನು ಹೇಳುವಾಗ ಒಂದು ವಿಷಯ ನನಗೆ ಬರುತ್ತೆ, ಬದಲಾವಣೆ ಆಗೋದ್ರಿಂದ ಏನು ಆಗೋದಿಲ್ಲ ಅನ್ನೋದನ್ನು ಗಾಂಧಿ ಹೇಳ್ತಾರೆ. ಅವರ ಮೊದಲನೇ ಮಗ ಪಥಭ್ರಷ್ಟನಾಗಿ, ಹರಿಲಾಲ್ ಪಥಭ್ರಷ್ಟನಾಗಿ ಹೋದ, ಕೊನೆಗೆ ಇಸ್ಲಾಂ ಧರ್ಮವನ್ನು ಸೇರಿಕೊಂಡ. ಸೇರಿಕೊಂಡಾಗ ಅಲ್ಲಿದ್ದಂಥವ್ರು ಪತ್ರ ಬರೀತಾರೆ ಗಾಂಧೀಜಿಗೆ, ಪತ್ರ ಬರೀತಾರೆ, ನೋಡಿ ನಿಮ್ಮ ಮಗ ನಮ್ಮ ಇಸ್ಲಾಂ ಸೇರ್ಕೊಂಡ್ಬಿಟ್ಟಿದ್ದಾನೆ, ಈಗ ನೀವು ಬಂದು ಸೇರ್ಕೊಳ್ಳಿ, ನಿಮ್ಮ ಮಗ ಇಸ್ಲಾಂ ಸೇರ್ಕೊಂಡಿದ್ದ, ನೀವು ಬಂದು ಸೇರ್ಕೊಳ್ಳಿ ಅಂತ. ಅದು ಗಾಂಧಿ ಬರೆದ ಉತ್ತರ ಬಹಳ ಚೆಂದ, ಡೋಂಟ್ ಬಿ ಸೋ ಹ್ಯಾಪಿ ದ್ಯಾಟ್ ಈ ಜಾಯಿಂಡ್ ಇಸ್ಲಾಂ ಬಿಕಾಸ್ ಯು ವಾಸ್ ನೆವರ್ ಎ ಗ್ರೇಟ್ ಹಿಂದೂ. ಅವನು ಹಿಂದೂ ಧರ್ಮ ಬಿಟ್ಟು ಬಂದ ಅಂತ ಬಹಳ ಸಂತೋಷ ಪಡಬೇಡಿ, ಯಾಕಂದರೆ ಹಿಂದೂ ಆಗಿದ್ದಿಲ್ಲ ಅವನು, ಹಿಂದೂ ಧರ್ಮದ್ದೇ ಅರ್ಥ ಆಗಿರಲಿಲ್ಲ, ನಿಮ್ಮಲ್ಲಿ ಬಂದೇನು ಉದ್ಧಾರ ಮಾಡಲ್ಲ ಅವನು. ಇದು ಚೆನ್ನಾಗಿರಬೇಕಾದ್ದು, ಈ ಧರ್ಮ ಬಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ಇದ್ರದಾದರೂ ಚೆನ್ನಾಗಿ ಗೊತ್ತಿರಬೇಕಲ್ಲ ನನಗೆ. ಅದಕ್ಕೆ ಹೇಳ್ತಾರೆ ಒಂದು ದೇಶದ ನೈತಿಕ ಆಧ್ಯಾತ್ಮಿಕ ಶಕ್ತಿಯನ್ನು ಬದಲಾವಣೆಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ.

ತಾನು ಕಂಡುಕೊಂಡ ಉಪನಿಷತ್ ದರ್ಶನಗಳನ್ನು ಸಾಕ್ಷಾತ್ಕಾರ ಗಳಿಸಿಕೊಂಡಿದ್ದ ಅಂತ. ದೊಡ್ಡ ಮಾತಿದು. ನಾವು ಯಾವಾಗಲೂ ಈಗ ಚಿಂತನೆ ಮಾಡುವಾಗ ನೋಡಿದಾಗ

ಈಗ ಬರುವಂತಹ ಲೇಖನಗಳನ್ನು ಪುಸ್ತಕಗಳನ್ನು ಕಂಡಾಗ ಮನಸ್ಸಿಗೊಂಥರ ನೋವಾಗ್ತದೆ. ಬುದ್ಧ ಹಿಂದೂ ಧರ್ಮವನ್ನು ಟೀಕಿಸಿ ಬೆಳೆದೆ ಬರೆದ ಅಂತನೂ ಹಾಗೆ, ಅಥವಾ ನಮ್ಮ ಸನಾತನ ಧರ್ಮವನ್ನು ಉಪನಿಷತ್ ಪರಂಪರೆಯನ್ನು ಧಿಕ್ಕರಿಸಿ ಮಾಡಿದ ಅಂತನೂ ಹಾಗೆ ಬರೀತೀವಲ್ಲ, ತುಂಬ ತಪ್ಪಾಗಿರ್ತದೆ ಅನ್ನೋದಕ್ಕೆ ವಿವೇಕಾನಂದರು ಹೇಳ್ತಾರೆ, ಬುದ್ಧ ತಾನು ಕಂಡುಕೊಂಡ ಉಪನಿಷತ್ ದರ್ಶನಗಳನ್ನು ಸಾಕ್ಷಾತ್ಕರಿಸಿಕೊಂಡಿದ್ದ ಅಂತ. ಬುದ್ಧನಿಗೆ ಸಂಸ್ಕೃತ ಚೆನ್ನಾಗಿ ಬರ್ತಾ ಇತ್ತು, ಚೆನ್ನಾಗಿ ಓದಿದ್ದು, ಶೋಧೋಧನ ಅವನು ಸಂಸ್ಕೃತ ಕಲಿಸಿದ್ದ ಚೆನ್ನಾಗಿ ಕಲಿಬೇಕು ಅಂತ ಗುರುಕುಲದಲ್ಲಿ ಮನೆಯಲ್ಲಿದ್ದಾಗ. ಆದರೆ ಅವನ ಮನಸ್ಸಲ್ಲಿದ್ದದ್ದು, ನಾನು ಕಂಡುಕೊಂಡಂಥ ಸಂಸ್ಕೃತದ ಸತ್ಯಗಳನ್ನು ನನ್ನ ಭಾಷೆಯಲ್ಲಿ ಜನರಿಗೆ ಹೇಳಬೇಕು ಅಂತ ಅಂದ್ಕೊಂಡದ್ದು. ಬಹುದೊಡ್ಡ ಕ್ರಾಂತಿ ಮಾಡಿದ ಮನುಷ್ಯ, ಆಗಿನ ಕಾಲಕ್ಕೇನೆ ಜನರಿಗೆ ಅರ್ಥ ಆಗುವಂಥ ಪಾಲಿ ಭಾಷೆಯಲ್ಲಿ ಹೇಳಿದ್ನಲ್ಲ ಸಂಸ್ಕೃತದ ಸತ್ಯಗಳನ್ನು, ಅದ್ಭುತ ಕೆಲಸ. ಆದರೆ ಸಂಸ್ಕೃತವನ್ನು ಚೆನ್ನಾಗಿ ಓದ್ಕೊಂಡಿದ್ದ, ಅದನ್ನು ಹೇಳ್ತಾ ಇರೋರು. ಅವನ ಬದುಕನ್ನು ಹಾಗೂ ಉಪದೇಶವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಉಪನಿಷತ್ತುಗಳ ನಿಜವಾದ ಅರ್ಥವನ್ನು ಮಾಡಿಕೊಳ್ಬೇಕಾಗ್ತದೆ. ಉಪನಿಷತ್ತುಗಳ ಅರ್ಥ ಆಗದೇನೆ ಬುದ್ಧನ ಅರ್ಥ ಆಗೋಲ್ಲ ನಮಗೆ ಅಂತ ಹೇಳ್ತಾರೆ ಕೆಲವು ಪಾಶ್ಚಿಮಾತ್ಯ ಲೇಖಕರು. ಯಾರಿಗೆ ಪಾಪ ಉಪನಿಷತ್ ಪರಂಪರೆಯ ತಿಳುವಳಿಕೆ ಭಾಗ್ಯ ಇಲ್ಲವೋ, ಅವರು ಬುದ್ಧ ಉಪನಿಷತ್ ಪರಂಪರೆಯ ವಿರೋಧಿ ಎಂದು ತುಂಬ ಒರಟಾಗಿ ಬರೆದಿದ್ದಾರೆ. ಸಾಕಷ್ಟು ಪುಸ್ತಕ ತಾವು ಗಮನಿಸಿರಬೇಕು, ಎಷ್ಟೋ ಕಡೆ ಬರೋದು ಹಾಗೇನೆ. ಬುದ್ಧನಿಗೆ ಕೆಟ್ಟ ಅನಿಸಿರ್ಬೇಕು ಈಗ ಪಾಪ ಓದಿ ಬರೆದಾಗ ಇವರಿಗೆ ಗೊತ್ತಿಲ್ಲ ಹಿಂದೂ ಧರ್ಮದ ವಿರೋಧಿಯಾಗಿ ಬಂದ ಬುದ್ಧ ಅಂತ ಬರ್ಕೊಂಡು ಹೋಗಿರುವಂಥದ್ದು. ಬುದ್ಧ ಧರ್ಮ ಹಿಂದೂ ಧರ್ಮಕ್ಕೆ ಪರ್ಯಾಯವಾದಂಥದ್ದು, ಅದಕ್ಕಿಂತ ಶ್ರೇಷ್ಠವಾದದ್ದು ಅಭಿಪ್ರಾಯಗಳನ್ನು ಬೇಕಾದಷ್ಟು ಪುಸ್ತಕ ಬಂದಿದೆ. ಬಹುಶಃ ಅವರು ಬುದ್ಧಾವಸಾನದ ಕೆಲವಾರು ಶತಮಾನಗಳ ನಂತರ ಆದದ್ದು ಪರಿಸ್ಥಿತಿಯನ್ನು ಕಂಡು ಬರೆದಿದ್ದಿರಬೇಕು. ಇದು ಎಷ್ಟು ವಿಚಿತ್ರ ಅನ್ನಿಸ್ತದೆ ಅಂತ, ಬೌದ್ಧ ಆಂದೋಲನ ಅನ್ನುವಂಥ ಸಸಿ ಅದರ ಬೆಳವಣಿಗೆಯನ್ನು ಗಮನಿಸುವಾಗ ನಾವೇನೇನು ಗಮನಿಸಬೇಕು? ಒಂದು ಸಸಿ ಬೆಳೀತದೆ ಭೂಮಿಯಲ್ಲಿ ಅಂತಂದಾಗ ಅದನ್ನು ಗಮನಿಸೋದು ಎದ್ರ ಬಗ್ಗೆ ಗಮನಿಸ್ಬೇಕು? ನಾವು ಬರೀ ಸಸಿ ನೋಡಿದ್ರೆ ಆಗೋಲ್ಲ, ಅದು ಯಾವ ಮಣ್ಣಿನಲ್ಲಿ ಬೆಳೀತಾ ಇದೆ ಅಂತ ನೋಡಬೇಕು. ಆ ಮಣ್ಣಿನಲ್ಲಿರುವಂಥ ಶಕ್ತಿಯನ್ನು ಗಮನಿಸಬೇಕು, ಯಾಕಂದರೆ ಸಸಿಗೆ ಶಕ್ತಿ ಕೊಡೋದು ಮಣ್ಣಿನಲ್ಲಿರುವಂಥ ಸಾರ ಸಂಸ್ತೋಷ. ಆದ್ದರಿಂದ ಆ ಮಣ್ಣಿನ ಶಕ್ತಿಯನ್ನು ಗಮನಿಸಬೇಕು, ವಾತಾವರಣದಲ್ಲಿರುವಂಥ ಶಕ್ತಿಯನ್ನು ಗಮನಿಸಬೇಕು. ಮಣ್ಣು ವಾತಾವರಣವನ್ನು ಗಮನಿಸದೆ ಬರೀ ಸಸಿಯ ಬೆಳವಣಿಗೆಯನ್ನು ಚಿಂತೆ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಬೌದ್ಧದ ಆಂದೋಲನ ಅನ್ನುವಂಥ ಸಸಿ ಬೆಳವಣಿಗೆಯನ್ನು ಗಮನಿಸುವಾಗ ಯಾವ ಮಣ್ಣಿನಲ್ಲಿ ಅದು ಬೆಳೆದು ದೊಡ್ಡದಾಯಿತೋ ಆ ಮಣ್ಣಿನ ಶಕ್ತಿಯನ್ನು ವಾತಾವರಣದ ಕಾಣಿಕೆಯನ್ನು ಅವರು ಮರೆತಿದ್ದಾರೆ ಅಂತ.

0: You are listening to Radio Sarang, 107.8 FM.
1: ಕೆಲವು ಲೇಖಕರು ದರ್ಶನಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಿದಂಥವರು ಬುದ್ಧನ ಆಧ್ಯಾತ್ಮಿಕ ತತ್ವಗಳ ಬಗ್ಗೆ ಚೆನ್ನಾಗಿ ಗಮನ ಇಟ್ಟು ಬರೆದಿದ್ದಾರೆ. ಅದರಲ್ಲೊಬ್ಬರು ಎಡ್ಮಂಡ್ ಹೋಮ್ಸ್ ಅಂತ ಒಬ್ಬರಿದ್ದಾರೆ, ಎಡ್ಮಂಡ್ ಹೋಮ್ಸ್ ಅಂತ. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ನಾನು ತುಂಬ ಪ್ರಿಯವಾದ ಪುಸ್ತಕ ಅದು, ದ ಕ್ರೀಡ್ ಆಫ್ ಬುದ್ಧ ಅಂತ. ಅದನ್ನು ಓದ್ತಾ ಇರಬೇಕಾದ್ರೆ ನನಗನ್ನಿಸ್ತು ಅದರೊಳಗೆ ಎ ಮಿಸ್ರೀಡಿಂಗ್ ಆಫ್ ಬುದ್ಧ ಅಂತ ಒಂದು ಅಧ್ಯಾಯ ಇಟ್ಟಿದ್ದಾರೆ. ಎ ಮಿಸ್ರೀಡಿಂಗ್ ಆಫ್ ಬುದ್ಧ ಅಂದರೆ ಬಹುಶಃ ಬುದ್ಧನ ಬಗ್ಗೆ ತಪ್ಪು ವ್ಯಾಖ್ಯಾನ ಅಂತನೋ ಒಂದು ಅಧ್ಯಾಯ ಇಟ್ಟಿದ್ದಾರೆ. ಅದರೊಳಗೆ ಒಂದು ಸಾಲು ಬರೀತಾರೆ, ಇಡೀ ಪುಸ್ತಕ ಹೇಳೋಕ್ಕಾಗಲ್ಲ, ಒಂದು ಸಾಲು ಬರ್ಕೊಂಬಂದಿದ್ದೀನಿ ಅದನ್ನು ಹೇಗೆ ಬರೆದಿದ್ದಾರೆ ಅಂತ. ವಿ ಶಾಲ್ ಸಿ ಇನ್ ಬುದ್ಧಿಸಮ್ ನಾಟ್ ಎ ರಿವೋಲ್ಟ್ ಅಗೇನ್ಸ್ಟ್ ದಿ ಏನ್ಷಿಯಂಟ್ ಫಿಲಾಸಫಿ ಆಫ್ ಇಂಡಿಯಾ ಆಸ್ ಸಚ್, ಬಟ್ ಎನ್ ಎಥಿಕಲ್ ಇಂಟರ್ಪ್ರಿಟೇಷನ್ ಆಫ್ ದಿ ಲೀಡಿಂಗ್ ಐಡಿಯಾಸ್ ಆಫ್ ದಟ್ ಫಿಲಾಸಫಿ ಅಂತ. ಬುದ್ಧ ತನಗೆ ಹಿನ್ನೆಲೆಯಾಗಿದ್ದ ವೈದಿಕ ತತ್ವಜ್ಞಾನದ ವಿರುದ್ಧ ದಂಗೆ ಏಳಲಿಲ್ಲ, ಬದಲಾಗಿ ಅಂದು ಇದ್ದ ತತ್ವಜ್ಞಾನದ ಮುಖ್ಯ ಚಿಂತನೆಗಳಿಗೆ ನೈತಿಕವಾದ ವಿವರಣೆಗಳನ್ನು ಕೊಟ್ಟ ಅಂತ. ಅಲ್ಲಿದ್ದಂಥ ಚಿಂತನೆಗಳಿಗೆ ನೈತಿಕವಾದ ವಿವರಣೆಗಳನ್ನು ಕೊಟ್ಟ ಹೊರತಾಗಿ ಅದರ ಬಗ್ಗೆ ದಂಗೆ ಏಳಲಿಲ್ಲ ಅಂತ. ಬುದ್ಧನ ಬದುಕಿನಲ್ಲಿ ಮೂರು ಘಟ್ಟಗಳನ್ನು ಗುರುತಿಸ್ತಾರೆ.

ಮೂರು ಘಟ್ಟೆಗೆ ಹೋಗ್ಬಿಟ್ಟು ಉದ್ರಿಸ್ತು. ಮೊದಲೇದು ಬಾಲ್ಯ ಹಾಗೂ ತಾರುಣ್ಯ. ಅವನ ಬದುಕಿನ ಸಂಭ್ರಮದಲ್ಲಿದ್ದ ರಾಜನ ಮಗ, ಸಂಭ್ರಮದಲ್ಲಿದ್ದ. ಆದರೂ ಕೂಡ ಅವನ ತೀಕ್ಷ್ಣ ದೃಷ್ಟಿ, ಶುದ್ಧ ದೃಷ್ಟಿ ಯಾವಾಗಲೂ ಪರೀಕ್ಷಾಮಯವಾಗಿ ನೋಡ್ತಾ ಇತ್ತು. ಬದುಕು ಹಾಗೂ ಅಸ್ತಿತ್ವದ ಹಿಂದಿರುವ ಸತ್ಯದ ಅನ್ವೇಷಣೆಯನ್ನು ಮಾಡ್ತಾ ಇತ್ತು. ಇಡೀ ಕತೆ ಮುಂದೆ ಬರ್ತದೆ, ಕತೆ ಹೇಳ್ಕೊಂಡು ಹೋಗ್ತೀನಿ. ಅವಾಗ ಸಣ್ಣ ಸಣ್ಣ ಘಟನೆಗಳು ಎಷ್ಟು ಅಲುಗಾಡಿಸ್ಬಿಡ್ತಿದ್ದು ಬುದ್ಧನ ಅಂತ. ಪ್ರತಿಯೊಂದು ಮಾತಿಗೂ ಅಂತ ಪ್ರಶ್ನೆ ಕೇಳಬೇಕು, ಇದ್ಯಾಕೆ ಹಿಂಗೆ, ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ ವಿಚಾರ ಮಾಡೋಲ್ಲ. ಆ ಗುರುಗಳಿಗೆ ಗಾಬರಿ ಆಗಬೇಕು. ಈ ರೀತಿ ನಾವು ವಿಚಾರ ಮಾಡಲಿಲ್ಲಲ್ಲ ಇದುವರೆಗೂ. ಆತ ಒಂದ್ಸಲ ಕೇಳ್ತಾನೆ, ರಾಜರು ಬೇಟೆ ಆಡಬೇಕು ಅಂತ ಹೇಳ್ತೀರಿ ನೀವು, ನಮಗೆ ತಯಾರಿ ಮಾಡ್ತೀರಿ, ಆಯುಧಗಳನ್ನು ಹೇಳ್ಕೊಡ್ತೀರಿ, ಬಿಲ್ಲು ಬಾಣ ಬಿಡೋದು ಹೇಗೆ ಅಂತ ತೋರಿಸ್ಕೊಡ್ತೀರಿ, ಗುರಿ ಇಟ್ಟು ಪ್ರಾಣಿ ಹೊಡೆಯೋದು ಹೇಗೆ ಅಂತ ಕಲಿಸ್ಕೊಡ್ತೀರಲ್ಲ, ಹಾಗೆ ಪ್ರಾಣಿಗಳು ಬೇಟೆ ಆಡೋದನ್ನು ಕಲ್ತಿದ್ರೆ ಏನಾಗ್ತಿತ್ತು ಅಂತ. ಎಷ್ಟು ಚಂದದ ಮಾತು, ನಾವು ಮಾತ್ರ ಬೇಟೆ ಆಡಿ ಪ್ರಾಣಿಗಳನ್ನು ಹೊಡಿತೀವಲ್ಲ, ಅವಕ್ಕೂ ಆ ಥರ ತರಬೇತಿ ಇದ್ದು ಬೇಟೆ ಮಾಡಿ ನಮ್ಮನ್ನು ಹೊಡೆಯೋದಾಗಿದ್ರೆ ಏನಾಗಿರ್ತಿತ್ತು ಅಂದರೆ, ಅವುಗಳ ನೋವು ಅರ್ಥ ಆಗಿದೆ ಆತನಿಗೆ, ನಮಗೂ ಆ ಥರದ ನೋವು ಆದರೆ ಹೇಗೆ. ಈ ಬಲಿ ಕೊಡೋದಕ್ಕೆ ಹೇಳ್ತಾನೆ, ನಿನ್ನ ಬೆರಳು ಕತ್ತರಿಸ್ಕೊಟ್ಬಿಡಪ್ಪ, ಅದ್ಯಾಕೆ ಪಾ ಪ್ರಾಣಿನ ಕೊಡ್ತೀಯ, ನೀನು ಬೆರಳು ಕೊಡು ಆಗತ್ತಾ, ನಿನ್ನ ಮಗುವನ್ನು ಕೊಡ್ತೀಯ. ಒಂದು ಕುರಿ ಮರಿಯನ್ನು ತೊಗೊಂಡು ಹೋಗ್ತಿರ್ತಾರೆ ಬಲಿ ಕೊಡಬೇಕು ಅಂತ, ಆತ ಹೇಳ್ತಾನೆ ಕುರಿ ಮರಿ ಬೇಡ, ಇಡು ನಿನ್ನ ಮಗನ ಕರ್ಕೊಂಡು ಹೋಗು. ಏ ಅದೆಂಗಾಗ್ತದೆ, ನಿನ್ನ ಮಗನಿಗೆ ಹಾಕಿದಾಗ ಎಷ್ಟು ನೋವಾಗುತ್ತಲ್ಲ ನಿನಗೆ, ಹಂಗೆ ಅದಕ್ಕಾಗತ್ತಲ್ಲ. ಇದು ಯಾಕೆ ಈ ಮಾತನ್ನು ಒತ್ತಿ ಹೇಳಬೇಕು ಅಂದರೆ, ನಾವು ಸಂಭ್ರಮದಲ್ಲಿದ್ದಾಗ ನೋವಿನ ಚಿಂತೆ ಮಾಡೋಲ್ಲ, ದುಃಖದ ಚಿಂತೆ ಮಾಡಲ್ಲ. ಆದರೆ ಈ ಮನುಷ್ಯ ಸಂಭ್ರಮದ ತುತ್ತ ತುದಿಯಲ್ಲಿದ್ದಾಗ ಕೂಡ ಪ್ರಪಂಚಕ್ಕಾಗುವಂಥ ನೋವಿನ ಬಗ್ಗೆ, ಕಷ್ಟದ ಬಗ್ಗೆ ಅನುಕಂಪೆಯನ್ನು ಹೊಂದಿದ್ದ ಅನ್ನೋದು ಬಹಳ ಮುಖ್ಯ. ಆ ಶುದ್ಧ ದೃಷ್ಟಿ ಇತ್ತು ಆತಂದು ನೋಡ್ತಾ ಇದ್ದ. ಜೀವನದ ಹೋರಾಟಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೇಕು ಅನ್ನುವಂಥ ಅಪೇಕ್ಷವನ್ನು ಮನಸ್ಸಲ್ಲಿ ಬೆಳೀತಾ ಇತ್ತು ಬಾಲ್ಯ ಮತ್ತು ತಾರುಣ್ಯದಲ್ಲಿ. ತನ್ನ 29ನೇ ವಯಸ್ಸಿನಲ್ಲಿ ಸರ್ವಸಂಗ ತ್ಯಾಗಿಯಾಗಿ ಪರಮಸತ್ಯದ ಅನ್ವೇಷಣೆಗಾಗಿ ಹೊರಟದ್ದು ಎರಡನೇ ಘಟ್ಟ, ಎರಡನೇ ಹಂತ. ಒಂದು ಇದನ್ನು ಗಮನಿಸಬೇಕು, ಆತ ಮಾಡಿದ್ದು ಭಾರತೀಯ ಪರಂಪರೆಯಲ್ಲಿ ಒಂದು ಹೊಸ ಪರಂಪರೆ ಏನಾಗಿರಲಿಲ್ಲ, ಹೊಸ ಹಾದಿ ಆಗಿರಲಿಲ್ಲ. ಯಾಕಂದರೆ ಅದು ಸಾಮಾನ್ಯವಾಗಿತ್ತಾಗ. ನೂರಾರು ಸಾವಿರಾರು ಜನ ತರುಣ ತರುಣಿಯರು ಪರಮಸತ್ಯದ ಅನ್ವೇಷಣೆಗಾಗಿ ಮನೆಯನ್ನು ಬಿಟ್ಟು ಪರಿವರಾಜಕರಾಗೋದು ಅಭ್ಯಾಸ ಇತ್ತು ಅವಾಗ, ಸಾಕಷ್ಟು ಜನ ಮಾಡ್ತಾ ಇದ್ರು. ಅವನು ಕಂಡಿದ್ದ, ಅವನ ಜೀವನದಲ್ಲಿ ಎಷ್ಟೋ ಜನ ಶ್ರಮಣಕರು ಹೋಗೋದನ್ನು ಕಾಣ್ತಾ ಇದ್ದ, ಪರಿವರಾಜಕರು ಹೋಗೋದನ್ನು ಕಾಣ್ತಾ ಇದ್ದ. ಅಂದರೆ ಆತ ಮನೆ ಬಿಟ್ಟು ಹೋಗಿ ಸರ್ವಸಂಗ ಪರಿತ್ಯಾಗಿಯಾಗಿ ಸತ್ಯದ ಶೋಧನೆಗೆ ಹೋದದ್ದು ಎರಡನೇ ಹೆಜ್ಜೆ ಕೂಡ ಆಗಿನ ಪರಂಪರೆಗೆ ವಿರೋಧವಾಗಿದ್ದಾಗಿರಲಿಲ್ಲ, ಪರಂಪರೆಗೆ ಹೊಂದಿದ್ದೇ ಆಗಿತ್ತು.

0: ಅಂತ ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಸೊ ಈ ವಿಷಯ ಇಂಟ್ರೆಸ್ಟಿಂಗ್ ಯಾಕೆ ಅಂತ ಹೇಳಿದ್ರೆ, ನಮಗೆ ಕಡಲು ಅನ್ನೋದು ಯಾರಿಗೆ ಗೊತ್ತಿರ ಹೇಳಿ, ಸಾಗರ ಕಡಲು ಹೀಗೆಲ್ಲ ನಾವು ಹೇಳ್ತೇವೆ. ಈ ಸಾಗರ ಕಡಲು ಅನ್ನೋದೇ ಒಂದು ವಿಸ್ಮಯ, ಕಡಲು ಅನ್ನೋದೇ ಒಂದು ಕೌತುಕ. ಇದರಲ್ಲಿ ಒಂದಿಷ್ಟು ವಿಜ್ಞಾನ ಇದೆ, ವಿಸ್ಮಯ ಇದೆ, ಅನೇಕ ಜೀವಿಗಳು ಇದೆ, ಅದರ ಜೊತೆಗೆ ನಾವೇ ಮಾಡಿದಂಥ ಒಂದಿಷ್ಟು ಪಾಪಕೃತ್ಯಗಳು ಕೂಡ ಇದೆ. ಸೊ ಒಟ್ಟಿನಲ್ಲಿ ಕಡಲು ಅಂತ ಹೇಳಿದರೆ ಅಲ್ಲಿ ನೀರು ನಮ್ಗೆ ಕಾಣುತ್ತೆ, ಅದರ ಒಳಗೆ ಅದೆಷ್ಟು ಜೀವಿಗಳಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಅಷ್ಟು, ಅದರ ಬಗ್ಗೆ ಮೀನು ಅನ್ನೋದನ್ನು ಬಿಟ್ಟು ಬೇರೆ ಯಾವುದ್ರ ಬಗ್ಗೆ ಕೂಡ ಹೆಚ್ಚು ತಲೆ ಕೆಡಿಸಿಕೊಂಡವರು ನಾವಲ್ಲ ಅಂತ ಅನಿಸುತ್ತೆ. ಇವತ್ತು ನಾವು ಮಾತಾಡಬೇಕಾಗಿರುವಂಥ ವಿಷಯ ಏನು ಅಂತ ಹೇಳಿದರೆ, ಈ ಕಡಲಿನಲ್ಲಿರುವಂಥ ಪ್ರಾಣಿಗಳು ಏನಿದೆ, ಸೊ ಅವುಗಳನ್ನು ರಕ್ಷಣೆ ಮಾಡುವಲ್ಲಿ ಅಥವಾ ಅವುಗಳಿಗೆ ತೊಂದರೆ ಕೊಡದೇ ಇರುವಲ್ಲಿ ನಾವು ಯಾವ್ಯಾವ ರೀತಿಯ ಜವಾಬ್ದಾರಿಯನ್ನು ವಹಿಸಬೇಕಾಗಿದೆ, ಅಥವಾ ನಾವು ಏನು ಮಾಡ್ಬೋದು, ನಮ್ಮಿಂದಾದಂತಹ ಸಹಾಯವನ್ನು ಏನಾದರೂ ಮಾಡ್ಬೋದಾ, ಇವೆಲ್ಲದರ ಬಗ್ಗೆ ಇವತ್ತಿನ ಈ ಹೊತ್ತಿನ ಈ ಒಂದು ವಿಶೇಷ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಮಾತಾಡಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದನ್ನು ಹಂಚಿಕೊಳ್ಳಿಕ್ಕೆ ಒಂದು ತಂಡ ಇದೆ. ಈ ಒಂದು ಕಡಲಿನ ಏನು ಸಾಗರ ವಿಜ್ಞಾನದ ಬಗ್ಗೆ ತನ್ನನ್ನು ತಾನು ಇದರ ಬಗ್ಗೆ ಒಂದಿಷ್ಟು ಸ್ಟಡೀಸನ್ನು ಮಾಡಿ ಒಂದು ಎನ್ ಜಿ ಒನ ಮೂಲಕ, ರೀಫ್ ವಾಚ್ ಮೆರೈನ್ ಕನ್ಸರ್ವೇಷನ್ ಅನ್ನುವಂಥ ಒಂದು ಎನ್ ಜಿ ಒ ಮೂಲಕ ಸೇವೆಯನ್ನು ಸಲ್ಲಿಸಿರುವಂಥ ಒಂದು ಮಂಗಳೂರಿನ ತಂಡ ಇದೆ. ಅವರು ಒಂದಿಷ್ಟು ಕೆಲಸಗಳನ್ನು ಈ ಸಾಗರಕ್ಕೆ ಬೇಕಾಗಿರುವಂಥ ಸಾಗರದ ಜೀವಿಗಳನ್ನು ರಕ್ಷಿಸುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನೀರಿಂದ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ, ಅವರನ್ನು ಬಹಳ ಪ್ರೀತಿಯಿಂದ ನಾನು ಸ್ವಾಗತ ಮಾಡಬೇಕಾಗಿದೆ. ನಮ್ಮ ಜೊತೆ ತೇಜಸ್ವಿನಿ ಶೆಟ್ಟಿಗಾರ್ ಅವರಿದ್ದಾರೆ, ಪ್ರಾಜೆಕ್ಟ್ ಕೋಆರ್ಡಿನೇಟರ್ ರೀಫ್ ವಾಚ್ ಮರೈನ್ ಕನ್ಸರ್ವೇಷನ್. ಹಾಗೆ ಮತ್ತೊರು ನಮ್ಮ ಜೊತೆ ವಿರಿಲ್ ಸ್ಟೀಫನ್ ಸರಾವ್ ಅವರು ನಮ್ಮ ಜೊತೆ ಇದ್ದಾರೆ, ಔಟ್ರೀಚ್ ಆಫೀಸರ್ ಆಗಿ ಈ ಸಂಸ್ಥೆಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರುವವರು. ಅವ್ರ ಜೊತೆ ಇವತ್ತಿನ ಇವತ್ತು ನಾವು ಮಾತಾಡೋಣ. ಬಹಳ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಇಬ್ಬರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದಾನೆ. ಸೊ ಇಬ್ಬರು ಕೂಡ ನಮಸ್ಕಾರ. ಸೊ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಅಂತೂ ಇಂತೂ ಮಂಗಳೂರಿಗೆ ಮಳೆ ಬಂತಲ್ಲ. ಎಸ್, ನಿಮ್ಮ ಹತ್ರ ಮಾತಾಡ್ತಿರುವಂತ ವಿಷಯ ಒಂದು ಬಹಳ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳದೇ ಇರುವಂತ ವಿಷಯ ಅಂತ ಅನ್ಸುತ್ತೆ ಅಲ್ವಾ? ಹೆಚ್ಚೇಳಿದ್ರೆ ಮಂಗಳೂರಿಗಳು ಮೀನಿನ ಬಗ್ಗೆ ಮಾತಾಡಿರ್ಬೋದು, ಈ ಸಲ ರೇಟ್ ಹೆಚ್ಚಾಂಡಿ ಒಂಚೂರು ರೇಟ್ ಕಮ್ಮಿ, ಇದನ್ನು ಬಿಟ್ಟರೆ ಅದನ್ನ ಹೆಚ್ಚು ನಾವು ಮಾತಾಡಿದ್ದು ಬಹಳ ಕಡಿಮೆ ಅಂತ. ಸೊ ಈ ಮೊದಲನೇ ಆಗಿ ನಾನು ಮತ್ತು ಈ ಎನ್ ಜಿ ಒ ಬಗ್ಗೆ ಮಾತಾಡೋದಾದ್ರೆ, ತೇಜಸ್ವಿನಿ ಅವರೇ, ಸೊ ಸ್ವಲ್ಪ ಹೇಳೋದು, ಅದು ಏನು ಹೇಳ್ತೀರಿ ಅಂತ.
1: ಸೊ ರೀಫ್ ವಾಚ್ ಸಂಸ್ಥೆ 1994 ಎಸ್ಟಾಬ್ಲಿಷ್ ಆದದ್ದು ಅರೌಂಡ್ ಇಂಡಿಯಾದಲ್ಲಿ, ಇಡೀ ಇಂಡಿಯಾ ಅಲ್ಲಿ ಕೋಸ್ಟ್ ಲೈನ್ ಅಲ್ಲಿ ಎಸ್ಟಾಬ್ಲಿಷ್ ಆದದ್ದು. ನಮ್ದು ಹಾಗೆ ಪ್ರಾಜೆಕ್ಟ್ ಗಳು ಸ್ಟಾರ್ಟ್ ಆದದ್ದು 2016 ಅಲ್ಲಿ, ಅದು ಸಹ ಅಂಡಮಾನ್ಸ್ ಕೋರಲ್ ರೆಸ್ಟೋರೇಷನ್ ಮಾಡ್ತಾ. ಸೊ ಅಂಡರ್ ವಾಟರ್ ಕೋರಲ್ ರೆಸ್ಟೋರೇಷನ್ ನ್ಯಾಚುರಲ್ ಆಗಿ ಬೆಳೆಯುವಂತದ್ದು, ಪೊಲ್ಯೂಷನ್ ಇಂದಾಗಿ ನಮ್ದು ಆಸಿಡ್ ಅನ್ನೋದು ಓಷನ್ ಆಸಿಡಿಫಿಕೇಶನ್ ಜಾಸ್ತಿ ಆಗಿ, ಪೊಲ್ಯೂಷನ್ಸ್ ಜಾಸ್ತಿ ಆಗಿ, ಪ್ಲಾಸ್ಟಿಕ್ ಎಕ್ಸೆಟ್ರಾ ಆಗಿ ಆ ಕೋರಲ್ ರೀಫ್ಸ್ ಎಲ್ಲ ಸತ್ತೋಯ್ತು, ಕೆಲವು ಫ್ರಾಗ್ಮೆಂಟ್ಸ್ ಇಲ್ಲಿ ಅಲ್ಲಿ ಬಿದ್ದೋಗಿತ್ತು. ಸೊ ಅದನ್ನು ನಾವು ಎತ್ತಿ ಬಂದು ಮೇಲೆ ಅದು ಲ್ಯಾಂಡ್ ಮೇಲೆ ಟ್ಯಾಂಕ್ ಅಲ್ಲಿ ಇಟ್ಟು ಬೆಳೆಸಿ ಅದಕ್ಕೆ ಒಂದು ಸ್ವಲ್ಪ ಎಲೆಕ್ಟ್ರಿಸಿಟಿಯಿಂದ ಸ್ವಲ್ಪ ಶಕ್ತಿ ಕೊಟ್ಟು ಬೆಳೆಸ್ಲಿಕ್ಕೆ, ಅದರನ್ನು ವಾಪಸ್ ಹೋಗಿ ನಾವು ಒಂದು ಸ್ಟ್ರಕ್ಚರ್ಸ್ ಮಾಡಿದ್ದೇವೆ ಅಂಡರ್ ವಾಟರ್, ಅದಕ್ಕೆ ಹೋಗಿ ಅಟ್ಯಾಚ್ ಮಾಡಿ ಎಲೆಕ್ಟ್ರಿಸಿಟಿಯನ್ನು ಕಂಟಿನ್ಯೂ ಮಾಡ್ತಾ ಅದನ್ನು ಬೆಳೆಸ್ಲಿಕ್ಕೆ ಟ್ರೈ ಮಾಡಿದ್ದೇವೆ. ಸೊ ಅದು ಸಕ್ಸಸ್ಫುಲ್ ಆಗಿ ಈಗ ಅದರ

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಂದಿನಿ ಆರ್ ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ಯಾವಾಗ ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಸೊ ಇವತ್ತು ಬಂದಿದ್ದೇನೆ, ಆದರೆ ಇವತ್ತು ನಾನೊಬ್ಬನೇ ಬಂದಿಲ್ಲ, ನನ್ನ ಜೊತೆ ಮೂರು ಜನ ಅತಿಥಿಗಳಿದ್ದಾರೆ. ಸೊ ಒಂದು ಇಂಟ್ರೆಸ್ಟಿಂಗ್ ಆಗಿದೆ

0: ಮೈ ಅವರ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಅಂಶ ಸಿಗುತ್ತೆ. ಅಂದರೆ ನಾವು ಈಗ ಕೆಲವೊಮ್ಮೆ ಈ ಪ್ಲಾಸ್ಟಿಕನ್ನು ಮೇ ಬಿ ಭೂಮಿ ಮೇಲೆ ಅಷ್ಟು ಏನದು ಲ್ಯಾಂಡ್ ಫಿಲ್ಸ್ ಅಲ್ಲೆಲ್ಲ ಕೆಲವು ಹೋಗದ್ದು ಸಮುದ್ರಕ್ಕೆ ಸೇರುವಂಥದ್ದು, ಅದು ಪ್ಲಾಸ್ಟಿಕ್ ಇಂಜೆಸ್ಟ್ ಮಾಡ್ತೇವೆ. ಸೊ ತಿಂದು ಹಾಗೆ ಸಹ ಕೆಲವು ನಮಗೆ ಕೇಸಸ್ ಬಂದಿದ್ದಾವೆ, ಇಲ್ಲಿ ಸತ್ತು ಬಂದಿದ್ದಾವೆ. ಸೊ ಇಂಥದ್ದು ಒಂದು ಪ್ರಾಜೆಕ್ಟನ್ನು ನಾವು ಸ್ಟಾರ್ಟ್ ಮಾಡಿ ಈಗ 3 ವರ್ಷ ಆಗಿದೆ, ರನ್ ಆಗ್ತಾ ಇದೆ. ನಾವು ಈ 3 ವರ್ಷದಲ್ಲಿ ಆಲ್ಮೋಸ್ಟ್ 250 ಕೇಸಸ್ ನೋಡಿದ್ದೇವೆ. 250 ಕೇಸಸ್ ಇಂಡಿವಿಜುವಲ್, ಅದರಲ್ಲಿ ಟರ್ಟಲ್ ಇದೆ, ಆಮೆ ಇದೆ, ತಿಮಿಂಗಳ ಇದೆ, ಇದು ನೀರ್ ಹಂದಿ ಅಂತ ಹೇಳುತ್ತೆ ಅದು ಇದೆ, ಹಕ್ಕಿಗಳು ಇದೆ, ಸಮುದ್ರ ಹಕ್ಕಿಗಳು ಅವು ಇದ್ದವೆ. ಸೊ ಇವೆಲ್ಲ ಕೇಸಸ್ ಬಂದಿದ್ದಾವೆ ನಮಗೆ. ಇದು ಬಿಟ್ಟು ನಾವು ಒಂದು 21 ಆಮೆಗಳು ನಾವು ಸಕ್ಸಸ್ ಆಗಿ ರಿಹಾಬಿಲಿಟ್ ಮಾಡಿ ಟ್ರೀಟ್ ಮಾಡಿ ರಿಲೀಸ್ ಮಾಡಿದ್ದೇವೆ ಸಮುದ್ರಕ್ಕೆ.
1: ಓಕೆ ಓಕೆ ಓಕೆ, ಗ್ರೇಟ್, ತುಂಬಾ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸೊ ವಿಜಿಲ್ ಅವರೇ, ಸೊ ನಿಮ್ಮೊಂದು ಅನುಭವವನ್ನು ಹೇಳೋದಾದ್ರೆ, ಸೊ ಏನು ಯಾವ ರೀತಿಯಲ್ಲಿ ನೀವು ಇದನ್ನ ಏನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ?
2: ನಾವು ಒಂದು ನಮ್ಮ ಕರ್ನಾಟಕ ಕಡಲ ತೀರದಲ್ಲಿ ಯಾವುದೆಲ್ಲ ಕೇಸಸ್ಗಳ ಈ ಥರ ಬಂದರೆ, ಕಡಲಾಮೆಗಳಾಗಿರ್ಬೋದು, ಡಾಲ್ಫಿನ್ಗಳಾಗಿರ್ಬೋದು, ನಾವು ನೀರ ಹಂದಿ ಅಂತ ಹೇಳ್ತೀವಿ, ಪಾರ್ಪೋಯ್ಸ್ ಅಂತ ಹೇಳ್ತೀವಿ, ಸೊ ಇದೆಲ್ಲ ಸತ್ತು ಒಂದು ವೇಳೆ ಬಂದರೆ ನಮಗೆ ನಮ್ಮ ಇಡೀ ಕರ್ನಾಟಕ ಕರಾವಳಿ ತೀರದಲ್ಲಿ ನಮ್ಮ ಮೆರೀನ್ ನೆಟ್ವರ್ಕ್ ಇದೆ, ಇನ್ಫಾರ್ಮರ್ಸ್ ಇದ್ದಾರೆ. ಸೊ ಇವರು ನಮಗೆ, ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಇವರೆಲ್ಲ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇದ್ದಾರೆ. ಈ ಫೋಟೋಸ್ ತೆಗೆದು ಒಂದು ವೇಳೆ ಕೇಸಸ್ ಬಂದ ತಕ್ಷಣ ಫೋಟೋಸ್ ತೆಗೆದು ನಮಗೆ ಈ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾರೆ. ತಕ್ಷಣ ನಮ್ಮ ತಂಡ ಏನಿದೆ ಕರ್ನಾಟಕದಲ್ಲಿ, ಏನು ತಂಡ ಇದೆ, ಇದು ಅವರಿಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ, ಮೀನಿನ ಬಗ್ಗೆ ಯಾವುದೇ ಕೇಸ್ ಬಂದರೆ ಆ ಕೇಸ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ತೊಗೊಂಡು ಆಮೇಲೆ ಆ ಫೀಲ್ಡಿಗೆ ಹೋಗಿ ಒಂದು ವೇಳೆ ಸತ್ತಿದ್ರೆ ಅದ್ರ ಪೋಸ್ಟ್ ಮಾರ್ಟಮ್ ಮಾಡಿ ಯಾವ ಕಾರಣಕ್ಕೋಸ್ಕರ ಸತ್ತೋಗಿದೆ, ಏನಾದರೂ ಮ್ಯಾನ್ಮೇಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ, ನ್ಯಾಚುರಲ್ ಇದೆಯಾ, ಅದೆಲ್ಲ ಫೈಂಡ್ ಔಟ್ ಮಾಡ್ತೇವೆ. ಒಂದು ವೇಳೆ ಕೆಲವೊಮ್ಮೆ ಜೀವಂತವಾಗಿ ಆಲ್ರೆಡಿ ಹೇಳಿದಾಗೆ ಘೋಷ್ ನೆಟ್ಗಳು ಸಣ್ಣ ಸಣ್ಣ ಮೀನಿನ ಬಲೆಗಳು ತಿಂದು ಹೊಟ್ಟೆಯೊಳಗೆ ಡೈಜೆಸ್ಟ್ ಆಗದೆ ಹೊಟ್ಟೆಯೊಳಗಡೆ ಸಿಲುಕಿಕೊಂಡು ಬಂದು ಬೀಳ್ತವೆ. ಸೊ ಆ ಟೈಮಲ್ಲೆಲ್ಲ ನಾವು ವಾಪಸ್ ನಮ್ಮ ಬೇಸಿಗೆಲ್ಲ ನಾವು ಕೆಲಸ ನಾವು ಮಾಡ್ತೇವೆ, ನಮ್ಮ ಜೊತೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಇವರ ಕೊಲಾಬೊರೇಷನ್ ಅಲ್ಲಿ ನಾವು ಮಾಡ್ತಿದ್ದೇವೆ.
1: ಓಕೆ ಓಕೆ. ಸೊ ಇಂಥ ಏನಾದರೂ ಸಿಕ್ಕಿದ್ರೆ ಅದನ್ನ ನಿಮಗೆ ಇನ್ಫಾರ್ಮ್ ಮಾಡೋರು ಯಾರು ಅಂತ?
2: ಸದ್ಯಕ್ಕೆ ನಮ್ಮ ಈ ಮೆರೀನ್ ಸ್ಟ್ಯಾಂಡಿಂಗ್ ನೆಟ್ವರ್ಕ್ ಅಲ್ಲಿ ಫಿಷರ್ಮೆನ್ಸ್ ಇದ್ದಾರೆ, ಕೆಲವು ನಮ್ಮ ಫ್ರೆಂಡ್ಸ್ ಸಂಘ ಇರ್ತಾವಲ್ಲ, ಸೊ ಈ ಫ್ರೆಂಡ್ಸ್ ಸಂಘಗಳಿದ್ದಾವೆ, ಇಲ್ಲ ಕೆಲವೊಮ್ಮೆ ನಮ್ಮ ಈವನ್ ಈ ದೇವಸ್ಥಾನಗಳ ಹತ್ತತ್ರ ಇದ್ರೆ ಈ ದೇವಸ್ಥಾನಗಳು ಅವು ಪೂಜಾರಿಗಳಿರ್ಬೋದು, ಭಕ್ತರು ಇರ್ಬೋದು, ಹೋಗುವವರು ಇವ್ರು ಇನ್ಫಾರ್ಮ್ ಮಾಡ್ತಾರೆ. ಇಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಗಾರ್ಡ್ಸ್ ಇದ್ದಾವೆ, ಫ್ರಂಟ್ ಲೈನ್ ಫಾರೆಸ್ಟ್ ಸ್ಟಾಫ್ ಇದ್ದಾವೆ, ಸೊ ಇವರೆಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ ನಮ್ಮ ಕರಾವಳಿ ತೀರದಲ್ಲಿ, ಹಾಗೆ ನಮ್ಮ ಕೋಸ್ಟಲ್ ಗಾರ್ಡ್ಸ್ ಇದ್ದಾರೆ, ಸೊ ಇವರೆಲ್ಲ ನಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ಇನ್ಫಾರ್ಮೇಶನ್ ಬಂದ ತಕ್ಷಣ ನಾವು ಮುಂದಿನ ಸ್ಟೆಪ್ಸ್ ನಾವು
1: ತಗೊಳ್ತೀವಿ ಅಂತ. ಸೊ ಇವೆಲ್ಲವೂ ಕೂಡ ಇಂಥ ಪ್ರಾಣಿಗಳು ಒಂದು ಕಡಲಿಗೆ ಅಥವಾ ಈ ಮಾನವ ಕುಲಕ್ಕೆ ಎಷ್ಟು ಇಂಪಾರ್ಟೆಂಟ್ಸ್ ಅಂತ ನೀವು ಹೇಳ್ತೀರಿ ಅಂತ?
0: ಸೊ ಮೆರೀನ್ ಎನ್ವೈರನ್ಮೆಂಟ್ ಬಗ್ಗೆ ಹೇಳೋದಾದರೆ ಅದು ಆ್ಯಕ್ಚುಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಜನರಿಗೆ ಅಷ್ಟು ಐಡಿಯಾ ಬರ್ತಾ ಇಲ್ಲ, ಬಟ್ ನೋಡೋದಾದರೆ ಎವಲ್ಯೂಷನಲ್ಲಿ ಲೈಫ್ ಸ್ಟಾರ್ಟ್ ಆದದ್ದೇ ಸಮುದ್ರದಲ್ಲಿ.

0: ಮೀನಿಲ್ಲ, ಅದೇ ಸೇಮ್ ನಮಗೂ ಮೀನಿಲ್ಲ. ಅದೇ ಓವರ್ಆಲ್ ನೋಡೋದಾದ್ರೆ ನಮ್ಮ ದೇಶದ್ದು ಇಕಾನಮಿ ಕಮ್ಮಿ ಆಗುತ್ತೆ. ಇದು ಇದು ಪ್ರಾಕ್ಟಿಕಲ್ ಆಗಿ ನೋಡುವಂಥದ್ದು. ಅಂದ್ರೆ ನಾವು ಇಷ್ಟು ವರ್ಷ ನೋಡ್ತಾ ಇದ್ದೇವೆ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ, ಮೀನಿದ್ದು ಸಂಖ್ಯೆ ಕಮ್ಮಿ ಆಗ್ತದೆ, ಕ್ಯಾಚ್ ಅಷ್ಟು ಬರ್ತಾ ಇಲ್ಲ ಈಗ. ಸೊ ಇದೆಲ್ಲ ಅವರ ಪಾಪ್ಯುಲೇಷನ್, ಈ ಮೇನ್ ಟರ್ಟಲ್ಸ್ ಪಾಪ್ಯುಲೇಷನ್ ಕಮ್ಮಿ ಆಗುವ ಕಾರಣ ಈ ಮೀನು ಸಹ ಕಮ್ಮಿ ಆಗ್ತಾ
1: ಇರ್ತದೆ. ಒಬ್ಬರು ಕಾಲರ್ ಇದ್ದಾರೆ, ಮಾತಾಡಿಬಿಡುವ ನಾವು ಅವ್ರ ಜೊತೆ. ಹಲೋ ನಮಸ್ಕಾರ.
2: ಹಲೋ
1: ನಮಸ್ತೆ.
2: ನಮಸ್ತೆ ಸರ್. ನಮಸ್ತೆ,
1: ಹೇಳಿ ಹೇಳಿ, ಯಾರಿದು?
2: ನಾನು ಅಮ್ಮಣ್ಣಿ ಮಾತಾಡಿದ್ದು ಕಾರ್ಕಳದಿಂದ.
1: ಅಮ್ಮಣ್ಣಿ ಕಾರ್ಕಳದಿಂದ ಮಾತಾಡಿ ಮಾತಾಡಿ ಮಾತಾಡಿ ಅಮ್ಮಣ್ಣಿ.
2: ಹೌದು ಮೇಡಮ್. ನಮಸ್ತೆ ಸರ್. ನಮಸ್ತೆ. ತುಂಬಾ ಒಳ್ಳೆಯ ಟಾಪಿಕ್ ತಕ್ಕೊಂಡು ಬಂದಿದ್ದೀರಿ. ಮತ್ತೆ ಅತ್ತೆಗಳಿಬ್ಬರಿಗೂ ನಮಸ್ತೆ ಅಂತ ಹೇಳ್ತಿದ್ದೇನೆ. ಮತ್ತೆ ಸರ್ ಇದು ನೀವು ಹೇಳಿದ್ರಲ್ಲ ಅಭಿಷೇಕ್ ಸರ್ ಅವರು, ನೀವು ಹೇಗೆ ಮಾಲಿನ್ಯ, ನಾವಂದ್ರೆ ಟಾಪಿಕ್ಗಳನ್ನೆಲ್ಲ ನಿಜವಾಗ್ಲೂ ಬಿಸಾಡಬಾರದು. ಆಮೇಲೆ ಯಾರಾದ್ರೂ ಬಿಸಾಡ್ತಾ ಇದ್ದಾರೆ ಮತ್ತೆ ಮಾಲಿನ್ಯ ಮಾಡಬಾರ್ದು ಅಂದ್ರೆ, ಈಗ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿದ್ದ ತ್ಯಾಜ್ಯಗಳನ್ನು ಸಮುದ್ರಕ್ಕೆ ಅಥವಾ ನಾವು ಹೀಗೆ ಮುಟ್ಟಿಗೆ ಬಿಡಬಾರ್ದು. ಆಮೇಲೆ ಪ್ರವಾಸಿಗರೆಲ್ಲ ತುಂಬಾ ಎಚ್ಚರವಾಗಿ ಅದ್ರ ಹತ್ರ ಎಲ್ಲ ಇರ್ಬೇಕಾಗ್ತದೆ. ಯಾಕಂದ್ರೆ ನಾವು ತಿಂಡಿ ತಿನಿಸುಗಳನ್ನೆಲ್ಲ ಸುಮ್ ಸುಮ್ನೆ ಬಿಸಾಡಿ ಈಗ ದೊಡ್ಡ ದೊಡ್ಡ ತಿನ್ನುವೆಲ್ಲ ಅದು ಇದು ಅಂತ ಎಲ್ಲ ಹೇಳಿದ್ರಲ್ಲ, ಅದೆಲ್ಲ ಸಾಯಲಿಕ್ಕೆ ಕಾರಣ ಏನಂದ್ರೆ ನಾವು ವಿಷಪೂರಿತವಾದ ಆಹಾರ ಸಮಾಜಗಳಾಗಿ ಬಿಸಾಡುವವರು ಇರ್ತಾರೆ. ಹಾಗೆಲ್ಲ ನಾವು ತುಂಬಾ ಎಚ್ಚರವಾಗಿರ್ಬೇಕು. ಆಮೇಲೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಜವಾಗಿ ಬಿಸಾಡಬಾರ್ದು, ಅದು ಸಮುದ್ರದ ಹತ್ತಿರ ಬಿಸಾಡಲೇಬಾರ್ದು. ಈಗ ಸಮುದ್ರ ಅಂದ್ರೆ ನಮ್ಮ ಹತ್ತಿರ ಮನೆಯಲ್ಲಿ ಒಂದು ಜಾಗ ಇರ್ತದೆ ನೀರು ಹೋಗುವ ಜಾಗ, ಆ ನೀರು ಸಮುದ್ರಕ್ಕೆ ಸೇರ್ತದೆ. ನಾವು ಮೊದಲು ನಮ್ಮ ಮನೆಯ ಪಕ್ಕದಲ್ಲಿರುವಂತಹ ತ್ಯಾಜ್ಯಗಳನ್ನು ತುಂಬಾನೇ ಜಾಗ್ರತೆಯಿಂದ ನಾವೇ ಏನಾದ್ರೂ ಅದನ್ನು ವ್ಯವಸ್ಥೆ ಮಾಡಬೇಕು, ಅಥವಾ ಈಗ ಸರ್ಕಾರವೇ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದೆ.
1: ಒಳ್ಳೆ ವಿಷಯವನ್ನು ಹೇಳಿದ್ರಿ. ಹೇಳಿದಂತ ವಿಷಯ ಚೆನ್ನಾಗಿದೆ. ಅಂದ್ರೆ ಈಗ ಸಾಗರದ ಬಗ್ಗೆ ಮಾತಾಡುವಾಗ, ಸಾಗರದ ಮಾಲಿನ್ಯ ಬಗ್ಗೆ ಮಾತಾಡುವಾಗ ನಮ್ಮ ಜವಾಬ್ದಾರಿಗಳು ಎಷ್ಟಿದೆ ಅಂತ ಅಲ್ವಾ. ನಾವು ನಮ್ಮ ಮನೆ ಹತ್ತಿರದ ತೋಡಿಗೆ ಬಿಸಾಡಿ ಬಿಡ್ತೇವೆ, ಅದು ಹೋಗಿ ಸೇರುವುದು ಮತ್ತೆ ಅದು ಕಡಿಲಿಗೆ ಅಂತ. ಸೊ ಅಲ್ವಾ, ಸೊ ಇಂಥ ಪ್ರಾಣಿಗಳು ಸಾಯ್ಲಿಕ್ಕೆ ಕೂಡ ಅವ್ರು ಹೇಳಿದ್ರು ರೀಸನ್ ಇದೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ.
3: ನಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡೋದಾದ್ರೆ, ನಮ್ಮ ಕರ್ನಾಟಕ ಕೆಲವು ಕರ್ನಾಟಕ ಕರಾವಳಿ ತೀರಗಳಲ್ಲಿ, ಫಾರ್ ಎಕ್ಸಾಂಪಲ್ ನಾವು ಕುಂದಾಪುರ ಆಗ್ಬೋದು, ಕಾರವಾರ ಆಗ್ಬೋದು, ನಮ್ಮ ಹೊನ್ನಾವರ ಆಗ್ಬೋದು, ಇಂಥ ಜಾಗದಲ್ಲಿ ಈ ಕಡಲಾಮೆಗಳು ಮೊಟ್ಟೆ ಇಡಲಿಕ್ಕೆ ಬರ್ತವೆ. ಸಾಧಾರಣ ಒಂದು 1.5 ಫೀಟ್

0: ಓ, ಯಾರಿಗೆ ಹೆಚ್ಚು ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂತ, ಯಾವ ವರ್ಗಕ್ಕೆ ಹಾಗೇನಾದ್ರೂ ಇದೆಯಾ?
1: ನಮ್ದು
0: ಹಾಂ ಹಾಂ ಹಾಂ
1: ನಮ್ದು ಸ್ಟೇಕ್ ಹೋಲ್ಡರ್ಸ್ ಅಂತ ಇದ್ದೇವೆ ನಾವು.
0: ಹಾಂ ಹಾಂ
1: ಸ್ಟೇಕ್ ಹೋಲ್ಡರ್ಸ್ ನಾವು ಇದೇ ಟಾರ್ಗೆಟ್ ಅಂತ ನಾವು
0: ಹ್ಞೂ
1: ಇಟ್ಕೊಳ್ಳೋದಿಲ್ಲ,
0: ಹ್ಞೂ
1: ಯಾಕಂದ್ರೆ ಸಮುದ್ರದಿಂದ ಎಲ್ಲರಿಗೂ ಬೆನಿಫಿಟ್
0: ಎಲ್ಲರಿಗೂ
1: ಆಗುತ್ತೆ.
0: ಬೆನಿಫಿಟ್
1: ಸೊ
0: ಆಗುತ್ತೆ.
1: ಆ ನಮ್ಮ ಕನ್ಸರ್ವೇಷನ್, ನಮ್ಮ ಸಂರಕ್ಷಣೆಯಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಮ್ಮ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಮಾಡಿದ್ದೀವಿ. ಫಿಷರ್ಮನ್ ಆಗಿರ್ಬೋದು, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಶಾಲೆ ಮಕ್ಕಳಾಗಿರ್ಬೋದು, ಇಲ್ಲ ನಮ್ಮ ಜನರಲ್ ಪಬ್ಲಿಕ್ ಆಗಿರ್ಬೋದು. ಸೊ ಇವರೆಲ್ಲ ನಮ್ಮ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಗಳು. ಸೊ ಇವರಿಗೆ ಯಾವ ಯಾವ ಟೈಪಲ್ಲಿ ಇವರು ನಮಗೆ ಹೆಲ್ಪ್ ಮಾಡ್ಬೋದು, ನಮ್ಮ ಸಮುದ್ರ ಸಂರಕ್ಷಣೆಗೆ ಹೇಗೆ ಹೆಲ್ಪ್ ಮಾಡೋದು, ಸೊ ಆ ಥರ ನಾವು ನಮ್ಮ ಗೋಲ್ಸನ್ನು ಪ್ಲ್ಯಾನ್ ಮಾಡಿ ಅವರಿಗೆ ಹೇಗೆ ಅದನ್ನು ಅವರಿಗೆ ಮನವರಿಕೆ ಮಾಡಿಸ್ಬೋದು, ಆ ಥರ ನಾವು ಅವರಿಗೆ ಪ್ಲ್ಯಾನ್ ಮಾಡಿ ಅವರಿಗೆ ಇದು ಮಾಡ್ತೇವೆ.
0: ಓಕೆ ಓಕೆ ಓಕೆ ಎಸ್. ಶ್ರೋತೃಗಳೇ, ನಿಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ. ಸೊ ಸಾಗರದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಮಾತಾಡ್ತಿದ್ದೀವಿ. ಅಲ್ಲಿನ ಪ್ರಾಣಿಗಳ ಸಂರಕ್ಷಣೆ, ನಮ್ಮಿಂದ ಹೇಗೆ ನಾವು ಏನು ಮಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಿದ್ದೇವೆ. ಸೊ ನೀವು ಕೂಡ ಕಾಲನೆಯನ್ನು ಮಾಡ್ಬೋದು ಅನ್ನೋದನ್ನು ಹೇಳ್ತಾ. ಸೊ ಹೀಗೆ ನಾವು ಹೆಚ್ಚಾಗಿ ನಿಮಗೆ ಹೇಳಿದರೆ ಬೇರೆ ಬೇರೆ ಕಡೆಗಳ ಈ ಕೋಸ್ಟಲ್ ನೀವು ನೋಡಿದವರು, ಹೆಚ್ಚು ಪ್ರಾಣಿಗಳು ಯಾವ ಕಾರಣದಿಂದ ಸಾವನ್ನಪ್ತಾ ಇದೆ ಅಂತ ನಿಮಗೆ ಅನಿಸುತ್ತೆ ಅಂತ?
2: ನಾವು ಮ್ಯಾಕ್ಸಿಮಮ್ ಕೇಸಸ್ ನಾವು ನೋಡಿದ್ದ ಪ್ರಕಾರ ಬಂದದ್ದು ಯಾವುದು ಕಣ್ಣ ಮೇಲೆ ಬಂದ್ಬಿಟ್ಟು ಜಾಸ್ತಿ ನೋಡಿದ್ದು ನಾವು ಆಮೆ
0: ಆಮೆ
2: ಆಮೆದ್ದು ಅಂದ್ರೆ ಆಮೆಗಳು ಏನ್ ಹೇಳ್ತಾರೆ, ಕೋಸ್ಟಲ್ ನಮ್ಮ ಇಡೀ ಕೋಸ್ಟಲ್ ಏರಿಯಾದಲ್ಲಿ ತುಂಬಾ ಜಾಸ್ತಿ ಆಗಿರ್ತವೆ. ಅವ್ರು ತಿನ್ನಕ್ಕಾಗತ್ತೆ ಅಥವಾ ಅವರು ಇಲ್ಲೇ ಸ್ವಲ್ಪ ಈಜಾಡ್ಕೊಂಡು ಅವರು ಕೋರಲ್ ರೀವ್ಸ್ ಹತ್ರ ಇರ್ತಾರೆ. ಸೊ ಇವು ಏನಾಗತ್ತಂತೆ, ಕೆಲವೊಮ್ಮೆ ಈ ಅದೇ ಗೋಸ್ಟ್ ನೆಟ್ ಹೇಳಿದ ಹಾಗೆ ಇದನ್ನಲ್ಲಿ ಸಿಕ್ಕಾಕೊಂಡು
0: ಬಲೆಗಳು,
2: ಮೀನಿನ ಬಲೆಗಳು, ಕಟ್ಟಾದ ಮೀನಿನ ಬಲೆಗಳು ಬಂದ ಮೇಲೆ ಸಿಕ್ಕಾಕೊಂಡು ಬೀಳ್ತವೆ. ಇನ್ನೊಂದೇನಂದ್ರೆ ಟ್ರಾಲಿಂಗ್ ಮಾಡುವಾಗ ಕೆಲವೊಮ್ಮೆ ಅದರಲ್ಲೂ ಸಿಕ್ಕಾಕೊಳ್ತವೆ. ಸೊ ಟ್ರಾಲಿಂಗ್ ಮಾಡಿದಾಗ ಏನಂದ್ರೆ ಅವ್ರು ಜಾಸ್ತಿ ಟೈಮ್ ಅದು ಹೇಳ್ತಾ ಇರ್ತಾರೆ. ಸೊ ಈ ಆಮೆಗಳು ಶ್ವಾಸ ತಗೊಳ್ಳಿಕ್ಕೆ ಮೇಲೆ ಬರಬೇಕು. ಸೊ ಈ ನೆಟ್ ಕವರ್ ಇದ್ದ ಕಾರಣ ಅದ್ ಮೇಲೆ ಬರ್ಲಿಕ್ಕೆ ಆಗಲ್ಲ. ಸೊ ಆ ಕಾರಣದಿಂದ ಒಂದು ಹೊಸ ಡಿವೈಸ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಗವರ್ಮೆಂಟ್ ಸಹ ಒಂದು ಟ್ರೈ ಮಾಡ್ತಿದ್ದಾರೆ ಇದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತ. ಟೆಡ್ ಅಂತ ಹೇಳ್ತಾರೆ ಅದಕ್ಕೆ, ಟರ್ಟಲ್ ಎಕ್ಸ್ಕ್ಲೂಷನ್ ಡಿವೈಸ್. ಅಂದ್ರೆ ಆ ನೆಟ್ ಅಲ್ಲಿ, ಆ ಟ್ರಾಲ್ ನೆಟ್ ಅಲ್ಲಿ ಇದ್ದ ನೆಟ್ ಅಲ್ಲಿ ಒಂದು ಗ್ಯಾಪ್ ತರ ಇರುತ್ತೆ ಮೇಲೆ ಮೇಲ್ಗಡೆ, ಮತ್ತೆ ಒಂದು ಲ್ಯಾಡರ್ ತರ ಇರುತ್ತೆ ಒಳಗೆ. ಸೊ ಇದೇನಾಗುತ್ತೆ, ಈ ಟರ್ಟಲ್ ಅಥವಾ ಡಾಲ್ಫಿನ್ ಏನಿದ್ರು ಸಹ ಒಳಗೆ ಬಂದ್ರು ಸಹ ಅದು ಈ ಲ್ಯಾಡರ್ ಮೇಲೆ ಹತ್ತಿ ಹೊರಗೆ ಹೋಗ್ಬೋದು. ಸೊ ಇಂಥದ್ದು ಒಂದು ಡಿವೈಸ್ ಡೆವಲಪ್ ಮಾಡಿದ್ದಾರೆ, ಬಟ್ ಇನ್ನು ಪ್ರಾಕ್ಟೀಸಸ್ ಅಲ್ಲಿ
0: ಇದ್ದಾರೆ. ಹಲೋ ನಮಸ್ಕಾರ.
3: ಹಲೋ ನಮಸ್ತೆ, ನಾನು ಕೊಟ್ಟಾರದಿಂದ ಕುಸುಮ ಮಾತಾಡ್ತೀನಿ. ನಮಸ್ತೆ ಇಬ್ಬರಿಗೂ.
2: ನಮಸ್ತೆ.
3: ಇದು ಪ್ರಶ್ನೆ ಏನಿಲ್ಲ, ಒಂದು ಕುತೂಹಲದ ಪ್ರಶ್ನೆ. ಈ ನಾವು ಎಂತ ಒಂದು ಮೀನು ಎಲ್ಲ ಈ ಫಿಲ್ಮ್ ಅಲ್ಲಿ ಎಲ್ಲ ತೋರಿಸ್ತಾರೆ, ಕೆಲವು ಅರ್ಧ ಮನುಷ್ಯರು ಸೊಂಟದ ನಂತರ ಮೀನು ಅಂತದ್ದು ಕಡಲಲ್ಲಿ ಉಂಟಾ ಅಂತ ನನ್ಗೆ ಒಂದು ಯಾವಾಗಲೂ ಒಂದು ಕುತೂಹಲ, ಅದಕ್ಕೆ ಕೇಳಿತ್ತು, ರೇಡಿಯೋದಲ್ಲಿ
0: ಕೇಳ್ತೇನೆ. ಎಲ್ಲೋ ಇಲ್ಲಿ ಪಣಂಬೂರ್ ಎಲ್ಲ ಉಡುಪಿ ಎಲ್ಲ ಸಿಕ್ಕಿದ್ರು ಅಂತ ಹೇಳಿ ಫೋಟೋಶಾಪ್ ಅಲ್ವಾ. ಸೊ ಕುಸುಮಾಕರಣ ಅಂಚಿನ ದಾಲ ಇಜ್ಜಿಗೆ. ಸೊ ಸೊ ಎನಿವೇಸ್, ಇಂತಹ ತುಂಬಾ ಇದೆ ಆಗ್ತಾನೆ ಹೇಳಿದೆ ನಾನು. ಈ ಸಾಗರ ಅನ್ನೋದೇ ಕುತೂಹಲ, ಒಂದು ರೀತಿಯಲ್ಲಿ ಕೌತುಕ ಅಂತ. ಸೊ ನಮ್ಗೆ ಗೊತ್ತಿಲ್ಲದ ವಿಷಯಗಳು ತುಂಬಾ ಇರುತ್ತೆ, ಕೆಲವೊಮ್ಮೆ ಅಂತದ್ ಇಲ್ದಿದ್ರು ಕೂಡ ನಾವು ಅಂದುಕೊಂಡು.
4: ಈಗ ಉದಾಹರಣೆಗೆ ನಮ್ಮ ಮನೆ ಹತ್ತಿರ ಒಂದು ತೋಡು ಉಂಟು, ಅದರಲ್ಲಿ ನೋಡುವಾಗ ಎಷ್ಟು ಇದು ಪ್ಲಾಸ್ಟಿಕ್ ಇದೆ ಅಂತ. ಇವತ್ತು ನಾವು ಬಿಡಿಸಿದ್ದೆ ಎಷ್ಟೋ ಪ್ಲಾಸ್ಟಿಕ್ ಅನ್ನೆಲ್ಲ ಎಲ್ಲೆಲ್ಲಿಂದ ತಂದು ಹೋಗ್ತಾರೆ ಜನಗಳು. ಅದಕ್ಕಿಂತಲೇ ಗಾಡಿ ಬರ್ತದೆ, ಗಾಡಿಗೆ ಹಾಕುವುದಿಲ್ಲ ನೋಡಿ. ಈ ಪ್ಲಾಸ್ಟಿಕ್ ಎಲ್ಲ ಹೋಗಿ, ಕಸ ಎಲ್ಲ ಹೋಗಿ, ಸತ್ತ ನಾಯಿ ಕೋಳಿ ಗದ್ದನು ಬೆಕ್ಕು ಎಂತ ಎಲ್ಲಾ ಹೋಗಿ ಸಮುದ್ರಕ್ಕೆ ಸೇರುವುದರದ್ದು ಮೇಲೆ ಬರುವುದಿಲ್ಲ.
0: ಎಸ್ ಎಸ್ ಎಸ್ ಮೋಹನ್, ಒಳ್ಳೆ ವಿಷಯವನ್ನು ಹೇಳಿದ್ರೆ ನೀವು. ಸೊ ಥ್ಯಾಂಕ್ ಯು, ನಾನು ನಿಮ್ಮ ಹತ್ರ ಕೇಳೋದು ಇವತ್ತರ ಕೂಡ. ಸೊ ಈ ನಮ್ಮ ಸಾಮಾನ್ಯ ಜನರ ಜವಾಬ್ದಾರಿಗಳು ಏನು ಅಂತ ಈ ಮಟ್ಟದಲ್ಲಿ, ಈಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡುವಂಥದ್ದನ್ನು ಅದೆಲ್ಲ ನೀವು ಮಾಡ್ತೀರಿ ಬಿಡಿ. ಸೊ ಸಾಮಾನ್ಯ ಜನರು ಏನು ಮಾಡ್ಬೋದು ಈ ನಿಟ್ಟಿನಲ್ಲಿ?
1: ಸಾಮಾನ್ಯ ಜನರು ಒಂದೇನಂದ್ರೆ ನಾವು ಪ್ಲಾಸ್ಟಿಕ್, ನಾವು ಪ್ಲಾಸ್ಟಿಕ್ ಯಾಕಂದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್, ನಾವು ಪದೇ ಪದೇ ಪ್ಲಾಸ್ಟಿಕ್ ಅಂತ ಹೇಳ್ಬೋದು ತುಂಬಾ ದೊಡ್ಡ ಪ್ರಾಬ್ಲಮ್. ಸೊ ಅದನ್ನ ನಾವು ಎಸೆಯೋದು ಕಂಟ್ರೋಲ್ ಮಾಡಬಹುದು, ಬಟ್ ಅದಕ್ಕಿಂತ ನಾವು ಯೂಸ್ ಮಾಡೋದನ್ನ ಕಂಟ್ರೋಲ್ ಮಾಡಬೇಕು. ವಿಷಯ ಏನಂದ್ರೆ ಅಂಗಡಿಯವರು ಕೊಡ್ತಾರೆ, ಬಟ್ ನಾವೊಂದು

0: ಜನ ಹೋಗಿ ನಮಗೆ ಬೇಡ ಪ್ಲಾಸ್ಟಿಕ್ ಬೇಡ ಅಂತ ಹೇಳಿದರೆ ಅವರು ಕೊಡೋದನ್ನು ಕಮ್ಮಿ ಮಾಡ್ತಾರೆ. ಸೊ ಇದೊಂದು ಸ್ಟೆಪ್. ಇದಲ್ಲದೆ ನಾವು ಟ್ರೀಟ್ಮೆಂಟ್ ಆಲ್ರೆಡಿ ಮಾಡ್ತೇವೆ, ಬಟ್ ನಮಗೆ ಕೆಲವು ಕಡೆ ಈ ಕಡಲಮೆಗಳಿರ್ಬೋದು, ಕಡಲ ಪ್ರಾಣಿಗಳಿರ್ಬೋದು, ಅವುಗಳಿಗೆ ರಿಪೋರ್ಟ್ ಮಾಡಲಿಕ್ಕೆ ಯಾರೂ ಜನರಿರಲ್ಲ. ಸೊ ಒಂದು ವೇಳೆ ನೀವು ಈ ಕಡಲು ತೀರದಲ್ಲಿ, ಸಮುದ್ರ ತೀರದಲ್ಲಿ ಒಂದು ವೇಳೆ ನೀವು ಉಳ್ಕೊಳ್ಳೋದಾದರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಸ್ನೇಹಿತರು ಇರ್ಬೋದು, ಇಲ್ಲ ನಿಮ್ಮ ಕುಟುಂಬದವರು ಯಾರಾದರೂ ಆ ಥರ ಹತ್ತಿರದಲ್ಲಿ ಉಳ್ಕೊಳ್ಳೋದಾದರೆ, ಸೊ ಅವರಾದರೂ ನಮಗೆ ನಾವೊಂದು ನಂಬರ್ ಬೇಕಾದರೆ ಕೊಡ್ತೀವಿ, ನಾವು ನಂಬರ್ ಈ ನಂಬರಿಗೆ ನೀವು ಕಾಲ್ ಮಾಡಿ ನಮಗೆ ಈ ಇನ್ಫಾರ್ಮೇಷನ್ ಕೊಡ್ಬೋದು, ಈ ಜಾಗದಲ್ಲಿ ಈ ಕಡಲ ತೀರದಲ್ಲಿ ಇಂಥ ಪ್ರಾಣಿ ಸತ್ತಿದೆ ಅಂತ. ಇಲ್ಲ ಜಸ್ಟ್ ನಮಗೆ ಫೋಟೋ ಕಳಿಸಿದ್ರು ಸಾಕು, ನಾವು ಆಮೇಲೆ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಸೊ ಇಂಥ ಒಂದು ಕೆಲವು ಸ್ಟೆಪ್ಸ್ಗಳಿಂದ ಪಬ್ಲಿಕ್ ಸಹ ನಮ್ಮ ಜೊತೆ ಜಾಯಿನ್ ಆಗ್ಬೋದು. ಇದಲ್ಲದೆ ನಮ್ಮ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಲ್ಲ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ನಮ್ಮ ಸ್ಟ್ರಾಗಳಾಗಿರ್ಬೋದು, ಇಂಥಿಂದ ಸಣ್ಣ ಸಣ್ಣ ಪ್ಲಾಸ್ಟಿಕ್ಗಳು ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ನಮ್ಮ ರೀಸೈಕಲ್ ಮಾಡಲಿಕ್ಕೆ ಆಗೋದಿಲ್ಲ ಅದು. ಸೊ ಗೌರ್ಮೆಂಟ್ ಆಲ್ರೆಡಿ ಬ್ಯಾನ್ ಮಾಡಿದೆ, ಬಟ್ ಅದು ಇಂಪ್ಲಿಮೆಂಟೇಷನ್ ಅಷ್ಟು ಚೆನ್ನಾಗಿ ಆಗ್ತಿಲ್ಲ. ಇಂಪ್ಲಿಮೆಂಟೇಷನ್ ಚೆನ್ನಾಗಿ ಆಗ್ತಿಲ್ಲ ಯಾಕಂದರೆ, ಒಂದು ನಾವು ಯೂಸರ್ಸ್ ಇದ್ದೀವಿ, ಯೂಸರ್ಸ್ ಇರೋ ತನಕ ಪ್ರಾಡಕ್ಟ್ ಸಹ ಇರ್ತದೆ. ಸೊ ಈ ನಾವು ಪ್ರಾಡಕ್ಟನ್ನೇ ಬೇಡ ಅಂತ ಹೇಳಿದರೆ ಅಗೇನ್ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ಆದಷ್ಟು ಕಮ್ಮಿ ಮಾಡಲಿಕ್ಕೆ ಇದು ಮಾಡ್ಬೋದು.
1: ಓಕೆ, ಪ್ರಯತ್ನವನ್ನು ನಾವು ಮಾಡಬೇಕು. ಸೊ ಇನ್ನು ನಿಮ್ಮ ಇದೊಂದು ಟೀಮ್ ವರ್ಕ್, ನಿಮ್ಮ ಎನ್ ಜಿ ಒದ ಮೂಲಕ ನೀವು ಕೆಲಸವನ್ನು ಮಾಡ್ತಾ ಇದ್ರಿ, ನೀವೊಂದು ಒಂದಿಷ್ಟು ಜನ ಇರ್ಬೋದು. ಸೊ ಈ ಕಡಲು ಅನ್ನುವಂಥ ಇಷ್ಟೊಂದು ಏನು ಹೋದಷ್ಟು ಬಗದಷ್ಟು ಮುಗಿಯದಂತ ಈ ಒಂದು ಕಡಲಿನ ಬಗ್ಗೆ 4 ಜನರು 5 ಜನರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಜೊತೆಗೆ ಒಂದಿಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೂಡ ನಿಮ್ಮ ಜೊತೆ ಕೈ ಜೋಡಿಸಬೇಕಾಗುತ್ತೆ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಅಲ್ಲಿಯ ಸ್ಥಳೀಯ ಮೀನುಗಾರರು, ಕೋಸ್ಟಲ್ ಗಾರ್ಡ್, ಇಂಥವ್ರು ತುಂಬ ಜನ ಇರ್ತಾರೆ. ಸೊ ಇವರ ಸಹಕಾರವನ್ನು ನೀವು ಹೇಗೆ ಪಡ್ಕೊಳ್ತಾ ಇದ್ದೀರಿ?
2: ಸೊ ನಾವು ಸ್ಪೆಷಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ಈ ಎಲ್ಲ ಪ್ರಾಣಿಗಳು ನಾವು ಏನೆಲ್ಲ ಹ್ಯಾಂಡಲ್ ಮಾಡ್ತೀವಿ, ಕೇಸ್ ಬರ್ತಾ ಇದ್ದಾವೆ ನಮಗೆ ಕಡಲ ತೀರ ಮೇಲೆ, ಇವೆಲ್ಲ ಶೆಡ್ಯೂಲ್ 1 ಅಂತ ಹೇಳ್ತಾರೆ. ಅಂದರೆ ನಮ್ಮ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಈ ಲಾಸ್ ಅನ್ನು ಸೆಟ್ ಮಾಡಿದ್ದಾರೆ ಈ ಪ್ರಾಣಿಗಳಿಗೆ. ಸೊ ಇವರಿಗೆ ಟೈಗರಿಗೆ ಎಷ್ಟು ನಾವು ಬೆಲೆ ಕೊಡ್ತಾ ಇದ್ದೇವೆ ಅಂದರೆ ಅದನ್ನು ಶೂಟ್ ಮಾಡಿದರೆ ಜೈಲ್ ಟೈಮ್ ಹಾಗೆ ಆಗುತ್ತೆ. ಸೇಮ್ ಈ ಆಮೆಗಳಿಗೆ ಸಹ ಅಥವಾ ಡಾಲ್ಫಿನ್ಗೆ ಸಹ ಸೇಮ್ ಆಗುತ್ತೆ. ಸೊ ಇವರನ್ನು ಸಹ ಸಾಯಿಸಿದ್ರೆ ಅಥವಾ ಏನಾದರೂ ಹಾಗೆ ಮಾಡಿದ್ರೆ ಜೈಲ್ ಟೈಮ್ ಹಾಗೆ ಇದೆ. ಸೇಮ್ ರೂಲ್ಸ್ ಸೇಮ್ ಇದು ಅನ್ನೋದು ಲಾಸ್ ಇದಾವೆ ಇದಕ್ಕೆ ಸಹ. ಸೊ ಆ ಕಾರಣದಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಮೇನ್ ಸ್ಟೇಕ್ ಹೋಲ್ಡರ್. ಅವ್ರ ಜೊತೆನೆ ನಾವು ಏನಿದ್ರು ಸಹ ಕೆಲಸ, ಅವ್ರದ್ದು ಮೇ ಬಿ ವರ್ಕ್ಶಾಪ್ಸ್ ಆಗ್ಬೋದು, ಮೇ ಬಿ ರೌಂಡ್ಸ್ ಆಗ್ಬೋದು, ಇದು ಫೀಲ್ಡ್ ಸರ್ವೇಸ್ ಆಗ್ಬೋದು, ಏನಿದ್ರು ಸಹ ಅಥವಾ ಕೇಸಸ್ ಬಂದಿದ್ದೇವೆ ರಿಪೋರ್ಟ್ ಮಾಡೋದು ಫಸ್ಟ್ ನಾವು ಕಾಲ್ ಮಾಡೋದು ಡಿಪಾರ್ಟ್ಮೆಂಟಿಗೆ. ಅವರಿಗೊಂದು ಇನ್ಫಾರ್ಮೇಶನ್ ಕೊಟ್ಟು ಅವರ ಮುಂದೆನೆ ನಾವು ಪೋಸ್ಟ್ ಮಾರ್ಟಮ್ಸ್ ಮಾಡೋದು ಅವರ ಮುಂದೆನೆ ಮಾಡ್ತೇವೆ. ನಾವು ಏನು ಕೇಸ್ ಇದ್ರು ಸಹ ಎವ್ರಿಥಿಂಗ್ ಅಂಡರ್ ದೆಮ್, ಅವರ ಕೆಳಗೇನೆ. ಸೊ ಅದು ಡಿಪಾರ್ಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ ಬರೋದು ನಮ್ಮದು ಫಿಷರ್ಮೆನ್ ಲೋಕಲ್ ಕಮ್ಯುನಿಟಿಯಲ್ಲಿ ನಾವು ಕಮ್ಯುನಿಕೇಟ್ ಮಾಡಿ ಅವರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಬೆಳೆಸಿದ್ರೆ ಅವರು ನಮಗೆ ಹೆಲ್ಪ್ ಮಾಡಿ ನಾವು ಅವರಿಗೆ ಹೆಲ್ಪ್ ಮಾಡ್ಬೋದು. ಸೊ ಅವರಿಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೇವೆ, ಔಟ್ರೀಚ್ ಆಕ್ಟಿವಿಟೀಸ್, ಹೇಗೆ ನಾವು ಫಿಷರ್ಮೆನ್ಗೆ ಕಡಲ ಬಗ್ಗೆ ಅಂದರೆ ಅವರಿಗೆ ಆಲ್ರೆಡಿ ಎಷ್ಟೋ ಮಾಹಿತಿ ಗೊತ್ತು, ಅವರಿಂದ ನಾವು ಎಷ್ಟು ಕಲಿತೇವೆ. ಸೊ ಹಾಗೆ ಈ ಇಂಥ ಕೇಸಸ್ ಬಂದರೆ ಯಾಕೆ ಬರ್ತಾ ಇದ್ದೇವೆ, ಹೇಗೆ ಬರ್ತಾ ಇದ್ದಾವೆ, ಸ್ವಲ್ಪ ಮಾಹಿತಿ ನಾವು ಕೊಡ್ತೇವೆ ಅವರಿಗೆ. ಸೊ ಫಿಷರ್ಮೆನ್ ತುಂಬ ಇಂಪಾರ್ಟೆಂಟ್ ನಮಗೆ ಇದರಲ್ಲಿ. ನೆಕ್ಸ್ಟ್ ಬರೋದು ನಮ್ಮದು ಶಾಲೆ ಮಕ್ಕಳು. ಮಕ್ಕಳಿಗೆ ಈ ಕಾನ್ಸೆಪ್ಟನ್ನು ಕಲಿಸಿದ್ರೆ ಅವರು ಇದನ್ನದು ಇದೆಲ್ಲ ಬೆಳೆಸಿ ಪ್ಲಾಸ್ಟಿಕನ್ನು ಯೂಸ್ ಮಾಡೋದು ಕಮ್ಮಿ ಮಾಡ್ತಾರೆ, ಪೊಲ್ಯೂಷನನ್ನು ಸ್ವಲ್ಪ ಕಂಟ್ರೋಲಲ್ಲಿ ತರ್ತಾರೆ. ಸೊ ನಾವು ಇಂಥದ್ದೆಲ್ಲ ಸ್ಕೂಲಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಅವರಿಗೆ, ಸೊ ಅವರಿಗೆ ಅರ್ಥ ಆಗಿ ಓಕೆ, ಸೊ ಅವರು ಸಸ್ಟೈನಬಲ್ ಲೈಫ್ ಸ್ಟೈಲ್ ಅಂದರೆ ನಾವು ಹೇಗೆ ಮಿನಿಮಲ್ ಆಗಿ ಲಿವ್ ಮಾಡಬೇಕು, ನಾಟ್ ವಿತ್ ಇಷ್ಟು ಲಕ್ಸುರಿ ಆಗಿ ನಮ್ಮದು ಪ್ಲಾಸ್ಟಿಕ್ ಇಷ್ಟು ಇದು ರಿಯೂಸಬಲ್ ಥಿಂಗ್ಸ್ ಹಾಗೆ ಡೆವಲಪ್ ಮಾಡ್ತಾ ಇರಬೇಕು ಅಂತ, ಹಾಗೆ ಪ್ರಾಕ್ಟೀಸಸ್ ನಾವು ವೀ ಕ್ಯಾನ್ ಮಕ್ಕಳಿಗೆ ಕಲಿಸ್ಬೋದಂತ. ಸೊ ಹಾಗೆ ಮತ್ತೆ ಬೇರೆ ಇದ್ದದ್ದು ನಮ್ಮದು ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅಫ್ಕೋರ್ಸ್ ತುಂಬ ಇಂಪಾರ್ಟೆಂಟ್ ಅವರು ನಮಗೆ. ಇನ್ನು ಬರೋದಾದರೆ ಬೇರೆ ಎನ್ ಜಿ ಒಸ್, ಬೇರೆ ಎನ್ ಜಿ ಒಸ್ ಜೊತೆ ಸಹ ನಾವು ಕೈ ಜೋಡಿಸ್ತೇವೆ. ಅಂದರೆ ಇದು ಒಬ್ಬರು ಕೆಲಸ ಅಲ್ಲ. ಸೊ ಅವರು ಜಾಯ್ನ್ ಆದರೆ ನಾವು ಬೀಚ್ ಕ್ಲೀನಪ್ಸ್ ಮಾಡ್ತೇವೆ, ಅವರಿಗೂ ವರ್ಕ್ಶಾಪ್ಸ್ ಮಾಡ್ತೇವೆ. ಇವೆಲ್ಲ ನಾವೆಲ್ಲ ಕೆಲವೊಮ್ಮೆ ವರ್ಷದಲ್ಲಿ ಒಂದು ಸಾರಿ ನಾವೆಲ್ಲರೂ ಸೇರಿ ಒಂದು ಆಮೆ ಹಬ್ಬ ಅಂತರ ಮಾಡ್ತೇವೆ ನಮ್ಮ ಕೋಸ್ಟ್ ಲೈನಲ್ಲಿ. ರೀಸೆಂಟಾಗಿ ಕಾರ್ವಾರಲ್ಲಿ ಮಾಡಿದ್ದೇವೆ, ಒಂದು ಕುಂದಾಪುರದಲ್ಲೂ ಮಾಡಿದ್ದೇವೆ, ಹೊನ್ನಾವರದಲ್ಲೂ ಮಾಡಿದ್ದೇವೆ. ಸೊ ಹಾಗೆ ಈ ರಿಲೇಶನ್ಶಿಪ್ ಬೆಳೀತಾ ಇರ್ತವೆ ಎಲ್ಲ ಡಿಪಾರ್ಟ್ಮೆಂಟ್ ಜೊತೆ.
1: ಏನಿರುತ್ತೆ ಆಮೆ ಹಬ್ಬದಲ್ಲಿ?
2: ಆಮೆ ಹಬ್ಬದಲ್ಲಿ ನಾವು ಆಲ್ ಇದ್ದ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಜೊತೆಗೆ ಬರ್ತೇವೆ. ಸೊ ನಾವು ನಮ್ಮ ನಮ್ಮ ಎಕ್ಸ್ಪೀರಿಯನ್ಸಸ್ಗಳು ಅಥವಾ ನಾವು ಈ ವರ್ಷದಲ್ಲಿ ಏನೆಲ್ಲ ನೋಡಿದ್ದೇವೆ, ಯಾವ ಕಡಲಲ್ಲಿ ಏನೆಲ್ಲ ಇಶ್ಯೂಸ್ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೇವೆ ಅದರ ಬಗ್ಗೆ ಮಾತಾಡ್ತೇವೆ. ಇನ್ನೇನಂದ್ರೆ ಮಾಹಿತಿ ಕೊಡ್ತಾ ಇರ್ತೇವೆ ಎಲ್ಲರಿಗೆ, ಜನರಿಗೆ, ಲೋಕಲ್

0: ಪಬ್ಲಿಕ್ಗೆ, ಇಟ್ಸ್ ಫಾರ್ ಎವ್ರಿ ಒನ್, ಯಾರು ಇದ್ರೂ ಬರ್ಬೋದು. ಅದಕ್ಕೆ ಮಕ್ಕಳು ಇದ್ದಾರೆ, ಮಕ್ಕಳು ಅವರ ಪ್ರೋಗ್ರಾಮ್ಸ್ ಅವರು ಸ್ಕಿಟ್ ಮಾಡ್ತಾರೆ, ಹಾಡ್ತಾರೆ, ಅವ್ರದ್ದು ಒಂದು ಕಡಲ್ದೆಲ್ಲ ಏನದು ಹಾಡುಗಳೆಲ್ಲ ಮಾಡ್ತಾರೆ. ಸೊ ಅಂಥದ್ದೆಲ್ಲ ಚಿಕ್ಕ ಚಿಕ್ಕ ಕಾಂಪಿಟೇಷನ್ಸ್ ಎಲ್ಲ ಇರ್ತೇವೆ. ಮತ್ತೆ ಎಕ್ಸಿಬಿಷನ್ ತರ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರ ಎಕ್ಸಿಬಿಷನ್, ಅಂದ್ರೆ ಅವರ ಮೆರೀನ್ ಏನೆಲ್ಲ ಇದೆ, ಸಮುದ್ರದ ಏನೆಲ್ಲ ಇದೆ, ಅವರ ಹತ್ರ ಡಿಸ್ಪ್ಲೇ ಅಲ್ಲಿ ಇರ್ತಾರೆ. ನಾವು ನಮ್ಮದು ಏನೆಲ್ಲ ವರ್ಕ್ ಮಾಡಿದ್ದೇವೆ, ಎಂತ ಕೆಲಸ ಎಲ್ಲ ಮಾಡಿದ್ದೇವೆ, ಅದರೆಲ್ಲ ಡಿಸ್ಪ್ಲೇ ಮಾಡ್ತಾರೆ. ಸೊ ಜನರಲ್ ಪಬ್ಲಿಕ್ ಆಗಿ ದೇ ಕ್ಯಾನ್ ಕಮ್ ಅಂಡ್ ವಿಸಿಟ್ ತರ.
1: ಓಕೆ, ಇನ್ನು ನಾನು ನಿಮ್ಮ ಹತ್ರ ಕೇಳೋದು ವೀರಿಲ್ ಅವರೇ, ಈಗ ಆಮೆಗಳು ಅಂತ ಹೇಳಿದಾಗ ಒಂದಿಷ್ಟು ಕಡೆಗಳಲ್ಲಿ ಇದನ್ನ ಆಹಾರವಾಗಿ ಕೂಡ ನಾವು ತೆಗೆಯೋ ನೋಡಿ, ಈಗ ಅದಕ್ಕೆ ಎಂಥದನ್ನ ಸಿಕ್ಕಿಬಿದ್ರೆ ಅದಕ್ಕೆ ಆಗ್ತಾ, ನೀವು ಹೇಳಿದಾಗ ಅದು ತಪ್ಪು, ಅದು ಅಪರಾಧ, ಆದ್ರೂ ಕೂಡ ನಡೀತಾ ಇದೆ ಅಂತ.
2: ಈಗ ತುಂಬಾ ಕಮ್ಮಿ ಆಗಿದೆ ಆಮೆಗಳನ್ನು ಹಂಟ್ ಮಾಡೋದು, ಕಮ್ಮಿ ಆಗಿದೆ. ಯಾಕಂದ್ರೆ ಆಮೆ ಒಂದು ವಿಷ್ಣುವಿನ ಅವತಾರ ಅಂತ ಅವರು ನಂಬ್ತಾರೆ. ಸೊ ಅದ ಇರೋದು ಕೂಡ ಹಾಗೇನೆ, ಆಮೆ ಒಂದು ವಿಷ್ಣುವಿನ ಅವತಾರ ಅಂತ ಹೇಳ್ತೀವಿ ನಾವು. ಸೊ ಆ ನಂಬಿಕೆಯಿಂದ ತುಂಬಾ ಜನ ಅದನ್ನ ಹೊಡೆಯೋದು ಕಮ್ಮಿ ಮಾಡಿದ್ದಾರೆ, ಹೊಡೆಯೋದು ತಿನ್ನೋದು ಕಮ್ಮಿ ಮಾಡಿದ್ದಾರೆ. ಕೆಲವರಿಗೆ ಈ ಲಾ ಕೆಲವರಿಗೆ ಮೊದಲು ಗೊತ್ತಿರಲಿಲ್ಲ, ಬಟ್ ಇವಾಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಏನಿದೆ ಅದರಲ್ಲಿ ಶೆಡ್ಯೂಲ್ಸ್ಗಳಿದ್ದಾವೆ, ಅದರಲ್ಲಿ ಫಸ್ಟ್ ಶೆಡ್ಯೂಲಲ್ಲಿ ಈ ಕಡಲಾಮೆಗಳು ಬರುತ್ತವೆ. ಸೊ ಅದರಿಂದ ಒಂದು ವೇಳೆ ಈ ಕಡಲಾಮೆ ಕಡಲಾಮೆ ಇರ್ಬೋದು, ಕಡಲಾಮೆ ಒಂದು ವೇಳೆ ಸತ್ತಿದ್ರು ಜೀವವಿದ್ರು ಅದಕ್ಕೆ ಮುಟ್ಟೋದಾಗಲಿ, ಅದನ್ನ ಏನು ಅದ್ರ ಸತ್ತ ಮೇಲೆ ಅದ್ರ ಚಿಪ್ಪು ತಗೊಂಡೋಗಿ ಬೇರೆ ಏನಾದರೂ ಮಾಡೋದಾಗಲಿ, ಇಲ್ಲ ಜೀವಂತ ಇರುವಾಗ ತಗೊಂಡು ಮಾಂಸ ಮಾಡೋದಾಗಲಿ, ಆ ಥರ ಏನಾದರೂ ಆದರೆ ಸಾಧಾರಣ ಒಂದು 7 ವರ್ಷ ತನಕ ನಾನ್ ಬೇಲೇಬಲ್ ಜೈಲ್ ಇರುತ್ತೆ, ಅದಲ್ಲದೆ 2 ಲಕ್ಷ ತನಕ ಫೈನ್ ಸಿಗುತ್ತೆ ಅದ್ರ ಮೇಲೆ ಫೈನ್.
1: ಓಕೆ, ಸೊ ಈಗಲೂ ಕೂಡ ಕೆಲವು ನ್ಯೂಸ್ ಪೇಪರ್ಗಳನ್ನ ನೋಡ್ತೇವೆ ಅಕ್ರಮವಾಗಿ ಆಮೆಯನ್ನ ಸಾಗಾಟ ಮಾಡೋದು, ಸ್ಟಾರ್ ಆಮೆ ಅಂತ ಕೆಲವು ಹೆಸರುಗಳೆಲ್ಲ ಕೇಳಿದ್ದೇವೆ ಅಂತ. ಸೊ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳೋದು,
2: ಅದು ಭೂಮಿ ಮೇಲಿರೋ ಆಮೆಗಳನ್ನ ಈಗಲೂ ಮಾಡ್ತಿದ್ದಾರೆ, ಬಟ್ ನಾವು ಕಡಲಾಮೆಗಳಿದ್ದು ಮೊದಲು ಮಾಡ್ತಿದ್ದೀವಿ.
1: ಈಗ ಕಡಲ್ ಭೂಮಿಯಲ್ಲಿರುವಂತದ್ದು ಕಡಲಿಗೆ ಹೋಗೋದಿಲ್ವಾ?
2: ಇಲ್ಲ ಇಲ್ಲ,
1: ಅದು ಅಲ್ಲಿ ಜೀವಿಸಲಿಕ್ಕೆ ಆಗೋದಿಲ್ಲ.
2: ಇಲ್ಲ ಇಲ್ಲ, ಭೂಮಿಯಲ್ಲಿ ಏನಂದ್ರೆ ನಾವು 2 ತರದ ಆಮೆಗಳಿದ್ದಾವೆ, ಟಾರ್ಟೈಸ್ ಮತ್ತೆ ಟರ್ಟಲ್ ಅಂತ. ನಾವು ನಮ್ಮ ಸಮುದ್ರದಲ್ಲೆಲ್ಲ ಏನ್ ನೋಡ್ಲಿಕ್ಕೆ ಸಿಗುತ್ತೆ ಅದು ಟರ್ಟಲ್ಗಳು, ಹಾಗೆ ನಮ್ಮ ಭೂಮಿ ಮೇಲೆ ಏನ್ ನೋಡ್ಲಿಕ್ಕೆ ಸಿಗುತ್ತೆ ಅದೆಲ್ಲ ಟಾರ್ಟೈಸ್ಗಳು. ಕೆಲವರು ಏನ್ ಮಾಡ್ತಾರೆ, ಈ ಪೆಟ್ ಶಾಪ್ಗಳಿಂದ ತಗೊಂಡು ಹೋಗಿ ಟಾರ್ಟೈಸ್ ತಗೊಂಡು ಹೋಗ್ತಾರೆ. ಟರ್ಟಲ್ಗಳು ಸಿಗುದಿಲ್ಲ ಯಾವ ಪೆಟ್ ಶಾಪ್ಗಳಲ್ಲೂ ಸಿಗುದಿಲ್ಲ, ಟಾರ್ಟೈಸ್ಗಳನ್ನು ತಗೊಂಡೋಗಿ ಅಕ್ವೇರಿಯಂ ಅಲ್ಲಿ ನೀರಲ್ಲಿ ಬಿಡ್ತಾರೆ. ಅದು ಅಲ್ಲೇ ಸಫೋಕೇಟ್ ಆಗಿ ವೀಕ್ ಆಗಿ ಸಾಯೋ ಚಾನ್ಸಸ್ ಗಳಿರ್ತವೆ. ಕೆಲವೊಮ್ಮೆ ಅವರು ವಾಪಸ್ ಹೋಗಿ ಎಲ್ಲಾದ್ರೂ ಪಾಂಡ್ ಎಲ್ಲಾದ್ರೂ ಸಿಕ್ಕಿದ್ರೆ ಅಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಅದು ತುಂಬಾ ತಪ್ಪು. ಸೊ ಈ ನಮ್ಮ ಭೂಮಿ ಮೇಲೆ ಏನು ಆಮೆಗಳು ವಾಸಿಸ್ತವೆ, ಟಾರ್ಟೈಸ್ ಏನಿದೆ, ಸೊ ಇದ್ರದ್ದು ನಮ್ಮ ಏನು ಎಕ್ಸ್ಪೋರ್ಟ್ ಎಲ್ಲ ತುಂಬಾ ಆಗ್ತಿದೆ. ನಾವು ವೈಲ್ಡ್ ಲೈಫ್ ಟ್ರಾಫಿಕಿಂಗ್ ಅಂತ ಒಂದು ಕ್ರೈಮೇ ಇದೆ. ಸೊ ಅದು ಮೇ ಬಿ ವರ್ಲ್ಡ್ ಅಲ್ಲಿ 2nd or 3rd ಮೋಸ್ಟ್ ಆರ್ಗನೈಸ್ಡ್ ಕ್ರೈಮ್ ಅಂತ ನಾವು ಹೇಳ್ತೀವಿ. ಸೊ ಇಂಥದ್ದೆಲ್ಲ ಇನ್ನೂ ಜಾಸ್ತಿ ಆಗ್ತಾನೆ ಇದೆ, ಬಟ್ ಕಸ್ಟಮ್ಸ್ ಎಲ್ಲ ಈಗ ತುಂಬಾ ಸ್ಟ್ರಿಕ್ಟ್ ಆಗಿದೆ, ಬಟ್ ಇನ್ನು ಅದು ನಡೆಯೋದು ನಡೀತಾನೆ ಇದೆ. ಅದಕ್ಕೆಲ್ಲ ನಾವು ಪಬ್ಲಿಕ್ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬೇಕು. ಅವರು ಕಮ್ಮಿ ಮಾಡಿದ್ರೆ ಅಗೇನ್ ಡಿಮ್ಯಾಂಡ್ ಇರೋ ತನಕ ಪ್ರಾಡಕ್ಟ್ ಇರುತ್ತೆ. ಸೊ ಇದು ಡಿಮ್ಯಾಂಡ್ ಕಮ್ಮಿ ಮಾಡಿದ್ರೆ ಆಬ್ವಿಯಸ್ಲಿ ಪ್ರಾಡಕ್ಟ್.
1: ಓಕೆ ಓಕೆ, ಎಸ್, ಇನ್ನು ಕೂಡ ಬೇರೆ ಬೇರೆ ವಿಷಯಗಳನ್ನ ಮಾತಾಡಬೇಕಾಗಿದೆ, ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ಳೋಣ. ಶ್ರೋತೃಗಳೇ, ನಾವು ಇವತ್ತು ಕಡಲಿನ ಬಗ್ಗೆ, ಕಡಲಿನಲ್ಲಿರುವಂತಹ ಜೀವಿಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಮಾತಾಡ್ತಿದ್ವಿ, ಅವುಗಳ ಸಂರಕ್ಷಣೆಯ ಬಗ್ಗೆ ಮಾತಾಡ್ತಿದ್ವಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಇವತ್ತಿದು. ನೀವು ಕೂಡ ಕಾಲ್ ಮಾಡಬಹುದು, 6364204949 ಈ ಸಂಖ್ಯೆಗೆ ಕರೆ ಮಾಡಿ ಇನ್ನು ಕೂಡ ಮಾತುಕತೆಯನ್ನು ಮುಂದುವರಿಸಿ ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ತೀವಿ. ಇದು ರೇಡಿಯೋ ಸಾರಂಗ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್.

0: ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
2: ರೇಡಿಯೋ ಸಂಜೆ, ರೇಡಿಯೋ ಸಂಜೆ
3: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಕಡಲು ಮತ್ತು ಕಡಲು ಪ್ರಾಣಿಗಳ ಸಂರಕ್ಷಣೆಯ ಬಗ್ಗೆ ನಮ್ಮ ಜೊತೆ ತೇಜಸ್ವಿನಿಯವರು, ವಿರಿಲ್ ಅವರು ತುಂಬ ವಿಷಯ ಮಾತಾಡಿದ್ರು. ಈಗ ಮತ್ತೊಬ್ರು ನಮ್ಮ ಜೊತೆ ಬಂದು ಜಾಯ್ನ್ ಆಗಿದ್ದಾರೆ. ಸೊ ಇವರು ಡಾಕ್ಟರ್. ಸೊ ಯಾವುದು ಡಾಕ್ಟರ್ ಅಂತ ಹೇಳಿದ್ರೆ ವೈಲ್ಡ್ ಲೈಫಲ್ಲಿ ಏನಿದೆ ನೋಡಿ, ಬೇರೆ ಬೇರೆ ರೀತಿಯ ಪ್ರಾಣಿಗಳು ಈಗ ತಾನೇ ಮಾತಾಡಿದರು, ಬೇರೆ ಬೇರೆ ಪ್ರಾಣಿಗಳ, ಅದಕ್ಕೊಂದು ಚಿಕಿತ್ಸೆ ಕೊಡಬೇಕು. ಆದರೂ ಕೂಡ ಡಾಕ್ಟರ್ ಇದ್ದಾರೆ. ಸೊ ನಮ್ಮ ಜೊತೆ ಇರುವವರು ಡಾಕ್ಟರ್ ಮೇಘನಾ PM ಅವರು ಜಾಯ್ನ್ ಆಗಿದ್ದಾರೆ. ಸೊ ಡಾಕ್ಟರ್ ನಮಸ್ಕಾರ.
4: ನಮಸ್ಕಾರ.
3: ಹೇಗಿದ್ದೀರಿ ಡಾಕ್ಟರ್? ನಮಸ್ಕಾರ. ಆರಾಮ? ಎಸ್. ನಾನು ನಿಮ್ಮ ಹತ್ರ ಕೇಳುವಂಥ ತುಂಬ ವಿಷಯ ನಾವು ಮಾತಾಡಿದ್ವಿ ಇಷ್ಟವರೆಗೆ. ಸೊ ಬೇರೆ ಬೇರೆ ಕಡಲಿನ ಪ್ರಾಣಿಗಳು ಸಾವನ್ನಪ್ಪುತ್ತೆ, ಸಾವನ್ನಪ್ಪಿ ದಡದ ಮೇಲೆ ಬರುತ್ತೆ ಅಂತ ಅವರು ಹೇಳಿದರು. ಹೆಚ್ಚಾಗಿ ನೀವು ನೋಡಿದಂಥ ಕಾರಣಗಳು ಯಾವುದಿರುತ್ತೆ ಹೆಚ್ಚಾಗಿ ಇಂಥ ಕಡಲ ಪ್ರಾಣಿಗಳು ಸಾಯಲಿಕ್ಕೆ ಅಂತ?
4: ಸೊ ಜಾಸ್ತಿ ನಾನು ನೋಡಿದ್ದು ಆ್ಯಕ್ಚುಲಿ ಒಂದು ಮ್ಯಾಕ್ಸಿಮಮ್ ಕೇಸ್ ಒಂದು ನೆಟ್ ಸಿಗಾಕೊಂಡಿರುತ್ತೆ.
3: ಓಕೆ.
4: ಸೊ ಅದೇನಾಗುತ್ತೆ ಅಂದರೆ ಅಬ್ಸ್ಟ್ರಕ್ಷನ್ ಆಗುತ್ತೆ. ಸೊ ಬಾಡಿಯಲ್ಲಿ ಅದು ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಅಲ್ಲೇ ಹೊಟ್ಟೆಯಲ್ಲಿ ಅದು ಇದ್ದು ಇದ್ದು ಕೊಳ್ತೋಗುತ್ತೆ. ಸೊ ಅದರಿಂದ ಇನ್ಫೆಕ್ಷನ್ನು ಆಗುತ್ತೆ. ಸೊ ಆ ಕಾರಣದಿಂದ ಮೋಸ್ಟ್ಲಿ ಸಾಯುತ್ತೆ. ಅದರ್ವೈಸ್ ಜನರಲಿ ಮತ್ತೆ ಒಂದೊಂದು ಬರೋದು ನಮಗೆ ಯಾವ ಸ್ಥಿತಿಯಲ್ಲಿ ಬರುತ್ತೆ ಅಂದರೆ ಅದು ನಮಗೆ ಇದು ಮಾಡಕ್ ಡಯಾಗ್ನೋಸ್ ಮಾಡಕ್ ಆಗಲ್ಲ, ಫುಲ್ ಕೊಳ್ತೋಗಿರತ್ತೆ. ಸೊ ಆ ಟೈಮಲ್ಲಿ ನಮಗೆ ಎಕ್ಸಾಕ್ಟ್ ರೀಸನ್ ಹೇಳಕ್ ಗೊತ್ತಾಗಲ್ಲ, ಅನ್ಲೆಸ್ ಈ ತರ ಅಬ್ಸ್ಟ್ರಕ್ಷನ್ ಏನಾದರೂ ಇದ್ರೆ ಹೇಳ್ಬೋದು. ಬಟ್ ಅದರ್ವೈಸ್ ಇನ್ಫೆಕ್ಷನ್ ಇರ್ಬೋದು, ಏಜ್ ಇರ್ಬೋದು, ಆ ತರ ಅಂತ ನಾವು ಒಂದು ಗೆಸ್ ಇದ್ರಲ್ಲಿ ಹೇಳೋದು.
3: ಇಂಥ ಕೇಸ್ಗಳು ಬಂದಾಗ ಫಸ್ಟ್ ನೀವು ಆಸ್ ಎ ಡಾಕ್ಟರ್ ಫಸ್ಟ್ ಏನ್ ಮಾಡ್ತೀರಿ, ಮೊದಲು ಮಾಡುವಂತ ಕೆಲಸ ಏನು ಅಂತ? ಫೀಲ್ಡ್ಗೆ ನೀವು ಹೋಗ್ತೀರಿ ಅಲ್ಲಿ?
4: ಹೌದು. ಮತ್ತೆ ಫಸ್ಟ್ ಇಸ್ ಪರ್ಸನಲ್ ಪ್ರೊಟೆಕ್ಷನ್, ನಮ್ಮ ಪ್ರೊಟೆಕ್ಷನ್ ಫಸ್ಟ್ ಇರಬೇಕು. ಅದಾದಮೇಲೆ ನಾವು ಆ್ಯಕ್ಚುಲಿ ಆನಿಮಲ್ ನೋಡ್ತೀವಿ ಯಾವ ಥರ ಮಾಡಬೇಕು, ಆ್ಯಂಡ್ ಅವೇ ಫ್ರಮ್ ಹ್ಯೂಮನ್ ಇದು ಆದಷ್ಟು. ಸೊ ಇನ್ಫೆಕ್ಷನ್ ಬೇರೆಯವ್ರಿಗೂ ಸ್ಪ್ರೆಡ್ ಆಗಬಾರ್ದು. ನಾವು ಇದು ಎಸ್ಪೆಷಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡುವಾಗ ಬೇರೆಯವ್ರಿಗೂ ಸ್ಪ್ರೆಡ್ ಆಗಬಾರ್ದು, ನಮ್ಮ ಪ್ರೊಟೆಕ್ಷನ್ ನೋಡ್ಕೋಬೇಕು. ಆ್ಯಂಡ್ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಇದು ನೋಡ್ತೀವಿ, ಅಂದರೆ ಇದು ಓಪನ್ ಮಾಡಿ ಚೆಕ್ ಮಾಡ್ತೀವಿ, ಎಲ್ಲ ಆರ್ಗನ್ಸ್ ಚೆಕ್ ಮಾಡ್ತೀವಿ. ಸೊ ಯಾವ
3: ಓಪನ್ ಮಾಡೋದ್ರ ಬಗ್ಗೆ ನಿಮಗೆ ಮಾತಾಡ್ಲಿಕ್ಕೆ ಇದೆ, ಅದಕ್ಕೆ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಬಿಡುವ. ಹಲೋ, ನಮಸ್ಕಾರ.
5: ಹಲೋ, ನಮಸ್ತೆ.
3: ನಮಸ್ಕಾರ, ಹೇಳಿ ಯಾರು? ಮಾತಾಡಿ ಮಾತಾಡಿ.
5: ಇದು ಡಾಕ್ಟರ್ ಹತ್ರ ಒಂದು ಕ್ವೆಶನ್ ಕೇಳಲಿಕ್ಕಿತ್ತು.
3: ಕೇಳಿ ಕೇಳಿ.
5: ಇದು ಎಂತಂತ ಹೇಳಿದ್ರೆ, ಈಗ ಯೂಶುವಲಿ ಆಮೆಗಳ ಕುತ್ತಿಗೆಯಲ್ಲಿ ಈ ವೈರ್ ಆಗಿರ್ಬೋದು, ನೆಟ್ ಆಗಿರ್ಬೋದು ಸಿಕ್ಕಿ ಹಾಕಿಕೊಂಡು ಅದು ಕೆಲವೊಮ್ಮೆ ಬೋಟಿಂಗ್ ಹೋಗುವವರಿಗೆ ಅಥವಾ ದಡದಲ್ಲೇ ಆ ಒಂದು ಫೈನಲ್ ಸ್ಟೇಜ್ ಅಲ್ಲಿ ಸಿಕ್ಕುವಂತದ್ದು ನಾವು ಕಾಣ್ತೇವೆ. ಸೊ ಅಂತ ಟೈಮಲ್ಲಿ ನಾವು ಆಸ್ ಎ ಕಾಮನರ್ಸ್ ಅದನ್ನು ಹೇಗೆ ರೆಸ್ಕ್ಯೂ ಮಾಡಬಹುದು?
3: ಓಕೆ ಓಕೆ ಓಕೆ, ಇದು ನಿಮ್ಮ ಪ್ರಶ್ನೆ ಅಲ್ವಾ? ಎಸ್ ಎಸ್.
5: ಹೌದು.
4: ನಮಸ್ಕಾರ ಸರ್. ಸೊ ಇಮಿಡಿಯೇಟ್ಲಿ ಆ ಥರ ಸಿಕ್ಕಾಗ ಏನು ಮಾಡಬೇಕು ಅಂದ್ರೆ, ನೀವು ವಾಟ್ ಎವರ್ ಇದು ಫಸ್ಟ್ ಇದು ನೀವು ರೆಸ್ಕ್ಯೂ ಸೆಂಟರ್ಗೋ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಇನ್ಫಾರ್ಮ್ ಮಾಡಬೇಕು. ಅದಾದಮೇಲೆ ಇವಾಗ ವೈರ್ ಏನಾದರೂ ಸಿಗಾಕೊಂಡಿದೆ ಅಂದರೆ ಅದನ್ನು ವೆರಿ ಕೇರ್ಫುಲ್ಲಿ ಕಟ್ ಮಾಡಿ ಅದನ್ನು ಇಟ್ಕೊಳ್ಳಿ, ಮತ್ತು ವೆಯ್ಟ್ ಮಾಡಿ. ಸೊ ಅನ್ಲೆಸ್ ಯಾರು ಎಕ್ಸ್ಪೀರಿಯನ್ಸ್ಡ್ ಅವ್ರು ಬರೋ ತನಕ ನೀವಾಗೆ ಏನಾದರೂ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋದೆ, ಒಂದೊಂದ್ಸತಿ ನಾವು ಓವರ್ ಕನ್ಸರ್ನ್ ಆಗಿ ಮಾಡೋಕ್ಕೆ ಹೋದರೆ ಅದು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ತಪ್ಪಾಗುತ್ತೆ. ಸೊ ಆಮೇಲೆ ಅದನ್ನ ನಾವು ಕರೆಕ್ಟ್ ಮಾಡೋಣ ಕೂತ್ಕೊಳ್ಳೋದು ಇನ್ನೂ ಅದು ಕಾಂಪ್ಲಿಕೇಶನ್ ಆಗೋಗುತ್ತೆ. ಸೊ ವೆಯ್ಟ್ ಮಾಡಿ ಏನೂ ಆಗಲ್ಲ. ಸೊ ಒಂದು 5-10 minutes ವೆಯ್ಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅದು.
3: ಓಕೆ ಓಕೆ ಓಕೆ. ಎಸ್ ಎಸ್ ಎಸ್ ಎಸ್, ಥ್ಯಾಂಕ್ ಯು. ನಾವು ಹೆಚ್ಚಾಗಿ ಸೊ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತೇವೆ, ಗೊತ್ತಿರೋದಿಲ್ಲ, ಗೊತ್ತಿಲ್ಲದ ರೀತಿ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆಲ್ಲ ಹೋಗ್ತೇವೆ. ಬಟ್ ಒಂದು ವೇಳೆ ಈಗ ನಿಮ್ಮ ಏನು ಎನ್ ಜಿ ಒದ ಕನೆಕ್ಷನ್ ಎಷ್ಟು ಎಲ್ಲಿದ್ರೂ ಕೂಡ ನಿಮ್ಮ ಟೀಮ್ ಅಲ್ಲಿ ಇರುತ್ತಾ? ಈಗ ನಮ್ಮ ಮಂಗಳೂರು,
6: ನಾವು ಆಲ್ರೆಡಿ ಹೇಳಿದಾಗೆ ನಮ್ದು ಕರ್ನಾಟಕದಲ್ಲಿ ನಮ್ದೊಂದು ಟೀಮ್ ಇದೆ, ಅದಲ್ಲದೆ ಗೋವಾದಲ್ಲಿ ಮತ್ತೆ ಈ ಸಲ ನಾವು ಗುಜರಾತಲ್ಲಿ ಸಹ ನಾವು ಈ ಸೇಮ್ ಪ್ರಾಜೆಕ್ಟ್ ಶುರು ಮಾಡಿದ್ದೀವಿ. ಸೊ ಕರ್ನಾಟಕದಲ್ಲಿ ನಿಮಗೆ ಎಲ್ಲಿಯಾದರೂ ಇಂಥ ಕಡಲಾಮೆಗಳ ಕೇಸಸ್ ನಿಮಗೆ ಸಿಕ್ಕಿದ್ರೆ, ನಿಮಗೆ ಇಲ್ಲ ನಿಮ್ಮ ಸ್ನೇಹಿತರಿಗೆ ಆಗಿರ್ಬೋದು, ನಿಮ್ಮ ಕುಟುಂಬಸ್ಥರಿಗೆ ಯಾರಿಗಾದರೂ ಸಿಕ್ಕಿದ್ರೆ, ನೀವು ತಕ್ಷಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ತಿರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳ್ಬೋದು. ನಾವು ಆಲ್ರೆಡಿ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಆಲ್ ಓವರ್ ದ ಕೋಸ್ಟ್ ಲೈನ್ ನಾವು ಆಲ್ರೆಡಿ ಕೊಲಾಬರೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದೇವೆ. ಸೊ ಈ ತರ ಆಗಿರೋದ್ರಿಂದ ನೀವು ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಿದ್ರೆ ಅವರು ತಕ್ಷಣ ನಮಗೆ ಇನ್ಫಾರ್ಮ್ ಮಾಡ್ತಾರೆ, ನಾವು ಬಂದು ಅದನ್ನು ಮುಂದೆ ಏನ್ ಮಾಡ್ಬೇಕು ಅದು ಹಂತವಾಗಿ.
3: ಓಕೆ, ಇದನ್ನ ಆಗ್ತಾ ನೀವು ಹೇಳಿದ್ರಿ ಫಿಶರ್ ಮ್ಯಾನ್ ಅವರು ಇವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದೀರಿ ಅಂತ. ಸೊ ಅವರಿಗೂ ಕೂಡ ಇದ್ರ ಬಗ್ಗೆ ಏನೋ ಟ್ರೈನ್ ಮಾಡಿದ್ದೀರಾ? ಸೊ ಅರ್ಜೆಂಟ್ಗೆ ಏನಾದರೂ ಇಂಥ ಇನ್ಸಿಡೆಂಟ್ಗಳಾದರೆ ಇದನ್ನು ಹೇಗೆ ರೆಸ್ಕ್ಯೂ ಮಾಡೋದು ಬಗ್ಗೆ ಅದಕ್ಕೆ ಏನು ಟ್ರೈನ್ ಆಗಿದೆಯಾ?
6: ಅವರಿಗೆ ರೆಸ್ಕ್ಯೂ ಬಗ್ಗೆ ನಾವು ಜಾಸ್ತಿ ಟ್ರೈನಿಂಗ್ ಕೊಡಲ್ಲ, ನಾವು ಅವರಿಗೆ ರಿಪೋರ್ಟಿಂಗ್ ಬಗ್ಗೆ ನಾವು ಜಾಸ್ತಿ ಟ್ರೈನಿಂಗ್ ಇದು ಮಾಡ್ತೀವಿ. ಯಾಕಂದರೆ ರೆಸ್ಕ್ಯೂ ಅಂದರೆ ಅವರು ಪ್ರೈಮರಿ ಲೆವೆಲಲ್ಲಿ ಅವ್ರು ರೆಸ್ಕ್ಯೂ ಮಾಡ್ಬೋದು, ಅಂದರೆ ಪ್ರೈಮರಿ ಏನು ಮೆಡಿಕೇಶನ್ಸ್ ನಾವು ಹೇಳ್ತೀವಿ ಅದನ್ನು ಅದನ್ನು ಕೊಡ್ಬೋದು, ಫಸ್ಟ್ ಏಡ್ ಅಂತ ಹೇಳ್ತೀವಿ ಅದು ಅಷ್ಟು ಕೊಡ್ಬೋದು. ಬಟ್ ಅದ್ರಲ್ಲಿ ನಾವು ಮೆಡಿಸಿನ್ ಲೆವೆಲ್ಗೆ ನಾವು ಅವರಿಗೆ ಏನು ಕಲಿಸೋದಿಲ್ಲ, ಅದು ನಮಗೆ ಅಲ್ಟಿಮೇಟ್ಲಿ ನಾವು ನಮ್ಮ ವೆಟರ್ನರಿ ಇದ್ದಾರೆ ಅವ್ರು ಬಂದು ಟ್ರೀಟ್ ಮಾಡಬೇಕಾಗ್ತದೆ.
3: ಓಕೆ ಓಕೆ, ಎಸ್ ಡಾಕ್ಟರ್ ಯುಕ್ತ ಆಗ್ತಾನೆ ಹೇಳ್ತಾ ಇದ್ರೆ ಒಂದಿಷ್ಟು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡೋದ್ರ ಬಗ್ಗೆ, ಸೊ ಅದೆಲ್ಲ ಎಲ್ಲಿ ನಡೆಯುತ್ತೆ ಅಂತ? ಪ್ರಾಣಿಗಳು ಸಿಕ್ಕಿದ್ರೆ
4: ಜನರಲಿ ಆನ್ ದ ಎಲ್ಲಿ ಸಿಗುತ್ತೆ ಅಲ್ಲ ಅಲ್ಲೇ ಓಪನ್ ಮಾಡಿ, ಅಲ್ಲೇ ಮತ್ತೆ ಗುಂಡಿ ಫುಲ್ ಡೀಪ್ ಆಗಿ ಓಪನ್ ಮಾಡಿ ಎಂಡ್ ಅಲ್ಲಿ ಅದರಲ್ಲೇ ಇಲ್ಲಿ ಮಾಡ್ತೀವಿ, ಬರಿ ಮಾಡ್ತೇವೆ ಎಲ್ಲ ಚೆಕ್ ಮಾಡಿ ಆದ್ಮೇಲೆ.
3: ಓಕೆ ಓಕೆ, ಅಲ್ಲೇ ಮಾಡ್ತೀವಿ,
4: ಅಲ್ಲೇ ಮಾಡ್ತೀವಿ.
3: ಓಕೆ ಓಕೆ, ನಿಮ್ಮ ಸೆಂಟರ್ಗೆ ತರಬೇಕು ಅಂತ
4: ಆ ಥರ ನೆಸೆಸಿಟಿ ಇಲ್ಲ. ಆ್ಯಂಡ್ ಜನ್ರಲಿ ಸಿಗೋದು ನಮಗೆ ಡಾಲ್ಫಿನ್ ಅದೆಲ್ಲ ಸಿಕ್ಕಿದಾಗ ಅಷ್ಟು ದೊಡ್ಡ ಇದನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಆನ್ ದ ಸ್ಪಾಟ್ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಸೇಫ್ಲಿ ಅದನ್ನು ಇದು ಮಾಡ್ತೇವೆ ನಾವು.
3: ಓಕೆ ಓಕೆ, ಎಸ್ ನೀವು ಕೂಡ ಕರೆಯನ್ನು ಮಾಡ್ಬೋದು. ಕರೆ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ. ಸೊ ನಿಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಖಂಡಿತವಾಗಿಯೂ ಕೇಳ್ಬೋದು ಅನ್ನೋದನ್ನು ಹೇಳ್ತಾ. ಸೊ ಒಂದು ವೇಳೆ ನಿಮ್ಮ ಟೀಮ್ಗೆ ಇದನ್ನು ತಲುಪಿಸಬೇಕು, ಈ ಸುದ್ದಿಯನ್ನು ಕೊಡಬೇಕು ಅಂತ ಹೇಳಿದರೆ, ಸೊ ಜನರು ಏನು ಮಾಡ್ಬೋದು, ಯಾರಿಗೆ ಕಾಲ್ ಮಾಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಅದು? ಸೊ ಕಾಂಟ್ಯಾಕ್ಟ್ ನಂಬರ್ ಇದೆ,
6: ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ. ಅದಲ್ಲದೆ ನಮ್ಮದೊಂದು ವೆಬ್ಸೈಟ್ ಇದೆ, ರಿಫೋಜ್ ಮೆರಿನ್ ಕನ್ಸರ್ವೇಷನ್ .org ಅಂತ. ಸೊ ಈ ರಿಫೋಜ್ ಮೆರಿನ್ ಕನ್ಸರ್ವೇಷನ್ .org ಹೋಗಿ ನೀವು ನಮ್ಮ ಪ್ರತಿಯೊಂದು ಬೇಸಿಗೆ, ಒಂದು ವೇಳೆ ನೀವು ಗೋವಾ ಇಲ್ಲ ಗುಜರಾತ್ ಆ ಥರ ಏನಾದರೂ ಹೋಗಿದ್ರೆ, ಟ್ರಿಪ್ಪಿಗೆ ಹೋಗಿದ್ರೆ, ಅಲ್ಲಿ ನಿಮಗೆ ಒಂದೊಳ್ಳೆ ಕಂಡ್ರೆ ನೀವು ಅಲ್ಲಿಂದ ನೀವು ಡೈರೆಕ್ಟ್ ನಮ್ಮ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ರಿಪೋರ್ಟ್ ಮಾಡ್ಬೋದು. ಅದಲ್ಲದೆ ಒಂದ್ ವೇಳೆ ನಿಮ್ಮ ಕೈಯಲ್ಲಿ ಒಂದು ಬುಕ್ ಪುಸ್ತಕ ಏನಾದ್ರು ಇದ್ರೆ ನಾನು ಇವಾಗ ಒಂದು ನಂಬರ್ ಹೇಳ್ತೀನಿ, ಈ ನಂಬರ್ ನೋಟ್ ಡೌನ್ ಮಾಡಿ ನಿಮಗೆ.
3: ಈಗಲೂ ಒಮ್ಮೆ ಹೇಳಿ ಮತ್ತೆ ಪ್ರೋಗ್ರಾಮ್ ಮುಗಿಯುವ ಕೂಡ ಒಮ್ಮೆ ಹೇಳಿ. ಓಕೆ, ಒಮ್ಮೆ ಹೇಳಿ.
6: ಸೊ ಈ ನಂಬರ್ 9740-89-2394-94.
3: ಇನ್ನೊಮ್ಮೆ ರಿಪೀಟ್,
6: 9740-89-2394.
3: ಓಕೆ, ಸೊ ಸಂಖ್ಯೆ ನೋಡಿ, ನೋಟ್ ಮಾಡ್ಕೊಳ್ಳಿ. ಹಾಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ರೇಡಿಯೋ ಸರ್ ಅಂಗ್ ಕೂಡ ಕಾಲ್ ಅನ್ನ ಮಾಡ್ಬೋದು, ನಾವು ನಿಮಗೆ ಕಾಂಟ್ಯಾಕ್ಟ್ ಅನ್ನ ಕೊಡ್ತೀವಿ. ಒಬ್ರು ಕಾಲ್ ಇದ್ದಾರೆ, ಮಾತಾಡುವ. ನಮಸ್ಕಾರ.
7: ನಮಸ್ತೆ ಸರ್, ಜಯಪ್ರಕಾಶ್ ಇಸ್ಕೂರ್ ಮಾತಾಡಿ.
3: ಜಯಪ್ರಕಾಶ್ ಅವರು ಮಾತಾಡಿ,
7: ಮೇಡಮ್ ಹಾಗೂ ಸರ್ ಇಬ್ಬರಿಗೂ ನಮಸ್ತೆ.
3: ಓಕೆ ಓಕೆ, ಮೂವರಿದ್ದಾರೆ ಈಗ ಸರ್.
7: ತುಂಬಾ ಮಾಹಿತಿಗಳನ್ನು ನೀಡ್ತಾ ಇದ್ದೀರಿ ಇಬ್ಬರು ಕೂಡ. ಉದಾಹರಣೆಗೆ
3: ಜಯಪ್ರಕಾಶ್ ಈಗ ಮೂವರಿದ್ದಾರೆ,
7: ಮೂವರಿಗೂ ನಮಸ್ತೆ. ಅದೇ ಮಾಹಿತಿಗಳಲ್ಲದೆ ಟರ್ಟಲ್ ಮತ್ತು ಟೋರ್ಟೈಸ್ ನ ವ್ಯತ್ಯಾಸ ನನ್ಗೆ ಈಗ ಗೊತ್ತಾದಷ್ಟೇ ನೀವು ಹೇಳಿ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಕೆಲವೊಂದು ಸಸ್ಯ ಪ್ರಭೇದಗಳು, ಉದಾಹರಣೆಗೆ ಕಾಂಡ್ಲ, ಇದು ಸಮುದ್ರ ಜೀವಿಗಳಿಗೆ ಮೊಟ್ಟೆ ಇಡಲು ಅಥವಾ ಇನ್ನಿತರ ಸಂದರ್ಭದಲ್ಲಿ ಬಹಳ ಸುರಕ್ಷಿತವಾದ ಸ್ಥಳ ಅಂತೇಳಿ ನಾನು ಹೇಳುದು ಕೇಳಿದ್ದೇನೆ. ಇಂಥ

0: ಪ್ರಭೇದಗಳನ್ನು ಸಮುದ್ರ ತೀರದಲ್ಲಿ ಬೆಳೆಸುವ ಕೆಲಸ ಆಗ್ತಾ ಇದೆ ಅಂತೇಳಿ ಒಂದು ಪ್ರಶ್ನೆ. ಮತ್ತು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬಗ್ಗೆ ಬಹಳಷ್ಟು ಒಂದು ತೊಂದರೆ ನೀಡುವಂತದ್ದು, ಅದು ಭೂಮಿಯಲ್ಲಿರುವ ಜೀವಿಗಳಿಗೆ ಆಗ್ಲಿ ಸಮುದ್ರದ ಜೀವಿಗಳಿಗೆ ಆಗ್ಲಿ ಅದು ಈಗಾಗ್ಲೇ ನಿಷೇಧ ಆಗಿದೆ, ಆದ್ರೆ ಕಾರ್ಯರೂಪದಲ್ಲಿ ಬಂದಿಲ್ಲ. ಈ ಬಗ್ಗೆ ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಏನಾದ್ರೂ ಒತ್ತಡ ಹಾಕ್ತಾ ಇದ್ದೀರಾ, ಏನಾದ್ರೂ ಅಂತಹ ಆಲೋಚನೆ ಇದೆಯಾ ಅಥವಾ ಒತ್ತಡ ಹಾಕಿದ್ದೀರಾ ಅಂತೇಳಿ ನನ್ನ ಪ್ರಶ್ನೆ. ಇದು ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಕೆಲಸಗಳನ್ನು ಕಡಿಮೆ ಮಾಡ್ತದೆ, ನಿಮ್ಗೆ ಅಥವಾ ನಮ್ಗೆ ಎಲ್ಲರಿಗೂ ಹೀಗೆ ಮಾಡಿದ್ರೆ ಇದನ್ನು ನಿಷೇಧವನ್ನು ನಿಜ ರೂಪದಲ್ಲಿ ಅದು ವ್ಯಕ್ತವಾದ್ರೆ. ಇದೆರಡು ಪ್ರಶ್ನೆ ಸರ್, ನಾನು ರೇಡಿಯೋದಲ್ಲಿ ಕೇಳ್ತೇನೆ.
1: ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು ಕಾಂಡ್ಲದ ಬಗ್ಗೆ ಅವರು ಕೇಳಿದ್ರು, ಕಾಂಡ್ಲ ಅಂದ್ರೆ ಅದೇ ಮ್ಯಾಂಗ್ರೋವ್ಸ್. ಎಸ್ ಎಸ್, ಹೇಳಿ. ಮ್ಯಾಂಗ್ರೋವ್ಸ್ ಬಗ್ಗೆ.
2: ಮ್ಯಾಂಗ್ರೋವ್ಸ್ ಬೆಳೆಸೋದು ವೆರಿ ಇಂಪಾರ್ಟೆಂಟ್. ಹೌದು, ತುಂಬ ಅಂದರೆ ಅವ್ರದ್ದು ಇಂಪಾರ್ಟೆನ್ಸ್ ತುಂಬ ಇದೆ. ಅಂದರೆ ಸುನಾಮಿ ಅಥವಾ ಫ್ಲಡ್ಸ್ ಏನಾದರೂ ಬಂದಾಗ ಮ್ಯಾಂಗ್ರೋವ್ಸ್ ತುಂಬ ಹೆಲ್ಪ್ ಆಗುತ್ತೆ, ಅದೆಲ್ಲ ಆ ವೇವ್ ಆ್ಯಕ್ಷನ್ ಅನ್ನು ನಿಲ್ಲಿಸ್ತದೆ. ಸೊ ಈಗ ಏನಾಗ್ತದೆ ಅಂದರೆ ಕನ್ಸ್ಟ್ರಕ್ಷನ್ಸ್ ಆಗುವ ಕಾರಣ ಅಥವಾ ಡ್ರೆಡ್ಜಿಂಗ್ ಆಗುತ್ತೆ ಎಕ್ಸೆಟ್ರಾ, ಹಾಗೆಲ್ಲ ಮಾಡಿದಾಗ ಈ ಕಾಂಡ್ಲನ್ನು ತೆಗಿತಾರೆ. ಅಂದ್ರೆ ನಮ್ ಹೇಗೆ ಕಾರ್ಡನ್ ಹೇಗೆ ಡಿಫಾರೆಸ್ಟೇಷನ್ ಮಾಡ್ತಾರೆ ಹಾಗೆ ಆಗ ನಡೀತಾ ಇದೆ, ಅಂದ್ರೆ ತುಂಬಾ ಒಳ್ಳೇದು. ಸೊ ಹಾಗೆ
1: ಓಕೆ ಓಕೆ ಓಕೆ. ಎಸ್, ಇನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಗ್ಗೆ ಅವರು ಹೇಳಿದ್ರು, ಸೊ ನಿಮ್ಮಿಂದೇನಾದ್ರೂ ಸರ್ಕಾರಕ್ಕೆ ನೀವೇನಾದ್ರೂ ಇದರ ಬಗ್ಗೆ ಹೇಳಿದ್ದೀರಾ?
2: ನಾವು ಮುನ್ಸಿಪಲ್ ಕೋಆಪರೇಷನ್ ಜೊತೆ ನಾವು ಇನ್ ಟಚ್ ಇದ್ದೇವೆ ಎವ್ರಿ ಟೈಮ್. ಸೊ ನಾವು ಎಂತಾದ್ರೂ ಹೀಗೆ ಮ್ಯಾಂಗ್ರೋವ್ಸ್ ಕಡೆ ಅಥವಾ ಸಮುದ್ರ ಕಡೆನೂ ನಾವು ಇಂಥದ್ದು ಪ್ಲಾಸ್ಟಿಕ್ ರಾಶಿಗಳನ್ನು ನೋಡಿದ್ರೆ ನಾವು ಬೇರೆ ಎನ್ ಜಿ ಒ ಜೊತೆ ಸೇರಿ ಅದು ಕ್ಲೀನ್ ಅಪ್ ಮಾಡ್ತೇವೆ, ಟ್ರೈ ಮಾಡ್ತೇವೆ. ಬಟ್ ಅದನ್ನು ಮತ್ತೆ ಮುನ್ಸಿಪಲ್ ಅವರೇ ತಗೊಂಡು ಹೋಗಿ ಅವರು ಫರ್ದರ್ ಇದನ್ನು ಸೆಗ್ರಿಗೇಷನ್ ಎಲ್ಲ ಮಾಡಬೇಕು. ಸೊ ಹಾಗೆ ಮುನ್ಸಿಪಲ್ ಕೋಆಪರೇಷನ್ಗೆ ನಾವು ಎವ್ರಿ ಟೈಮ್ ಈ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೇವೆ ಆಫ್ಟರ್ ಬೀಚ್ ಕ್ಲೀನ್ ಅಪ್ಸ್ ಎಲ್ಲ.
1: ಓಕೆ, ಎಸ್. ಸೊ ನಿಮ್ಮ ಹತ್ರ ಕೂಡ ನಾನು ಅದನ್ನೇ ಕೇಳೋದು. ಸೊ ಈ ರೀತಿಯ ಕೆಲಸಗಳೆಲ್ಲ ತುಂಬ ನೀವು ಮಾಡಿದ್ದೀರಿ, ಯಾವುದಾದ್ರೂ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಮ್ಮ ಜೊತೆ ನಮ್ಮ ಕೇಳುಗಳ ಜೊತೆ ಹೇಳೋದಾದ್ರೆ, ಯಾವ್ದಾದ್ರು ರೆಸ್ಕ್ಯೂ ಮಾಡಿದ್ದು ಯಾವ್ದು ಇರ್ಬೋದು, ಯಾವ್ದು ಹಂಚಿಕೊಳ್ತೀವಿ?
3: ನಾವು ರೆಸ್ಕ್ಯೂ ಅಲ್ಲ, ನಮ್ದೊಂದು ಪಠ್ಯ ಪುಸ್ತಕದಲ್ಲಿ ನಮ್ಗೆ ಕಲೀಲಿಕ್ಕೆ ಸಿಗುವುದಿಲ್ಲ. ನಾವು ಕಾಡಲ್ಲಿ ಎಲ್ಲರಿಗೂ ಗೊತ್ತು, ಕಾಡು ನಮ್ಗೆ ತುಂಬಾ ಹತ್ರ ಇದೆ, ನಾವು ಕಾಡಿಗೆಲ್ಲ ಹೋಗ್ತೀವಿ, ಟ್ರೆಕ್ಕಿಂಗ್ ಹೋಗ್ತೀವಿ. ಬಟ್ ಕಾಡಲ್ಲಿ ಕಾಡಿಂದ ನಮ್ಗೆ ಎಷ್ಟು ಆಕ್ಸಿಜನ್ ಸಿಗುತ್ತೋ ಅಷ್ಟೇ ಆಕ್ಸಿಜನ್ ನಮ್ಗೆ ಸಮುದ್ರದಿಂದನೂ ಸಿಗುತ್ತೆ. ನೀವು ಇವಾಗ ಫಾರ್ ಎಕ್ಸಾಂಪಲ್ ಎರಡು ಉಸಿರಾಟ ತಗೊಂಡ್ರೆ ಆ ಎರಡು ಉಸಿರಾಟದಲ್ಲಿ ಒಂದು ಉಸಿರಾಟಕ್ಕೆ ಎಷ್ಟು ಆಕ್ಸಿಜನ್ ಬೇಕು ಅದು ನಮಗೆ ಸಮುದ್ರದಿಂದ ಸಿಗುತ್ತೆ. ಸೊ ಮೋರ್ ದನ್ 50% ಆಫ್ ದ ಆಕ್ಸಿಜನ್ ನಾವು ಏನು ಪ್ರೊಡ್ಯೂಸ್ ಆಗ್ತಿದೆ ನೇಚರಿಂದ ಅದು ನಮ್ಮ ಸಮುದ್ರದಿಂದನೂ ಪ್ರೊಡ್ಯೂಸ್ ಆಗ್ತಿದೆ. ಸೊ ಇದೊಂದು ಕಾರಣ ನಮ್ಮ ಸಮುದ್ರವನ್ನು ಸಂರಕ್ಷಣೆ ಮಾಡಲಿಕ್ಕೆ, ಯಾಕಂದ್ರೆ ನಾವು ಆಕ್ಸಿಜನ್ ಇಲ್ಲದೆ ಬೇರೆ ಪ್ರಾಣಿ ಬಿಡಿ ನಮಗೂ ವಾಸಿಸ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಇದೊಂದು ರೀಸನ್. ಅದಲ್ಲದೆ ನಮ್ಮ ಜೆಲ್ಲಿ ಫಿಶ್ ಅಂತ ಎಲ್ಲರಿಗೂ ಗೊತ್ತಿದೆಯಲ್ಲ, ಜೆಲ್ಲಿ ಫಿಶ್. ನಾನೊಮ್ಮೆ ಮೀನುಗಾರರ ಹತ್ರ ಹೇಗೆ ನಾವು ಬೀಚ್ ವಿಸಿಟ್ಸ್ ಮಾಡ್ತೀವಿ, ಅವರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ನಾವು ಈ ಥರ ರಿಪೋರ್ಟಿಂಗ್ ಎಲ್ಲ ಹೇಗೆ ಎನ್ಹಾನ್ಸ್ ಮಾಡ್ಬೋದು ಅಂತ. ಸೊ ಇಂಥ ಟೈಮಲ್ಲಿ ನಾವು ಮೀನುಗಾರರ ಹತ್ರ ಒಮ್ಮೆ ಮಾತಾಡುವಾಗ ಈ ಆಮೆಗಳು ಏನಕ್ಕೆ ಇಂಪಾರ್ಟೆಂಟ್ ಅಂತ ನಾವು ಒಂದು ಅವರಿಗೆ ಕ್ವಶನ್ ಕೇಳಿದ್ವಿ. ಅವರ ಪರ್ಸೆಪ್ಷನ್ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಸಹ ಅದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಅವರಿಗೆ ಏನೇನು ಪ್ರಾಬ್ಲಮ್ ಇದೆ, ಅವರಿಗೆ ಏನೇನು ಬೆನಿಫಿಟ್ಸ್ ಇದೆ ಆಮೆಗಳಿಂದ ಅದು ಇಂಪಾರ್ಟೆಂಟ್. ಯಾಕಂದರೆ ಒಂದು ವೇಳೆ ಯಾವುದೇ ಪ್ರಾಣಿ ಆಗಲಿ ಮನುಷ್ಯರಿಗೆ ಬೆನಿಫಿಟ್ ಇಲ್ಲ ಅಂದರೆ ಅದು ಅಷ್ಟು ಕನ್ಸರ್ವೇಷನ್ ತನಕ ಹೋಗೋದಿಲ್ಲ. ಸೊ ಈ ಕ್ವಶನ್ ಅವರ ಮುಂದಿಡುವಾಗ ಅವ್ರು ಹೇಳಿದರು ನಮಗೆ, ಒಂದು ವೇಳೆ ಕಡಲಾಮೆಗಳ ಸಂಖ್ಯೆ ಚೆನ್ನಾಗಿದ್ದರೆ ಸಮುದ್ರದಲ್ಲಿ ನಮ್ಮ ಜೆಲ್ಲಿ ಫಿಶ್ ಪಾಪ್ಯುಲೇಷನ್ ಸಂಖ್ಯೆ ಕಡಿಮೆ ಆಗುತ್ತೆ, ಅಂದರೆ ಕಂಟ್ರೋಲಲ್ಲಿರುತ್ತೆ. ನಮ್ಮ ಈ ಜೆಲ್ಲಿ ಫಿಶ್ ಪಾಪ್ಯುಲೇಷನ್ಗಳು, ಜೆಲ್ಲಿ ಫಿಶ್ಗಳು ಬೇಸಿಕಲಿ ನಮ್ಮ ಸಣ್ಣ ಸಣ್ಣ ಮೀನು ಮರಿಗಳಿರ್ತಾವಲ್ಲ, ಸೊ ಅದನ್ನು ತಿಂತವೆ. ಸೊ ಒಂದು ವೇಳೆ ಈ ಜೆಲ್ಲಿ ಫಿಶ್ ಪಾಪ್ಯುಲೇಷನ್ ಜಾಸ್ತಿ ಆದರೆ ಎಲ್ಲ ಸಣ್ಣ ಮೀನು ಮರಿಗಳನ್ನು ತಿಂದು ಬಿಡ್ತವೆ. ಸೊ ಈ ಮೀನು ಮರಿಗಳೇ ಇಲ್ಲ ಅಂದ್ರೆ ದೊಡ್ಡದಾಗ್ಲಿಕ್ಕೆ ಮೀನುಗಳಿರೋದಿಲ್ಲ ಅಲ್ಲ. ಸೊ ಅಂತ ಟೈಮಲ್ಲಿ ಈ ಕಡಲಾಮೆಗಳು ಏನ್ ಮಾಡ್ತವೆ, ನಮ್ಮ ಈ ಜೆಲ್ಲಿ ಫಿಶ್ಗಳನ್ನ ಏನಿದ್ದಾವೆ ಅದನ್ನ ಅದರ ಪಾಪ್ಯುಲೇಷನ್ ಕಂಟ್ರೋಲ್ ಅಲ್ಲಿ ಇಟ್ಟು ನಮ್ಗೆ ಮೀನುಗಾರರಿಗೆ ಮೀನ್ ಹಿಡಿಲಿಕ್ಕೆ, ಅದನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ, ಅವರ ದಿನನಿತ್ಯ ಜೀವನವನ್ನ ಸಾಗಿಸ್ಲಿಕ್ಕೆ, ಹಾಗೂ ನಮಗೂ ಮೀನ್ ತಿನ್ನೋ ತರ ಅದನ್ನ ನಮ್ಗೆ ಕಡಲಾಮೆ ಇಂಥದ್ದೆಲ್ಲ ಹೆಲ್ಪ್ ಇದೆ. ಸೊ ಇದೆಲ್ಲ ನಮ್ದೊಂದು ಇಂಟ್ರೆಸ್ಟಿಂಗ್ ವಿಷಯಗಳು. ಬಟ್ ಇದು ನಮ್ಗೆ ಶಾಲೆಯಲ್ಲಿ ಇದೆಲ್ಲ ಕಲಿಸುದಿಲ್ಲ. ಬಟ್
1: ದನ ಜಿಂಕಿ ಇಂಥದ್ದೆಲ್ಲ ಸಾಯುವಾಗ ಅದರ ಹೊಟ್ಟೆ ಒಳಗಡೆ ಪ್ಲಾಸ್ಟಿಕ್ ಸಿಗುವುದು ಇಂಥದ್ದೆಲ್ಲ ಕೇಳಿದ್ದೇವೆ. ಸೊ ಹೀಗೆ ಕಡಲಿನಲ್ಲಿರುವಂಥ ಪ್ರಾಣಿಗಳಿಗೂ ಕೂಡ ಈ ನಾವೇನು ಪೊಲ್ಯೂಟ್ ಮಾಡ್ತಾ ಇದ್ದೇವೆ, ಅದರಿಂದಾಗಿ ಏನಾದ್ರು ಹೊಟ್ಟೆಯಲ್ಲಿ ಸಿಕ್ಕಾಕೊಂಡು ಸಾಯುವಂಥದ್ದು ಏನಾದರೂ ಇನ್ಸಿಡೆಂಟ್ಗಳಾಗುತ್ತೆ ಹೇಗೆ?
4: ಆಕ್ಚುಲಿ ನಾನು ಪರ್ಸ್ನಲಿ ಅಂತೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ನಾವು ಬೇರೆ ಡಾಕ್ಟರ್ಸ್ ಜೊತೆ ಎಲ್ಲ ಮಾತಾಡಿದಾಗ ಅವ್ರ ಜೊತೆ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರುವಾಗ ಅವ್ರು ಹೇಳಿದ್ದಾರೆ. ಸೊ ಇದೇ ಥರ ಒಂದೊಂದು ಸತಿ ಆಮೆ ಮೋಷನ್ ಮಾಡಿದಾಗ ಚಿಕ್ಕ ಚಿಕ್ಕ ಬಾಟಲ್ ಕ್ಯಾಪ್ಸ್ ಬರೋದು. ಸೊ ಅದು ಆಚೆ ಬಂದರೆ ಓಕೆ ಅದು ಗೊತ್ತಾಗುತ್ತೆ ನಮಗೆ ಇತ್ತು ಅಂತ ಬಾಡಿಯಲ್ಲಿ. ಬಟ್ ಒಂದೊಂದ್ಸತಿ ಗೊತ್ತಾಗಲ್ಲ. ಸೊ ನಾವು ಜನರಲಿ ಏನಾದರೂ ಈ ಥರ ರೆಸ್ಕ್ಯೂ ಬಂದಾಗ ಎಕ್ಸ್ರೇ ಎಲ್ಲ ತೆಗಿತೀವಿ. ಸೊ ಇನ್ ಕೇಸ್ ಏನಾದರೂ ಇದ್ರೆ ನಮಗೆ ಗೊತ್ತಾಗುತ್ತೆ ಅಂತ. ಬಟ್ ನನಗಂತೂ ಈ ಥರ ಇವಾಗ ಸದ್ಯಕ್ಕೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಅದು
1: ಓಕೆ ಓಕೆ. ಎಸ್ ಡಾಕ್ಟರ್. ಸೊ ಇನ್ನು ಡಾಕ್ಟರ್ ನಾನು

0: ಕೇಳೋದು, ಈ ವೈಲ್ಡ್ ಲೈಫ್ನ ಬಗ್ಗೆ ಒಂದಿಷ್ಟು ಸ್ಟಡೀಸನ್ನು ಮಾಡೋರು, ಇದರ ಬಗ್ಗೆ ವೈದ್ಯರಾಗುವವರ ಸಂಖ್ಯೆ ಹೇಗಿದೆ ಅಂತ, ದಿನ ದಿನ ಹೆಚ್ಚಾಗ್ತಾ ಇದೆಯಾ? ಕೇವಲ ಮನುಷ್ಯರ
1: ಅಂಡ್ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ಅದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇಂದ ಅವ್ರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದು ಒಂದು ಸ್ವಲ್ಪ
0: ಒಮ್ಮೆ ಎಲ್ಲಿ ಹೇಳಿದ್ದು ಬಾವಿಗ?
1: ಹೌದು,
0: ನೀವೆಲ್ಲ ಓಕೆ. ಎಸ್, ಇಂಥ ಎಕ್ಸ್ಪೀರಿಯನ್ಸ್ಗಳು ತುಂಬಾ ಇದೆ, ಇದರ ಬಗ್ಗೆ ಇನ್ನೊಮ್ಮೆ ನಾನು ಕರಿತೇನೆ. ಸೊ ಇವತ್ತು ಕಡಲಿನ ಬಗ್ಗೆ ಹೆಚ್ಚು ಮಾತಾಡೋಣ. ಸೊ ಇನ್ನು ಕೂಡ ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ಲಿಕ್ಕಿದೆ. ಇನ್ನು ಕೊನೆಯ ಒಂದು 15 ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಯಾರಿಗಾದರೂ ಕಾಲ್ ಮಾಡಲಿಕ್ಕಿದ್ರೆ ಖಂಡಿತವಾಗಿ ಕಾಲನ್ನು ಮಾಡಿ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಬಹುದು ಅಂತ ಹೇಳ್ತಾ, ಇನ್ನು ನಿಮ್ಮ ಎನ್ ಜಿ ಒನ ಮೂಲಕ ನೀವಾಗ್ತಾನೆ ಹೇಳಿದ್ರಿ, ನಮ್ಮ ಸ್ಕೂಲಲ್ಲಿ ಹೆಚ್ಚು ಹೇಳಿದರೆ ಪರಿಸರ, ಅಟ್ಲೀಸ್ಟ್ ಸಮುದ್ರದವರೆಗೆ ಹೋಗ್ತೇವೆ, ಅದರ ಸುತ್ತಮುತ್ತ ಏನೂ ಇಲ್ಲ. ಸೊ ಹೀಗೆ ನೀವು ಇವತ್ತಿನ ಮಕ್ಕಳಿಗೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ಹೇಗೆ?
2: ಹೌದು, ನಾವು ವರ್ಕ್ಶಾಪ್ಸ್ ಮಾಡ್ತೀವಿ, ನಾವು ಮೆರೀನ್ ಕನ್ಸರ್ವೇಷನ್ ವರ್ಕ್ಶಾಪ್ಸ್ ಅಂತ ನಾವು ಆಲ್ರೆಡಿ ಬೇರೆ ಬೇರೆ ಶಾಲೆಗಳಲ್ಲಿ ಮಾಡ್ತಿದ್ದೇವೆ. ಹಾಗೂ ಇದರಲ್ಲದೆ ಬರೀ ಶಾಲೆಗಳಿಗಲ್ಲದೆ ಕೆಲವೊಮ್ಮೆ ಈ ಕಮ್ಯುನಿಟಿ ಮಕ್ಕಳುಗಳೇನಿರ್ತವೆ, ಫಿಷರ್ಮನ್ ಮಕ್ಕಳಿಗೆಲ್ಲ, ಅವರಿಗೆಲ್ಲ ಒಳ್ಳೊಳ್ಳೆ ಶಾಲೆಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡ್ತೀವಿ ನಾವು, ನಾವು ಸಣ್ಣ ಸಣ್ಣ ಈ ಕಡಲು ತೀರದಲ್ಲೇ ನಾವು ಸಣ್ಣ ಸಣ್ಣ ಪ್ರೋಗ್ರಾಮ್ಗಳನ್ನು ಈ ಥರ ಇಟ್ಕೊಳ್ತೀವಿ ವರ್ಕ್ಶಾಪ್ಸ್ಗಳನ್ನ. ಸೊ ಇದರಿಂದ ನಾವು ಈ ನಮ್ಮ ಮೀನು ಹಿಡಿಯೋರು ಮಕ್ಕಳೇನಿರ್ತಾರೆ, ನಮ್ಮ ಕೋಸ್ಟಲ್ ಕಮ್ಯುನಿಟೀಸ್ ಮಕ್ಕಳು ಅವರೆಲ್ಲ ಏನಿರ್ತಾರೆ, ಸೊ ಅವರಿಗೂ ನಾವು ಇಂಥದ್ದೆಲ್ಲ ಕಲಿಸಿ ಅದು ಏನಕ್ಕೆ ಇಂಪಾರ್ಟೆಂಟ್, ಅದನ್ನ ಅದನ್ನು ಯಾಕೆ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಪ್ರೋಗ್ರಾಮ್ಸ್ ಮಾಡ್ತಾನೆ ಇರ್ತೀವಿ.
0: ಓಕೆ ಓಕೆ. ಇನ್ನೊಂದು, ನಾವು ಹೆಚ್ಚಾಗಿ ಕೆಲವೊಂದು ಸಲ ನ್ಯೂಸ್ ಪೇಪರನ್ನು ಸುದ್ದಿ ನೋಡ್ತೇವೆ, ತಿಮಿಂಗಿಲದ ವಾಂತಿ, ಅದನ್ನು ಹಿಡಿದು ಹೆಚ್ಚಿನವರನ್ನ ಹಿಡಿದ್ರು ಆರೋಪಿಗಳು ಅವರು ಇವರು ಅಂತ. ಸೊ ಏನದು ವಿಷಯ, ಅದರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಅಂತ ಅನ್ಸುತ್ತೆ.
3: ತಿಮಿಂಗಳ ವಾಂತಿಯನ್ನು ಆಂಬರ್ ಗ್ರೀಸ್ ಅಂತ
0: ಹೇಳ್ತಾರೆ.
3: ಅದು ತಿಮಿಂಗಳ, ಅದೇ ಆ ತಿಮಿಂಗಳದಿಂದ ಅದು ವಾಂತಿ ಮಾಡೋದು ಬೇಸಿಕಲಿ ಅದೇ. ಸೊ ಇದು ಒಂಥರ ವ್ಯಾಕ್ಸಿ ಸಬ್ಸ್ಟೆನ್ಸ್, ಅಂದ್ರೆ ನಮ್ದು ವ್ಯಾಕ್ಸ್ ಹೇಗಿದೆ ಅಂತದ್ದಿದೆ ಬಟ್ ಗಟ್ಟಿಯಾಗಿ. ಸೊ ಅದು ನೀರ್ ಮೇಲೆ ತೇಲ್ತಾ ಇರ್ತದೆ. ಇದು ಅಂದ್ರೆ ಇಷ್ಟು ವ್ಯಾಲ್ಯೂ ಯಾಕಿದೆ ಅಂದ್ರೆ ಇದರಿಂದ ಪರ್ಫ್ಯೂಮ್ಸ್ ಎಲ್ಲ ಮಾಡ್ತಾರೆ ಜಾಸ್ತಿ. ಸೊ ಅದಕ್ಕೆ ಇದ್ರನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ ಇದ್ರದ್ದು ವ್ಯಾಲ್ಯೂ ಜಾಸ್ತಿ. ಸೊ ಹಾಗೆ ಫಿಶರ್ಮೆನ್ ಕೆಲವೊಮ್ಮೆಲ್ಲ ಸಿಕ್ಕಿದಾಗ ಇಮಿಡಿಯೇಟ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ. ಕೆಲವ್ ಏನ್ ಮಾಡ್ತಾರೆ, ಅವರು ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ, ಯಾಕಂದ್ರೆ ದಿಸ್ ಇಸ್ ಅಗೇನ್ ಪಾರ್ಟ್ ಆಫ್ ದ ಶೆಡ್ಯೂಲ್ ಒನ್ ಅಂತ ಹೇಳ್ತಾ ಅದರದೇ ಇದು ಅಂದ್ರೆ ತಿಮಿಂಗಳದಿಂದ ಬಂದ ಕಾರಣ ಇದು ಶೆಡ್ಯೂಲ್ ಒನ್ ಅಂದ್ರೆ ಪ್ರೊಟೆಕ್ಟೆಡ್ ವೈಲ್ಡ್ ಲೈಫ್ ಅಲ್ಲಿ ಪ್ರೊಟೆಕ್ಟೆಡ್ ಮಾರುವಾಗಿಲ್ಲ.
2: ಅವಾಗ ನಾವು ಏನ್ ಹೇಳಿದ್ವು, 7 ಇಯರ್ಸ್ ಜೈ ಪ್ಲಸ್ 2 ಲ್ಯಾಕ್ಸ್ ಇದು ಅಪ್ಲಿಕೇಬಲ್ ಆಗುತ್ತೆ. ಅಂಬರ್ಗ್ರೀಸ್ ನೀವು ಮಾರಿದ್ರೆ ಸಹ, ವೇಲ್ ವಾಮಿಟ್ ಮಾರಿದ್ರೆ ಸಹ ಸೇಮ್, ಯಾಕಂದ್ರೆ ಇದು ವೇಲ್ಗಳೆಲ್ಲ ಶೆಡ್ಯೂಲ್ ಒನ್ ಸ್ಪೀಶಿ ಇದರಲ್ಲಿ ಬರ್ತದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅದರಲ್ಲಿ ಬರುತ್ತೆ. ಸೊ ಅದರಿಂದ ಅದಕ್ಕೂ ಸಹ ಪ್ರೊಟೆಕ್ಷನ್ ಇದೆ. ಕೆಲವರೆಲ್ಲ ನಾವೆಲ್ಲ ಸದ್ಯಕ್ಕೆ ಏನ್ ಅನ್ಕೊಂಡಿದ್ದೀವಿ, ಮನುಷ್ಯರಿಗೆ ಮಾತ್ರ ಪ್ರೊಟೆಕ್ಷನ್ ಇದೆ ಅಂತ, ಪ್ರತಿಯೊಂದು ಕಡಲ್ ಪ್ರಾಣಿಗೂ ಪ್ರೊಟೆಕ್ಷನ್ ಇದೆ. ಸೊ ಅದಕ್ಕೆ ಏನಾದ್ರೂ ನಾವು ಡ್ಯಾಮೇಜ್ ಮಾಡಿದ್ರೆ, ಅದರ ಹ್ಯಾಬಿಟಾಟ್ಗೆ ಅದರ ಮನೆಗೆ ನಾವು ಏನಾದ್ರೂ ಡ್ಯಾಮೇಜ್ ಮಾಡಿದ್ರೆ ಅದಕ್ಕೂ ಫೈನ್ ಇರ್ಬೋದು, ಶಿಕ್ಷೆ ಇರ್ಬೋದು ಎಲ್ಲ ಇದೆ.
3: ಒಂದು ವೇಳೆ ಆಕ್ಚುಲಿ ಫಿಷರ್ಮನ್ಗೆ ಇದು ಸಿಕ್ಕಿದ್ರೆ ಅಥವಾ ಯಾರಿಗಾದ್ರೂ ಇದು ಕಂಡ್ರೆ ಇದು ಡಿಪಾರ್ಟ್ಮೆಂಟ್ಗೆ ಬಂದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದು ಕೊಡ್ಬೇಕಂತ ಕೇಳ್ಕೊಳ್ಳೋದು.
0: ಓಕೆ ಓಕೆ. ಈಗ ಇಂಥ ಒಂದು ಕೆಲಸಗಳಲ್ಲಿ ಈ ಒಂದು ಈಗಿನ ಯುತ್ಗಳು ಕೈ ಜೋಡಿಸಬೇಕು ಅಂತ ಹೇಳಿದೆ ನಿಮ್ಮ ಜೊತೆ. ಸೊ ಹೇಗೆ ಅವ್ರು ನಿಮ್ಮ ಜೊತೆ ಏನು ಸೇರಿಕೊಳ್ಬೋದು ಅಂತ?
2: ಒಂದು, ನಾವು ಆಲ್ರೆಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿದಾಗೆ, ದೂರವಾಣಿ ಸಂಖ್ಯೆ, ಆ ದೂರವಾಣಿ ಸಂಖ್ಯೆಯಿಂದ ಕಾಲ್ ಮಾಡಿದರೆ, ಒಂದು ವೇಳೆ ನಿಮ್ಮದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಇದ್ರೆ ನಿಮ್ಮದೇ, ನಾವು ಆ ಆರ್ಗನೈಸೇಷನ್ ಜೊತೆ ಕೊಲಾಬರೇಟ್ ಮಾಡಿ ನಾವು ಬೀಚ್ ಕ್ಲೀನಪ್ಸ್ ಎಲ್ಲ ಮಾಡ್ಬೋದು ನಿಮ್ಮ ಹತ್ತಿರದ ಏನು ಕರಾವಳಿ ತೀರದಲ್ಲಿ. ಅದಲ್ಲದೆ ನೀವು ಒಂದು ವೇಳೆ ನೀವು ಶಾಲೆಯಿಂದ ಆದರೆ, ನಾವು ನೀವು ಮತ್ತೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಇದೇ ಥರ ನಾವು ಅವೇರ್ನೆಸ್ ವರ್ಕ್ಶಾಪ್ಸ್ಗಳನ್ನು ಕಂಡಕ್ಟ್ ಮಾಡ್ಬೋದು. ಅದಲ್ಲದೆ ನಿಮಗೆ ಬೇರೆ ಥರದ್ದು ಏನಾದರೂ ಸಹಾಯ ಬೇಕಿದ್ರೆ ಮರೀನ್ ಕನ್ಸರ್ವೇಷನ್ ರಿಲೇಟೆಡ್ ನಾವು ಅದು ಎಕ್ಸ್ಟೆಂಡ್ ಮಾಡ್ಬೋದು, ನಮಗೆ ಏನು ಗೊತ್ತಿದೆ ಅದು ನಿಮಗೆ ಹೇಳಿಕೊಡ್ಬೋದು.
0: ಸೊ ಹಾಗೆ ಕಡಲಿನ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಮಾತಾಡಿದಾಗ, ಇನ್ನು ಯಾವ ಬೇರೆ ಬೇರೆ ವಿಷಯಗಳು ಇವತ್ತಿನ ಈ ದಿನ ಕಡಲಿನಲ್ಲಿ ಆಗ್ತಾ ಇದೆ ಅಂತ ನಿಮಗೆ ಅನಿಸುತ್ತೆ? ಈ ಪ್ರಾಣಿಗಳ ವಿಷಯಗಳನ್ನು ಬಿಟ್ಟು ಇನ್ನೇನಾದರೂ ಕಡಲಿಗೆ ತೊಂದರೆ ಕೊಡುವಂಥದ್ದು ಆಗ್ತಾ ಇದೆಯಾ, ತೊಂದರೆ ಆಗುವಂಥ ವಿಷಯಗಳು ಘಟನೆಗಳು?
2: ನಾವು ಆಲ್ರೆಡಿ ಹೇಳಿದಾಗೆ ಘೋಸ್ಟ್ ನೆಟ್ ಅಂತ ಹೇಳಿದ್ವಲ್ಲ, ಸೊ ಈ ಘೋಸ್ಟ್ ನೆಟ್ ನಮ್ಮ ಈ ಘೋಷಣೆಟ್ ಇಂದ ನಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಕಡಲ ಪ್ರಾಣಿಗಳಿಗೆ, ಸೊ ಇದನ್ನ ಕಮ್ಮಿ ಮಾಡ್ಲಿಕ್ಕೋಸ್ಕರ ನಾವು ಆಲ್ರೆಡಿ ನಾವು ಒಂದು ಪ್ರಾಜೆಕ್ಟ್ ಅನ್ನು ನಮ್ಮ ಕರ್ನಾಟಕ ಕರಾವಳಿ ತೀರದಲ್ಲಿ ಒಂದು ಈ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ, ಈ ತಿಂಗಳಲ್ಲೇ ಸ್ಟಾರ್ಟ್ ಮಾಡಿದೆ ಆಕ್ಚುಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಹೇಳಿದಾಗೆ ಈಗ ಹೇಗೆ ಕಡಲ ಪ್ರಾಣಿಗಳು ಒಂದು ವೇಳೆ ಸತ್ತಿದ್ರೆ ಇಲ್ಲ ಗಾಯದ್ರೆ ನಮ್ಗೆ ಹೀಗೆ ಹೇಳ್ಬೋದು, ಅದೇ ತರ ಒಂದು ವೇಳೆ ಈ ನಮ್ಮ ಜೋರ್ ಮಳೆಗಾಲ ಈ ಮಳೆಗಾಲ ಸಮಯದಲ್ಲೆಲ್ಲ ಸಮುದ್ರದಲ್ಲಿರುವ ಸಣ್ಣ ಸಣ್ಣ ಈ ಬಲೆ ತುಂಡುಗಳು

0: ಬಂದು ಕಡಲ ತೀರಕ್ಕೆ ಬಂದು ಬೀಳ್ತವೆ, ಸಮುದ್ರ ಬಂದು ಫ್ಲಶ್ ಮಾಡುತ್ತೆ. ಸೊ ಅವಾಗ ನೀವು ಒಂದು ವೇಳೆ ನಿಮಗೆ ಇಂಥದ್ದೇನಾದ್ರೂ ದೊಡ್ಡ ದೊಡ್ಡ ಬಲೆಗಳ ತುಂಡೆಲ್ಲ ಕಂಡ್ರು ಇದನ್ನು ನಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕೆ ಒಂದು ವೇಳೆ ಅದು ಅಲ್ಲೇ ಬಿಟ್ಟರೆ ಏನಾಗುತ್ತೆ, ಮತ್ತೆ ವಾಪಸ್ ಸಮುದ್ರಕ್ಕೆ ಜಾಯ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಅದನ್ನು ಅಲ್ಲಿಂದ ತೆಗೆದು ನಾವು ಬೇರೆ ಕಡೆ ರೀಸೈಕಲ್ ಏನಾದರೂ ಮಾಡೋ ಥರ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀವಿ. ಸೊ ಒಂದು ವೇಳೆ
1: ಸಮುದ್ರಗಳ ಸ್ವಾಸ್ಥ್ಯ ಏನು ಹದಗೆಟ್ಟರೆ ಇಡೀ ಪೃಥ್ವಿಯ ಜೀವಮಂಡಲವೇ ಕೂಡ ಅಸ್ವಸ್ಥವಾಗುತ್ತೆ ಅಂತ. ಮತ್ತೊಂದು ಕಡೆ ನಾವು ಏನು ಅಮೆಜಾನ್ ಕಾಡನ್ನ ಮೀರಿಸಬಲ್ಲ ಕೆಲ್ಪು ಕಾಡುಗಳು ಕೂಡ ಸಮುದ್ರದ ತಳದಲ್ಲಿದೆ ಅಂತ ಕೆಲವೊಂದಿಷ್ಟು ವಿಚಾರಗಳು ಕೂಡ ಗೊತ್ತಿರುವಂತದ್ದು. ಆದ್ರೆ ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ, ಈ ಇತ್ತೀಚೆಗೆ ನಾನು ಕೆಲವೊಂದಿಷ್ಟು ರಿಸರ್ಚ್ ನೋಡಿದೆ, ಏನಂದ್ರೆ ಅನೇಕ ನದಿಗಳು ಸಮುದ್ರವನ್ನು ಸೇರುವ ಮೊದಲೇ ಅತಿ ಬಳಕೆಯಿಂದಾಗಿ ಒಣಗ್ತಾ ಇದೆ ಅಂತ. ಸೊ ಇದು ನಿಜನಾ ಅಂತ? ಯಾಕಂದ್ರೆ ನದಿಯ ಮೂಲಕ ಕೂಡ ಬರುವಂತಹ ಸಾವಯವ ಪೋಷಕಾಂಶಗಳು ಅದು ಸಾಗರದ ಜೀವಿಗಳ ಉಳಿವಿಗೆ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ಇತ್ತೀಚೆಗೆ ರಿಸರ್ಚ್ ನೋಡಿದೆ, ನದಿಗಳು ಸಮುದ್ರವನ್ನು ಸೇರುವ ಮೊದಲೇ ಅತಿ ಬಳಕೆಯಿಂದಾಗಿ ಒಣಗ್ತಾ ಇದೆ, ಇದರಿಂದಾಗಿ ಸಮುದ್ರಕ್ಕೆ ಏನು ಪ್ರಾಬ್ಲಮ್ ಇದೆ? ಸೊ ಇದರ ಬಗ್ಗೆ ಒಂದು
2: ಡ್ರೈ ಆಗಿ ಕೆಲವೊಮ್ಮೆ ಹೀಗೆ ಡ್ರೌಟ್ ತರ ಆದಾಗ ಏನಾಗುತ್ತೆ ಅಂದ್ರೆ ಸಮುದ್ರದಲ್ಲಿ ಸೆಲಿನಿಟಿ ಅಂತ ಒಂದು ಅಂಶ ಇರುತ್ತೆ. ಸೊ ಸೆಲಿನಿಟಿ ಮತ್ತೆ ಫ್ರೆಶ್ ವಾಟರ್ ಬ್ಯಾಲೆನ್ಸ್ ಇರುತ್ತೆ. ಈಗ ಈ ನದಿಯಿಂದ ಬರುವ ನೀರಲ್ಲಿ ಅದು ಸೆಲಿನಿಟಿ ಇರಲ್ಲ, ಸೊ ಅದು ಬ್ಯಾಲೆನ್ಸ್ ತರ ಮಾಡುತ್ತೆ. ಬಟ್ ಈಗ ಸಮುದ್ರ ಹಾಗೆ ಇಲ್ಲದ ಕಾರಣ ಸೆಲಿನಿಟಿ ಜಾಸ್ತಿ ಆಗುತ್ತೆ ಸಮುದ್ರದಲ್ಲಿ ಒಂದ್ಸರಿಗೆ. ಸೊ ಇದು ಜಾಸ್ತಿ ಆದಾಗ ಕೆಲವು ಪ್ರಾಣಿಗಳಿಗೆ ಇದನ್ನ ತಡ್ಕೊಳ್ಳಿಕ್ಕಾಗಲ್ಲ. ಸೊ ಅವರು ಏನಾಗುತ್ತೆ, ಅವರ ಪಾಪ್ಯುಲೇಷನ್ ಅವರದ್ದು ಸಂಖ್ಯೆ ಕಮ್ಮಿ ಆಗ್ತಾ ಬರ್ತದೆ. ಸೊ ಈ ಸೆಲಿನಿಟಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ
3: ಇಷ್ಟ ಬಗ್ಗೆ ಮಾತ್ರ ಹೆಚ್ಚಾಗಿ ಮಾತಾಡ್ತೀವಿ ಹೊರತು ಅದನ್ನು ಬಿಟ್ಟು ಸ್ವಲ್ಪ ಹೆಚ್ಚು ಮಾತಾಡೋದು ತುಂಬ ಕಡಿಮೆ. ತಾನೆ ಹೇಳಿದ ಹಾಗೆ ಕಡಲು ಅಂತ ಹೇಳಿದ್ರೆ ನಮಗೆ ಮೀನಿನ ಬಗ್ಗೆ ಗೊತ್ತಿರಬಹುದೇ ಹೊರತು ಅದನ್ನು ಬಿಟ್ಟು ನಾವು ಯಾವುದರೊಳಗೆ ಬಂಗುಡೆ ಬೂತಾಯಿ ಮಾತ್ರ ಬಿಟ್ಟು ಅದರ ಬಗ್ಗೆ ಹೆಚ್ಚು ನಾವು ಮಾತಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡೋದಿಲ್ಲ. ಇಂಥ ಎಲ್ಲ ತೊಂದರೆಗಳು ಏನಾಗ್ತಾ ಇದೆ, ಇದು ಇದಕ್ಕೊಂದು ಸೀಸನ್ ಅನ್ನೋದಿದೆ? ಈಗ ಮಳೆಗಾಲದಲ್ಲಿ ಇಂಥ ಪ್ರಕರಣಗಳು ಹೆಚ್ಚು ಕಾಣುತ್ತೆ ಅಂಥದ್ದೇನಾದರೂ ಇದೆಯಾ?
0: ನಮ್ದು ಈಗ ಸ್ಟ್ಯಾಂಡಿಂಗ್ ಕೇಸಸ್ ಅಂತ ನಾವು ಹೇಳಿದ್ವಿ, ಕಡಲಾಮೆಗಳು ಡಾಲ್ಫಿನ್ಗಳಿಗೆ ಗಾಯ ಆಗಿ ಬರೋದು. ಸೊ ಇಂಥ ಟೈಮ್ ಮಳೆಗಾಲದಲ್ಲಿ ಇಂಥ ಟೈಮ್ ಇಂಥ ಕೇಸಸ್ಗಳಿಗೆ ಜಾಸ್ತಿ ನೋಡಲಿಕ್ಕೆ ಸಿಗ್ತವೆ.

0: ಆ ಟೈಮಲ್ಲಿ ಅದಕ್ಕೆ ಈಜಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಇಂಥ ಸೀಸನ್ಗಳಲ್ಲಿ ನಮಗೆ ಸ್ವಲ್ಪ ಕೇಸಸ್ಗಳು ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ. ಡೆಡ್ ಕೇಸಸ್ ನಮಗೆ ಥ್ರೂಔಟ್ ದ ಇಯರ್ ಎಲ್ಲ ಕಾಣಲಿಕ್ಕೆ ನೋಡಲಿಕ್ಕೆ ಸಿಗುತ್ತೆ.
1: ಓಕೆ.
0: ಬಟ್ ಈ ಲೈವ್ ಕೇಸಸ್ ಏನಿದೆ ಅದು ನಮಗೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ,
1: ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ ಅಂತ. ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಯಾರಿಗಾದರೂ ಕಾಲ್ ಮಾಡಲಿಕ್ಕಿದ್ರೆ ಫಟಾಫಟ್ ಕಾಲ್ ಮಾಡ್ಬೋದು. 6364204949 ಈ ಸಂಖ್ಯೆಗೆ ಕರೆಯನ್ನು ನೀವು ಮಾಡಿ ಅಂತ ಹೇಳ್ತಾ. ಸೊ ಕಾರ್ಯಕ್ರಮದ ಕೊನೆಯದಾಗಿ ನಾನು ಕೇಳೋದು ತೇಜಸ್ವಿನಿ ಅವ್ರ ಜೊತೆ, ಅನೇಕ ಜನ ನಿಮ್ಮ ಮಾತನ್ನು ಕೇಳ್ತಾ ಇದ್ದಾರೆ, ಒಂದಿಷ್ಟು ಜನರಿಗೆ ಗೊತ್ತಿಲ್ಲದ ವಿಷಯಗಳನ್ನು ಇವತ್ತು ನೀವು ಗೊತ್ತು ಮಾಡಿದಿರಿ, ಕಡಲಿನ ಒಳಗಿರುವಂಥ ವಿಷಯಗಳನ್ನು. ನಮ್ಗೆ ಕೇಳ್ತಿರುವಂಥ ಎಲ್ಲ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ
2: ಏನಂದರೆ, ನೀವು ಎಲ್ಲರೂ ಒಂದು ಪ್ಲಾಸ್ಟಿಕ್ ಅಂತ ಹೇಳುವ ಈ ಪೊಲ್ಯೂಷನ್, ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನೇ ದಯವಿಟ್ಟು ಕಮ್ಮಿ ಮಾಡಿ. ಅದು ಅದಕ್ಕಂತೂ ಜಾಸ್ತಿ ಕಾಮನ್ ಮ್ಯಾನ್ ಏನ್ ಮಾಡ್ಬೋದು ಅಂದ್ರೆ ಇದೇ ಪೊಲ್ಯೂಷನ್ ಅನ್ನು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಡ್ಲಿಕ್ಕೆ, ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಡ್ಲಿಕ್ಕೆ. ಯಾಕೆಂದ್ರೆ ಅದೇ ಒಂದು ಮೇಜರ್ ಕಾಸ್ ನಮ್ಮ ಸಮುದ್ರದಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗುವಂಥದ್ದು. ನಮ್ಮ ಕಾಮನ್ ಆಗಿ ನಾವು ಯೂಸ್ ಮಾಡೋದು ಪ್ಲಾಸ್ಟಿಕ್ ಆದ ಕಾರಣ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ರೆ ಒಳ್ಳೇದು ಅಂತ.
1: ಒಳ್ಳೇದು ಅಂತ. ಎಸ್ ಡಾಕ್ಟ್ರೆ, ನೀವೇನು ಹೇಳ್ತೀರಿ?
3: ಆಕ್ಚುಲಿ ಇವ್ರು ಹೇಳ್ದಂಗೆ ಕರೆಕ್ಟು. ಇನ್ನೊಂದು ಒನ್ ಮೋರ್ ಪಾಯಿಂಟ್ ಏನಂದ್ರೆ, ನನಗೆ ಆಯಿಲ್ ಸ್ಪಿಲ್ಸ್ ಬಗ್ಗೆನೂ ಹೇಳಲಿಕ್ಕಿತ್ತು. ಸೊ ಈ ಸಮುದ್ರದಲ್ಲಿ ಆಯಿಲ್ ಸ್ಪಿಲ್ಸ್ ಆಗುತ್ತಲ್ಲ, ವಿತ್ ರೆಸ್ಪೆಕ್ಟ್ ಟು ಶಿಪ್ಸ್ ಆ ತರ ಇದೆ.
1: ಸೊ ಫ್ಯಾಕ್ಟರಿ ಇದ್ರೆ
3: ಅದು ಫ್ಯಾಕ್ಟರಿ ವೇಸ್ಟ್ ಹಾಕ್ತಾರೆ ಫುಲ್. ಇದೆಲ್ಲ ಪೊಲ್ಯೂಷನ್ ಇಂದ ನಮ್ಗೆ ತುಂಬಾ ಸತಿ ಇದು ಕಡಲಾಮೆ ಬಿಟ್ಟು ಈ ಬರ್ಡ್ಸು ಸಮುದ್ರದ ಬರ್ಡ್ಸ್ ಎಲ್ಲ ಇರುತ್ತಲ್ಲ ಅವನು ಸಿಗುತ್ತೆ. ಇದು ಹಾರಕ್ ಆಗಲ್ಲ ಯಾಕಂದ್ರೆ ಅವ್ರು ಇದ್ರ ಮೇಲೆ ಫುಲ್ ಆಯಿಲ್ ಎಲ್ಲ ಆಗಿ. ಸೊ ಆ ಥರ ಟೈಮಲ್ಲೂ ನಮ್ಗೆ ಅಂದರೆ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿ ರಿಹ್ಯಾಬಿಲಿಟೇಟ್ ಮಾಡಿ ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟಪಡ್ತೀವಿ. ಸೊ ಇದನ್ನೆಲ್ಲ ನಾವು ಸ್ವಲ್ಪ ಕಂಟ್ರೋಲಲ್ಲಿ ತರಬೇಕಂತ ಒಂದಿದ್ದು.
1: ಓಕೆ ಓಕೆ ಓಕೆ. ಸೊ ಅಂಥದ್ದೇನಾದರೂ ಪಕ್ಷಿಗಳೇನಾದ್ರು ಸಿಕ್ಕಿದರೆ ಅದನ್ನು ಜನರು ತಗೊಂಡು ಬಂದು ಎಲ್ಲಿ ಡಾಕ್ಟರ್ಸ್ ಇದ್ದಾರೆ ವೆಟನರಿ ಅವ್ರ ಜೊತೆ ತೋರಿಸ್ಬೋದು ಹೇಗೆ?
3: ಹಾಂ, ಸೊ ಜನರಲಿ ನೀವು ವೆಟನರಿ ಡಾಕ್ಟರ್ಸ್ಗೂ ತೋರಿಸ್ಬೋದು, ಪ್ಲಸ್ ಅದೇ ಇವಾಗ ನಂಬರ್ ಕೊಟ್ಟಿದ್ದೀವಲ್ಲ ನಮಗೂ ಕಾಲ್ ಮಾಡ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಹೇಳ್ಬೋದು. ಸೊ ನಾವು ಆಲ್ಮೋಸ್ಟ್ ಎಲ್ಲ ಟೈಮ್ ಅವೈಲೇಬಲ್ ಇರ್ತೀವಿ. ಸೊ ನಮಗೊಂದು ಇನ್ಫಾರ್ಮ್ ಮಾಡಿದ್ರೆ ಸಾಕು, ನಾವು ಮಿಕ್ಕಿದ್ದು
0: ಆಲ್ರೆಡಿ ಹೇಳ್ದಾಗೆ ಪ್ಲಾಸ್ಟಿಕ್ ಅನ್ನು ಆದಷ್ಟು ಕಮ್ಮಿ ಯೂಸ್ ಮಾಡಿ. ಅದಲ್ಲದೆ ನಮ್ಮದು ಸೀಸನಲ್ ಮೀನುಗಳೆಲ್ಲ ಏನಿದ್ದಾವೆ ಈ ಸೀಸನ್ಗೆ ಈ ಮೀನುಗಳಂತ ಸಿಗ್ತವೆ, ಆ ಮೀನುಗಳನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿ. ಇದರಿಂದ ಒಂದು ಬೆನಿಫಿಟ್ ಏನಂದರೆ, ನಿಮಗೆ ಒಂದೊಳ್ಳೆ ಆಫ್ ಸೀಸನಲ್ಲಿ ನೀವು ಈ ಮೀನನ್ನು ಯಾವುದೋ ಒಂದು ಮೀನನ್ನು ತೊಗೊಂಡು ತಿಂದರೆ ಈ ಆಫ್ ಸೀಸನಲ್ಲಿ ಅದರದ್ದು ರೇಟ್ ಸ್ವಲ್ಪ ಜಾಸ್ತಿ ಇರ್ಬೋದು. ಸೊ ನಾವು ಸೀಸನಲ್ ಮೀನು ತಿಂದರೆ ಇದರಿಂದ ನಮಗೊಂದು ಬೆನಿಫಿಟ್ ಇರುತ್ತೆ, ಅಂದರೆ ನಮಗೆ ಕಮ್ಮಿ ರೇಟಿಗೆ ಒಳ್ಳೆ ಮೀನು ಫ್ರೆಶ್ ಮೀನು ಸಿಗುತ್ತೆ. ಸೊ ಇದು ಇದಲ್ಲದೆ ನಿಮಗೆ ಒಂದು ವೇಳೆ ಆಲ್ರೆಡಿ ಹೇಳಿದಾಗೆ ನಿಮಗೆ ಇದರ ಬಗ್ಗೆ ತುಂಬ ಇನ್ನೂ ನಾಲೆಡ್ಜ್ ಬೇಕಾದರೆ ವರ್ಕ್ಶಾಪ್ಸ್ ಆ ಥರ ಏನಾದರೂ ನಾವು ಕಂಡಕ್ಟ್ ಮಾಡಬೇಕಾದ್ರೆ ನಾವು ತುಂಬ ಖುಷಿ ಖುಷಿಯಾಗಿ ನಾವು ಕಂಡಕ್ಟ್ ಮಾಡ್ತೇವೆ. ಯಾಕಂದರೆ ನಾವು 4 ಜನರಿಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳುವಾಗ ಅವರಿಗೆ ಮನವರಿಕೆ ಆಗುತ್ತೆ ಇದು ಹೇಗೆ ಇದರಿಂದ ನಮಗೆ ಏನೇನು ಅವಶ್ಯಕತೆಗಳು ಏನಿದ್ದಾವೆ, ಇದರಿಂದ ನಾವು ಏನೇನು ಇಂಪಾರ್ಟೆನ್ಸ್ ಇದೆ, ಇದನ್ನು ಯಾಕೆ ನಾವು ಸಂರಕ್ಷಣೆ ಮಾಡಬೇಕಂತ ಇದೆಲ್ಲ ಗೊತ್ತಾಗುತ್ತೆ.
1: ಓಕೆ. ಸೊ ಇದ್ರ ಬಗ್ಗೆ ಸ್ಟಡೀಸ್ ಮಾಡಬೇಕು ಅಂದರೆ ತುಂಬ ಜನಕ್ಕೆ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು, ಯಾವ ಸಬ್ಜೆಕ್ಟನ್ನು
0: ನಾವು? ಅದಲ್ಲದೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಓಷನಲ್ಲಿ ಕೆಲಸ ಮಾಡಬೇಕಾದ್ರೆ ಓಷನ್ ಕನ್ಸರ್ವೇಷನ್, ಓಷನ್ ಬಯಾಲಜಿ ಅಂತ ಇಂಥ ಕೋರ್ಸಸ್ಗಳು ಇದ್ದಾವೆ MSCಯಲ್ಲಿ. ಸೊ ನೀವು ಇಂಥ ಕೋರ್ಸಸ್ಗಳು ಹೋಗ್ಬೋದು. ಯೂಶ್ವಲಿ ಕೋರ್ಸಸ್ಗಳು ಕೋರ್ಸಸ್ಗಳಿಗೆ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಅಂತ ಅಂದರೆ ಬೇಸಿಕಲಿ ನಿಮಗೆ
1: ಮುಗಿಸುವಂಥ ಹೊತ್ತಾಗಿದೆ. ಅನೇಕ ಮಾಹಿತಿಗಳನ್ನು ಇವತ್ತಿನ ಇದೆ ನೀವು ಹಂಚಿಕೊಂಡಿದ್ದೀರಿ. ಸೊ ಮಾತಾಡ್ತಾ ಹೋದರೆ ಇನ್ನು ಕೂಡ ಒಂದು ಗಂಟೆ ನಾವು ಮಾತಾಡ್ಬೋದು. ನೀವು ಸಾರಂಗವತಿಯಿಂದ ಲಿಸನ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.
1: ಇದು ಇಷ್ಟೊತ್ತಿನ ವಿಶೇಷ ಕಡಲು ಮತ್ತು ಕಡಲು ಪ್ರಾಣಿಗಳ ಸಂರಕ್ಷಣೆಯ ಬಗ್ಗೆ ಇವತ್ತಿನ ಈ ಹೊತ್ತು ರೀಫ್ ವಾಚ್ ಮರಿನ್ ಕನ್ಸರ್ವೇಷನ್ ಈ ಒಂದು NGOನ ಸದಸ್ಯ ನಮ್ಮ ಜೊತೆ ಭಾಗವಹಿಸಿದರು, ಅವ್ರ ಜೊತೆ ಮಾತಾಡಿದ್ವಿ. ಈ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಒಂದಿಷ್ಟು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿರ್ಬೋದು ಅಂತ ಅಂದ್ಕೊಳ್ತಾ ಇವತ್ತಿನ ವಿಶೇಷ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ನಾನು RJ ಅಭಿಷೇಕ್, ನಾಳೆ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.

சாரங் 107.8 FM ரங்கு ரங்கு த பதுக்கு. பின்னரே பாத்திருக்கத்தே.

0: ಬೇತೆ ಬೇತೆ ರಂಗೋಡು ಬೆನ್ಪಿನ ಜನಕ್ಲೆನ ಸಾಧನದ ಪಲಬು ಅಂಚನೆ ಬದುಕದ ದುನಿಪುನು ತೆರಿಪವನ ಕಾರ್ಯಕ್ರಮ
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇನಿತ ಬಿನ್ನೆರೆ ಪಾತ್ರಕತೆ ಈ ಕಾರ್ಯಕ್ರಮಕ್ಕೂ ನಿಖಿಲ ಮಾತ್ರೆಗಳ ಮೋಕೆ ದಿಂಜಿ ಸೊಲ್ಮೆ ಇನಿತ ಈ ಬಿನ್ನೆರೆ ಪಾತ್ರಕತೆ ಕಾರ್ಯಕ್ರಮ ನಂಕು ಬಿನ್ನೆರಾತಿಕ್ಕಿನಾರು ಮೋಹಿನಿ ನಾಯರ್ ಕಾರ್ಮಿಕ ಕಾಲೋನಿ ಶಕ್ತಿ ನಗರ ಇವರು ಪೆದ್ಮೇದಿ ಮರ್ದ ಮಲ್ಪೇರು ಅಂಚನೆ ಪೆದ್ಮೇದಿಗೆ ಮಸಾಜ್ ಮಾತ ಮಲ್ಪೇರು ಅಂಚನೆ ಒಂಜಾತು ಪೆದ್ಮೇದಿನ ಆರೈಕೆ ಮಲ್ಪುನ ಕೆಲಸ ಮಲ್ತೊಂದು ಇವರಿಗೆ ಕೆಲವಾತು ಕೊಡಿದ ಬೇತೆ ಬೇತೆ ಪೆದ್ಮೇದಿನ ಆರೈಕೆ ಮಲ್ಪರೆ ಲೆಪ್ಪುಲ ಬರೋದೊಂದು ಲೆಪ್ಪು ಅಂಚನೆ ಬೆಂಗಳೂರು ಆವಾಡ್ ಅತ್ತನ ಬೇತೆ ಬೇತೆ ಊರುಡ್ಲ ಅರೆಗೆ ಲೆಪ್ಪು ಬರೋದು ಆಂಡ ಅನ್ನ ಪ್ರಾಯಲ್ಲ ಒಂಚೂರು ಪ್ರಾಯದಂಗೊಂದು ಬರ್ಪಿನ ಪೊರ್ತುಲ ಅಂದು ಕೆಲವಾತು ಕೊಡಿಗೆ ಅರೆಗೆ ಪೋಯೆ ರಾಮಂದ ನೆಪ್ಪಿ ಬೇನೆ ಬೆಸರ್ಲ ಉಂಟು ಅಂಚ ಇತ್ತೆ ಆರಾದೆ ಪೆದ್ಮೇದಿನ ಮರ್ದು ತಯಾರು ಮಾಡ್ಕೊಣ ಒಂದು ವಿಶೇಷತೆ ಬೊಕ್ಕೊಂಜಿ ಇತ್ತೆ ಪುರ ರೆಡಿಮೇಡ್ ಮಾತ್ರ ತಿಕ್ಕುನ ಈ ಸಂದರ್ಭ ಈ ಆರಾದೆ ಮಲ್ಪುಣ ಪೆದ್ಮೇದಿ ಮರ್ದದ ವಿಶೇಷತೆದಾದ ಎಂಚ ಪೆದ್ಮೇದಿಗೆ ಒಂದು ಪರಿಣಾಮ ಅರ್ನ ಆರೈಕೆಗೆ ಅರ್ನ ಆರೋಗ್ಯಗೆ ಆ ಪೆದ್ಮೇದಿನ ಆರೋಗ್ಯಗೆ ವಾರಿತಿಡ ಪರಿಣಾಮ ಕೊರ್ಪುಣ ಪಂಪಿನ ಒಂಜಾತ ವಿಷಯ ನಮ್ಮ ಪಾತ್ರದ್ದು ತಿಳಿಯೋಣ ಹೋಯ್ನೆಕ್ಕ ಇನ್ನಿತ ಬಿನ್ನೆರೆ ಪಾತ್ರಕತೆ ಕಾರ್ಯಕ್ರಮ ಇರಿಗೆ ಮೋಕೆ ದಿಂಜಿ ಸೊಲ್ಮೆ ಈ ಪೆದ್ಮೇದಿನ ಆರೈಕೆ ಮಲ್ಪುನ ಇರು ಈರಾದ ಸ್ವತಃ ಒಂಜಿ ಪೆದ್ಮೇದಿನ ಮರ್ದ ಮಲ್ಪುಣ ಈ ಪೆದ್ಮೇದಿನ ಮರ್ದ ಮಲ್ಪುಣ ಬಕ್ಕ ಪೆದ್ಮೇದಿನ ಒಂದು ಆರೈಕೆ ಮಲ್ಪುಣ ಏಪ ಸುರು ಮಾಡ ಏರು ಇರಿಗೆ ಮತ್ತು ಕಲ್ಪ ಎಂಚ ಬತ್ತು ಇರಿಗೆ ಈ ಮರ್ದ ಮಲ್ಪುಣ ಅದು ಪೊಡು ಅತ್ತ ನಾನು ಬಾಲಿನ ನೀ ಪವನ ಈ ಒಂಜಾತ ಕ್ರಮಗಳ ನೀರು ಮಲ್ತಾರೆ ಎಂಚ ಕಲ್ತಾರೆ ಬಕ್ಕ ಐವತ್ತು ವರ್ಷ ಎಂಚ ಮಲ್ತಾರೆ
2: ಯಾನ್ ಮಲ್ಪದ ಗುರು ಅದು ಸಾಧಾರಣ ಅಂಜಿ ಪತ್ತು ಇರು ವರ್ಷ ಮುಟ್ಟ ಕರಿ ಮಲ್ತೊಂದುಲ್ಲೆ ಪನ್ನ ಏನ ಮೂಲು ಆಸ್ಪತ್ರೆ ಇಡಿತ್ತೆ ರಮಶಕ್ತಿ ಆಸ್ಪತ್ರೆ ಅಪ್ಪ ಮೂಲು ಆಸ್ಪತ್ರೆ ಇತ್ತು ನಿಮ್ಗೆ ಮುಲುಪ್ನಾಗ ಅವ್ಳು ಇತ್ತೆ ಅನು ಅಲ್ಪ ಏನು ಓಟಿ ಇಡಿತ್ತೆ ಪೆದ್ ಪವನ ಪೆದ್ ಪವನ್ ಇಟ್ಟಿತ್ತೆ ಅಪ್ಪ ಅಕ್ಲೊಟ್ಟಿಗೆ ಸಿಸ್ಟರ್ನ ಅಕ್ಲೊಟ್ಟಿಗೆ ಪೆದ್ ಪವನ್ ಇಟ್ಟೆ ಅನು ಅಂಚ ಬಾಲ್ಯನ್ ಮೀ ಪವನ ಪತ್ತುನ ಮತ್ತ ಕಲ್ತೀನಿ ಅನು ಆಯಿಲ್ ಮಸಾಜ್ ಖಾಲಿ ಆಯಿಲ್ ಮಸಾಜ್ ಮಾತ್ರ ತಯಾರ್ಲಸ್ ತಗ್ಲೇಗ ಆಯ್ತು ಆಯಿಲ್ ಮಸಾಜಿಗೆ ಎಣ್ಣೆ ಉಂಡು ಆ ಎಣ್ಣೆ ತಿಕ್ಕೊಂಡು ಡಾಕ್ಟರ್ ಮೀರಾ ಭಟ್ ಅರ್ನಗಾಯಿ ಕಲಿತೀನಿ ಅನು ಅಂಚ ಬಕ್ಕ ಅಲ್ಪ ಇಂಕ ಅಂತಂದಾಂಡ್ ಎಂಜಿನ ಅವತ್ತಂದೆ ಅಜ್ಪ ವರ್ಷ ಹೊಡೆದು ಬಕ್ಕ ದೀರ ಬಲ್ಲಿ ಬಂದ ಅಂಡ್ ಬಕ್ಕ ಆರೋಗ್ಯ ಅಲ್ಪ ಜನ ಮತ ಬರ್ತಿರತ್ತೆ ತನಿಖೆಗೆ ಬರ್ತಿರತ್ತೆ ಚಕ್ಕಿಂಗ್ ಆಕಳು ಬಂದಾಗ ಎಂಬ ತೆಂಗದ್ಲೋಡು ಅವು ಹಿಂಗೆ ಎದ್ದೆ ಆಯ್ತಿ ಬಕ್ಕ ಯಾನೆ ಮೇಡಮ್ ದ ಪಂಡೆ ಮೇಡಮ್ ಯಾಮ್ ಬುಡುಪೆ ಮೇಡಮ್ ಏ ಅಪ್ಪಲ ಅಕ್ಳು ಬಂದ ನಮ್ಮ ಎಂಚಿನ ತೆಂಗದು ಕುಲ್ಲು ಯಾನದೆ ಪಂಡದ ಗುಡಿಯೆ ಸುಮಾರು ವರ್ಷ ಮಲ್ತೆ ಮಲ್ಪ ಗುಡಿಯೆ ಅಂತ ಐತೆ ಇಂಥ ಪೆದ್ಮೆ ಸಂಖ್ಯೆ ಮತ್ತೆ ಪೋಪೆ ಇತ್ತಲ್ಲ ಲಿತ್ತಿ ನಡೆಯ ಇರ್ಲಲ್ಲಿತ್ತೆರಡ ಪೋಪ್ಯಾನು ಮತ್ತೆ ಇತ್ತಂತೆ ಮಗೆ ಗೊಚ್ಚಿಂದು ಬನ್ನೊಂದು ಇಲ್ಲೆ ಪೋಚಿ ಬನ್ನೊಂದು ಇಲ್ಲೆ
1: ಇತ್ತೆ ಏತು ವರ್ಷ ಪ್ರಯಾಣ
2: ಎಪ್ಪತ್ತೇಳು
1: ಎಪ್ಪತ್ತೇಳು ಅಂಚಾದೇರ್ನ ಮಗೆ ಬನ್ನೊಂದು

0: ಮದ್ದುಂಡತೆ ಪಗೆಲ್ ಮಲ್ಪರೆ ಬಲ್ಲಿ ಅವು ರಾತ್ರಿ ಮಲ್ಪೋಡು ಈ ಲೇಹ ಪುಡಿ ಉಂಡೆ ನಮ್ಮ ಮದ್ದು ಮಾತ ಉಂಡತೆ ಪಜ್ಜಿ ಮದ್ದು ಮಾತ ಪೊತ್ತು ಮಲ್ಪನ ಉಂಡು ಅವು ಪಗೆಲ್ ಮಲ್ಪರೆ ಬಲ್ಲಿ ಅವು ರದ್ದು ಗಂಟೆ ಬೊಕ್ಕನೆ ನೆಟ್ಲು ಮಲ್ಪೋಡು ಮಾತೆರ್ಲ ಜೆತ್ತಿ ಬೊಕ್ಕ ಏರ್ಲ ತೂರ ಬಲ್ಲಿ
1: ಅಂತ ಐಕೀರ್ ಗಳಸುನ ಒಂದು ಹೆಂಚಿನ ಮಾತ ಮರ್ದಿನ ಮಾತ ಕನ ಪರಬಕ್ಕ ಈ ಆಯುರ್ವೇದದ ಕೆಲವತ್ತ ತಪ್ಪುವ ಅತ್ತಿನಂಡ ಹೆಂಚಿನ ಮಾತ
0: ಆಯುರ್ವೇದಿಕದ ಪಂಡ ಒಂದು ನಮ್ಮ ಪೇರ್ಲ ಒಂದು ಸೈಡ್ ಜನಕ್ಕಳು ಬರ್ತೇರು ಸದಿ ಮಲ್ತದ ಬನಾಲೆ ಒಂದು ಕರ್ಬದ ಬನಾಲೆನು ಏನಟ್ಟು ದೀಡು ಗ್ಯಾಸ್ ಇಡು ಗ್ಯಾಸ್ ಇಡು ದೀದು ಅವೇನು ಬೆಚ್ಚ ಮಲ್ತು ಮಲ್ತು ಮಲ್ತು ಮಲ್ತು ಅಕ್ಲೆ ಮಸಾದಿ ಕೊರಡು ಅಪ್ಪ ಸರಿ ಅಪ್ಪ ಒಂದು ವಾರ ಹಾಕಲು ಅಂತ ಸತ್ತಾಪೇರು ಮೂಲ ಸುಮಾರು ಜನ ಆಗ್ತೇರು
1: ಗಂಟು ಬೇನೆ
0: ಗಂಟು ಬೇನೆ ಅವೇ ಮಸಾಜಿಡೆ ಮಸಾಜಿಡೆ ಕುಣಿ ನಾವು ಆಯ್ಕೆ ಮರ್ದು ಬಂದಿದ್ದಿ ಮಸಾಜೇ ಕೊರಡು ಆಯಿಲ್ ಮಸಾಜೇ ಕೊರಡು ಎಣ್ಣೆ ಆಯ್ತು ಆಯ್ತ ಬೇನೆದ ಎಣ್ಣೆ ಉಂಡು ಆ ಎಣ್ಣೆ ಕೊಟ್ಟೆ ಕಲ್ಲದ ಕನವುಡು ಕಂತು ನಮ್ಮ ಕೊರಡು
1: ಬೇತೆ ಊರಿಗೆ ಬೇತೆ ಕುಡಿಗೆ ಮಾತ್ರ ಪೋಪಾರ ಮಸಾಜ್
0: ಹೆಂಗ್ ಪೋಪೆ ಮುಲ್ಲ ಮಸ್ತ್ ಜಾಗೆ ಪೋಪೆ ಲೆಪ್ಪರ ನಾನು ಮಸಾಜಿ ಮಾತ ಇತ್ತೆಲ್ಲ ಪೋದುಲ್ಲೆ ಆಯ್ಕೆ ಪೋಪ್ನ ಇದ್ದಾಲೆ ಜೊಂಜಿ ಗಂಟೆ ಪೋತಾರ್ತೆ ಓದು ಬರೋದು ಅವು ಪೋಪೆ ಬಾಕೈತೆ.

0: അമ്മേൻ്റെ ഒത്തു പത്തത് നമ്മൾ നീർ പാടുത്താരെ ഒട്ടാരം നീ പേരെ മല്ലി
1: ಇತ್ತ ಬಾಲ್ಯನು ಇಪ್ಪವನ ಕ್ರಮಲ ಇಜ್ಜೆ ದಯಪಂಡ ಕೆಲವು ಆಸ್ಪತ್ರೆ ಕನ್ನಡ ಇಲ್ಲಡೆ ಬಕ್ಕ ಬಾಲೆ ನಡಪನ ನಡಕೆ ಅವಡು ಬಕ್ಕ ರೂಪಡ ಮಾತ ವ್ಯತ್ಯಾಸ
0: ಏತೋ ವ್ಯತ್ಯಾಸ ಬರ್ಬೋದು ಏತೋ ಇಜ್ಜೆ ಇತ್ತೆ ಜೋಕ್ಲೇ ನಡಪನ ಒಂಥರ ತೋಜೋ ಪಣ್ಣ ಬಂತೆ ಇಜ್ಜೆ ಪಾವ ಸರಿ ಹಾಕೊಂಡು ಬಂತೆ ಇತ್ತ ಆಸ್ಪತ್ರೆ ಸರಿ ಮಲ್ಪೇರಿ ಗತಿ ಪನ್ಪೇರ ಹಾಕಲು ಹೆಂಚಿನ ಇತ್ತನಲ್ಲ ಆಸ್ಪತ್ರೆ ಸರಿ ಮಲ್ಪೇರು
1: ಪದ್ಮೇದಿ ಎಂದು ಬಾಲ್ಯಮಿ ಪವನ ಬುಟ್ಟ ಅಗತ್ಯ ಜಿಂದ ಬಂದೆ
0: ಅಗತ್ಯ ಜಿಂದೇ ಬಂದೆ ನಾಲ್ಕು ದಿನ ಮೀ ಪಾವೆ ನಾಲ್ಕು ದಿನ ಮೀ ಪದಾಕ್ಲೆ ಮಲ್ಪೆ ಎಂಜಿನ ಆ ಡಬ್ಬು ಇದೆ ಡಬ್ಬುಗಂತ ಐಟು ಕುಲ್ಲದ ಮೀ ಪಾವೆ ಒಂದು ದೂರ ಬರ್ತದೆ
1: ಅಂದ್ರೆ ಡಬ್ಬು
0: ಡಬ್ಬು ಒಂದು ಡಬ್ಬು ತಿಕ್ಕೊಂಡು ಅಲ್ಲಿಂದ ದೀಪೇರು ಒಂದು ಎರಡು ವಾರ ಮೀ ಪಾವೆ ಇಲ್ಲ ಅದು ಆತೆ ಅವು ಅಕ್ಕ ಖುಷಿ ಬರ್ತಿಲ್ಲ ಮೀ ಪಾವೆ ಐದು ಬಾ ಕೊಡತ್ತೆ ಆ ಡಬ್ಬುಳು ಕುಲ್ಲದ ಮೀ ಪಾವೆ ಇತ್ತ ಮಸ್ತ್ ಜಾಗಿಡ ಒಂದು ಶುರು ಆಗ್ತದೆ ಅವು ನಮ್ಮ ಹಿರಿಯ ದುಂಬುದಾಕಲು ಮಾತ್ರ ಪೆದ್ಮೆ ಸಾಂಗ್ಯಾರೆ ಜನ ಲೆಕ್ಕ ಇತ್ತ ಆಕುಲ ಆಕುಲೆ ಮಲ್ ತೊಂದ್ರೆ ಇವಾಗ ಆಸ್ಪತ್ರೆ ಬಂದಿರತ್ತೆ ಒಂದು ಪೆದ್ಮೆ ದಿನ ತೋಡು ಬಂದಿದ್ದೆ ಅಂತದ್ದು ಆಕುಲೆ ಪೆದ್ದ ಆಕುಲೆ ಎಲ್ಲ ಹಾಕದ ಪೂರ ಮಲ್ ತೊಂದ್ರೆ ಮಸ್ತ್ ಜಾಗಿಡ್ ತು ಏನು ಮುಲ್ಕಾಡ್ರಿ ಕಂಬಳದಾಗಿ ಪೆದ್ಮೆ ದಿನ ಪೋತೇನ್ ಡಾಕ್ಟರ್ ಆರು ಮುಲ್ತಾನೆ ಡಾಕ್ಟರ್ ಆರು ಅರೇನ ಇಲ್ಲ ಅಡ್ಲಂತೇನೆ ಆರು ಒಂದು ದಿನ ನನ್ನ ಮೀ ಪಾಯ ಬಿಡ್ತಿದ್ದೆ ಬಾಲೇನ್ ಮಾತ್ರ ತೂವನಾರೆ ಅಪ್ಪೆ ನೆರ್ನಲ್ಲೇನು ಅಂತಿದ್ದೇನೆ ನಡತೊಂದೇ ಇತ್ತೇನೆ ಆರ್ನ ಬೆಲೆ ಆರೇ ಮಲ್ಕುನು ಆರೇ ನಡಕುನು ಡಾಕ್ಟರ್ ಅವ್ನು ಎಲ್ಲ ಡಾಕ್ಟರ್
1: ಈ
0: ಮದ್ದು ಮಾತು ನಮ್ಮ ಅದೇ ತೊಂದು ಇತ್ತಂದ ಸರಿ ಕ್ರಮ ಪ್ರಕಾರ ಮದ್ದು ತೊಂದಿರ ಎಲ್ಲ ಸೀಕ್ರೆ ಬುರ್ನ ಏರಿಲ್ಲ ನಂಗೆ ತಾಕತ್ತೆ ಜನದಿದ್ದು ಮಲ್ಪರೆ ಅಂಚ ಐಕೌದೇ ತೊ ನೋಡೆ ಪೆದ್ಮೇದಿನ ಮದ್ದು ಗ್ಯಾರ ಸರಿ ಕರೆಕ್ಟ್ ಇದೆ ತೊ ನೋಡು
1: ಅವೆ ಏತ್ ದಿನ ಬೆಡ್ ರೆಸ್ಟ್ ಬೋರ್ಡ್ ಬಂದ್ಬರೋ ಒಂದು
0: 40 ದಿನ ಯಾವ
1: ಅಂದ ಪೆದ್ಮೇದಿಗೆ 40 ದಿನ ರೆಸ್ಟ್ ಬೋರ್ಡ್
0: ಬೋರ್ಡ್ 40 ದಿನ ರೆಸ್ಟ್ ಕೊರೋಡೆ ಪೆದ್ಮೇದಿಗೆ 40 ದಿನ ಅದಕ್ಕ ಅಲ್ ದೇಸನ ಬೋದು ಬರ್ಪಾಲ ಬಕ್ಕ ಅಲ್ಲಕ ಬಂತ ಅಂತ ಅಲ್ಲ ಬೆಲೆ ಮಲ್ತನೋಲಿ ಬಾಲೆದ ಲಾಲ್ನಲ ಬಾಲೆಲ್ಲ ಮೀ ಬೌಲೆಲೆ ಎಂಗ್ಲು ಕಲ್ಪಾವ ಮೀ ಬೌಲಿ ಎಂಗ್ಲು ಬನ್ನಗಕ್ಲೇ ಬನ್ಪ ಬಲದೆ ತೂಲದೆ ಬಾಲೆ ನಿಂಚ ಮೀ ಬೌಡ ಅಂತ ಮಲ್ಪೋಣ ಎಂಗ್ಲು ಬನ್ಪ ಅಕ್ಲೆ ಕಲ್ಪದ ಕೊಪ್ಪ
1: ಅಕ್ಲೆ
0: ಮಲ್ತೊಂದ್ರೆ 40 ದಿನ ಅವು ಬೋಡೆ ವಾ ಪಾಪದ ಬೊಣ್ಣಲ್ಲ 40 ದಿನ ಬೋಡು ಆತಿ ಜನ ಪೆದ್ಮೇಲೆ
1: ಇತ್ತೆ ರೆಸ್ಟ್ ಮಲ್ಪು ಜೇರು
0: ಇತ್ತೆ ಓಲ್ ಏರು ರೆಸ್ಟ್ ಮಲ್ಪೇರು ಮಲ್ಪುನೇ ಇದ್ದೇರು ಗೆಳೆಯರಿಗೆ ತಾಕತ್ತಿದ್ದಿ ತಾಕತ್ತಿತ್ತಿನ ಅಕ್ಲೆ ರೆಸ್ಟ್ ಎಂಜಿನ ತಗೇರು ಅಕ್ಲೆ ಇದೆ ನೋಡು ಮಲ ಮಲ ಕೆಲಸ ಹೊಡಿತೀನಿ ಅಕ್ಲತ್ತೆ ಹಾ ಅಕ್ಲೆ ರೆಸ್ಟ್ ಬೋಡು ಅಂದಿದ್ದಿ ಪಾಪದಕ್ಲೆ ರೆಸ್ಟ್ ಬೋಡು ತಾಕತ್ತಿದ್ದಿ ಅಂತ ಹಾಕೊಂಡು
1: ಇರುಗಣ ಕಲ್ಪದಾರ ಇರು ಬಾಲ್ಯ
0: ಯಾನು ಹೋಯ್ ನಾಳು ಪೂರ ಕಲ್ಪದೆ ಪೂರ ಜಾಗಿ ಮುಕ್ಕಳು ಮೇರು ಮೂರಾದ ಕಡೆ ಬಿಡ್ತಾನೆ ಅಲ್ಪಲ ಯಾನು ಕಲ್ಪದೆ ಅಂದ್ರೆ ತೂಲೆ ಬಾಲೆ ನಿಂಚ ಮೀಪಾಲೆ ಇಂಚ ಎಣ್ಣೆ ಪೂಜಿಲೆ ಇಂಚ ಪತ್ತಲೆ ಬಾಲೆ ನೇಲ ನಗ ಇಂಚ ನೇಲಲ್ಲ ಪೂರ ಬಂದು ಕೊಡ್ತೆ
1: ಇರ್ನ ಕೈತಲ ಕಲ್ತಿನಾಕ್ಲಿ ಇಂಚನೆ ಇರ್ರ ಇರ್ಲೆಕ್ಕನೆ ಪೆದ್ಮೇದಿ ಸಾಂಕುನ ಬೇಲೆ ಮಲ್ಪೇರ
0: ಉಲ್ಲೇರು ಎತ್ತೋ ಜನ ಉಲ್ಲೇರು ಮಲ್ಪ ಇತ್ತೆ ಪೂರ ಸಿಕ್ಕು ಇರತ್ತೆ ಜನ ಬಾರಿ ಇತ್ತೆ ಕಮ್ಮಿ ಆಗ್ತದೆ ಮಾತ್ರ ಈ ಸೀಕು ಬರ್ತದೆ ಇತ್ತೆ ಬಂದ ಈ ಶುಗರ್ ಬಿ ಪಿ ಮಾತ್ರ ಉಂಟತ್ತೆ ಜನಕ್ಲೇಗೆ ಅಂದ್ರೆ ಇತ್ತೆ ಜನ ಸಿಕ್ಕುದಿಯರು ಬೇರೆ ಪೆದ್ಮೆ ಸಾಂಗ್ಯರ ಜನ ಸಿಕ್ಕುದಿಯರು ಎಂಕ್ಲೆ ಮತ್ತೆ ಪ್ರಾಯ ಅಂಡ್ ಜವನ್ನೇ ರೀತಿನಾಕ್ಲೆ ಬಿ ಪಿ ಶುಗರ್ ಅಂಡ್ ಹೋಯ್ ನಾವು ಸರಿ ತಿನ್ನ ತಿಕ್ಕುಂಡತ್ತೆ ತಿನ್ಪೇರ ಬಿ ಪಿ ಶುಗರ್ ಅಂತ
1: ಅಂತ ಇತ್ತು ಪದ್ಮೇದಿ ಸಾಂಕುನಕ್ಲಿಗೆ ಏತ್ ಕಾಸು ಕೊಂಡಲ್ಲ
0: ಜನತಿ ಕೂಜಿ ಜನತಿ ಕೂಜಿ ಅಲ್ಲಿ ಇತ್ತೆ ಮೇರ ಅಂತಾರೆ ಪನ್ನು
1: ಬೇಲೆ ಮಲ್ಪೇರಿ ಏರ್ಲ ತಯಾರಿಸಿ
0: ತಯಾರಿಸಿ ಮಕ್ಕಳನ್ನ ಬೇಲೆ ನಿದ್ರೆ ಗಜ ಹೊರಡತ್ತ ಅಂದು
1: ಅಗತ್ಯ ಬಾಲ್ಯ ಏತು ಬೋರ್ಡ್
0: ಹೌದು ಬಾಲೆ ಬುಲಿಪುನ ಬುಲಿಪುನ ನಮ್ಮ ಮೇರೆ ಪೇರು ಕೊರೋಡು ಎಂಗ್ಳು ಮೇರೆ ಮೇರೆ ಕೊರ್ಲೇದೆ ಬನ್ನಕ ಒಂದು ಪೇರು ನಿಕ್ಲೇ ಜಪ್ಪಡಾಲೆ ನಿಕ್ಲೇ ಜಪ್ಪಡಾಲೆ ಆ ಬಾಟ್ಲಿ ಪೇರು ಮೀನು ಕೊರ್ಲೆ ಜಪ್ಪಡಾಲೆ ನಿಕ್ಲೇನ್ ಜನದಿ ತಿಂದ ಏಕೇನು ಇರು ಕೆಲವು ಜಾಗಿ ಹಾ ಅಂತೆಲ್ಲಕ್ಕೆ ಏನು ಇರು ನಿಕ್ಲೆನ್ ದೀತಿನ ಬಾಲೆ ತೂವೇ ಇರತ್ತ ತೂಲೆ ಅಂತೇಳಿ ಅಪ್ಪೆಲ್ಲು ಕೆಲವು ಜಾಗಿದ್ರೆ ಅವ್ಲಕ್ಕೆ ನೋಡಾಕು ನಿಂಗ್ಳು ನೆರಡಲ್ಲದೇ ನೋಡಾಕೊಂಡು ಹಾ ಕೆಲವರು ನಿದ್ರೆ ಕದಿ ಇರುತ್ತೀರು ಜಪ್ಪು ಇರಂತೆ ಐಕ್ಲ ನೆರಡದಿಲ್ಲಪ್ಪ
1: ರಾತ್ರಿ ಲಕ್ಕಂಡ
0: ಎಂಗ್ಲ ದಯಾನಿ ಮುಟ ಅವೆಲ್ಲ ನೆರಡು ತಿಂತಿದ್ದಿ ಯಾನ್ ನಿದ್ರೆ ಕದಿ ಇರ್ದ ಉಪ್ಪು ಅಂತ ಯಾನ್ ನೆರಡು ತಿಂತೀಯ ನೀನು ಮುಟ ಹಿಂಗೆ ಎಲ್ಲ ದೂರ ತಿಂತೀಯರು
1: ಇತ್ತೆ ರಾತ್ರಿ ಬಾಲೆ ಲಕ್ಕಂಡ ಲಕ್ಕಂಡ ಐತ ಬಾಲೆಗ ಮೀರೆ ಪೇರು
0: ಮೀರೆ ಕೊರೋಡೆ ಬಾಲೆ ಲಕ್ಕುಂಡತೆ ಅವರ ಪಡಿಕೆ ಮೈಕುಂಡತೆ ಪಡಿಕೆ ಮೈತನ ಪಂಜಿ ಹಿಡಿತನ ಪೋಂಡತೆ ಕೂಡ ಮೀರೆ ಕೊರೋಡು ಬಾಲೆ ಆ ಪಂಡ ಅಲ್ಲ ಮೀರೆ

0: ಕೇಳುಗರೆ, ಈತ ಬರ್ತು ಹಿಂಗ್ಲ ಬಿನ್ನೆರ ಪಾತ್ರೆ ಕಾರ್ಯಕ್ರಮ ಮೋಯಿನಕ್ಕ ಶಕ್ತಿನಗರ ಕಾರ್ಮಿಕ ಕೊಲೊನಿ ಮೆರಡ ಒಂಜಾತ್ ಯದ್ಮೇದಿ ಸಾಂಕನ ಬಗ್ಗೆ ಅಂಚನೆ ಬಾಲ್ಯ ಮೀಪಾವನ ಬಗ್ಗೆ ಎಣ್ಣೆ ಪೂಜನ ಬಗ್ಗೆ ಪಾತ್ರಕರ್ತೆಯನ್ನು ನಡಪಾಯ ಈ ಪಾತ್ರಕರ್ತೆ ಇಂಗ್ಲೀಷ್ ಸಹಕಾರ ಕೊರೋನಾ
1: ಇದನ್ನೇಟ ಬಿನ್ನರ ಪಾತ್ರಕತೆ ಕಾರ್ಯಕ್ರಮ ಕೇನೊಂದು ಬರ್ತಾರೆ ಬಿನ್ನರಾದ ಪಾಲ್ಪಡೆಯಾರ ಪೆದ್ಮೆದಿ ಸಾಂಕುನ ಅಂಚನೆ ಪೆದ್ಮೆದಿಗೆ ಮರ್ದ ತಯಾರಿ ಮಲ್ಪುನ
2: ತಳುವು ಮಳು ಕಾರ್ಯಕ್ರಮ ಎಸ್ ಮುಂಗಳರ ಸಕಳಿ ದಾತಾವನ್ ಇಕ್ರವರ ಮಳಸರ್ ಜುಲೈಚ 7 ತಾರೀಕೆ ಅಂಚ ಸಂಗಿ ಹಜರ ಸತ್ ಮನಿಸ್ತಿನ್ ಮೀನಾ ಟೆಲ್ಲಿಸ್ ಸಮಾಜಸೇವಾಕಿ ಐಕೋ ವಿಸರನ್ನಕ ತಾಳು ಮುಳು ಕಾರ್ಯಕ್ರಮ ತುಮಚ ರೇಡಿಯೋ ಸಾರಂಗ 107.8 ಎಫ್ ಎಂ ಆರ್ ಹೇ ಜಾವನ ಸಾ ರಂಗ ಗಾಳ್ಚಿನಿ
3: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ ಎಂ ಬಣ್ಣ ಬಣ್ಣದ ಬದುಕು ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿ ಎ ವಿವೇಕ್ ರೈ ಪುಸ್ತಕ ಹಬ್ಬದಲ್ಲಿ ಮಾತನಾಡಿದ ಪ್ರೊಫೆಸರ್ ಎಂ ಅಬ್ದುಲ್ ರೆಹಮಾನ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
4: ಪ್ರೊಫೆಸರ್ ವಿವೇಕ ರೈ ಒಂದು ತಿಂಗಳ ಮುಂಚೆ ಹೇಳಿದರು ಇಂಥ ಒಂದು ಫಂಕ್ಷನ್ ಇದೆ, ನೀವು ಬರಬೇಕಾಗಿ. ಐ ವಾಸ್ ರಿಯಲಿ ಕನ್ಫ್ಯೂಸ್ಡ್. ನನಗೂ ಈ ಪುಸ್ತಕ ಬಿಡುಗಡೆಗೆ ಏನು ಸಂಬಂಧ ಹೇಳಿ ಭಾಳ ಅರಿಗೆ ಮಾಡಿದೆ. ಅವ್ರು ಹೇಳಿದ ಅದಲ್ಲ, ಇದೊಂದು ಸಂದರ್ಭದಲ್ಲಿ ನೀವು ಬರಬೇಕು, ನಮ್ಮ ಒಡನಾಟ ಫ್ರಮ್ ಲಾ

ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೆವು, ಮತ್ತು ನಾನು ಕಾರ್ನಲ್ಲಿ ಹೋಗ್ತಾ ಇದ್ದೆ. ಆಗ ನಮಗೆ ನಾಲ್ಕು ಜನ, ನಾನು, ಡ್ರೈವರು, ಪ್ರೊಫೆಸರ್ ವಿವೇಕ ರೈ, 1974 or 1974 ಅವ್ರು ಕಾರ್ ತೆಗೆದರು. ನನ್ನ ಹತ್ರ ಕಾರ್ ತೆಗೆದು ಹೇಳಿದರು, ನನಗೆ ಡ್ರೈವಿಂಗ್ ಬರುವುದಿಲ್ಲ, ಡ್ರೈವಿಂಗ್ ಕಲಿತ ಮೇಲೆ ನನಗೆ ಕಾರ್ ಬಿಡಬೇಕಾಗಿ. ನಾನು ಪರವಾಗಿಲ್ಲ, ನಾನು ಇದ್ದೇನೆ ಡ್ರೈವರಾಗಿ ಹೇಳಿ. ಆ್ಯಕ್ಚುಲಿ 10-15 ದಿವಸ ಅವರ ಕಾರನ್ನು ನಾನು ಡ್ರೈವ್ ಮಾಡಿ ಡ್ರೈವರ ವಾಹನ ಚಾಲಕನಾಗಿ ಮುನಿಕ್ನಲ್ಲಿದ್ದೆವು. ಬಂದು 2 ದಿವಸ ನನ್ನೊಟ್ಟಿಗಿದ್ದರು. ಈಗಲೂ ಹೇಳ್ತಾರೆ, ನನ್ನ ವೈಫ್ ಮಾಡಿದ ಚಿಕನ್ ಬಿರಿಯಾನಿ ಯಾವಾಗಲೂ ನೆನಪಿಡ್ತೇನೆ ಹೇಳಿ. ವೆಲ್, ದರ್ ಆರ್ ಸೋ ಮನ್ ಥಿಂಗ್ಸ್. ಅಷ್ಟು ನಮಗೆ ಕಾಂಟ್ಯಾಕ್ಟ್ ಇಲ್ಲ. 1968 ಯು ಜಿ ಸಿ ಪಿ ಜಿ ಸೆಂಟರ್ ಟು ಮ್ಯಾಂಗ್ಳೂರ್ ಸ್ಯಾಂಕ್ಷನ್ ಆಯಿತು. ಆ ಕಮಿಟಿ ಬಂತು. ಆಗ ನಾನಲ್ಲಿ ಲೆಕ್ಚರರ್ ಆಗಿದ್ದೆ ಮೈಸೂರಲ್ಲಿ. ನನ್ನ ಬಾಸ್ ಅದರ ಕಮಿಟಿ ಪ್ರೊಫೆಸರ್ ಶ್ರೀಮಾಲಿ, ವೆಲ್ ನೋನ್ ಮ್ಯಾಥಮೆಟಿಷಿಯನ್, ಯು ವಾಸ್ ದ ವೈಸ್ ಚಾನ್ಸಲರ್ ಮೈಸೂರು ಯೂನಿವರ್ಸಿಟಿ. ದ ಟೀಮ್ ವಾಸ್ ಹೆಡೆಡ್ ಬೈ ಹಿಮ್. ಆ ಕೊನೆ ದಿನ ಆಗ 20-30 ವರ್ಷ ಮುಂಚೆ ಅದನ್ನು ಏರ್ಪೋರ್ಟ್ ಆಗಿ ಸ್ಯಾಂಕ್ಷನ್ ಆಗಿತ್ತು. ಲೇಟರ್ ಇಟ್ ವಾಸ್ ಶಿಫ್ಟೆಡ್ ಟು ದ ಬಜಪೇ. ಈ ಸ್ಯಾಂಕ್ಷನ್ ಮಾಡಿದಾಗ ಅಲ್ಲಿ 350 ಎಕರೆ ಗೌರ್ಮೆಂಟ್ ಜಾಗ ಇತ್ತು. ಅಲ್ಲಿ ಆದ ನಂತರ ಎಲ್ಲ ಶಿಫ್ಟ್ ಆಗುವಾಗ ಅಲ್ಲಿ ಬಿಲ್ಡಿಂಗ್ ಜಸ್ಟ್ ಬಂದದ್ದು 2 ಬಿಲ್ಡಿಂಗ್. ನಾವು 1971 ಶಿಫ್ಟ್ ಆಗಬೇಕಿತ್ತು,

0: ಸೆಂಟರ್ ಇತ್ತು, ಕೃಷ್ಣ ಭಟ್, ಪ್ರೊಫೆಸರ್ ಕೃಷ್ಣ ಭಟ್ ಹೇಳಿ. ಸೊ ಅಲ್ಲಿ ಐ ಫೀಲ್ ಹ್ಯಾಪಿ ಆ್ಯಂಡ್ ಹೆಮ್ಮೆ, ಯಾಕೆಂದರೆ ಕಾಸರಗೋಡಿನಲ್ಲಿ ಕನ್ನಡದ ಪಿ ಎಚ್ ಡಿಯನ್ನು ಸ್ಟಾರ್ಟ್ ಮಾಡಲಿಕ್ಕಾಯಿತು. ಆಗ ಕ್ಯಾಲಿಕೆಟ್ನ ಕಣ್ಣೂರು ಹೇಳಿದರು, ದರ್ ಆರ್ ಮೆನಿ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್, ವೈ ಆರ್ ಗಿವಿಂಗ್ ಸೋ ಮಚ್ ಇಂಪಾರ್ಟೆನ್ಸ್. ಅಲ್ಲಿ ಅಸೆಂಬ್ಲಿ, ಅಲ್ಲಿ ಸಾರಿ ಅಕಾಡೆಮಿಕ್ ಕೌನ್ಸಿಲ್ ಬಂತು, ನಾವೆಲ್ಲ ಕನ್ನಡ ಕಾಸರಗೋಡಿನ ಕನ್ನಡ ಪಿ ಎಚ್ ಡಿ ಆಗಲೇಬೇಕು. ಕಲ್ಲಿಕೋಟೆ ಯೂನಿವರ್ಸಿಟಿ ಇಷ್ಟು ವರ್ಷ ಅದಕ್ಕೆ ಇಂಟ್ರೆಸ್ಟ್ ತೆಗೀಲಿಲ್ಲ, ಸೊ ನಾ ಇರುವಾಗ ಮಾಡಬೇಕಲ್ಲಿ ಮಾಡಿದೆವು. ಕೃಷ್ಣ ಭಟ್, ನಿಮ್ಮ ಸನ್ ಇನ್ ಲಾ ಒನ್ಸ್ ನೀವು ಐ ಮೀಟ್ ಮೀ ಇದನ್ ಡೆಂಟಲ್ ಕಾಲೇಜ್ ಆಫ್ ಆ್ಯಂಡ್ ಪ್ರಯಾಮಕಾರ ಅಲ್ಲ ಸನ್ ಇನ್ ಲಾ ಅಲ್ಲ. ಸೊ ಇಂಥ ತುಂಬ ವಿಚಾರ ಉಂಟು. ಸೊ ಐ ಹ್ಯಾವ್ ಟು ಥ್ಯಾಂಕ್ ಪ್ರೊಫೆಸರ್ ರೈ ಟು ಗಿವ್ ಎನ್ ಅಪರ್ಚುನಿಟಿ ಟು ಎಕ್ಸ್ಪ್ರೆಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪರ್ಚುನಿಟಿ ಟು ಟೆಲ್ ಮೈ ಫೀಲಿಂಗ್ ಅಬೌಟ್ ಅವರ್ ಕೋಆಪರೇಷನ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದಿಸ್ ಆಗಸ್ಟ್ ಬಾಡಿ. ಸಾಹಿತಿಗಳು, ಸಾಹಿತ್ಯ ಸಮಸ್ತ ಮಾನವ ಸಮಾಜದ ಏಳಿಗೆಗೆ ಪೂರಕ ಅಂದರೆ ಪ್ರೇರಕವಾಗಿದೆ. ವ್ಯಕ್ತಿ ಮತ್ತು ಸಮಾಜಕ್ಕೆ ಹಿತವುಂಟು ಮಾಡುವುದೇ ಸಾಹಿತ್ಯ. ಸಾರ್ಥಕ ಉದ್ದೇಶವನ್ನು ಹೊಂದಿರುವ ಸಾಹಿತ್ಯ ಕೃತಿಗಳು ಆರೋಗ್ಯಪೂರ್ಣ ಸಮಾಜವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದ್ದರಿಂದ ಉತ್ತಮ ಸಾಹಿತ್ಯವನ್ನು ರಚಿಸುವ ಲೇಖಕರನ್ನು, ಬರಹಗಾರರನ್ನು, ಪ್ರಕಾಶರನ್ನು ಆ್ಯಂಡ್ ಓದುಗರನ್ನು ನಾವು ಸದಾ ಕೃತಜ್ಞತೆಯೊಂದಿಗೆ ಸ್ಮರಿಸಬೇಕಾಗಿದೆ. ಕನ್ನಡ ಸಾಹಿತ್ಯ ನಾಡಿನಲ್ಲಿ 8 ಜ್ಞಾನಪೀಠ ಪುರಸ್ಕಾರ ಸಾಹಿತ್ಯ ಸೇವಿತರಿಗೆ ಮಾರ್ಗದರ್ಶಿ ಆಗಿದೆ. ಸಾಹಿತಿಗಳು ಸಮಾಜವನ್ನು ತಿದ್ದುವ ದಾರ್ಶನಿಕರು. ಸಾಹಿತ್ಯದಿಂದ ಮಾತ್ರ ಸುಸ್ಥಿರ ಸಮಾಜ ನಿರ್ಮಾಣ ಸಾಧ್ಯ. ಇಂದು ಓದುವ ಹವ್ಯಾಸ ಕಡಿಮೆಯಾಗಿದೆ. ಓದುವ ಹವ್ಯಾಸ ಎಲ್ಲರೂ ಬಳಸಿಕೊಳ್ಳಬೇಕು. ವೆರಿ ಅನ್ಫಾರ್ಚುನೇಟ್, ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಕನ್ನಡದಲ್ಲಿ ಪುಸ್ತಕ ಓದುವ ಅಭ್ಯಾಸವೇ ಹೋಯಿತು. ಎಲ್ಲರೂ ಈಗ ಇದರಲ್ಲಿ ಇರೋದು. ನಾನು ಐ ಆಮ್ ಟೆಲಿಂಗ್ ವೆರೆವರ್ ಐ ಗೋ ಟು ದ ಸ್ಟೂಡೆಂಟ್ಸ್, ರೀಡ್ ರೀಡ್ ರೀಡ್. ಗಾಡ್ ಹ್ಯಾಸ್ ಗಿವನ್ ಸಚ್ ಎ ಬ್ರೈನ್, ಇಫ್ ಯು ರೀಡ್ ಯು ಆರ್ ಹೆಲ್ದಿ, ಈವನ್ ಇಫ್ ಯು ಆರ್ 100 ದ ಮೆಮರಿ ಪವರ್ ರಿಮೈನ್. ಆರೋಗ್ಯ ಸಮಸ್ಯೆಯಿಂದ ಮರೆಯಬಹುದು, ಅದರ್ವೈಸ್ ದ ಬ್ರೈನ್ ಈಸ್ ಸೋ ಐ ಮೀನ್ ಇಂಪಾರ್ಟೆಂಟ್, ಆರ್ ಇಟ್ ಈಸ್ ಕ್ರಿಯೇಟೆಡ್ ಬೈ ಆಲ್ ಮೈಟಿ. ನೀ ಓದಿದ್ದು ಸ್ಕೂಲಲ್ಲಿ ಓದಿ ಕೂಡ ನಮಗೆ ನೆನಪಿರ್ತದೆ. ಸೊ ಓದಿ ಅಭ್ಯಾಸವನ್ನು ಎಲ್ಲರೂ ಮಕ್ಕಳಿಗೆ ಹೇಳಬೇಕು. ವಾಟ್ ಎವರ್ ವಿ ಸಿ ಇನ್ ದಿ ನಿಮ್ಮ ವಾಡಿ ಕಾಲ್ ಕಂಪ್ಯೂಟರ್ ಆಗಲಿ ಈ ಥರ ಎಲ್ಲ ಗ್ಯಾಜೆಟ್ಸ್ನಲ್ಲಿ ಅದು ಹೆಚ್ಚಾಗಿ ನಿಲ್ಲುವುದಿಲ್ಲ. ಬಟ್ ಓದಿದ್ದು ಆಲ್ವೇಸ್ ಮನಸ್ಸಿನಲ್ಲಿ ನಿಲ್ತದೆ, ಅದು ಆಲ್ವೇಸ್ ನಿಮಗೆ ಉತ್ತಮವನ್ನು ಮಾಡ್ತೇವೆ. ಈ ಸಣ್ಣ ಚಿಕ್ಕ ಭಾಷಣವನ್ನು ನಾನು ಕೃತಜ್ಞತೆಯೊಂದಿಗೆ ನಿಲ್ಲಿಸ್ತೇನೆ. ನಿಮಗೆಲ್ಲರಿಗೂ ನಮಸ್ಕಾರ.
1: ಒಂದೇ ನಿಮಿಷ, ಪ್ರೊಫೆಸರ್ ಅಬ್ದುಲ್ ರಹಮಾನ್ ಈಗ ಹೇಳಿದರು, 70 ನಾನು ಒಂದು ತಾತ್ಕಾಲಿಕ ಉಪನ್ಯಾಸಕನಾಗಿ ಕನ್ನಡ ವಿಭಾಗ ಸೇರಿದ ಕಾಲದಿಂದ 51 ನಿರಂತರ ಸಂಪರ್ಕದಲ್ಲಿರುವರು, ನಿವೃತ್ತರಾದ ಬಳಿಕ ಕೂಡ ಅವರಿಗೆ ಕಳೆದ ಜುಲೈಗೆ 81.82 ಅವರು ಈಗಲೂ ಕೂಡ ಯು ಜಿ ಸಿ ಯ ಕಮಿಟಿಯಲ್ಲಿ ನ್ಯಾಕಿನ ಚೇರ್ಮನ್ ಆಗಿ ಅನೇಕ ಹೊಸ ಯೂನಿವರ್ಸಿಟಿಗಳು ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಕನ್ಸಲ್ಟೆಂಟ್ ಆಗಿ ನನಗಿಂತ ಹೆಚ್ಚು ಓಡಾಡ್ತಾ ಇದ್ದಾರೆ. ಈಗ ಯಾವುದೋ ಸಂಜೆಯ ಫ್ಲೈಟಿಗೆ ಹೋಗ್ತಾ ಇದ್ದಾರೆ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಬಹುಶಃ ನಾನು ಹೇಳ್ತಾ ಇರೋದು, ಇವರ ಈ ಆರೋಗ್ಯ ಅದು ಇನ್ನೂ ಹಾಗೇನೇ ಇರಲಿ, ಮತ್ತು ನಮಗೆ ಅವರು ಉದ್ದಕ್ಕೂ ಮಾರ್ಗದರ್ಶಕರಾಗಿರ್ಬೇಕಂದು ಹಿರಿಯರಾಗಿದ್ದರು, ಇಷ್ಟು ಜ್ಞಾನಿಗಳಾಗಿದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ನಾ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಹೇಳ್ತೇನೆ.
2: ಇದುವರೆಗೆ ಪ್ರೊಫೆಸರ್ ಎಂ ಅಬ್ದುಲ್ ರಹಮಾನ್ ಇವರ ಮಾತುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ, ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳ್ಳಿಯೂರು, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 5ನೇ ಕಂತು.

0: ಯೌವನ.
1: ಈ ಮನಸ್ಸು ಭಾರಿ ಮಲ್ಲೆ ಸ್ವಾಮಿ. ಸಾಮಾನ್ಯವಾದ ಬೇರದಗಳು ಈ ಮಡೆ ಕೈಟ್ಟು ಕಕ್ಕಿಲ್ಲದಿರ ಇವರಿಗೆ
0: ಅವು ವಿಷಯ ಅಂದ್ರೆ
1: ಲಾಭದ ಅಂತ ನನ್ನೆರಡ ಪಾತ್ರದ ಮಕ್ಕಳೇ ಅತ್ತು
0: ಬೊಕ್ಕ ಬೊಕ್ಕ ಬೇರತ್ತ
1: ಅಂಚಿನಾರು ಅಂತುಗೊಂತದ ಅಂತಿಲ್ಲ ಎನ್ನಾಡಿಗೆ ಬರ್ತದೆ ಈಟು ಪೊರ್ಲುಡು ತಿಗತ್ತ ನೈತಲ್ಲಿ ಕಪಾತ ಇರದು ಏರಪ್ಪ ಅಂತ ಕೆಂಡರತ್ತೆ ಪಂತೋಲೆ ದುಂಬು ಬೀರ ಓಡತ್ತೆ ಸ್ವಾಮಿ
0: ದುಂಬು ಫಿರ ಓಡತ್ತೆ ಬಂಡ
1: ಈರು ಬಂಡ ಹಿರಿಯ ಬಿರಿಯ ಆಗ್ರಡ್ದು ಇತ್ತು ನಿನ್ನ ಪುರ ಬಂಡರು
0: ಅಂದು
1: ನಮ್ಮಂಡ ನಮ್ಮ ಭಾರಿ ದೂರದಗಲು ಸ್ವಾಮಿ
0: ಭಾರಿ ದೂರ ಬಂಡ ಏತು ದೂರ
1: ಬಂಡ ಈ ಊರು ಇಕ್ಕ ಹೊಸತ್ತು
0: ಹಾ ಹಾ ಹಾ ಅಂಚ ದೂರ
1: ಭಾರಿ ದೂರ ಹೊಡೆದು ಬರ್ತೀನಿ ಏನು
0: ದಾಯಿಗೆ ಬರ್ತೀನಿ
1: ದೂರ ಒಂದು ಬಂಡ ಬಹುಶಃ ಇಂದಿನ ತಾಮಲಿಂದಾಪುರ ಅದೇ
0: ಇಂದು ತಾಮಲಿಂದಾಪುರ
1: ಆಕರ ನಿಮ್ಮೆಲ್ಲ ಫೇಂಟೆ ಉಂಡವೆ
0: ಹಾ
1: ಉಜ್ಜನಾಪುರ ಹಾ
0: ಹಾ ಹಾ ಕೇಳದೆ ಅದು ಬರ್ತಾಡೆ
1: ಅವು ರಾಜಧಾನಿ ಅತ್ತೆ
0: ಅಂದು
1: ಅಲ್ಪದ ಅರಸು
0: ವಿಕ್ರಮಾದಿತ್ಯರು
1: ಯಾನೆ
0: ಯಾನೆ ಬಣ್ಣ
1: ಅತ್ತ ಆ ಊರ್ದ ಇಲ್ಲ ಯಾನೆ
0: ಅಂಚ
1: ಅಂದು ಸ್ವಾಮಿ
0: ಹೆಂಗ್ ವರನೆ ತರೆ ಗಿರ್ಮಿಟ್ ಅದು ಉಂಡು
1: ಅತ್ತ ವಿಕ್ರಮಾದಿತ್ಯರು ಅಲ್ಲ ಜನ ಆರ್ನ ಊರುಡು ಯಾನಿತ್ತು ಅಂಚಿನ ಒಂಜಿ ಪ್ರಜೆ ಆರು ಉಪ್ಪುನಾಡೆ ಗುಟ್ಟ ಬರಲು ಉಡಿತ ಯಾನಲ್ಲ
0: ಹಾ ಹಾ ಹಾ
1: ಹಾ ಅಂಚ ಅಂದು ಇತ್ತು ಆರ್ಲ ಊರು ಬಿಡ್ತೇರಿಗೆ
0: ದಾಯಗ
1: ಹೌದಾ ಅದು ಗೊತ್ತಿ ಯಾನ ಊರು ಬಿಡ್ತೇನೆ
0: ಊರು ಬಿಡ್ತೇನೆ
1: ಅಂದಂದು
0: ಛ
1: ಅಪ್ಪಮ್ಮ ಇರೋದೇ ಗೊತ್ತಿಜ್ಜಿ
0: ಮಲ್ಲ ದುಃಖ ಯಾನುಲ್ಲ ಕೋಡಿ
1: ಸಾಮಾನ್ಯವಾದ ಉಂಡತ್ತೆ ಸೋತು ನೆಡ್ದು ಬುಕ್ಕ ಊರುಡು ತೆರವಲ್ಲಿಗೆ
0: ಅವ್ವಂದು
1: ಅದು ಎಲ್ಲ ಪರಿಸ್ಥಿತಿ ಚಂಚಾಣ ಹೆಂಗೆ ಏರ್ಲ ಬೇಲೆ ಗೊರಪ್ಪ ಹಾಕಲಜ್ಜಿ ಮನಸ್ಸು ಮಾಡಿ ನಕ್ಕಲಜ್ಜಿ
0: ಆತು ಸೋತು
1: ಆತು ಸೋತುದು ಊರು ಬಿಡುದು ದೇಶಾಂತರು ಬಿದ್ದಣ್ಣೆ ಸ್ವಾಮಿ ನನ್ನ ಓಡೆಗೆ ಪೋಪೇ ನಿಂಗೆ ಗೊತ್ತಿದ್ದು
0: ಕುಂಜಿ ಲಕ್ಕಡೆ ಎಡ್ಡಣ್ಣ
1: ಹಾಂ
0: ಈ ಲಕ್ಷಣದ ಪೂರ ಊರು ಬಿಡುಡು
1: ಅಂದ
0: ಅಕ್ಕಣ್ಣ ಪ್ರಭೆ ಲೋಕಕ್ಕೆ ಗೊತ್ತಾಗ್ತದೆ ದಾದ ಬಂಡ ಊರುಡೇ ಇತ್ತಣ್ಣ ಈತು ಪೊರ್ಲ ಗಂಟದ ಒಂದು ಜೌವನೆ ಉಳ್ಳೆ ಅಂದ್ರೆ ಎಂಕು ಗೊತ್ತಾತು
1: ಪೊರ್ಲು ಗೊತ್ತೊಂದು ದಾದ ಮಲ್ಪಾರ ಆಪಣ ಸ್ವಾಮಿ
0: ಪ್ರಯೋಜನ
1: ಉದರ ವಿಭಾಕರೇ ನನ್ನ ಉದರ
0: ಪ್ರಕಾಶ ಉಂಡು ಮೋಡಿ
1: ಅದು ಓಡೆಗೆ ಮುಟ್ಟಾಂಡ ಒಂಜಿ ಪೊರ್ಸದ ನುಪ್ಪು ಗೇದ ಜದ್ರ ಒಯ್ದಳೆ
0: ಅಂಚಾರ ಬಲ್ಲಿ ಯಾನುಳ್ಳೆ ಯಾನುಳ್ಳೆ
1: ಇರುಳ್ಳೆ ಉಂಡ
0: ದುಂಬು ಪಿರ ಪೂರ ಯಾನೇ ಉಳ್ಳೆ ಅಂದೆ ನಿನ್ನಂಚಿಪ್ಪು ನಕ್ಲೆ ಒಂಜಿ ಕೆಲಸ ಇಜ್ಜಿಯಿಂದ ಆಯರ ಬಲ್ಲಿ ನಿನ್ನಂಚಿಪ್ಪು ನಕ್ಳು ಇಂಚ ಉಪ್ಪೆರ ಬಲ್ಲಿ ನಿನ್ನಂಚಿಪ್ಪು ನಕ್ಳು ಎನ್ನಂಚಿಪ್ಪು ನಕ್ಳಿಗೆ ಬೋರ್ಡ್ ಆಪು ಕಾತೊಂದಿತ್ತೆ
1: ವಾ ಕೆಲಸ ಕೊರಂದಲ್ಲ ಯಾನ ಮಲ್ಪೆರ ತಯಾರು ಅಂಡ ಐಕ್ ದುಂಬು ಬಂಜಿಟ್ಟು ಬಡವ
0: ಯಾನ ಕಾತೊಂದೇ ಇತ್ತೆ
1: ಓ
0: ಏರು ಬರ್ಪೇರು ಏರು ಬರ್ಪೇರು ಏರು ಬರ್ಪೇರು ಉಂಡು
1: ಇಂಜಿನಗ
0: ಎಂಕ್ ಒರಿಯಗೆ ಉಂಡುದು ಅಭ್ಯಾಸ ಇಚ್ಚು
1: ಎಡ್ಡೆದ ಲಕ್ಷಣವು
0: ಏ ಪದ ಯಾನ್ಲ ಮಗಳ ಯಾನ್ಲ ಮಗಳ ಏ ತುಳು
1: ರಾಸ್ತೆ ಆಯ್ನಾಯಿ ನಾಲ್ಕು ಜನಕ್ಕೆ ಮನಸ್ಸು ಪಾಡ್ದು ತಾನು ನೋಡಿಗೆ
0: ಅವೊಂದು ಐಕ್ಯನ ವ್ಯವಸ್ಥೆ ಅಣ್ಣ ಇಲ್ಲಾಳು ಬಂಡದು ಒಂಜಿ ಒಣಸುಗ ವ್ಯವಸ್ಥೆ ಅವಳತ್ತ ಒಟ್ಟಿಗೂ ಗುಳಿಯರ
1: ಚತುರ
0: ಏ ಬುರ್ಚಿ ಬುರ್ಚಿ ಬುರ್ಚಿ ಬುರ್ಚಿ ಬುರ್ಚಿ ಬುರ್ಚಿ ಎನ್ನ ಒಟ್ಟಿಗೆ ಎನ್ನ ಇಲ್ಲ
1: ಎನ್ನ ಇಲ್ಲ
0: ಎನ್ನ ಇಲ್ಲ
1: ಯಾನು ಬರೋಡು
0: ಅಂದೆ
1: ಅಂದೆ ತಂದು ಬಾಬರಿ
0: ಇದು ಈ ಪಾತ್ರನಾಗ ದಾಯ್ತವ ಒಂಜಿ ಸಮಸ್ಯೆ ತೋಜಿ ಉಂಟು
1: ಸ್ವಾಮಿ
0: ವರ್ಣಡು ದಾಯ್ತ ವ್ಯತ್ಯಾಸ ಉಂಡು ವಾ ವರ್ಣಧಾರಿ
1: ಯಾನು ಕ್ಷತ್ರಿಯ ವಂಶಡು ಪುಟ್ಟಿ
0: ಎಂಕಾವ್ ಎಂಕಾವ್ ಎಂಕಾವ್ ಎಂಕಾವ್
1: ಇದು ವೈಶ್ಯ ವೃತ್ತಿ
0: ಅಂದು ಎಂಕಾಪುಂಡು ಎಂಕಾಪುಂಡು ವೈಶ್ಯರಿಗೆ ಕ್ಷತ್ರಿಯರಾಪುಂಡು ಉಣೋಳಿ
1: ಅತ್ತ
0: ಪೋಯ್
1: ನಮ್ಮ ಇಲ್ಲ ಹೋಗಿನ
0: ನಮ್ಮ ಇಲ್ಲಡೆ ಹೋಯ್
1: ಬತ್ತೆ ಸುಮಾರು ದೂರ ದೂರ
0: ಅಂದು ಇಂದು ಏರ್ ಏರ್ನ ಇಲ್ಲ ಅಂದು ಎಣ್ಣೆ ಪಡ್ಚಿ ಇಂದು ನಮ್ಮ ಇಲ್ಲ
1: ಮಲ್ಲ ಕುಬಲ್ದ ಇಲ್ಲ ತೋಜು
0: ಅವು ಇಂಚಿಪ್ಪ ಕಟ್ಟಾಯ
1: ನಮ್ಮವೇನ
0: ನಮ್ಮವೇ ಅವು ನಮ್ಮವು
1: ಬಾರಿ ಮಲ್ಲ ಇಲ್ಲಿಯೇ
0: ಅಂದು ರಂಗ್ ಮಹಲ್ ಅಂದು ಒಣಪನೆ
1: ಅಂದ
0: ಬರೀಕೆ
1: ಓಹೋ
0: ಇಂದು ಎಂಚ ಉಣುಕನ ಎಂಚ
1: ಎಂಕಂತ ಕೈಕಾರ ಬಂದ ದಿಕ್ಕೋಡ್ಚ
0: ಕೈಕಾರ
1: ದಿಕ್ಕೋಡ್ ಇಲ್ಲ ಒರಿಯಾನ ಇಲ್ಲೂ ಹೋಗೋಡ್ದಲ್ಲ ಕೈಕಾರ ದಿಕ್ಕದಿಲ್ಲ ಹೋಗಿಬಿಡ್ಚಿ
0: ಅಂದ ಕೈಕಾರ
1: ಗುಯಲು
0: ಗುಯಲು ಓವ ಅವಳು ಬಳ್ಳು ಅವಳು
1: ಅದು
0: ಬಳ್ಳು ಗೆತ್ತಳು
1: ಸೆಟ್ಟ ಬಡ್ಡಾರಿ ಅಂದ್ರೆ ತೊಂದು ಬಳ್ಳಿಗೆ ದೊಡ್ಡ
0: ಅಲ್ಲ ಅಂಚತ್ತು
1: ಹೋಗಂಜಿನ ಸ್ವಾಮಿ
0: ಕೈತಳೆ ಕಡ್ಡೆ ಉಂಡು
1: ಓ
0: ಅಕ್ಕಲೆಕ್ಕಲೆಗೆ ಏತು ನೀರು ಕೂಡ ಆತಾತೆ ಒಯ್ಪು ಅಂತ
1: ನೀರು ದಿಂಜ ಮಿತ್ತುಂಡು
0: ಎಂಕೊಂಚೂರು ಗಂಟು ಬೇರೆ ಇದನ್ನು ಒಯ್ತು ಕೊಡ್ತು
1: ಮಲ್ಲಜಿ ಸ್ವಾಮಿ
0: ಮಗಳು ಎಲ್ಲಿಯ ಆಳೆಗೆ ಬಂಗ ಅಂತ ಈರೆಗೆ ಏತು ಬೋಡು ಆತ ಒಯ್ತು
1: ಮಲ್ಲಜಿ ಒಂಜಿ ಕಡ್ಡೆ ನೀರು ದೆತ್ತೆ ಕೈಕಾರ ದಿಕ್ಕೆ ಅವರ ಸಂತೋಷ ಅಂಡ ಮೋನೆಗೆ ಅಂತ ನೀರು ಬಣ್ಣ ಉಂಡತೆ ಅವರ ಗೆಲ್ಲ ಮೇಲೆ ಆಡು ಸ್ವಾಮಿ
0: ಇತ್ತ ಚೂರು ಲಕ ಲಕ ತೋಜು
1: ಅಂದ ಅಂದ
0: ಎಕ್ಕಡ ಒಂಚೂರು ಕುರೆ ಕುರೆ ಇತ್ತೇನೆ
1: ಅಂತ ಅಂಚ ಆತಲ
0: ಇಂದು ಎಂಚ ಇತ್ತೆ ಉಣ್ಕೋನ
1: ಏರು ಒಣಸ ಪಾಡು ಅಂದ್ರೆ ಇತ್ತೆ ನೋವು ನೀರ ಯಾರ ತಯಾರು
0: ಅಂದ
1: ಅಂದು
0: ಪೋಯ್ ಬುಕ್ಕದಾಗಿ ತಡ ಉಣಕುನದಾಗಿ
1: ಅಂದೆ
0: ಸಮಯಕ್ಕೆ ಸರಿಯಾದ ಉಣ್ಣೋಡು ಸಮಯಕ್ಕೆ ಸರಿಯಾದ ಜಪ್ಪು
1: ಓ
0: ಸಮಯಕ್ಕೆ ಸರಿಯಾದ ಲಕ್ಕು
1: ಅದು ಬಣ್ಣ ಸಾಧಿಗೆ ಬಂಗವಾರ ನೀರೇ ಬರ್ತಂಡು
0: ಬುಕ್ಕ ಅವು ಇಂದು ದೇವ್ ಬಾರ ನೀರು
1: ಅಯ್ಯ ನೀರು ಪಾಡೋಡತೆ
0: ಅಯ್ಯ ನೀರು ಪಾಡೋಡು ಸಂಸ್ಕಾರ ಪೂರ ಎಡ್ಡೆ ಉಂಡು
1: ಅಂದು
0: ಅಂದ್ರೆ ಕೆಲವು ದಕ್ಕಳು ಉಳ್ಳೇರು ಒಣಸು ಮಣಕುನೆ ಮಂಡ ಬತ್ತ ನಡೆಗೆ ಆಡೆಗೆ ಉಣ್ಣಿಯರ ಸುರು ಮಣಕುನ ಅಯ್ಕೊಂಚೂರು ನೀರು ಪಾಡ್ದು ದೆಕ್ಕದು ಆಯ್ತ
1: ಅವ ಪುಣ್ಣು ಪುಣ್ಣು ಬಳಸೋದು ನಮ್ಮ
0: ಇಂದು ಬೇತೆ ಬೇತೆ ಬೇತೆ ಬೇತೆ ಬೇತೆ ಬೇತೆ ಆ ಸುರುಟು ಬಳಸಿದ ಉಪ್ಪು ಆಯ್ತ ಬೇರೆ ಉಪ್ಪಾಡು ಆಯ್ತ ಬೇರೆ ಸುಕ್ಕ ಪೂರ ಅವು ಸಾರು ಗೀರು ಪೂರ ಉಂಜಂಜೆ ಬರೋಂದು ಪೂರ ಗಂಡು ಕಾಯ್ದ ಮಲ್ತದೆ ಅಂತ
1: ಪೂರ
0: ಪೂರ ಗಂಡು ಕಾಯ್ದ
1: ಗಂಡು
0: ಕಾಯಿ ಪಂಡ ಐಕ್ ವಿಶ್ವವಿಖ್ಯಾತವಾಯಿನ ಕೊಂಚ ತರಕಾರಿ
1: ಅಂದ
0: ಹಾ ಮಾತಾಪುಂಡು
1: ಬಪ್ಪಂಗಾಯಿ
0: ಲತ್ತು ಬಪ್ಪಂಗಾಯಿ
1: ಹೌದೇನೆ ಸ್ವಾಮಿ ಮಾತಲ್ಲ ಗಂಡುಗಾಯಿ ಇದಾವೆ
0: ಅವು ಸಂಗತಿಯೇ ಬೇತೆ ಇತ್ತೆ ಪೂರ ಇಂಚತ್ತ ಅಕಾಲಿಕ ಗಾಳಿ ಅಕಾಲಿಕ ಬಸ್ಸ ಕಾಲಾಗ ಕಾಲಾಗ ಸರಿ ಬಸ್ಸ ರೂಪಿ ನರಮಾನೆ ಸರಿ ಇದ್ದೋದ ಅನ್ನ ಅಂಚನ್ ಮುರಾಣಿ

0: ಏನು
1: ಐದನೇ ಸುಕ್ಕ ಒಂದಿಚೂರು ಬೊಳ್ಳುಳ್ಳಿ ಪೂರ ಗುದ್ದದು ಪಾಡ ಲಾಕೆ ಮಲ್ತೋಳೆ ನಮ್ಮ ಮಗ
0: ಬೇತನೆ ಗೊತ್ತಾಗ್ಬಿಡ ಒಂದು ಗಂಡಗಾಯಿದೀರಿ 12ಕ್ಕೆ ಗೊತ್ತಾಯ್ತು.
1: ಐದನೇ ಕೊದ್ದೆ
0: ಕೊದ್ದೆಲ್ಲವೇನ
1: ಅಂದಂತ ಐದನೇ ಪುರಿಂಚದು ಒಂದು ಸಾರು ಮಲ್ತದೆ
0: ಓ
1: ಬೇಯಿಪ್ಪಾದ ಅವ್ ಲಾಯ್ಕ್ ಆಗ್ತದೆ ಒಂಚೂರು ಕುಲಿ ಹೆಚ್ಚವಾಡ
0: ಇದು ಪಣ್ಣನಗನೇ ಹಿಂಗೆ ಪೂರ ಉಂಡುದಾಂಡು
1: ಪಾಯಸ ಪಾಯಸ
0: ಪಾಯಸ ಐದು ರುಚಿ ಉಂಡು
1: ಅವತ್ತಾನೆ
0: ಗಂಡಗಾಯ್ದ
1: ಅದು ಅಂಚನೆ ದಿನಾಗ ಆಡಿಗೆ ಒಂಚೂರು ಮೆತ್ತನೆ ಮೆತ್ತನೆ ಮೆತ್ತನೆ ಮೆತ್ತನೆ ಅಂಡು ಅಯ್ಯ ಆಡಿಗೆ ಪೊಜಂಕ ಚೂರು ಬೆಲ್ಲ ಚೂರು ನೀರು ಪಡೆದು ಆಡಿಗೆ ಸರಿ ಮಲ್ತಾನೆ
0: ಓ
1: ಪೂರ ಆಯ್ತಾನೆ
0: ವಿವಿಧೋದ್ದೇಶ ಇರೋ
1: ಅಂತ
0: ಅದೇ ಸ್ವಾಮಿ
1: ಓ
0: ಇಂಚಿನವೇ ಅದು ಪಡು ಮನಸ್ಸು ಕೊರಡುದು ಮಾಡ ಮಲ್ಲ ಮನಸ್ಸಿಡು
1: ಅಂದಪ್ಪ
0: ಮಂಜು ನಿಲ್ಕೆ ನುಕ್ಕು ಮಾಡಿರತ್ತೆ ನನ್ನತ್ತೆ ಮನಸ್ಸು ಮಲ್ತಾಡು
1: ಈತು ಒಣಸು ಪಾಡದ್ನ ಪುಣ್ಯ ಅಂಕು ತಿಕ್ಕೋಡ ಹಿರನ್ ಯಾನೆ ದಕ್ಕು
0: ಹಿರನ್ ಯಾನೆ ದಕ್ಕು ಹಿರನ್
1: ಯಾನು
0: ಅಲ್ಪ
1: ನೀರು
0: ಅದು ಇರತ್ತಾಡಿಕ್ ಅಮ್ಮಿ ಅಮ್ಮಿ ನೀರು ಮೀನು ಮಾಡೋಣ
1: ಅವು ಪೂರಾ ಪಾಡುಂಡು ಎಂಕ್ಳನೆ ಪಂಡ ಪುಣ್ಯ ಎಂಕ್ಳಿಗೆ ಬೋಡು ಅನ್ನದಾತೋ ಸುಖೀ ಭವ ಆಶೀರ್ವಾದ ಮಣಪನ ಅರ್ಹತೆ ನಿಕ್ಕಿಜಿ ಅನ್ನ ಮನಸ್ಸಿಡು ಎನ್ನುಳಿ
0: ಸರಿ ಸ್ವಾಮಿ
1: ಓ
0: ಗೃಹಸ್ಥ ಧರ್ಮವನ್ನು ಎಡ್ಡೆ ಪಾಲನೆ ಮಾಡ್ತಾರೆ ಇರು
1: ಅಂದ್ ಇಂದು ಪೂರ ಎಂಚ ಗೊತ್ತಾಂಡು ಕಲ್ತದ್ನೆ ಎತ್ತಂದು ಇಂದು ಪೂರ ಗೊತ್ತಾವಡಂಡು
0: ಹತ್ತು
1: ಏತು ವಿದ್ಯೆ ನೋಡು
0: ವಿದ್ಯೆ ಎನ್ನ ಬುದ್ಧಿವಂತಿಕೆ ಬಡಿತಾನೆ ಅಂತ ಕಲ್ತದೆ ನಿಮ್ಮ ಗೊತ್ತು ಈ ಶಿಷ್ಟಾಚಾರ ಮಾತ್ರ ಗೊತ್ತು
1: ಅವೇನು
0: ಮಾತ್ರ ತಪ್ಪನೆ ಇಲ್ಲಿ ನಡಪ ಇರತ್ತೆ ಈ ವನಸ ಮಾತ ಆಗುವಂತೆ ಬಚ್ಚಿರ ತಿನ್ನ ಅಭ್ಯಾಸ ಉಂಡು ಹೆಂಗೆ
1: ಉಂಡು ಮೂಳು ಬಚ್ಚಿರ ತಿನ್ನುವಂತ ಕುಳ್ಳಿ
0: ಅಲ್ಲ
1: ಬಚ್ಚಿರ ಮೂಳು ಉಂಡು
0: ಸುಣ್ಣದೊಜ್ಜಿ
1: ಸುಣ್ಣ ಬೋಡಣ್ಣ ಗೋಡೆಡೆ ಉಂಡು ಕ್ರಮನೆ
0: ಗೋಡೆ
1: ಬಚ್ಚಿರ ತಿನ್ಕೊಂಡೆ ಮುಂದಿನ ಜೀರ್ಣ ಓಡತ್ತ ಅಂಚನೆ ಬಚ್ಚಿರ ತಿನ್ನುವುದು
0: ಅಂದ್ರೆ
1: ಮೂಳೆ ಕುಳ್ಳುದು
0: ಬೋಡಣ್ಣ
1: ಒಂಚೂರು ಜಪ್ಪೋಳಿ ತೊಂದರೆ
0: ಅಂದ
1: ಹೋಗುನ ಮುಡಿಚಿ ಅಂಚನೆ ಕಣ್ಣು ಕೂರೊಂದು ತಿಂಡ ಬಾರಿ ಖುಷಿ
0: ಹೌದು ಸ್ವಾಮಿ ಸಂತೋಷ
1: ಎಂಚಗೆ ಸಂತೋಷ ಅಂಡತ್ತ ಎಂಕ್ಲ ಸಂತೋಷ ಅಂಡ ಜವನೆಲ್ಲ ಆಯ್ಕೊಳ್ಳಿ ಕ್ರಮ ಎಡ್ಡೆ ಉಂಡು ಶಿಷ್ಟಾಚಾರ ಎಲ್ಲ ಆಯ್ಕೊಂಡು ಗೌರವ ಕರ್ಪುನ ಕ್ರಮದ ಎಡ್ಡೆ ಉಂಡು ಹಣ ಅವಳಿ ಉಜ್ಜು ಪದರೆ ತುಂಬಿಜ್ಜಿ ಬಿರವಿಜ್ಜಿ ನಮ್ಮ ಕಟ್ಟದು ಮೂಳೆ ಪಾಂಡೆಂಚ ಕಟ್ಟದ ಕಟ್ಟದ ಪಾಡ್ನತ್ತಿ ನಮ್ಮ ಮಗಳುಂಡತ್ತ ಆಲೋಲಿಕೆ ಆಲೋಲಿಕೆ ಗಂಟು ಪಾಡುಂಡ ಬುಕ್ಕೆಂದು ಬುಡ್ರಜ್ಜಿ ನಂಕ ಗಲ್ಲಗಿಲ್ಲ ಜನ ಅಂಡ್ ಆಲೋಲಿಕೆ ಮೂಳೆ ಉಪ್ಪು ನೆಲಕ್ಕಾಂಡ್ ಪೂರ ಸುಖ ಹಾಕುಂಡು ಲೆಪ್ಪುನೇ ಪಾತರೆ ಕೇಳೋಣ ಓಡ್ಚ ಆಲೋ ಓ ಆಲೋ ಬರುವಳ ತೂಕ
2: ಅಪ್ಪಾಜಿ ಲೆತ್ತರ
1: ಲೆತ್ತೆ
2: ಯಾನ್ ಎರಡು ಏ ಸರ್ತಿ ಬಂತೆ ಅನ್ನ ಬುದ್ಧರ್ ನಂಚ ಅರ್ಧ ಮಲ್ತ ಲೆಪ್ಪು ಹೊಡ್ಚಿದ್ದು
1: ಅವು ಮೋಕೆಡ್ ಮಗ
2: ಅತ್ತ ಏನು ಮೋಕೆಡ್ ಲೆಪ್ಪ ಅರ್ದೆ ಒರ್ ನಾಕ್ಲು ಮತ್ತೆ ಅಂಚನೇ ಸಾದಿ ಬೀದಿ ಬಪ್ಪನ ಹಾಕ್ಲು ಎತ್ತೆರಡು ಎಡ್ಡೆ ಹಾಕೊಂಡೆ ಯಾನ್ ಏರ್ನ ಮಗ ಅದು
1: ಎನ್ನ ಮಗ
2: ಆ ಬಕ್ಕ ಏರಿಯ ಘನತೆ ಕಮ್ಮಿ ಆಗಿನಿ
1: ಅಂಚ ಪಂಡ ಏರ್ ಪಣಪುನಕ್ಲೆ ನಡ ಪಣಿ
2: ಅಂದ್ ಇಲ್ಲ ಬತ್ತ ಪಣಿ ಅರೆ ಬುರ್ಸೋತು ಬೋಡೆ ಅಗ್ಲು ಪಣ್ಣೊಂದು ಹೋಪೇರು
1: ಆಂಡು ಮಗ
2: ಆತಿ ಅಡ್ಡೆ ಅಂದ್ರೆ ಎನ್ನ ಆ ಉದ್ದದ ಬುದ್ಧನ ತುಂಡು ಮಲ್ತದ ದಾನಕ್ಕೆ ದಾನ ಮಲ್ತ ಬಾಡಿ
1: ಎಂಕಲೊಂದು ಖುಷಿ ಆಗುದು ಅಂಚ ಪಂಡ
2: ಅಪ್ಪಾಜಿ ಬಾರಿ ಉಲ್ಲಾಸ ನಲ್ಲ ಪೋತಿದಾರ
1: ಓಟೆ
2: ಅತ್ತ ಅಂಗಡಿ ಮಾರ್ರೆ
1: ಅತ್ತು ಎಡ್ಡೆ ಮಗಳು ಪೋತುಜ್ಜಾರ ಪೋತುಜ್ಜಾರ ಪೋತುಜ್ಜಾರ ಅಂದ್
2: ಏಮಲ ಕಾಂಡಲ ಹಾಕದ ಅಂಗಡಿ ಮಾರ್ರೆ ಪೋಪರತ್ತ
1: ಅಂಚ ನೀ ಪೋವಾರ ಹೆಜ್ಜಿ ಮಗ
2: ಹೆಜ್ಜ
1: ನಿಜ್ಜಿ
2: ಬೇರೆ ಉದ್ದಾರ
1: ನೀತ ಬೇರೆ
2: ಹೀರೇ ಪೋಂತಾರಿ ಪ್ರಾಣ ಅಂಡ ಬಿಡುವಾರು ಬೇರೆ ಬಿಡಾರು
1: ಬೇರೆ ಬುಡ್ತು
2: ಈರಾಗ ಇಲ್ಲಿ ಜೋಕುಲು ಬಾಲದೆಲ್ಲ ಉಂಡ ಇಜ್ಜಿ ಒಂಜೆ ಅಂಗಡಿ ಲೆಕ್ಕ ಮುತ್ತು ಬೇತದಲ್ಲ
1: ಒಂಜೇ ಮಗಳು ಅಂಗಡಿಗೆ ಹೋಂಡದ ಮಗಳು ಇಲ್ಲಾಡೆ ಬತ್ತಿಂಡ ಒಂಜೆ ಮಗಳು ಅಂಗಡಿ ಹೋಡು ಗಲ್ಲಡೆ ಹೋಂಡ ಮಗಳು ಮಗಳು ಇಲ್ಲಾಡೆ ಬತ್ತು ನಿದ್ದೆ ಇರ್ದಾಗ ಮಗಳು ಮಗಳು ಒಂಜೆ ಚಿಂತೆ ಮಗ ಇಂಕ
2: ಇತ್ತಲೆತ್ತಾರ
1: ಕೇಂದ್ರ ಮಗ
2: ಆಡಿ ಆಂಜಿಲ ಕಾಣ್ ಅಂಚೆ ಅಂಚಿನ ಅಂದ ಕೇಂದ್ರ ಬರ್ತೀನಿ
1: ದೂರ ಅಡ್ತು ಬಳಸನಾಳು ಅಂಚನೆ ಓಡೆ ಹೋಯ ಅಂದ್ ತೂಯಿದೆ ಓಡ್ಲ ತೋಜಿಜ್ಜ ಚೂರು ಪಾತ್ರೆ
2: ಎಂಚಿನಪ್ಪ
1: ವಿಷಯ ಉಂಡು ವಿಷಯ ಉಂಡು
2: ಕೇಳ ಪಲ್ಲೆ.

0: ಮಗ
1: ಅಪ್ಪಾಜಿ
0: ಕಣ್ಣಿಗೆ ಎಣ್ಣೆ ಪಾಡದ್ ನಾನು ತಾಂಕೊಂಡು ಬತ್ತನ ಅಂದ್ರೆ
1: ಹ್ಮ್ ಮಂಜಲ್ ದೊಂಬುದಲ್ಲ ಕೇಂದ್ರ ಒಡ್ತೀರಿ ಮಗಳು ಎಂಕಲ್ ಇರುವರಿಯೇ ಅಮ್ಮ
0: ಎಂಕೇ ಮಗಳು ವೃತ್ತಿಯೇ ಮಗಳು ಯಾನಿ ನನ್ನ ಏತು ಸಮಯ ಮಗ ದಿನ ಕನ ಕಟ್ಟು ಆಯೋರಿಕೆ ಹಿಂದೆ ತಮ್ಮಿತ್ತು ಕುಳ್ಳೊಂದು ಬರ್ಬುನೆ ಬಳ್ಳು ಬತ್ತೊಂದು ಬತ್ತಲೆಕ್ಕನೇ ಕನ ಕಟ್ಟುನೆ ಮಗ ಇಂಚಿ
1: ಈರೆಗ
0: ಅಂದ ಅದಾಗ ಹೆಣ್ಣ ಲಕ್ಕದಾನಾಗ ಆಲೋಲಿಕೆ ಒರ್ತಿಯೇ ಆಲೋಲಿಕೆ ಒರ್ತಿಯೇ ಎನ್ನಡ್ದು ಬುಕ್ಕ
1: ಏರಿದ್ಯಾರ ರಡ್ ಜನ ಇದ್ದಾನಮ್ಮ
0: ರಡ್ ಜನ ಎನ್ನಡ್ದು ಬೊಕ್ಕ ಏರುಳ್ಳೀರಿ
1: ಈರೆಗಿದಾನೆ
0: ಅವೇ ಚಿಂತೆ ಇತ್ತೈತೆ ತೆಮ್ಮ ಇತ್ತೈತೆ ದಮ್ಮು ಇನಿ ಮಾತ್ರ ತೆಮ್ಮಲ ಇದ್ದು ದಮ್ಮುಲ ಇದ್ದು
1: ಏಪ ಲಂಚನೆ ಪಡೆದೇವರೆ ಅಂಡತ
0: ಏಪ ಲಂಚ ಎತ್ತಿಂಡ ಎಡ್ಡನೆ ಏಪ ದಮ್ಮು ಮಿತ್ತು ಪೋಯಿನ ಮಿತ್ತೇ ಹೋಗ್ಬಿಡೋದು ಪಂಡ್ರೆ
1: ಎನ್ನಪ್ಪ ಜಿಗಂಚಾಪುಜಿ
0: ಮಾತ ಜೋಕ್ ಲಂಚನೆ ಹೊಣಕು ಎನ್ನಪ್ಪಾಜಿ ಅಂಚಾಪುಜಿ ಎನ್ನಪ್ಪಾಜಿಗೆ ಅಂಚಾಪು
1: ಈರು ಊರಿಗೆ ಉಪಕಾರ ಮಲ್ತನಾರು ಎಂಟೆ ಮಲ್ತನಾರು ಈರೆಗದಾಲ ದೇವರ ಅಂಚ ಅನ್ಯಾಯ ಮಲ್ಪ
0: ಆಯೇ ಉರುಳು ಕಾಯ್ಪುನಾಗ ಅಪ್ಪಾಜಿಲ ಇದ್ದಿ ಅಮ್ಮಾಜಿಲ ಇಜ್ಜಿ ಮಗ
1: ಹ್ಮ್ ವೈರಾಗ್ಯ ಬರ್ತೇವೆ ನೀರು
0: ವೈರಾಗ್ಯ ಅಂಚತ್ತು
1: ಬೊಕ್ಕ
0: ನಾಣಾಂಡಲ ನಿನ್ನ ಏರ್ನಾಂಡ ಎಡ್ಡೆ ನರಮನ್ನ ಕೈಕೆ ತಾಂಟದು ಬಿಡೋದು ತಾಗದು ಬಿಡೋದು ಒಂದು ಲೆಕ್ಕ ಪಾಡೋದು ಇತ್ತೆ
1: ಹೌದೇ
0: ಅವು ಕ್ರಮ ಅಂಚತ್ತು ಲೋಕಡು ಒಂಜಿ ಬಾಲೆ ಪೊಣ್ಣು ಬಾಲೆ ಪ್ರಾಯೋಗ ಬಂದಾಗ ಸರಿಯಾಯಿನ ಪ್ರಾಯೋಗ ಅಂಚಿ ತಾಂಟ ಅದು ಗುಡುಗುಡು ಬಂಡು ಇಲ್ಲಡವರಿ ಜೌವನೆ ಬರುಡು ತಟ್ಟ ಜೌವನೆ ಬಂದಾಗ ಉಲ್ಲಾಸ ಹೆಚ್ಚಾಕುಂಡು ನನ್ನ ಹೆಚ್ಚ ಸಮಯ ಬದುಕ್ಯಾರಾಕುಂಡು ಮಲ್ಲಿಗೆದ ಬೂರುಂಡತ್ತ ಮಗ ಅವು ಅಂಚಿ ಇಂಚಿ ಬೇಲಿ ದಾಂಟದು ಪೋಪು ನೆಡ್ದು ದುಂಬ ಐಕೊಂಜಿ ಗುಂಟ ಮಾಡ್ತದ ಸರ್ತ ಮಲ್ಕೊಡಿಯ ಪಲ ಮಲ್ಲಿಗೆದ
1: ಬೂರು ಗೊಂಜಿ ಆಧಾರ
0: ಪೊಣ್ಣಗಲಂಚನೆ ಒಂಜಿ ತಾಂಗು ಬೋಡು ಯಾನು ನಾಡಿಯೇ ಒಂಜಿ ಕೈ ತಾಂಗು ನಿಕ್
1: ಅಂದ
0: ಅಂತ
1: ತೂದಾಂಡ
0: ಅಂದಪ್ಪ ಭಾರಿ ಲಾಯ್ಕ ಭಾರಿ ಪೊರ್ಲು ಉಳ್ಳ ಗಂಟದ ಅಷ್ಟ ಜವ್ವನೆ ಏತೊಂಜಿ ವಿನಯ ಏತೊಂಜಿ ನಯ ಏತೊಂಜಿ ವಿದ್ಯೆ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ
1: ಓ ಈತು ಏತೇ ರೀ ಈ ಏನು ಈತ ಬುಗಾರ ಒಂದೇ ಹೆಂಗೆ ಗೊತ್ತಾಯ್ತು
0: ಮಗ ಮಧ್ಯಾಹ್ನ ಬಳಸಿ ಅನ್ನ
1: ಹಾ ಮಧ್ಯಾಹ್ನ ಅತ್ತ ನಮ್ಮ ಎಲ್ಲಡೆಯರ ಬರೊಂದು ಬಂದು ಪೇರು ಬಿಂದಿಯರಿಗೆ ಆಗಲೇ ಮತ್ತೆ ಸಾಬಿಮಾನ
0: ಒಟ್ಟಿಗೆ ಬತ್ತನ ಜೌವನನ್ನು ತೂಯಲ್ಲ ಮಗ
1: ಯಾನು ಬಳಸನಾಗ ಮೋಣದ ಪ್ರಕಾರ ಮಜ್ಜಿ ಆಗಲೇ ಬಂಜಾರ ಉಂಡೆರಡು ಅವೇ ಸಂತೋಷ ಆತೆ ದಯಬಂಡ ನಮ್ಮ ಇಲ್ಲಡೆ ಇಂಚಿನ ಅಡಿಗೆ ಒಂದೇ ಮಸ್ತು ಸಮಯ ಅಂಡು ನಮ್ಮ ಏಪಲ್ಲ ಗಂಜಿ ಚಟಿನ ಆತ ಇನ್ನೊಂದು ಈ ಬಾರಿ ಪುರುಳದ ಪಾಯಸ ಮತ್ತ ಮಲ್ತದ ಸಿಹಿ ಅನ್ನದ ಮನಸ್ ಮಾತ ಅಂಡು ಅಂತ ದಾನೆ ಅಂದ್ರೆ ಗೊತ್ತಾಯ್ತು ನನ್ನ ಇರು ಪಣುವಾರ ಐಕ್ಯ ಪಣಿಯರ್ಲ ಎತ್ತೀನಿ
0: ಅದು
1: ಬತ್ತನೆ ಅಲ್ಲ ಸಮ ತಿಂದೆ ಮಲ್ತನಪುರ ಖಾಲಿ
0: ಬಂದಾಗನೇ ಆಯ್ನ ಬಂಜಿ ಬೆರಿಕ ಅಂಟದು ಬೋದಿ
1: ತಿಂಡೆ
0: ಉಬ್ಬುದು ಏತು ಸೋಕಾತಿನ ಅವಳು ಕುಳ್ಳೊಂದುಳ್ಳೆ ಬಚ್ಚಿರೆ ಉಚ್ಚೊಂದು ಒಚ್ಚೊಂದು ಒಚ್ಚೊಂದು ಕುಳ್ಳೊಂದುಳ್ಳೆ ತೂಲ ಕಣ್ಣು ಕುಳಾದ ತೂಲ
1: ಎಂಕಂಚ ತೀರ ಅಪ್ಪಜಿಯಪ್ಪ ಅಂಚ ಏರಿಯರನ್ನು ಮತ್ತೆ ಬತ್ತಿನಗಳನ್ನ ತೂಂದು ಕೊಳ್ಳ
0: ಇಂಚ ಎದುರುಳು ಹೋದು ತೂಡ್ಚಿ ಆ ಬಾಕಿಲ್ದ ಇಡೆಟ್ಟು ಹೋದು ಮೆಲ್ಲನೆ ನಿಲ್ಕಿಗೆ ಲಟ್ಟ ಜವನೆ ಪೊರ್ಲುಳ್ಳೆ ಮೆಲ್ಲ ಇದೊಂದು ಪೋಲ ಮಗ ಒಂದು ರಡ್ ಮಾಲೆ ಬತ್ತೊಂದು ಬಲ
1: ಮಾಲೆ
0: ಅಂದಂದು
1: ಎಂಚಿನ
0: ಬಟ್ರು ಮಾತ್ರ ಬುಡ್ಚಿ ಯಾನು ಪಣ್ಣ ಯಾವ ಒಂಜಿ ಮಾಲೆ ಅಂಚಿ ಪಾಡ್ನ ಒಂಜಿ ಮಾಲೆ ಇಂಚಿ ಪಾಡ್ನ ಆಯನ ಮೂಳೆ ಕುಳ್ಳ ಎಲ್ಲ ಬುಕ್ಕ ಅಂಗಡಿಗೆ ಅವನು ಪೋಯರನೇ ಇಜ್ಜಿ
1: ಅಂದ
0: ಅಂದಂದು
1: ಬುಕ್ಕ
0: ನಿಕ್ಲಿ
1: ನಿನ್ನನ್ನು
0: ಮದಿಮೆ ಮಲ್ತದ ಆ ಜವ್ವನಿಗೆ
1: ಕೊರ್ಕಿಯರು ಮದ್ಮೆ ಮಲ್ತದ ಕೊರಂಡ ಯಾನ ಆಯನೊಟ್ಟಿಗೆ ಹೋಂಡ ಬೊಕ್ಕ ಈರೆಗೇರು ಬೊಕ್ಕ ಹೆಂಗ ಅಮ್ಮೇರು
0: ಅಮ್ಮೆ ಯಾನೆ
1: ಅತ್ತ ಅಮ್ಮೇರು
0: ಅಮ್ಮೇರೆ
1: ಯಾನ ಕಣ್ಣಲ್ಲಿ ಇಡಬೋದ ಅಮ್ಮೇರು ಮೂಲ ಅಂಡತ್ತ
0: ಅಂಚ
1: ಹೆಂಗೀರೇನು ಬಿಡ್ದು ಬೇರೆ ಪೂಜೆ ಹೆಂಗ ಮದ್ವೆ
0: ಬಿಡ್ಸು ಪಾತೆ ಇರುವ ಇಂದು ಬಿಡ್ದು ಬೇರೆ ಅಜ್ಜಿ ಇಂದು ಇಂದು ಇದು ಬಿಡ್ದು ಪೋವನ್ನ ವ್ಯವಸ್ಥೆ
1: ಅವೆಂಚ
0: ಇಂದು ಶ್ರೇಷ್ಠಿನ ಮಂಡೆ ಅವ
1: ಅಂದ
0: ಶ್ರೇಷ್ಠಿನ ಮಂಡೆ ಬಂಡ ಅಂಚ ಬುದ್ಧಿವಂತಿಗೆ ಹೋಗು
1: ಎಂಚಗೆ
0: ಯಾನು ವಿಚಾರಣೆ ಮಲ್ತೆ ಆಯ್ಗೆ ದುಂಬು ಇಜ್ಜಿಗೆ ಪಿರ ಇಜ್ಜಿಗೆ ದುಂಬು ಪಿರ ವಿಜ್ಜಿಯನ್ನು ಬಂಡ ಅಂಚ ಬಂಡದ ದಾಲ ಯೋಗ್ಯತೆ ಇಜ್ಜ ಅನ್ನ ಅತ್ತೆ ವಿದ್ಯೆ ಉಂಡು ವಿದ್ಯೆ ಓಳಂಡ ಸೋಪ್ಯರುಂಡ
1: ವೆಜ್ಜಿ
0: ವಿಜ್ಜಿ
1: ವೆಜ್ಜೇನೆ ಮಲ್ಲ ಆಸ್ತಿ
0: ಪಿರ ವಿತ್ತುಂಡ ಪಿರ ಪೋವೆ ದುಂಬು ಇತ್ತುಂಡ ದುಂಬು ಪೋವೆ ದುಮ್ಮುಲ ಪಿರ ದಾಂತೆ ಅಂಡ
1: ಓಟೆಲ್ಲ ಹೋಗಿ
0: ನಮ್ಮನೆ ಸರ್ವಸ್ವಾಪ ಓಟೆಗೆಲ್ಲ ಓಟೆಗೆಲ್ಲ ಪಾರಜ್ಜಿ ಗುಂಟ ಮುಳು ಹಾಡ್ನ ಆಗ ಕೆಕ್ಕಳಿಗೆ ಬಳ್ಳು ಹಾಡ್ನ ಆಯ ಮುಳೇ ತಿರ್ಕೊಂಡು ಅಂಗಡಿ ಇಲ್ಲಿ ಅಂಗಡಿ ಇಲ್ಲಿ ತತ್ತಂಡ ಛತ್ರ ಆತೆ ಭಾರಿ ಪೊರ್ಲಾ
1: ಪೇರಬಿಡ್ದು ಸರಿ ಆಲೋಚನೆ ಮಲ್ತೀನಿ ನೀ ಅನ್ನ ಜೀವಮಾನೋಡಿ ಅದೇ ಅಮ್ಮ ಸೈನಾಗಲೀತ ಆಲೋಚನೆ ಮಲ್ತಿದ್ದಾರೆ
0: ಸೈನಗದಾಯಕ ಆಲೋಚನೆ
1: ಎನ್ನ ಅಮ್ಮೆರಂದಿ
0: ಸಂಶಯ
1: ಇತ್ತು ಮಸ್ತ್ ಆಲೋಚನೆ ಹೇಳ್ತಾರೆ
0: ಹೆಚ್ಚ ಆಲೋಚನೆ ಮಾಡ್ತಾರೆ
1: ಇಂದು ಹೆಂಕ್ ನಲ್ಲ ಮನಸ್ಸಿಜ್ಜಿ ಅಂಜ
0: ಓ ಮನಸ್ಸಿಜ್ಜಿ
1: ಮದ್ಮೆ ಅನ್ನೋತ
0: ಇಜ್ಜ
1: ನಾಚಿ ಗ್ಯಾಪ್ ನಮ್ಮನೆ
0: ಆತೆತ್ತ ಅವು ನಾಚಿಗೆ ಚೂರು ದಿನ ಮಾತ್ರ ಅವು ಸುರು ಸುರು ಟಂಚನೆ ಚೂರು ಚೂರು ಚೂರು ಚೂರು ನಾಚಿಗೆ ಒಬ್ಬನೆ ಆ ನಾಚಿಗೆ ಚೂರು ಚೂರು ಚೂರು ಚೂರು ಚೂರು ಬಿಡೊಂದು ಬೋಡು ಚಿಗೆಲ್ಲ ಇಜ್ಜಿ ದಾಲ ಇಜ್ಜಿ ಪೂರ ಬೆತ್ತಲೆ ಅದು ಒಬ್ಬನ
1: ಓ ಅಂಚನೆ
0: ಅಂದಂದ
1: ಅಪ್ಪಂಡ ಐತೆ ಏರಿಗೆ ಆಯ್ನ ಮದ್ನೆ ಮಲ್ತಕೊರ ಆ ಏರಿಗೆ ದಾನೆ ಅಪ್ಪೆ
0: ದಾದಾಪೆ
1: ಗೊತ್ತು ಜಿ ಹೆಂಗ
0: ಮಗಳ ಖಂಡಾಣಿ ದಾದಾಪ
1: ಅಥವಾ ಇರು ಪನ್ನೋಡು ಹೆಂಗ ಗೊತ್ತು ಜಿ ನ್ಯಾನ ಮದ್ನೆ ಆತೀಯತೆ
0: ಓ ಹೋ ಹೋ ಯಾಲನ್ನ ಈತ್ ನೆಟ್ಟ ಮದುವೆ ಮಲ್ತು ಕೂರ್ತು ಜಿ ದಾದಾಪೆ ತುಕ
1: ಹೆಂಗ ಗೊತ್ತು ಜಿ ಆ ಏರಿಗೆ ಎಂಚ ಆಪೇನ ಅಂಚೆ ಇಪ್ಪಾಡು
0: ಅಂಚೆ ಉಪ್ಪಾಡು ಹೆಂಗ ಕುಂಜ ಅರುವತ್ತೈದು
1: ಏರ್ಲಂಜಾತೆ
0: ನಿನ್ನ ವ್ಯವಸ್ಥೆ ಹೆಂಚ ಉಂಡು ಐನು ಪಂಡ
1: ಎಲ್ಲೆಗಳಿಗೆ ಮತ ಉಂಡ
0: ಎಲ್ಲೆಗಳಿಗೆ ಉಂಡ ಎಲ್ಲೆಗೆ ಇನ್ನಿತ್ತ ಕತ್ತಲೆ ಒಂದು ಬರ್ತೀನಿ
1: ಅಪ್ಪಾಜಿ ಅಪ್ಪಂಡ ಒಂಜಿ ಈರ್ನ ಜಾಣ್ಮೇಡು ಮಾತ ಕೇಂದ್ರ ತೆರಿಯಾರು ಅಡ್ಡ ನೀಟ ಪ್ರಶ್ನೆ ಬಾರ್ದ ಅಂತರಾಯ ತೆರಿಯಾರು ಅಂಡ ಹೆಂಕೊಂಜಿ ಆಯ್ನ ಕೆಲವು ಪರೀಕ್ಷೆ ಮಲ್ಪರು
0: ಪರೀಕ್ಷೆ
1: ಆಯ್ಡ ಕೆಲವು ಪ್ರಶ್ನೆ ಮಾತ ಕೇಂದ್ರ
0: ಇತ್ತೆ
1: ಮದ್ನಾಪಿನ ಆಣ್ ಪೊಂಡನ ಒಂಜಿ ಮಾನಸಿಕ ಸ್ಥಿತಿ ಒಂಜಿ ಏಲ ಕೈಪು ಮನೋಧರ್ಮ
0: ಪ್ರಶ್ನೆ ಉದ್ದ ಪರೀಕ್ಷೆಗೆ ಪ್ರಶ್ನೆ
1: ಉದ್ದಲ್ಲೇ ಎಲ್ಲೆಲ್ಲೇ ಪ್ರಶ್ನೆಗೆ ಎಲ್ಲೆಲ್ಲೇ ಉತ್ತರ
0: ಉದ್ದ ಇತ್ತಿಂಡ ಎಲ್ಲೇ ಪೋದು ಎಲ್ಲಂಜಿ ಪೋದು ಎಲ್ಲಂಜಿ ಉತ್ತರ ಆತು ಬೋಡ
1: ಆತ
0: ಮದಿಮೆ ಮಲ್ಪುನೆ
1: ಕತ್ತಲೆ ಮುಗಿಯಾಡ ತುಂಬ ಆಪಣ
0: ಅಂದ ಪೂರ ಮುಗಿಂಡ
1: ಕೇಳುವೆ ಅನು
0: ಎಂಚ
1: ಏ ತೊರ್ತು ಪೋಡು ನೀರು ಪನ್ನೋಡು ಆಯ್ಡ ಕೇಂದ್ರ ಆಯ್ನ ಮನ ಒಪ್ಪಿಂಡ ಎನ್ನ ಮನಸ್ಸು ಒಪ್ಪಿಯಡ ಯಾನ ಬರ್ತಿ ಎಲ್ಲ ಪನ್ಪ
0: ಎಲ್ಲ ಪುಳ್ಯ ಆಪನ ಹಿಡಿದು ದುಂಬು ನಿಗಂಟ ಅಂದ
1: ಹೇಳಿ
0: ಪುಳ್ಯ ಅನ್ನಂಗ ನಿಗಂಟ ಅಂಡ ನಮ್ಮ ಛತ್ರೋಡೆ ಮದಿಮೆ ಒಣಸದ ಖರ್ಚಿಂಚ ಆವೊಂದೇ ಉಂಟು ಒಂದು ರಡ್ ಪರೀಕ್ಷೆ ಮಲ್ತದೆ ಆ ಪರೀಕ್ಷೆದ ಫಲಿತಾಂಶ ದಾದ ಅಂದ ಪಂಡ
1: ಈ ಓಡೆ ಬರಡೊಂದು ಪಲ್ಲೆ ಯಾನ
0: ಕಡಪುಡು ಆಯ್ನ ರಂಗ ಮಹಲ್ಗೆ

ಪೊರ್ತು ಕತ್ತಿಡು ನನ್ನ ಮೂಲೆ ಉಂತೋಡಿದು ಬಂತೀರು ಶ್ರೇಷ್ಠಿಲ ಉಂತಿರ ವ್ಯವಸ್ಥೆ ಎಲ್ಲ ಮಲ್ತೆ ಬಂಡೀರು ರಂಗಮಾಲಿಗೆ ಪೋಡುಗೆ ರಂಗಮಾಲಿಗೆ ಪೋಡನ ಮಿತ್ತಿನ ಮಾಲಿಗೆದ ಮಿತ್ತು ಪೋಡು ಅಂಚ ಮೆಲ್ಲ ಚಾವಡಿ ಹಿಡಿದು ಮಾಲಿಗೆದ ಮುಟ್ಟಿಗಲ್ಲದ ಅಡುಗೆನು ಬತ್ತೀನಿ ಚೆ ಈ ಮುಟ್ಟಿಗಲ್ಲತ್ತು ನನಗೇ ಭಾರಿ ಖುಷಿ ಆವೊಂದುಂಡು ಕಾರದಿಯರೇ ಮನಸ್ಸ ಒಂದಿಜ್ಜಿ ರತ್ನ ಖಚಿತವನ್ ಪೆರತ್ತೆ ಅಂಚ ತೋಜೊಂದುಂಡು ಮೋನೆ ತೋಜಿನೊಂದು ಇಟ್ಟು ನಮ್ಮ ಆತ್ ಶುದ್ಧ ಸ್ಫಟಿಕದ ಲೆಕ್ಕ ಸುಮಾರು ಮುಟ್ಟಿಗಲ್ಲ ಮಿತರ್ದು ಮಿತ್ತು ಬತ್ತೆ ತೂನಗ ವಾಕಿಲೇ ಬಾರಿ ಕೊರಲುಂಡು ಬೇತೆ ಬೇತೆ ಚಿತ್ತಾರದ ಬಾಕಿಲು ಗಂಧ ಚಂದನ ಪೂರಮುಲ್ಪ ಉಂಡು ಬಾಕಿಲು ದೆತ್ತದೇ ಉಂಡು ಅಪಗಂಡ ರಂಗಮಾಲು ಉಂದು ಅದು ಪಡತ್ತ ನೆತ್ತ ಉಲಾಯಿ ಪೋಪೇ

0: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 5ನೇ ಕಂತು ಕೇಳಿದ್ದೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕಾರ್ಯಕ್ರಮ ಎಸ್ ಮಂಗಳರ ಸಕಳಿದ್ದ ತೌನ್ ಇಕ್ರವರ ಮಳಸರ್ ಜುಲೈಚ 7 ತಾರೀಖೆ ಅಮ್ಚೆ ಸಂಗಿ ಹಜರ ಸತ್ ಮನೆಸ್ತಿನ ಮೀನಾ ಟೆಲಿಸ್ ಸಮಸ್ಯವಾಗಿ ಐಕೊಂಗ್ ವಿಸರನ್ನಕ ತಾಳೋ ಮೊಳು ಕಾರ್ಯಕ್ರಮ ತುಮಚ ರೇಡಿಯೋ ಸಾರಂಗ್ 107.8 FM ಹೇ ಸೌನಸ ರಂಗ್ ಗಾಳ್ಚಿನಿ.
2: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.

समझाने दो

ಸಾವಿನ ದ್ವೇಷ, 12 ವರುಷ ನನ್ನ ರೋಷ, 100 ವರುಷ ನನ್ನ ರೋಷ, 100 ವರುಷ ಹಾವಿನ ದ್ವೇಷ.

0: ಹಾವಿನ ದ್ವೇಷ, 12 ವರುಷ ನಂದ ರೋಷ, 100 ವರುಷ ನಂದ ರೋಷ, 100 ವರುಷ ಹಾವಿನ ದ್ವೇಷ, 12 ವರುಷ.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

रेडियो सारंग 107.8 एफएम रेडियो सारंग One Odds

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM ಇದನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಇದು ಬಣ್ಣ ಬಣ್ಣದ ಬದುಕು.

ಸಾರಂಗದ ತುಳು ಪ್ರಸಾರ ಕೇನೊಂದಿಲ್ಲರೆ ಇತ್ತೆ ಇಲ್ಲೊಕ್ಕಿಲ್ ಈ ತುಳು ಸಿನಿಮಾದ ಪದಕುಲೆನ ಕೇನೊಂದು ಬರ್ಕ. ಈ ಪದಕುಲೆಗೆ ಸಂಗೀತ ಕೊಡ್ತೀನಾರೆ ರಾಜ್ ಶಾ, ಸಾಹಿತ್ಯ ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು. ಸುರುಕಾದ್ ಎರ್ಮಾಳುಡು ಜಪ್ಪುಗೆ ಕಂಡೆ ಉಡು ಅಡೆಪುಗೆ. ಈ ಪದನು ಪಂತಿನಾರು ರಘು ದೀಕ್ಷಿತ್.

ಒಂದು ಇಲ್ಲೊಕ್ಕಿಲ್ ತುಳು ಸಿನಿಮಾದ ಕೆಲವೊಂಜಿ ಪದಕ್ಕುಲು. ಈ ಸಿನಿಮಾದ ಪದಕ್ಕೂ ಸಂಗೀತ ಕೊಡ್ತಿನಾರು ರಾಜ್ ಶಾ. ಸಾಹಿತ್ಯನ ಒದಗಾತಿನಾರು ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು. ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

ಒಂಚೂರು ಇಂಚಿಗೆ ಇಲ್ಲಿಗೆ ಯಾರ ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾ ಪಾತ್ರದಿಂದಲೇ 107.8 ಇನ್ಮ FM ಸಾರಂಗ್ ನಿಖಿಲ್ ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡ.

0: ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ശ്രോത്രങ്ങളെ കേട്ടോണ്ടുള്ള ഇത് റേഡി സാറും കുഞ്ചീറോ 7.8 FM. ഇത് രംഗ് രംഗ് ജീവനം മുണ്ടിട്ടുള്ള നാനിങ്ങളോ സേഫുള്ള കുത്താർ. സോ അതേപോലെ ഇന്നത്തെ നാല് അന്താരാഷ്ട്രീയമായിട്ട് ഒരു ചായത്തെ ഒരു നാളും ചെന്ത് ആചരണ കൂടെ ആക്കിയിട്ടുള്ള ബഹുഷ ഞങ്ങളെ ജീവനത്തിൽ കൂടെ ഞങ്ങൾ ഒരു നാളുക്ക് ഇത്ര ഇത്രയായിട്ട് ചായണ്ട് കുടിക്കുക. അത് എന്തിരത്ത് കൈത്ത് കുടിക്കുക, ഒരു തലക്കുത്ത് വന്നിട്ട് എങ്കും കുടിക്കുമാ, അഥവാ ഇന്നിത്ര വേറെ വേറെ കാരണത്തിൽ കൂടെ കുടിക്കുന്നത് കൂടെ ഉണ്ട്. ഓരോർക്ക് യാറെ ഇത്തണങ്ങ എടുക്കുക, ഓരോർക്ക് ചായ തന്നെങ്കും പിണർക്ക ഞങ്ങൾക്ക് ബേരമൂത്ത് ഉറവത്ത് പോയപ്പോൾ തന്നെങ്കും അത് ഞങ്ങൾ ബാൻഡാണ്ട് ചെല്ലല്ല, അതിലും ഞങ്ങൾ കുടിക്കുക. സോ എനിച്ചെങ്കിൽ അത്തരക്കും ഞങ്ങൾ ഒരു ചായത്തേക്ക് അഡിക്റ്റ് ആയിരിക്കുക. സോ നിങ്ങളെ ജീവനത്തിൽ നിങ്ങളെ ഒരു നാലിലിട്ട് എത്ര നിങ്ങൾ ചായ കുടിക്കുകാറ്, എന്തിരത്ത് കയ്യത്ത് കുടിക്കുകാറ്, ഏതേത് ടൈമുക്ക് ചുമ ടെൻഷനായപ്പോൾ കൂടെ കുടിക്കുകാറ്. സോ കണ്ടിത്തമായിട്ട് നിങ്ങളെ ഉത്തരത്തെ കൂടെ നിങ്ങൾ ചെല്ല 6364204949 ഈ ഒരു സംഖ്യക്ക് കൂടെ ചെന്നോട്ടു. ഒരു ചെറിയൊരു പ്രശ്നം കൂടെ ഇതര സന്ദർഭത്തിൽ കൂടെ കേക്കുക. സോ അതുക്കും നിങ്ങൾ ആൻസർ കൂടെ ആക്ക. ഞങ്ങൾ സാധാരണമായിട്ട് കോൾഗേറ്റ് ഞങ്ങൾ ഈ ഒരു കോൾഗേറ്റ് ഞങ്ങൾ സാധാരണമായിട്ട് ഞങ്ങൾ യൂസ് ആക്കുക. സുബ്ബ എഞ്ച സാത്തേക്ക് ബ്രഷ്ക്ക് ആ കോൾഗേറ്റ് ഇട്ടത് ഞങ്ങൾ പല്ല തേച്ചില്ലാണ്ട് കണ്ടേ വയല്ല ഒരു സൈഡിലെ ദുർവാസന. കണ്ടിത്തമായിട്ടും ആ കോൾഗേറ്റ് എന്തുണ്ട്, അത് ഏ ദേശത്തെ ബ്രാൻഡ്, കോൾഗേറ്റ് ചെല്ലരുത് ഏ ദേശത്തെ ബ്രാൻഡ്, ഓസ്ട്രേലിയ, ഭാരത, ജപ്പാൻ, അമേരിക്ക, ഈ നാല് ഓപ്ഷൻ കൂടെ തന്നെ. കോൾഗേറ്റ് യാവ് ദേശത ബ്രാൻഡ്, ഓസ്ട്രേലിയ, ഭാരത, ജപ്പാൻ, അമേരിക്ക. സോ ഒരു സൈഡിലെ ചായ പിന്നെ ഒരു സൈഡിലെ കോൾഗേറ്റ് ഇതിരെ ഒരു പ്രശ്നം കൂടെ കേട്ടത്. സോ കണ്ടിത്തമായിട്ട് നിങ്ങളെ ആൻസർ കൂടെ നിങ്ങൾ ആക്ക 6364204949 ഈ ഒരു സംഖ്യ കേട്ട് ചെന്നോട്ടു. സോ അതേപോലെ ഒരാൾ കോളറിൽ കൂടെ ഉണ്ട്, ആരണ്ട് കേക്കോ. ഹലോ ഹലോ നമസ്കാര, മോഹൻ കൊണാജെ പണ്ടേ സാർ എഞ്ചുള്ളാരേ ചായ പറവന്നുള്ളാര ചായ ഏറാണ്ടുള്ള കുറന്നുള്ളാര. മൂജി സത്തി ഡെയിലി പറന്നു പോര. ആത്തെ അഡിക്റ്റ് ആത ആത്തരാ എന്താ ഒഞ്ചി ജന ചാ പറ ആത്ത അഡിക്റ്റ് ആത്തർ ചാക്ക് ഏത് വർഷം ഇന്ന് ചാ പറന്നുള്ള കട്ടൻ ചായ അതെ ഓടേണ്ടല്ല ദൂര പോണകള ചാ ബോഡെ
2: ചായ ദൂര പോണകളും ചാ
1: പറഞ്ഞ
2: ഹോട്ടലിലെല്ലാം പോതും ചായ പറഞ്ഞ പത്ത്
1: ഗണ്ടേതാ ടൈം ഉണ്ട് ഇരക്ക് ചാ പറഞ്ഞ കൊഞ്ച് ടൈം ഒന്നുണ്ട്
2: പത്ത് ഗണ്ടേക്ക് കാണ്ടേ.
1: ഓക്കെ ഓക്കെ ഓക്കെ മോഹൻ കൊണാജേ. സോ ഇയാള് ഡെയിലി ഒരു അഞ്ചു പക്കായും ഞാൻ ചായ കുടിക്കുന്നുണ്ട് കൂടെ ചെന്നിട്ടുണ്ട്. ചെന്നെങ്കിൽ ചുമ്മാൽ അത്രക്കും അത് ഒരു അഡിക്റ്റ് ആയിട്ട് ഇക്കറാറ് ചെന്നെങ്കിൽ ചായ ചെറിയതിലിട്ട് കുടിച്ചോണ്ട് വന്നാറ് കുറേ അതൊക്കെ ടൈമിങ്സ് ഉണ്ട് ഇക്കറ്. ഇപ്പൊ ഒരു ഓടായെങ്കിൽ ഒരു സ്വർത്തക്ക് പോയി തിന്നിട്ട് കണ്ടായെങ്കിൽ ഇത്ര ഇത്ര ടൈമിൽ ഞാൻ ചായ കുടിച്ചിട്ട് ബണ്ടാൻ ചെന്ന് ആ ഒരു ടൈം ഉണ്ട് അധികത്തെ ഫിക്സ് ആക്കി തിക്കറാറ് ഒരു ടീ ബ്രേക്ക് ഉണ്ട് ചെന്ത്. സോ ചുമ്മാൽ അതിരെ പാലന കൂടെ ആക്കിക്കൊണ്ടിരിക്കാറ് കുറേ ഏതായ ഒരു ടൈം കിട്ടിണ്ടായെങ്കിൽ ആ ടൈമിൽ പോയിട്ട് ചായ കുടിക്കുന്നവ കൂടെ ഉള്ളാരണ്ട് കൂടെ ചെല്ല. സോ അതേപോലെ പിന്നെ ഒരു കോളർ കൂടെ ഉണ്ട്, ആരണ്ട് കേൾക്കും. ഹലോ ഓക്കെ കരയന്തമാ കിട്ടിയോണ്ടില്ല. ഒട്ടാറായിട്ട് ഇന്നത്തെ ചാനാൽ ചൊല്ലുമ്പോത്തുക്കു പിന്നെ ഒരു കോളർ കൂടെ ഉണ്ട്. ഹലോ ഹലോ ഹലോ ഓക്കെ കോൾ എടുത്തത് ആയെങ്കും മുണ്ടിയുണ്ടില്ല. ശ്രോത്രങ്ങളെ നിങ്ങൾ 6364204949 ഈ ഒരു സംഖ്യക്ക് നിങ്ങൾ കോള കണ്ട് ചെന്നുണ്ട്. സോ അതേപോലെ പിന്നെ ഒരു കോളർ ഉണ്ട്, ആരണ്ട് കേൾക്കും. ഹലോ ഹലോ
3: ಹಲೋ ನಮಸ್ತೆ ಸರ್, ನಾನು ಜೋಕಿಂ ಸಲ್ಡಾನ.
1: ಜೋಕಿಂ ಸಲ್ಡಾನ ಹೇಳಿ ಸರ್, ಹೇಗಿದ್ದೀರಾ?
3: ಹಾ ಸೌಖ್ಯ ಸರ್, ಚೆನ್ನಾಗಿದ್ದೀರಿ ಸರ್, ನೀವು ಹೇಗಿದ್ದೀರಿ?
1: ಹಾ ನಾವು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀವಿ ಸರ್. ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೇನೆ ಚಾ
3: ಈಗ ನಾಳೆ ಕುಡಿ ಸ್ವಲ್ಪ ಕಮ್ಮಿ ಮಾಡಿ ಈ ವರ್ಷದಿಂದ.
1: ಈ ವರ್ಷದಿಂದ ಕಮ್ಮಿ ಯಾಕೆ?
3: ಮುಂಚೆ ದಿವಸ ಒಂದ್ ಎರಡು ಮೂರು ಸಾವಿರ ಕುಡಿತಿದ್ದೆ.
1: ಕುಡಿತಾ ಇದ್ರಿ?
3: ಈಗ ಚಾ ಒಂದು ಬೆಳಿಗ್ಗೆ ಮತ್ತೆ ಮಾತ್ರ ಕುಡಿಯುದು. ಮತ್ತೆ ಹತ್ತು ಗಂಟೆಗೆ ಏನಾದ್ರು ಬೂಸ್ಟ್, ಹಾರ್ಲಿಕ್ಸ್, ರಾಗಿ
1: ಆತರದ ಏನಾದ್ರೂ ಒಂದು
3: ಪಾನೀಯ. ಈಗ ದಿವಸಕ್ಕೆ ಒಂದು ಸಲ ಮಾತ್ರ ಚಾ ಕುಡಿದ್ದು.
1: ಯಾಕೆ ಅದು ಕಾರಣ ಕೇಳಬಹುದು, ಯಾಕೆ ಒಂದೇ ದಿವಸ ಮುಂಚೆಲ್ಲ ತುಂಬಾ ಚಹಾ ಕುಡಿಯುತ್ತಾನೆ ಇರ್ತಿದ್ದೀರಿ ಅಲ್ವಾ?
3: ಮುಂಚೆ ಕುಡಿತಾ ಇದ್ದೆ, ಕೆಲಸದಲ್ಲಿ ಇರುವಾಗ ಕುಡಿತಾ ಇದ್ದೆ ಚಹಾ ಎಲ್ಲ. ಇವಾಗ ಚಹಾ ಕುಡಿದಂಗೆ ಸ್ವಲ್ಪ ಆಗುದಿಲ್ಲ, ಈಗ
1: ಆಗುದಿಲ್ಲ. ಏನಾದ್ರೂ ಒಂದು ಪಿತ್ತ ಅಂತದ್ದು ಏನಾದ್ರೂ
3: ಬೆಳಿಗ್ಗೆ ಹೊತ್ತಿಗೆ ಒಂದು ಚಹಾ ಕುಡಿತೇನೆ, ಬೆಳಿಗ್ಗೆ ಒಂದು ಬೇಕು ನಂಗೆ.
1: ಓಕೆ ಓಕೆ ಓಕೆ, ಹಾಗಾದ್ರೆ ದಿನಕ್ಕೆ ಒಂದು ಬಾರಿ ಮಾತ್ರ ಚಹಾ ಕುಡಿತಾ ಇರ್ತೀರಿ? ಚಹಾ
3: ಕುಡಿ, ಚಹಾ ಕುಡಿ ಕಮ್ಮಿ ಮಾಡಿ ಬೇರೆ ಸ್ವಲ್ಪ ಕುಡಿಯುದು, ಏನಾದ್ರು ಆಫೀಸ್ ರಾಗಿ ಅದೆಲ್ಲ ಒಳ್ಳೆ ಆಗ್ತದೆ ಸ್ವಲ್ಪ.
1: ಓಕೆ,
3: ಅದೇ ಸ್ವಲ್ಪ ಕ್ಯಾಲ್ಸಿಯಂ ಎಲ್ಲ ಉಂಟಲ್ಲ, ವಿಟಮಿನ್ಸ್ ಎಲ್ಲ ಉಂಟು ಅದರಲ್ಲಿ, ಅದೇ ಸ್ವಲ್ಪ ಒಳ್ಳೆ ಆಗ್ತದೆ.
1: ಹೌದು ಹೌದು ಹೌದು ಹೌದು
3: ಹೌದು, ಹಾಗೆ.
1: ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
3: ಆಯ್ತು ಸರ್,
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ. ಜೋಕಿಮ್ ಸಲ್ಡಾನ ಡೈಲಿ ಒರ್ ಬಕ್ಕ ಮಾತ್ರ ಕುಡ್ಚೊಂಡೋಲ್ಲ. ಹೆಂಚಂದಂಗೆ ಕೊರಿಯಾಲಿಗೆ ಚಾಯ್ ಕುಡಿಚಂಗೆ ಯಾರೋ ಕುಡ್ಚಂಟ ಹೆಂಗೆ ಪಿತ್ತತೆ ಅಥವಾ ಇನ್ನಿತರ ಬೇರೆಯವರು ಸೀಕ್ರಂಗು ಕೂಡ ಚೊಮ್ಮ ಚಾಯ ಅದು ನಲ್ಲದು ಕೂಡ ಅಲ್ಲ ಅನ್ಸುತ್ತೆ. ಡಾಕ್ಟರ್ಸ್ ಮಾರು ಕೂಡ ಚಂದಿಕ್ರಾರೆ ಕೊರಿಯಾಲು ಡೈಲಿ ಒರ್ ಬಕ್ಕ ಮಾತ್ರ ಚಾಯ್ ಕುಡಿಕ್ರಂಗು ಕೂಡ ಇಕ್ವಾರು ಅದು ಸುಬ್ಬೈತ ಟೈಮಲ್ಲಿ ಕೊರಿಯಾಲಿಗೆ ಸುಬ್ಬೈಗೂ ಪಾಡೋರ್ಕ ಪೋಣನ್ನು ಗಂಟೆಗೂ ಪಾಡೋರ್ಕ ಉಚ್ಚೆ ಚೋರುಂಡು ತಾಯಲ್ಪಿ ನಮ್ಮ ಬೇಣವರು ಕೊರಿಯಾಲ್ಗೆ ಹಸರು ಗುಂಪೇನವರು ಹಿಂಗೆ ಅಂಜಿ ಆರು ಬಕ್ಕ ಏಳು ಬಕ್ಕ ಎಟ್ಟು ಬಕ್ಕ ಪತ್ತು ಬಕ್ಕ ಕುಡಿಕ್ರಂಗ ಕೂಡ ಇಕ್ಕುವಾರು ಪ್ರತಿಯವರ ಹಾಲು ಚೊಮ್ಮೆ ಅಲ್ಲಿ ಇಕ್ಕುವಾರಂಟು ಕೂಡ ಚೆಲ್ಲ ಅವ್ರು ಬೀಡಿ ಅವ್ರ ಚಾಯ ಅದು ಅವರು ಚೊಮ್ಮೆ ಅವರು ಅಡಿಕ್ಟ್ ಇತ್ತು ಪೋಯಂಗ ಕೂಡ ಚೊಮ್ಮೆ ಅಲ್ಲೂ ಕೂಡ ಉಳ್ಳಾರೆ. ಬಹುಶಃ ಈ ಚಾಯತ್ತ ಬಗ್ಗೆ ಅವ್ರದ್ದೆಲ್ಲ ಇಂಟ್ರೆಸ್ಟಿಂಗ್ ಸ್ಟೋರಿ ನಂಗೆ ನೋಕೊಂಡು ಬರುವ. ಇಪ್ಪ ಟೀ ಉತ್ಪಾದಿಸಿರೋ ದೇಶಂಗ ಏದುಂಡ ಈ ನಾಲ್ ಡೇ ಆಚರಿಸಿ ಹೊಂಟಿಕ್ರಾರ. ಸೊ ಟೀ ಉತ್ಪಾದಿಸಿರೋ ಚೆನ್ನಾಗಿ ಚಾಯತ್ತ ಉತ್ಪಾದಿಸಿರೋ ದೇಶಂಗ ಏದು ಚಂದಂಟ ಹೆಂಗ್ ಅವ್ರು ಸೇರ್ಲಿ ನಂಗಲೆ ಇಂಡಿಯಾ ಭಾರತ ಬಾಂಗ್ಲಾದೇಶ ಶ್ರೀಲಂಕಾ ನೇಪಾಳ ವಿಯೆಟ್ನಾಂ ಇಂಡೋನೇಷ್ಯಾ ಕಿನ್ಯಾ ಮಲೇಷ್ಯಾ ಉಗಾಂಡ ಈ ಸೇರಿ ಪೋಲೆ ಎತ್ತರಮ ದೇಶದಲ್ಲಿ ಈ ನಾಲ್ಡು ಆಚರಿಸಿರೋ ಪದ್ಧತಿ ಕೂಡ ಶುರುವಾಯಿಟ್ಟು ಬಂಡು. ಈ ಚಾಯತ್ತ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಕೂಡ ಗಮನ ಸೆಳೆಯಿರೋ ಸಲುವಾಯಿಟ್ಟು ಕೂಡ ಈ ಆಚರಣೆ ಅಂದ್ರೊಂಡ ಅದು ಶುರುವಾಯಿಟ್ಟು ಬಂಡು. ಇಂಡಿಯಾದಲ್ಲಿ ಚಹಾ ಕುಡಿಕ್ರಂಕು ಅದು ಇವರು ಕಾರಣ ಅಂಟ ಕಾರಣ ಏದಂಟು ಖಂಡಿತ ಮಾಹಿತಿ ಬೇನಾವಲ್ಲ ಎಂಚಂದಂಗೆ ಅತ್ತರ ಮಟ್ಟದಗೂ ಅದಗೊರು ಅಡಿಕ್ಟ್ ಐತಿಕ್ರಾರ. ಅದಲ್ಲೂ ಕೂಡ ನಂಗಳ ಕರ್ನಾಟಕ ಭಾಗದಲ್ಲಿ ನಂಗಳ ಕರ್ನಾಟಕ ಅಸ್ಸಾಂ ಡಾರ್ಜಿಲಿಂಗ್. ಸೊ ಈ ದೇಶತ್ತೆ ರಾಜ್ಯ ಎಂದ್ರೊಂಡ ಟೀ ಉತ್ಪಾದನೆಯಲ್ಲಿ ವಿಶ್ವತ್ವ ಗಮನ ಕೂಡ ಸೆಳೆಯರು ಆಯಸಬಲು ಈ ಭಾಗತ್ತು ಆಲ್ಮಾರು ಕೂಡ ಹೈಯೆಸ್ಟ್ ಐತೆ ಚಾಯ ಕುಡಿಕ್ರಂಗು ಕೂಡ ಐತಿಕ್ರಾರೆ. ಸೊ ಅವ್ರ ಸೈಡ್ಲು ನಂಗೆ ಚೆಂಗೈಮಾರು ಒಟ್ಟಿಕ್ಕು ಮತ್ತುಗೂ ಅವ್ರ ಸೈಡ್ಲಿ ಚೆನ್ನೈ ಹೊರತ ಜಲ್ಡ ಪೈಲ ವರ್ಕ ಚಾಯ್ ಕುರ್ಚಿದ ಬರುವ ಅಂಟು ಅಥವಾ ನಂಗಲ್ಲಿ ಫ್ಯಾಮಿಲಿ ಡಂಗೆ ಇಕ್ಕರಾರು ಆ ಸಂದರ್ಭದಲ್ಲಿ ನಿಕ್ಕರು ಅವ್ರ ಚಾಯ್ ಹಾಕಿದ ಬಂಡೆ ಅಂಟು ಅವ್ರ ಸೈಡ್ಲಿ ನಂಗೆ ಚೊಮ್ಮೆ ದನಿವಾಯಿ ಹೊಂಟಿಕ್ರೆ ಚೆನ್ನಾಗಿ ಬಾಯಾರಿಕೆ ಅವ್ರ ಸೈಡ್ಲಿ ತಾಗಾಯಿ ಹೊಂಟಿಕ್ರೆ ಆ ಸಂದರ್ಭದಲ್ಲಿ ಕೂಡ ನಿಕ್ಕರು ಅವ್ರ ಚಾಯ್ ಹಾಕಿದ ಬಂಡೆ ಅಂಡ್ ಅಥವಾ ಏದಾಯ ಅವ್ರು ಚೆಂಗೈಮಾರ್ ಮಾತ್ರ ಅವತಲಿಕ್ರೆ ಸಂದರ್ಭದಲ್ಲಿ ಆರ್ಗಾಯಿನ್ ಟೀ ಹಾಕೋಗು ಬಂಡ ಆರ್ಗಾಯಿನ್ ಚಾಯ್ ಹಾಕೋಗು ಬಂಡ ಪೊಯ್ತ ಅವರು ಚಾಯ್ ಹಾಕ್ಯಂಟು ಬಾ ಅವರು ಚಾಯ ಕುರಿಚಿದ ಅವ್ರು ನಲ್ಲ ಅವ್ರು ಫ್ರೆಶ್ ಐತೆ ಅವರತ್ತೆಲ್ಲ ದೈಹಿಕ ಅಂಟು ಚಂತ ಚೆಲ್ಡ್ರಂಗು ಕೂಡ ಹಿಂಗೆ ನೆಕ್ಕುವಾರು. ಸೊ ಹಿಂಗಿನ ಒಟ್ಟಾರೆ ಇತ್ತು ಬೇರೆ ಬೇರೆ ಬಿಸಿಯತ್ತಲು ಕೂಡ ಈ ಚಾಯತ್ತು ಕುಡಿಕಿರೋದು ಅದು ಪುದ್ಯದೊಂದು ಅಲ್ಲ. ಸ್ವಾಯಸಬಲು ಚೀನತ್ತೆ ಪಿನ್ನೆ ಭಾರತ ಅತಿ ಜಾಸ್ತಿ ಆಯಿಟು ಚಹಾ ಉತ್ಪಾದಿಸಿರುವ ದೇಶ ಆಯಿಟು ಹೊರಹೊಮ್ಮಿಯೋದು ಕೂಡ ನಂಗೆ ನೋಕ. ಸೊ ಅದೇ ಫಲಮೇ ಚಾಯತ್ತ ಬಗ್ಗೆ ಅವರು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಉಂಡು. ಸೊ ಖಂಡಿತ ಮಾಹಿತಿ ಕೂಡ ನಾ ಚೆಲ್ಡ್ರೆ. ಸೊ ಐಕ್ ಮುಂದಲ್ಪಿನವರು ಕಾಲರ್ ಉಂಡು ಆರಂಟಿ ಕೇಕುವ. ಹಲೋ,
4: ಹಲೋ, ನಮಸ್ತೆ.
1: ಹಲೋ, ನಮಸ್ತೆ, ನಮಸ್ತೆ. ಯಾರು ಮಾತನಾಡೋದು?
4: ನಾನು ಸೀನಾ ಪುತ್ತೂರಿಂದ.
1: ಅಯ್ಯೋ ಸೀನಾ ಪುತ್ತೂರಣ್ಣ, ಎಲ್ಲಿದ್ರಿ ಸರ್ ನೀವು? ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು ಸರ್. ಅಯ್ಯೋ ಎಷ್ಟು ವರ್ಷಗಳಾಯ್ತು ನಿಮ್ಮ ಈ ಮಾತು ಕೇಳದೆ, ಈ ವಾಯ್ಸ್ ಕೇಳದೆ. ಎಲ್ಲಿದ್ರಿ ಸರ್ ನೀವು? ಏನು ರೇಡಿಯೋ ಕೇಳ್ತಿರ್ಲಿಲ್ವಾ?
4: ರೇಡಿಯೋ ಕೇಳ್ತಿತ್ತಿಲ್ಲ ನಿಮ್ದು, ಮೊನ್ನೆ ಎರಡು ರೇಡಿಯೋ ಅದ್ರಲ್ಲಿ ಸಹ ಕೇಳ್ತಿತ್ತಿಲ್ಲ, ಈಗ ಪುನಃ ಒಂದು ರೇಡಿಯೋ ತಕೊಂಡೆ.
1: ಹೋ ಹೋ ಹೋ ಹೋ,
4: ಅದ್ರಲ್ಲಿ ಸ್ವಲ್ಪ ಕೇಳ್ತದೆ ಈಗ.
1: ಹೌದಾ? ತುಂಬಾ ಆಶ್ಚರ್ಯ ಆಗ್ತಿದೆ ಸರ್, ತುಂಬಾ ಬಾರಿ ನಾವು ಇಲ್ಲಿ ಹೇಳಿದ್ದು ಕೂಡ ಇದೆ. ಶಾ ನಮ್ಮ ಸೀನನ್ನ ಪುತ್ತೂರು ಕಾಲ್ ಮಾಡ್ತಾನೆ ಇಲ್ಲ, ಅವರೊಬ್ಬರನ್ನ ವಿಚಾರಿಸಬೇಕಿತ್ತಲ್ಲ ಅಂತ, ಪುತ್ತೂರು ಎಲ್ಲಿಂತ ನಾವು ಹುಡುಕುವುದು ಅಂತ ಆ ರೀತಿ ತುಂಬಾ ಬಾರಿ ಹೇಳಿದ್ದು ಕೂಡ ಇದೆ ನಾನು. ಇವತ್ತು ನಿಜಕ್ಕೂ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಸರ್ ನೀವು ಕಾಲ್ ಕರೆ ಮಾಡಿದಕ್ಕೆ. ಹೌದಾ? ಓ ಹೋ ಹೋ,
4: ನಂಬರ್ ಅರ್ಥ ಆಗೋದಿಲ್ಲ ಅವ್ರು ಹೇಳೋದು ಹೇಳ್ತಾರಲ್ಲ. ಇದು ನಿನ್ನೆ ನಂಬರ್ ಸಿಕ್ಕಿದ್ದು, ನಿನ್ನೆ ಅಲ್ಲ ಮೊನ್ನೆ ಸಿಕ್ಕಿತ್ತು. ಕಾಲ್ ಕೊಟ್ಟೆ. ಅದು ಅರಣ್ಯಕ್ಕೆ ನನ್ನ ಅಳಿಯ ಹಬ್ಬ ಇದ್ದಾನೆ.
1: ಯಾರು
4: ಅಳಿಯ ಹಬ್ಬ ಇದ್ದಾನೆ? ಅವನಿಗೆ ಹೋಗಿತ್ತು. ಅದು ನಾನು ಕೋಲ್ಡ್ ಹಾಕ್ಬಿಟ್ಟು ಕಾಲ್ ಕೊಟ್ಟಿದ್ದು. ಅದು
1: ಹೌದಾ?
4: ಸಿಕ್ತಿತ್ತಿಲ್ಲ. ಈಗ ಸರಿ ನೇರ ಕೊಟ್ಟೆ, ಸಿಕ್ತು.
1: ಅಂತ ಇಂತ ನೀವು ಕಾಲ್ ಮಾಡಿದ್ರಲ್ಲಿ ಇವಾಗ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕಂದ್ರೆ ಎಷ್ಟು ವರ್ಷಗಳಾಯ್ತು, 3 ವರ್ಷ ಆಯ್ತಂತಲ್ಲ ಸರ್,
4: ತುಂಬಾ ಖುಷಿ ಆಯ್ತು.
1: 3 ವರ್ಷ ಆಯ್ತಂತ ನೀವು ಕರೆ ಮಾಡಿದೆ, 3-4 ವರ್ಷ ಆಯ್ತಾ ಅಂತ
4: ಸಿಕ್ಕಿಡ್ತಲ್ಲ ಅಂತ ತುಂಬಾ ಖುಷಿ ಆಯ್ತು
1: ನಮ್ಗೆ. ಅದಕ್ಕಿಂತ 10 ಪಟ್ಟು ಜಾಸ್ತಿ ಖುಷಿ ಆಗಿದೆ. ಎಷ್ಟು ವರ್ಷಗಳ ನಂತರ ಮತ್ತೊಮ್ಮೆ ನೀವು ಕರೆ ಮಾಡಿದ್ದೀರಲ್ವಾ ಅಂತ. ಯಾಕಂದ್ರೆ ನಿಮ್ಮ ವಾಯ್ಸ್ ಎಲ್ಲ ಕೇಳೋದು ತುಂಬಾ ಖುಷಿ ಆಗ್ತಾ ಇತ್ತು. ನಿಮ್ ಜೊತೆಗೆ ಮಾತಾಡ್ತಾ ಇದ್ದೆವು, ಯಾವತ್ತೂ ಕೂಡ ದಿನನಿತ್ಯ ನೀವು ಕರೆ ಮಾಡ್ತಾ ಇದ್ರಿ. ಒಮ್ಮೆಲೆ ನಿಂತಾಗ ನಮಗೂ ಕೂಡ ಒಂಥರ ಗಾಬರಿ, ಮತ್ತೊಂದು ಕಡೆ ಏನಾಗಿರ್ಬಹುದು ಅಂತ ಒಂದು. ಹೌದಾ,
4: ಇಲ್ಲಾದ್ರೆ ನಾನೊಂದು ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿದ ಒಂದು ಹಾಡು ಉಂಟಲ್ಲ, ನಮಸ್ತೆ ಕರ್ನಾಡಿಗೆ, ಆ ಹಾಡು ಕೇಳ್ಬೇಕು ಅಂತ ಇತ್ತು.
1: ಹೌದಾ, ಆವಾಗ ತುಂಬಾ ಲೈನ್ ಬಿಸಿ ಇರ್ತಾ ಇತ್ತು ಒಲವಿನ ಹಾಡು ಕಾರ್ಯಕ್ರಮ.
4: ರೇಡಿಯೋ ಸರಿ ಕೇಳ್ತಿದ್ದಿಲ್ಲ.
1: ಓಹೋ ಹೌದಾ,
4: ಹೌದಾ, ಈಗ ಸಿಕ್ಕಿದ ಆಗ್ಲೇ ಒಂದು 2 ಹಾಡುಗಳಿಂದ ಮೇಲೆ ಮತ್ತೆ ಸಿಕ್ತು.
1: ಓಕೆ ಓಕೆ ಓಕೆ,
4: ಒಬ್ಬರದು ಕಾಲರ್ದು ಸ್ವರ ಮಾತ್ರ ಕೇಳ್ಕೊಂಡಿದ್ದೆ ನಾನು. ಲಾಸ್ಟ್ದವ್ರದ್ದು.
1: ಹೌದಾ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರಬಹುದು ಬಹುಶಃ. ಅಂತ ಇಂತ ನೀವು ಕರೆ ಮಾಡಿದ್ದೀರಲ್ಲ, ಹಬ್ಬಾ, ಇವತ್ತೊಂದು ಸಾರ್ಥಕ ಆಯ್ತು ಅಂತ ಅನ್ಕೊಳ್ಬಹುದು. ಯಾಕಂದ್ರೆ ಎಷ್ಟೋ ವರ್ಷಗಳ ನಂತರ ಮತ್ತೊಮ್ಮೆ ಕರೆ ಮಾಡಿದ್ರಿ ಅಂತ. ಹೌದೌದೌದು. ಚಾ ಎಷ್ಟು ಬಾರಿ ಕುಡಿತೀರಿ ಸರ್?
4: ನಾನು ಚಾ ಕುಡಿತಲೇ ಇರ್ತೀನಿ ಸರ್.
1: ಕುಡಿತಲೇ ಇರ್ತೀರಿ, ದಿನಕ್ಕೆ ಒಂದು ಎಷ್ಟು ಬಾರಿ ಅಂತ ಕುಡಿತೀರಿ ಅವ್ರ ಅಂದಾಜು?
4: ಒಂದು 1.5 ಲೀಟರ್. 1 ಲೀಟರ್?
1: 1.5 ಲೀಟರ್.
4: ಅಲ್ಲಿ ಹೋಟೆಲ್ಗೆ ಹೋಗ್ತೀನಿ, ಇಲ್ಲಿ ಸುಮಾರು 1 ಕಿಲೋಮೀಟರ್ ಹತ್ರ ಉಂಟು. ಸೀದಾ ಹೋಗ್ತೀನಿ ಅಲ್ಲಿ ಹೋಗಿ ಅನ್ನೋನ್ ಅಂತ ಇದ್ದಾರೆ ಗೌಡ್ರು, ಅವ್ರ ಹೋಟ್ಲಲ್ಲಿ ಹೋಗಿ ಒಂದು ಚಾ ಕುಡಿದು
1: ಬರ್ತೀರಿ ಅಲ್ವಾ?
4: ಒಂದೊಂದ್ಸಲ ಕುಡಿತೀನಿ, ಹೋಗ್ತೀನಿ ಇಲ್ಲಾದ್ರೆ ಇಲ್ಲ. ತಿಂದ್ರೆ
1: ಪುತ್ತೂರಲ್ಲಿ ಎಲ್ಲಿ ಸರ್ ನಿಮ್ಮ ಊರು? ಪುತ್ತೂರಲ್ಲಿ ಎಲ್ಲಿ?
4: ಇಲ್ಲಿ ಒಂದು 1.5 ಕಿಲೋಮೀಟರ್ ಆಗ್ಬಹುದು.
1: ಓ ಹೌದಾ, ಓಕೆ ಓಕೆ. ಅಂತೂ ಇಂತೂ ತುಂಬಾ ಬಾರಿ ನೀವು ಚಹಾ ಕುಡಿತೀರಿ ಪ್ರತಿದಿನ?
4: ನೀರು ಕುಡಿಯೋದಿಲ್ಲ ಅಂತ ಹೇಳ್ಬೋದು, ನೀರು ಕುಡಿಯೋದೇ ಇಲ್ಲ.
1: ಅಯ್ಯೋ, ನೀರು ಕುಡಿಬೇಕು, ನೀರೇ ಹೆಚ್ಚಾಗಿ ನಮ್ಮ ದೇಹಕ್ಕೆ ಹೋಗ್ಬೇಕಾದದ್ದು. ನೀರು ಬಿಸಿ ಮಾಡಿ ಕುಡಿಯಿರಿ, ಬಿಸಿ ಮಾಡಿ ಜಾಸ್ತಿ ಆಗಿ ನೀರು ಕುಡಿಯಿರಿ. ಹೌದಾ, ಚಹಾಗಿಂತ ಹೆಚ್ಚಾಗಿ ಬಿಸಿ ನೀರು ಕುಡಿಬೇಕು, ನೀರಂತೂ ಹೋಗ್ಲೇಬೇಕಾಗುತ್ತೆ. ಹೌದೌದೌದೌದು, ತುಂಬಾ ಖುಷಿ ಆಯ್ತು ಸರ್ ನೀವು ಕರೆ ಮಾಡಿದ್ದಕ್ಕೆ. ಧನ್ಯವಾದ, ಧನ್ಯವಾದ ನಿಮಗೂ ಕೂಡ, ದೊಡ್ಡ ಧನ್ಯವಾದ.
0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ
1: ಸೀನನ್ನ ಪುತ್ತೂರು. ನಂಗೆ ಪಂಡತೆ ಅವರು ಕೇಳುಗ ಕೂಡ ಐತಿಂತು ಸೀನನ್ನ ಪುತ್ತೂರು ಚಲಮತ್ತು ವರ್ಕಲೆ ಆಶ್ಚರ್ಯ ಕೂಡ ಖಂಡಿತ ಆಯ್ತು ಆಯ್ತು. ಹೆಂಚನಂಗೆ ಎತ್ತರಮ ವರ್ಷದಲ್ಲಿ ಮೈಕದ ವರ್ಗ ಕಾರ್ಯಕ್ರಮದಲ್ಲೂ ಕೂಡ ಕಾಲ್ ಹಾಕಿಂಟು ಮುಂದೆಂಟು ಇನ್ನೂ ಅವ್ರ ಮನುಷ್ಯ ಐತಿಂತು. ಎತ್ತರಮ ವರ್ಷತ್ತೆ ಕಾಲ ಅವ್ರ ಸಂಪರ್ಕ ಕೂಡ ಇಲ್ಲ ಅಂಟು ಸೀನನ್ನ ಪುತ್ತೂರು ಅವ್ರ ಸೈಡ್ ಮೂಲೆಲ್ಲ ಐತಿಂತಿಂದ ನಂಗೆ ಬೇರೆ ಬೇರೆ ಥಿಂಕಿಂಗ್ ಕೂಡ ಹಾಕಿರ. ಅವ್ರ ಸೈಡ್ಲಿ ಹಿಂಡ ಇಲ್ಡ ಕಾಲ್ ಬಂದಪ್ಪ ಭಾರಿ ಖುಷಿ ಕೂಡ ಖಂಡಿತ ಆಯ್ತು ಆಯ್ತು. ಅವ್ರ ಸೈಡ್ಲಿ ಸೀನನ್ನ ಪುತ್ತೂರು ಕೂಡ ಚಂದ ಪೋಲೆಮೆ ಡೈಲಿ ಕೊರೇ ಬಕ್ಕ ನಾನು ಚಾಯ ಕುಡಿಕ್ರೆ ಅಂಟು ಚೆನ್ನಾಗಿ ಚಾಯತ್ತು ಗುಲ್ಲಂಕೆತ್ತು ಅವ್ರ ಪವರ ಅದು ಹಂಗಂತದ ಇಟ್ಟಿಕ್ರೆ ಚೆನ್ನಾಗಿ ಎತ್ತರಮ ಆಲ್ಮರ್ಡ್ ಅದು ಪಾಡ ಪಾಡಂ ಕುಡಿಪಾಟಿ ಹೊಂಟೆ ಪೋಂಡು. ಸೊ ಅದಕ್ಕೆ ವರ್ಕತ್ತಿಗೆ ಅಡಿಕ್ಟ್ ಆಯಿತು ವರ್ಷ ಒರ್ನಲ್ಲಿ ಚಾಯ ಕುಡ್ಚಿಲ್ಲಂಡ್ರೆ ಕಣ ಹಂಗೆ ಹಂಗೆ ಎಂದ್ರಮ ಅವರು ಕಲ್ಯ ಪೋಲೆ ಎಂದ್ರಮ ಅವರು ಫೀಲ್ ಆಯ ಪೋಲೆ ಖಂಡಿತ ಆಯಿಟ್ಟು ಆಯಂಗ ಎತ್ತರಮ ಅನುಭವಿಸಂಗ ಕೂಡ ಖಂಡಿತ ಆಯಿಟ್ಟು ಮುಳ್ಳಾರೆ. ಇಪ್ಪ ಚಾಯತ ಬಗ್ಗೆ ಅವ್ರ ಚೆಲ್ಲಿ ಇನ್ಫಾರ್ಮೇಶನ್ ನಂಗೆ ನೋಕೋ ಪೋಯಿಂಟ ಹೆಂಗೆ ಚಾಯತೆ ಅವರು ಇತಿಹಾಸ ಅದರ ತೆರೆಯೋ ಪೋಯಿಂಟ ಹೆಂಗೆ ಕ್ರಿಸ್ತಪೂರ್ವ 2737 ಅದರ ಮುನ್ನೊಲ್ತ ಇದಗುಂ ಪೋಣ ಅವರು ಕ್ರಿಸ್ತಪೂರ್ವ 2737 ಚೀನಾತು ರಾಜ ಶೆನ್ ನುಂಗ್ ಚುಲ್ರಂಕೆತ್ತು ಅವ್ರ ಆಲ್ ಅವ್ರ ಬೆಚ್ಚ ತನ್ನಿ ಕಾಯಿಚೋಂಟಿಕ್ಕುಂಬತ್ತಗು ಅಚಾನಕ್ ಆಯಿಟ್ಟು ಅವರು ಚಹತೆ ಅದ್ರ ಅವ್ರ ಎಲೆ ಎಂದ್ರೂಂಡ ಅದು ಲೋಟತೆ ಉಲ್ಗತ್ತಗು ಬೋಲ್ಡೋಲ ಅವರು ಗ್ಲಾಸ್ ರುಲ್ಗ ಬೋಲ್ಡು ಗ್ಲಾಸಲ್ಲಿ ಅಪ್ಪತ್ತೆ ಕಾಲದಲ್ಲಿ ಬೇರೆ ಬರು ಲೋಟ ಇದೆ ಆ ಲೋಟೆ ರುಲ್ಗ ಬೋಲ್ಡು. ಸೊ ಅದೇ ತನ್ನಿ ರೈಲು ಕುರ್ಚಪ್ಪ ಆ ರಾಜಗೆ ತಲು ಕೊಸಿ ಕೂಡ ಅವರು ಆ ರಾಜ್ಯತೆ ಚೀನಾತೆ ಅವರು ರಾಜ ಐತಿನ ಶೆನ್ ನುಂಗುಂಟು ಚಂತ ಐತಿ ಕೃಪೇರೆ. ಸೊ ಅವನಿಗೆ ಎಂದ್ರಮ್ಮ ಇವರು ಎಲೆ ಬೂನ ಎಲ್ಪಿನ ಅದರು ಇಪ್ಪ ನಂಗೆ ಅವರು ಕಣ್ಣತೆಗೆ ಅವರು ಪುದೀನ ಎಲೆ ಇಟ್ಟಿತ್ತು ಕುರ್ಚಪ್ಪ ಅದವರು ಫೀಲೇ ಬೇರೆ ಐತಿಕ್ರೆ. ಅದೇ ಪೋಲೆ ಅವ್ರ ಬೆಚ್ಚ ತನ್ನಿಲಿ ಈ ಚಾಯತ್ತು ಅವರು ಎಲೆ ಬೂನಪ್ಪ ಹೆಂಗನ ಕೊಸಿ ಐಟಿಕ್ಕು. ಸೊ ಅಪ್ಪ ಅವನಿಗೂ ಶುರು ಐತಿ ಈ ಚಹಾ ಕುಡಿಕ್ರಂಕೆ ಅವ್ರ ಪದ್ಧತಿ ಅಂಟು ಚೊಲ್ಲ ಚೆಲ್ಲ. ಸೊ ಆ ಟೀ ಬ್ಯಾಗ್ ಪದ್ಧತಿ ಶುರು ಹಾಕಿದ್ದು ಕೂಡ ಥಾಮಸ್ ಸುಲ್ಲಿವಾಂಡು ಚಂತ ಅವರ ಆಲೈತಿಕ್ರೆ. 1708 ಅಮೇರಿಕಾತೆ ಥಾಮಸ್ ಸುಲ್ಲಿವಾನ್ ಸಿಲ್ಕ್ ಬ್ಯಾಗ್ಲು ಚಹಾತೋ ತಂದೆ ಆ ಕಸ್ಟಮರ್ಗೆ ಏನಾಯಿತು ಪ್ರಾಯೋಗಿಕವಾಗಿ ಕೊಡ್ತಿದ್ದೀನಿ ನಾವಲ್ಲ. ಸೊ ಅದು ಪ್ರತಿಷ್ಠೆ ಅವರ ಸ್ಥಾನಮಾನ ಕೂಡ ಪಡ್ಞೆ ಉಂಟು ಪೋಂಡು. ಸೊ ಐಸಬಲ್ ನೋಕರು ಓರೋರು ಭೂಮಿಲಿ ಎಲ್ಲ ರೂಪದಲ್ಲೂ ಲಂಕೆತ್ತು ಸಸ್ಯಂಗ ಉಂಡು ಆಯುರ್ವೇದಿಕ್ ಮೆಡಿಸಿನ್ಡೆ ಕೊರಿಯ ಸಸ್ಯಂಗ ಕೂಡ ಖಂಡಿತ ಮಾಡಿ ಉಂಡು. ನಂಗೆ ಕೇಂದ್ರ ಸೀಕ್ ಬಂದ ಟೈಮ್ಗೆ ಭೂಮಿಲೇ ಪಡಚೋನ ಅದು ಎಲ್ಲದಕ್ಕೆ ಎಲ್ಲ ಎರ್ತ ಬೇಚಿದಿಕ್ರೆ. ಸೊ ಅದೇ ಪೋಲೆಮೇ ಈ ರಾಜಗೂ ಕೂಡ ಅಂಡತ್ತಿನಲ್ಲಿ ಆ ಅವರು ಚಾತೆ ಲೋಟತೆಗೆ ಇದೆ ಬಿಚ್ಚ ತನ್ನಿಗೆ ಆ ಛಾಯತ್ತು ಎಲೆ ಬೂನಪ್ಪ ಅಯಲ್ಗೋರು ಫೀಲ್ ಐತೆ ಅಯಲ್ಪಿನಾದ್ರೆ ಪದ್ಧತಿ ಅಯಲು ಕಂಟಿನ್ಯೂ ಹಾಕೊಂಡು ಫೋನ್ರು. ಸೊ ಅದೇ ಪೋಲೆಮೇ ಪಿನವರು ಕಾಲರ್ ಉಂಡು ಆರಂಡ್ ಕೇಕುವ. ಹಲೋ
5: ಹಲೋ
1: ಹಲೋ ನಮಸ್ತೆ ನಮಸ್ತೆ
5: ಕುಸುಮಾ.
1: ಹಲೋ ಕುಸುಮಾಕರ ಕೊಟ್ಟಾರ? ಹಲೋ ಓಕೆ ಕರಿಯಾಕೋ ಕಡಿತಗೊಂಡಿದೆ. ಐ ಥಿಂಕ್ ಹೈಲ್ಗೆ ಕಾಲಿಂದ ಕೇಟಿ ಉಂಟಿಲ್ಲ ಅಂಟು ಕಾಣ್ರಿ ಉಂಟು ಬೇರೆಗೆ. ಅದೇ ಪೋಲೆಮೆ ನಾನು ಪಡ ಚಂದ ಪೋಯ ಪೋಲೆಮೆ ಈ ಬೆಚ್ಚ ತನ್ನಿಗೆ ಎಪ್ಪ ಚಾಯತ್ತ ಎಲೆ ಲೋಟತ್ತಿಗೆ ಬೂಂದ. ಸೊ ಅಪ್ಪ ಈ ಚಾ ಕುಡಿಕಿರೋ ಪದ್ಧತಿ ಕೂಡ ಬಂತಂಟು ಚೆಲ್ರಾರು. ಸೊ ಈ ಟೀ ಬ್ಯಾಗ್ ಅಂತ ಇಪ್ಪರ್ತಿಗೆ ನಂಗೆ ಸಾಧಾರಣ ಮೈತು ಪೋಯಪ್ಪ ನಂಗೆ ಕಾಣೋಗಿಟ್ರಿ. ಸೊ ಅದ್ರ ಶುರು ಆಗಿರೋ ಥಾಮಸ್ ಸುಲ್ಲಿವಾನ್ ಚೊಲ್ರಂಕೆತ್ತು ಅವ್ರು ಆಲೈದಿಕ್ರಿ. ಸೊ ಅದ ಪಲಮೇ ಕಂಟಿನ್ಯೂ ಪಿನೋರ್ ಕಾಲ್. ಹಲೋ ಓಕೆ ಕಾಲಿಂದ ಕಿಟ್ಟಿ ಉಂಟಿಲ್ಲ ಹೊರ್ತ ಇಲ್ಲ ಅಂದ್ರೆ ಮಾ ತಾಂತ್ರಿಕ ಅಡಚಣೆ ಉಂಟು ಉಂಟು ಕೂಡ ಬೇರಿಕ್ರೆ ಪಿನೋರ್ ಕಾಲರ್ ಉಂಡು. ಹಲೋ ನಮಸ್ತೆ ನಮಸ್ತೆ ಕುಸುಮಾಕರ ಕೊಟ್ಟಾರ ಸರ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತಾ ಅಂತಲ್ಲ ಕಾಲ್ ಅಲ್ಲಿ ಅದೇ ನೀವು ಕರಕರ ಹೇಳುವುದು ಇಲ್ಲಿ ಎಲ್ಲ ಕೇಳಿ ಆಗಿದೆ. ಹೌದೌದು ಹೇಳಿ ಸರ್ ನೀವು ಪ್ರತಿ
5: ಚಾ ಫಸ್ಟಿಗೆಲ್ಲ ಕುಡಿತಾ ಇರ್ಲಿಲ್ಲ ಸರ್ ಈಗ ಒಂದು 2-3 ವರ್ಷದಿಂದ ಕುಡಿಯುದು.
1: ಈಗ ಶುರು ಮಾಡಿದ್ದು 2-3 ವರ್ಷದಿಂದ?
5: ಹೌದು ಎಲ್ಲರೂ ಪ್ರಾಯ ಆಗುವಾಗ ಬಿಡ್ತಾರೆ ಅಂದ್ರೆ ನಾನು ಈಗ ಕುಡಿಲಿಕ್ಕೆ ಶುರು ಮಾಡಿದ್ದು.
1: ಯಾಕೆ?
5: ಅದು ಎಲ್ಲಾರು ಕುಡಿಯುವಾಗ ಅದು ಪರಿಮಳ ಬರ್ತದಲ್ಲ ಆಗ ಒಂದು ಕುಡಿಯುವ ಅಂತ ಆಗ್ತಾ ಇತ್ತು.
1: ಆ ಪರಿಮಳಕ್ಕೋಸ್ಕರ ನೀವು ಕುಡಿಲಿಕ್ಕೆ ಶುರು ಮಾಡಿದ್ರಿ?
5: ಒಂದು ಇಲ್ಲದ್ರೆ ಎರಡು ಕುಡಿತೇನೆ ಬೆಳಿಗ್ಗೆ ಒಂದೊಂದ್ಸಲ ಬೆಳಿಗ್ಗೆ ಕಷಾಯ ಕುಡಿದ್ರೆ ಇಲ್ಲ ಮತ್ತೆ ಇಲ್ಲದ್ರೆ ಕುಡಿತೇನೆ. ಇಲ್ಲ ಈಗ 4 ಗಂಟೆಗೊಂದು ಬರ್ತದೆ ಅದು ಚಾ ಇಲ್ಲಿಂದ ಹೋಟೆಲಿಂದ.
1: ಹಾಗಾದ್ರೆ 2-3 ವರ್ಷದಿಂದ ಇವಾಗ ಹೋಟೆಲ್ ಇಂದ ಕಂಟಿನ್ಯೂ ಆಗಿ ಬರ್ತಾ ಇದೆ ಅಂತ. ಹೋಟೆಲ್ ಇಂದ ಕಂಟಿನ್ಯೂ ಆಗಿ ಬರ್ತಾ ಇದೆ ಹಾಗಾದ್ರೆ?
5: ಹೌದೌದು.
1: ಹಾಗಾದ್ರೆ ಎಷ್ಟು ಬಾರಿ ಬರುತ್ತೆ?
5: ಹೋದ್ರೆ ಕುಡಿಯೋದಿಲ್ಲ.
1: ಹೌದಾ?
5: ಅದೀಗ ಒಂದು ಇದಾಗಿ ಹೋದದ್ದು ಅದು ಪರಿಮಳಕ್ಕೆ.
1: ಆ ಪರಿಮಳಕ್ಕೆ ಅಡಿಕ್ಟ್ ಆದ್ರಿ ಇವಾಗ ಕಂಟಿನ್ಯೂ ಆಗಿ
5: ಒಂದು ಆಸೆ ಆಗ್ತದೆ ಆಗ ಕುಡಿಯುವ ಅಂತ.
1: ಮುಂಚೆ ಏನು ಕುಡಿತಾ ಇದ್ರಿ ಹಾಗಾದ್ರೆ?
5: ಚಾವೇ ಕುಡಿತಾ ಇರ್ಲಿಲ್ಲ ನಾನು.
1: ಹೌದಾ? ಅದಕ್ಕೆ ಬದಲಾಗಿ ಏನು ಕುಡಿತಾ ಇದ್ರಿ ಮುಂಚೆ?
5: ಆಗ ಮಾಲ್ಟ್ ಕುಡಿತಾ ಇದ್ದೆ.
1: ಮಾಲ್ಟ್ ಕುಡಿತಾ ಇದ್ದೆ.
5: ಹಾರ್ಲಿಕ್ಸ್ ಇಲ್ಲದ್ರೆ ಮಾಲ್ಟ್.
1: ಮತ್ತೆ
5: ಕಷಾಯ. ಮತ್ತೆ ಯಾರ ಎಲ್ಲಿಯಾದ್ರೂ ಹೋದ್ರೆ ಅಲ್ಲಿ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ. ಯಾವಾಗಲೊಮ್ಮೆ ಸ್ವಲ್ಪ ಕುಡಿದು ಬಿಡ್ತೇನೆ. ಮತ್ತೆ ನಿಮ್ಮ ಕಾಲ್ಗೇಟ್ ಅಮೆರಿಕದ್ದು ಅಂತ ಆಗ್ತದೆ.
1: ಅಮೆರಿಕ ಅಂತ ಹೇಳ್ತೀರಿ? ಎಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.
5: ನನ್ನ ನಿನ್ನೆ ಫೋನ್ ಮಾಡಿದ್ರು ನಿನ್ನೆ ತುಳುಚಾವಡಿಗೆ.
1: ಸೀನನ್ನ? ಹೌದೌದು ತುಂಬಾ ವರ್ಷ ಆಯ್ತಲ್ವಾ?
5: ನಿನ್ನೆ ಫೋನ್ ಮಾಡಿದ್ದು 3-4 ವರ್ಷ ಕೊರೋನಾದ ಮುಂಚೆ ಇರಬೇಕು. 4 ವರ್ಷದ ಮುಂಚೆ.
1: ಹೌದೌದು 4 ವರ್ಷದ ಅದಕ್ಕಿಂತ ಮುಂಚೆನೆ ಕಾಲ್ ಮಾಡ್ತಾ ಇರ್ಲಿಲ್ಲ ನಮಗೂ ಕೂಡ. ಒಂದ್ ಕಡೆ ಗಾಬರಿ ಕೂಡ ಆಗಿತ್ತು.
5: ಬಂದ್ ಮಾಡಿದ್ರು ಅವರೇನು?
1: ಹೌದೌದೌದು.
5: ತುಂಬಾ 2 ಚಾ ಕುಡಿತೆ ನಾನು ಅದರ ಖುಷಿಯಲ್ಲಿ.
1: ಓಕೆ ಓಕೆ ಓಕೆ
5: ಸರಿ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಓಕೆ ಕುಸುಮಾಕರ ಕೊಟ್ಟಾರ ಕಾಲ್ ಹಾಕಿತ್ತು. ಸೊ ಅದ ಪಲಮೆ ಜನ್ಮೂನು ವರ್ಷ ಇತ್ತು ನಾನು ಚಾಯ್ ಕುಡಿಕೋ ಶುರು ಆಯ್ತು. ಈಗ ಮುನ್ನೂರು ನಾನು ಚಾಯ್ ಕುಡಿಚೊಂಡಿಲ್ಲ ಅಂತ. ಅದರ ಬದಲಾಯಿಟ್ಟು ಮಾಲ್ಟ್ ಹಂಗಂಥದ್ದೆಲ್ಲ ಕುಡಿಚೊಂಡಿದ್ದೆ. ಬಹುಶಃ ಹೇಪರ್ತಿಗೆ ನಾನು ಅದರ ಸ್ಮೆಲ್ಗೆ ಬೇನಾಯಿಟ್ಟು ಮಾತ್ರ ಅವರು ಪರಿಮಳತ್ತಿಗೆ ಬೇನಾಯಿಟ್ಟು ನಾನು ಚಾಯ್ ಕುಡಿಕೋಗೂ ಶುರು ಹಾಕಿಚಂತ ಕುಸುಮಾಕರ ಕೊಟ್ಟಾರ. ಎಲ್ಡವರು ಅನಿಸಿಕೆ ಕೂಡ ಚೆನ್ನೊಂಟುಂಡು ಅಲ್ಲಿ ಅನಿಸಿಕೆ ಅಲ್ಲ ಅದ ಅಲ್ಲಿ ಕುಡಿಚೊಂಡಿಲ್ಲ ಇದ್ರೆ ಚೆನ್ನೊಂಟುಲ್ಲು. ಸೊ ಅದ ಪಲಮೆ ಪಿನ್ನರು ಕಾಲರ್ ಉಂಡು ಆರಂಟಿ ಕೇಕು. ಹಲೋ
6: ಹಲೋ ನಮಸ್ತೆ
1: ನಮಸ್ತೆ ನಮಸ್ತೆ. ಯಾರು ಮಾತನಾಡುತ್ತಿರೋದು? ನಳಿನಿ ಕೊಟ್ಟೆಕಾರ್. ಏನು ವಾಯ್ಸ್ ಕೇನಾಗ ಎಂಕು ಗೊತ್ತಾಕೊಂಡು ನಿಂಗೆಲ್ಲ ವಾಯ್ಸ್ ಕೇಕುಂಬತ್ತಿಗೆ ಗೊತ್ತಾನು. ഞാ ചായ കുടിച്ചിട്ട് ഇല്ല എനിക്ക് കുടിക്കണത്തരികെ ഞാൻ പിന്നെ അഭിഷേക് പിന്നെ 5 ഗണ്ട മുതൽ ഞങ്ങൾ എപ്പം പുറത്ത് പോയിട്ട് ചായ കുടിച്ചത് വണ്ടോ നാനും അഭിഷേക്. എപ്പം 5 ഗണ്ട ഒരു ചായ കുടിക്കൊണ്ട് പോണുന്ന ഗണ്ടക്ക് സുബൈക്ക് ഒരു ചായ കുടിക്കൊണ്ട് ഒരു 2-3 പക്ക ചായ. നിങ്ങ പിത്താന്ന് വെച്ചിട്ട് അത് അതിനെ അലക്കിന.
6: എവിടെ
1: ಅದನ್ನೇ ಸೀನಪುತ್ತೂರು. ಉಮಾವತಿ ದೇರಲಗಟ್ಟೆ ಸೀನನ ಪುತ್ರಿ ಎಲ್ಲಾರು ಕಾರ್ಯಕ್ರಮ ಕೇಟೊಂಡುಲ್ಲಾರಿ
6: ಫೋನ್ ಕ್ಯಾಲ್ ಕೊರೋನ ಪಿನ್ನ ಫೋನ್ ಇಲ್ಲ
1: ಅಲ್ಲೆ. ಅದನ್ನ ಇಪ್ಪ ಖುಷಿ ಆಗಿಲ್ಲ ಸೀನನ್ನ ಪುತ್ತೂರ್ ಎಲ್ಲ ಕಾಲ್ ಹಾಕೊಂಡು ಅದೇ ಅದೇ ಅದೇ ಅದೇ ನಿಂಗೆ ಎತ್ತರ ಬರಕ ನಿಂಗ ಚಾಯ್ ಕುಡಿಕಿನಿಲ್ಲ ಅಪ್ಪ ಅದನ್ನೇ ಅದೇ ಅದೇ ನಿಂಗ ಚಾಯ್ ಕುಡಿಕಿನಿಲ್ಲ ಅಪ್ಪ ನಿಂಗ ಚಾಯ್ ಕುಡಿಕಿನಿಲ್ಲ ಚಾಯ್ ಕುಡಿಕಿನಿಲ್ಲ ಚರಿದಲ್ ಅನ್ನೇ ನಿಂಗ ಚಾಯ್ ಕುಡಿಕಿನಿಲ್ಲ ಇಲ್ಲ. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಳಿನಿ ಕೋಟೆಕಾರ್. ಚರಿಯದಲ್ಲಿಂಟೆ ನಾನು ಚಾಯ್ ಕುಡಿಚೊಂಡು ಬಂತಲ್ಲಿ ಇಪ್ಪ ಕುಡಿಚೊಂಡಿಲ್ಲ ಏನೇನು ಕುಡಿಕಿಲ್ಲ ಚಂತ ಇಟ್ಟಿಕ್ರಿ ನಳಿನಿ ಕೋಟೆಕಾರ್ ಐಮರ ಅವರ ಫಲಕ ಕೂಡ ಇದ್ದಿಂತ. ಸೊ ಅದೇ ಪೊಲಮೆ ಈ ಚಾಯದ ಬಗ್ಗೆ ಅವ್ರ ತಲೆ ಇತಿಹಾಸ ಖಂಡಿತವಾಗಿ ನಿಂಗೆ ಗೊಂತಿಕ್ಕೊಂಡು ಕೂಡ ಬೇರಿಕ್ರೆ. ಸೊ ಅದೇ ಪೊಲಮೆ ನಾನು ಚಂದ ಪೊಲಮೆ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಈ ಚಾಯ ಇಂಡು ಪ್ರಸಿದ್ಧಿ ಕೂಡ ಪಡೆದುಕೊಂಡು ಹೋಯ್ರು ಅವ್ರ ಪ್ರತಿಷ್ಠೆರು ಅವ್ರ ಸ್ಥಾನಮಾನ ಕೂಡ ಪಡೆದುಕೊಂಡು ಕೂಡ ಪೋಯ್ರೆಂಡು ಕೂಡ ಚೆಲ್ಲ ಅವ್ರ ಸೈಡ್ಲಿ ಎಲ್ಲರ ಜೀವನದಲ್ಲೂ ಕೂಡ ಹಾಸು ಒಕ್ಕೈರೆಂಡು ಕೂಡ ಚೆಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ತುಲಂಕಿತ ಇನ್ನಿತರ ವಿಚಾರಂಗ ಖಂಡಿತವಾಗಿಟ್ಟು ಕೂಡ ಚೆಲ್ಲ್ರೆ. ಸೊ ಈಗ ಮುನ್ನಲು ಪಿನ್ನೋರು ಚೆರಿಯವರು ಬ್ರೇಕ್ ಇರ್ತಂಡ್ರೆ ಕೇಟನ್ ಬರೀ ಇದು ರೆಡಿ ಸಾರಂಗ್ 107.8 FM ಇದೆ ರಂಗ್ ರಂಗ್ರೋ ಜೀವನ.
0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ನೀವು ಕೇಳ್ತಾ ಇರೋದು ಧ್ವನಿಮುದ್ರಿತ ಪ್ರಸಾರ.
1: ಶ್ರೋತೃಗಳ ಕೇಟೊಂಡುಲ್ಲಾರಿದ್ದ ರೇಡಿ ಸಾರು ಕುಂಚಿರೋ 7.85 ಇದೆ ರಂಗ್ ರಂಗ್ರೋ ಜೀವನ ಮೈಕಾತ ಬಲಕ ಕಾರ್ಯಕ್ರಮ ಕೇಟೊಂಡುಲ್ಲಾರು. ಸೊ ಅದೇ ಪೋಲೆ ಮುಂಡಿಯಂಟುಲ್ಲೋ ನಾನಿಂಗ್ಲೂ ಸೇಫ್ ಅಲ್ಲಕುತ್ತಾರೆ. ಸೊ ಅದೇ ಪೋಲೆ ಚಾಯತ ಬಗ್ಗೆ ಕೂಡ ನಂಗೆ ಮುಂಡಿಯಂಟು ಕೂಡ ಬಂದು ನೋಟಿದ್ದ ಅನೇಕ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಚಾಯ ಪ್ರಸಿದ್ಧಿ ಕೂಡ ಪಡೆದರು. ಅದು ಆರೋಗ್ಯದಲ್ಲೂ ಕೂಡ ಇಟ್ಟಿಕ್ಕು ಒಂದು ಸೈಡ್ಲಿ ಅದು ನಲ್ಲೇದೆಂದು ಚೊಲ್ರಂಕೆ ತೋರ ನಂಬಿಕೆ ಕೂಡ ಉಂಡು. ಚಾಯ ಕುಡಿಕಿರದಲ್ಲಿ ಕೊಂಡಿತು ನಂಗೆ ತಡಿರೇ ಕೂಡ ಅವರು ಹೈಡ್ರೇಟ್ ಹಾಕಿಬಿಟ್ರು. ಸೊ ಅದರೊಟ್ಟಿಗೆ ನಂಗೆ ತೋಲ ಇಟ್ಟಿಕ್ಕು ನಂಗೆ ಮುಡಿ ಇಟ್ಟಿಕ್ಕು ನಂಗೆ ಎಂದ್ರೆಲ್ಲ ಚಾಯಾಪಚಯ ಕ್ರಿಯೆ ಉಂಡು. ಸೊ ಅದಕ್ಕೂ ಕೂಡ ಖಂಡಿತ ಮಾಡಿ ಲಾಭ ಚೆಲ್ರದ್ದು ಉಂಡು. ಒಂದು ಸೈಡ್ಲಿ ಕ್ಯಾನ್ಸರ್ಡ್ ದೂರ ಬೇಕಾಗೂ ಈ ಅವರು ಚಾಯ ಅಂದ್ರೆ ಉಂಡು. ಅದು ಸಹಕಾರಿ ಚೊಲ್ರಂಕೆ ತೋರ ನಂಬಿಕೆ ಕೂಡ ಉಂಡು. ಆಯಂಗುಂ ಈ ಚಾಯ ತುರುಳಂಕೆತ್ತೋ ಸಮ ಪ್ರಮಾಣತೋ ಕೆಫಿಂಡೋ ಅಂಶ ಎಂದ್ರು ಉಂಡ. ಸೊ ಅದು ನಂಗೆ ಒತ್ತಡ ನಿವಾರಣೆಗೆ ಸಹಕಾರಿ ಕೂಡ ಹೋಗು. ಚಾಯ ತುರುಳಂಕೆತ್ತೋ ಅವರು ಕೆಫಿನ್ ಅಂಶ. ಸೊ ಅದೇ ಪೋಲೆಮೆ ಈ ಒತ್ತಡ ನಿವಾರಣೆಗೂ ಕೂಡ ಒಂದು ಸೈಡ್ಲಿ ಸಹಕಾರಿ ಆಯಂಗುಂ. ಒಂದು ಸೈಡ್ಲಿ ಅತಿಯಾಯ ಕಾಫಿ ಅಥವಾ ಅತಿಯಾಯ ಟೀ ಎಂದ್ರು ಉಂಡ. ಸೊ ಅದು ಕೆಫಿನ್ ಅಂಶದಲ್ಲಿ ಜಾಸ್ತಿ ಆಯಿತು ನಂಗೆ ತಲೆ ವ್ಯತಿರಿಕ್ತ ಪರಿಣಾಮ ಕೂಡ ಉಂಡಾಕಿರೋದಲ್ಲಿ ಕೂಡ ಸಂಶಯ ಇಲ್ಲ. ಸ್ವಾಯಸಬಲು ಎತ್ತರವೇನು ಅತ್ತರ ಅವರು ಲಿಮಿಟಲ್ಲಿ ಚಾಯ ಕುಡಿಕಿರೋದು ಕೂಡ ಭಾರಿ ನಲ್ಲದು ಕೂಡ ಇಟ್ಟಿಕ್ರಿ. ಸೊ ಒರು ಕಪ್ಪು ಟೀ ಅದು ನಂಗೆ ತಡಿಗೂ ಅವರು ಚೈತನ್ಯ ತಂಡ್ರೆ. ಸೊ ಇದೇ ಕಾರಣತ್ತಿಗೆ ಚಾಯ ಅತ್ತು ಚೊಮ್ಮೇಲೆ ಇಷ್ಟಪಡ್ರಾರು. ಯಾವ್ದಾದ್ರು ಟೂರ್ಗು ಪಾಯಿಂಟ್ ಕರೆಂಟ್ ಯಾವ್ದವ್ರು ಚಾಯ ಕುಡಿಚಲಿಂಗ್ ನಲ್ಲಾವಲ್ಲ ಎಂಚಂದಂಗೆ ಚಾಯ ಬೂಲನೇ ಅವರು. ತೋ ಇಪ್ಪ ಈ ಚಳಿಗಾಲದ ಟೈಮಲ್ಲಿ ಈ ಚಳಿಗಾಲದಲ್ಲಿ ಟೈಮಲ್ಲೂ ಸಾಧಾರಣವಾಗಿ ತಿಂಡತ್ತೆ ಈ ಅಂತಾರಾಷ್ಟ್ರೀಯ ಚಹ ದಿನಾಚರಣೆ ಹಾಕೋಗಲ್ಲ ಕಾರಣವೂ ಕೂಡ ಈ ಚಳಿಗಾಲದ ಈ ಅವರು ಸಂದರ್ಭದಲ್ಲೂ ಕೂಡ ಇಟ್ಟಿಕ್ರೆ. ಸೊ ಆಯಸಬಲು ಈ ಟೈಮಲ್ಲಿ ತಲೆ ಸುಬ್ಬೈತ ಟೈಮಲ್ಲಿ ತಲೆ ಜಾಸ್ತಿ ಇತ್ತು ಚಾಯತ್ತೆ ಎಡುಕರದು ಕೂಡ ಉಂಡು. ಪರಿಣಾಮ ಇಂಡು ಎತ್ತರಮ ಆಲ್ಮಾರ್ಡು ಅವರು ಜೀವನದವರು ಭಾಗ ಇಟ್ಟು ಕೂಡ ಪೊಯ್ರಂಡು ಕೂಡ ಚೆಲ್ಲ. ಸೊ ವರ್ಷ ಇಲ್ಲಿ ಪ್ರಪಂಚದಲ್ಲೇ ಚಾಯ ಚೆಲ್ರದೆಂದ್ರು ಉಂಡ ಜಂಡ ಮತ್ತು ಜಾಸ್ತಿ ಇತ್ತು ಎಡುಕರಂಕೆ ತೋರು ಸಾಮಾನ್ಯ ಪಾನೀಯ ಚಂತೈತು ತೆರೆಂಜಿತ ಬಂದರೆ ಪ್ರಪಂಚದಲ್ಲೇ ಅವರು ಪಾನೀಯ ಜಂಡ ಮತ್ತು ಪಾನೀಯ ಇದು ಚಾಯ. ಸೊ ಇದು ಎಲ್ಲರೂ ಕೂಡ ಬಳಸಿರಂಕೆತ್ತೋ ತನ್ನಿ ಮಿಶ್ರಿತ ಪಾನೀಯ ಇಟ್ಟು ಕೂಡ ಎಂದರೆ ಎಡುಕ್ರಾರು. ಸೊ ಅದು ಮಲ್ಲಂಟಿ ಈ ಚಾಯ ಚೆಲ್ರದ್ರು ಚೀನಾತೆ ಅವರು ಸಾಮಾನ್ಯ ಅವರು ಪರಿಕಲ್ಪನೆ ಕೂಡ ಇಟ್ಟಿಂತೆ ಫಸ್ಟ್ರೇ ಬಾರಿಗೆ 1400 ಆ ಅವ್ರ ಕಾಲದಲ್ಲಿ ನಾನು ಪಡಪ ಚಂದ ಪೋಲೆಮೆ ಚೀನಾತೆ ಒರ್ತ ರಾಜ ಅವನು ಇದ್ರೆ ಯೂಸ್ ಹಾಕೋಕ್ಕೆ ಪ್ರಾರಂಭಿಸಿಯ ಹೆಂಗನೆ ಅವಂಡೆ ಆ ಬೆಚ್ಚ ತನ್ನಿಗೆ ಅವರು ಎಲೆ ಬೂಂದ್ರೆ ಇದೆ ಇಟ್ಟಿಕ್ರೆ ಅವರು ಚಾಯತ್ತ ಅವರು ಎಲೆ ಬೂಂದಪ್ಪ ಅವನದ್ರೆ ಕುಡಿಕೊಂಡು ಅವ್ರ ತೆಲ್ ರಾಹತ್ ಐತೆ. ಸೊ ಆ ಸಂದರ್ಭದಲ್ಲಿ ಅವನು ಈ ಚಾಯತ್ತೆ ಅವ್ರ ಪದ್ಧತಿ ಅವನು ಶುರುವಾಕೋಗಿ ತೊಡಂಗೆ ಹೆಂಚಂದ್ರೆ ಅವನಿಗಾದ್ರೆ ಲಾಭ ಕೆಟ್ಟಿತ್ತು. ಅಪ್ಪ ಅವನಾದ್ರೆ ಅನ್ವೇಷಣೆ ಹಾಕಿಕೊಂಡು ಪೋಯ ಪೋಲೆಮೆ ಪಿನ್ನ ಅದು ಗೊಂತೈತೆ ಅದ್ರಲ್ಲಿ ಇತರ ಇತರ ಕೆಫಿನ್ ಅಂಶ ಉಂಡು ಅದು ನಲ್ಲೆ ಅದು ಒತ್ತಡತೆಗೆ ನಲ್ಲೆ. ಸೊ ಅದು ಪಿನ್ನ ಅದು ಆ ಪದ್ಧತಿ ಎಂದ್ರೊಂಡು ಅದು ಕಂಟಿನ್ಯೂ ಆಯಿಟು ಪೋಯಿತು. ಸೊ ಪಿನ್ನರು ಮುಖ್ಯಮಾಯ ಸಂಗತಿ ಎಂಟು ಎಂದ್ರೆ ಚಂದಂಗೆ ಚಾಯತ್ತಲ್ಲಿ ಜಂಡ ಬಗ್ಗೆ ವಿಧ ಉಂಡು. ಒಂದು ಸೈಡ್ಲಿ ಚೀನಾತಲ್ಲಿ ಜಾಸ್ತಿ ಐತೆ ಅವರ ಸಾಮಾನ್ಯ ಐಟು ಬಳಸಿರೋಂಗೆ ಕೆತ್ತೋ ಅವ್ರ ಚಹ ಉಂಡು. ಪಿನ್ನೊಂದು ಭಾರತತ್ತೆ ಗುಡ್ಡ ಪ್ರದೇಶ ಏದುಂಡ ಅಸ್ಸಾಂ ಅವ್ರ ಸೈಡ್ಲಿ. ಇಪ್ಪ ನಂಗೆ ಯಾವ್ದಾದ್ರು ಮಾಲ್ಗು ಪಾಯಿಂಟ್ ಕನ್ನಡ ಅವರ ಅಸ್ಸಾಂ ಟೀ ಇಂಟು ಕೂಡ ಉಂಡು. ಸೊ ಅದನ್ನು ಕೂಡ ಭಾರಿ ನಲ್ಲದಂಟು ಕೂಡ ಚೆಲ್ಲಾರ. ಪಿನ್ನೊಂದು ಡಾರ್ಜಿಲಿಂಗ್ಲಿ ಬೆಲ್ನ್ಯಾನ್ ಕೆತ್ತು ಚಹಾ ಗಿಡ. ಸೊ ಅದರ ಬಗ್ಗೆ ಇಷ್ಟ್ರಿ ನೋಕು ಪಾಯಿಂಟ್ ಕರೆಂಟ್ ನಂಗೆ ಬಾಬಾ ಬುಡನ್ಗಿರಿ. ಸೊ ಅದೇ ಪೋಲೆಮೆ ಅವಡೆ ಏದೆಲ್ಲ ಚಾಯ ತೇರ್ತು ಬಂದಿದ್ದೆ ತಾಯಿ ನೆಟ್ರ. ಸೊ ಅದರ ಬಗ್ಗೆ ಬೆಲ್ಲೋರು ಎಂದರೆ ಚರಿತ್ರೆಮೇ ಉಂಟು. ಸೊ ಅದ್ರ ಬಗ್ಗೆ ನಾನು ಕಡ್ಕೋಪೋಂಡಿಲ್ಲೇ. ಸೊ ಒಟ್ಟಾರೆ ಇತ್ತು ಈ ಚಹಾತಲ್ಲಿ ಮೂಲತಃ 6 ವಿಧದ ಮಾದರಿಂಗ ಕೂಡ ಉಂಡು. ಕರ್ಪುಂಡು, ಬೆಲ್ಪುಂಡು, ಪಚ್ಚ ಉಂಡು, ಮಂಜಲುಂಡು, ಊಲುಂಗು ಚಹಾ. ಸೊ ಅದೇ ಪೋಲೆಮೆ ಚೀನಾದಲ್ಲಿ ಸಾಮಾನ್ಯ ಐಟು ಬಳಸಿರಂಕೆತ್ತು ಪ್ಯೂರ್ ಚಹಾ ಅಂತ ಚೆಲ್ರಾರು. ಸೊ ಹಿಂಗೆ ಆ ಚೊಮ್ಮೆ ಬಗ್ಗೆ ವಿವಿಧತೆ ಈ ಅವರು ಚಾಯತ್ತಲ್ಲೂ ಕೂಡ ನಂಗೆ ಕಾಣೋಗು ಸಾಧ್ಯ ಅವರು. ಪಿನ್ನ ಎಲ್ಲ ವಿಧತ್ತು ಒರೇ ಗಿಡತಲ್ಲಿ ನಿಂಡತ್ತು ಬಂದಿದ್ದಂಗು ಆಯಂಗು ಒರೇ ತೈಲ್ ನಿಂಡತ್ತು ಬಂತಿದ್ದೆಂಗು. ಸೊ ಅದರ ಸಂಸ್ಕರಣ ವಿಧಾನಂಗ ಎಂದ್ರು ಉಂಡೆ. ಸೊ ಅದು ಬೇರೆ ಬೇರೆ ಆಯಿಟು ಆದರೆ ರುಚಿಂಗ ವಿಭಿನ್ನತೆಲ್ಲೂ ಕೂಡ ಕೂಡಿರಂಟು ಕೂಡ ಚೆಲ್ಲ. ಪಿನ್ನ ಚಾಯ ಆದರೆ ಜಾಸ್ತಿ ಆಯಿತು ಮೊಗ್ಗುಲು ನಿಂಡಿತ್ತು ಈ ಬೆಲ್ತೆ ಚಹ ಯೂಸ್ ಹಾಕ್ರಾರೆ. ಸೊ ಆದರೆ ಜಾಸ್ತಿ ಆಯಿತು ಸಂಸ್ಕರಿಸಿಲ್ಲ. ಈ ರೀತಿರೋ ಚಹಾತಲ್ಲಿ ಜಾಸ್ತಿ ಆಯಿತು ಉತ್ಕರ್ಷಣ ನಿರೋಧಕ ಅವರು ನಲ್ಲೋರು ಸತ್ವ ಉಂಡುಂಡು ಕೂಡ ಚೆಲ್ಲಾರೆ. ಸಾಮಾನ್ಯವಾಗಿ ಪಚ್ಚ ಚಾಯತ್ತ ಎಲೆರೆ ಚಳಿಗಾಲದಲ್ಲಿ ಕೊಯ್ಲು ಕೂಡ ಹಾಕಲಿಲ್ಲ ಚೆನ್ನಂಗೆ ಚಳಿಗಾಲದಲ್ಲಿ ಇದ್ರೆ ಶಕ್ತಿ ತಲೆ ಜಾಸ್ತಿ ಇಟ್ಟಿಕ್ರಿ. ಅದು ಅರಗಾಲ ಬಂದಪ್ಪಮೆ ಆದರೆ ಕೊಯ್ಲು ಕೂಡ ಹಾಕಿರೋದು ನಂಗೆ ಸಾಧಾರಣ ಇಟ್ಟು ಪಚ್ಚ ಎಲೆರೋ ಚಹ ಆದರೆ ನಂಗೆ ನೋಕೋಗು ಸಾಧ್ಯ ಅವರು. ಸೊ ಅದಮ್ಮಲ್ಲಾಂಟಿ ಮಂಜಲ್ ಆದರೆ ಎಲೆರೆ ಚಹ ಎಂದ್ರು ಉಂಡ ಅವರು ಮಟ್ಟತ್ತಿಗೆ ಅವರು ಉತ್ಕರ್ಷಣ ರೈತ ಸಬಲು. ಸೊ ಆದರೆ ಅವರು ಸಂಸ್ಕರಣ ಪದ್ಧತಿ ಎಂದ್ರು ಉಂಡ ಅವ್ರ ತೆಲ್ಲ ವಿಭಿನ್ನ ಅಂಟು ಕೂಡ ಚೆಲ್ಲ. ಸೊ ಅದಮ್ಮಲ್ಲಾಂಟಿ ಕರ್ತೆ ಚಹ இது நாங்கள் ஜாஸ்தி ஐத்து யூஸ் ஆக்கிறது கூட இருக்கிற பிளாக் டீ. இது பிரபஞ்சத்தில் ஜாஸ்தி ஐத்து பலசரங்கத்தோ சஹா விதானம் நாங்கள் எச்சைத்து ஜாஸ்தி ஐத்து யூஸ் ஆக்கிறது கூட இதாயிட்டிருக்கு. ஸோ இதில் பிரபலமாய் ஆஸ்வாதம் உள்ளது காரணத்துக்கு இது சும்ம பேர் போயது கூட இதுக்கு நாங்கள் இன்று யூஸ் ஆக்கின்றது கூட இதாயிட்டிருக்கு. அதுமல்லாண்டி மஞ்சள் சா பின் பச்சை சாயா ஸோ இது எல்லாம் கூட உண்டு. ஸோ அது வேற வேற மூத்து அதில் யூஸ் ஆகிறாரு. ஈ ஊலுங்கு சொல்றங்கத்தோரு மாதிரிட்டு ஒரு சாய கூட உண்டு. ஸோ அதுவும் ஈ பச்சை சாயத்தை விதத்திலே உலகுன்று. ஸோ ஈ விதானத்தில் பெலபெல்ல சாயத்தோ எலரோ எடுத்துட்டு ஸோ அதில் நின்றுத்து சாய கூட ஆக்குறாரு. ஆயங்கும் இதில் சேக்கட எல்வரத்திர மாத்திர பாகஷாக சம்ஸ்கரிசிறது கூட ஆயிட்டிருக்கிற ஊலுங்கு சொல்றங்கத்து ஒரு சாய அதுவும் கூட பிரசித்தி கூட ஆயிட்டிருக்கு. பின்ன சீனத்தில் நமக்கு ஜாஸ்தி நமக்கு நோக்கோ கிட்டுறங்கத்து சாய எது சந்தைங்க பியூர் சொல்றங்கத்து ஒரு விசிஷ்ட மாதிரியோட சாயா. ஸோ இதில் சீனத்தில் ஒரு எந்த மத்தியப்பானாக்கில் ஸோ அதே ரூபத்தில் அதிரே சவியோகபேனாயிட்டு தயாரிச்சிறாரு. இது சீனா சஹா சந்தே ஒரு பிரசித்தி கூட படிஞ்சிரு. ஈ பத்தத்தில் சாயத்தோ கேக்கு மாதிரியில் கூட சங்கரிசிடுறாருல சும்மா வருஷத்தில் பின்ன அது அதிரே எந்த டேஸ்ட்டு ஜாஸ்தி ஆயிட்டு சுவாதத்த ரீதியில் கூட அது தெளி விபின்ன கூட ஆயிட்டிருக்கு. ஈ மாதிரி பிரபஞ்சத்தில் அத்தி ஒரு துபாரி சஹா சென்னைக்கு பில்லோரு ரேட்டர் ஒரு சாய கூட இது மாதிரி கூட ஆயிரு. பியூர் சொல்கிறங்கிறது ஒரு விசிஷ்ட மாதிரியோட சாயா. ஸோ இனியும் பிலபில்ல துபாரியோட சாய சென்னு கரண்டாய் ஈ கீட்டத்தில் நின்றுத்து கொரியா பாண்டாத்தில் நின்றுத்து தயாரி செங்கித்து சா. இது சீனத்தில் ஜாஸ்தி இது எந்திர பத்தி கூட ஆயிட்டிருக்கு. ஒரு சும்மா பிரச்சலித்த பத்தின்னு கூட சொல்ல இங்கத்தது சாய பகிர விசிஷ்டமாக கொரிய சங்கத்திங்க கூட கண்டித்தமாயிட்டும் கூட இருக்கிற ஆயசபலும் ஒரு நல்ல ஒரு கொசில் சாய கண்டித்தமாயிட்டும் நாங்கள் சவியணும். எல்லாருக்கும் கூட பாடிருக்க நான் விஸ்வா சஹா தினாச்சரனோட சுபாஷிய கூட கண்டித்தமாயிட்டும் கூட சொல்லகு இஷ்டப்படுற ஒரு பிரச்சனை கூட கேட்டிருந்தேன். கோல்கேட் ஏ தேசத்து பிராண்டு ஆஸ்திரேலியா பாரத ஜப்பான் அமெரிக்கா இதுக்கு சம்மந்தப்பட்டது நீங்கள் உத்தர கண்டித்தமாயிட்டும் நீங்கள் சொல்லுருன்ட்டு சொன்னட்டும் சாயத்துக்கு பேனாயிட்டுள்ளங்கித்தோ எத்தனமாக விசாரங்க கண்டித்தமாயிட்டும் கூட உண்டு. நீங்கள் கோலாக்குரு 6364204949 ஈ ஒரு சங்கைக்கு சுவைக்கு முன்ன ஒரு செடி ஒரு பாட்டு கேட்டோன்னு பாரு. இது ரேடியோ சார் 07.8 FM ரங்கு ரங்குரு ஜீவனை.